0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 22 ಮಂಗಳವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲಪಕ್ಷ, ಏಕಾದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಅತಿಗಂಡ ಯೋಗ, ವಣೆ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ SH ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ SH ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 0 to Hero ಬೀದಿ ಬದಿಯ

0: ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20ಕ್ಕೆ ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಸುಂದರವಾದ ಮುಂಜಾನೆಯ ಶುಭಾಶಯಗಳು. ಹಾಗೆ ಸ್ನೇಹಿತರೆ, ನಿಮ್ ಜೊತೆ ಇವತ್ತಿನ ಈ ಪಾವನ ದಿನದ ವಿಶೇಷತೆಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಬಂದಿದ್ದಾಯ್ತು. ಇವತ್ತು ಪಂಚಾಂಗದಲ್ಲಿ ಅತ್ಯಂತ ವಿಶೇಷವಾದ ಪವಿತ್ರವಾದ ದಿನ, ಅದೇ ಪರಿವರ್ತಿನಿ ಏಕಾದಶಿ. ಏನಿದು ಪರಿವರ್ತಿನಿ ಏಕಾದಶಿ ಅಂತ ಕೇಳ್ತೀರಾ? ಬನ್ನಿ ಸ್ನೇಹಿತರೆ, ಇದರ ಮಹತ್ವದ ಬಗ್ಗೆ ನಾವೀಗ ತಿಳಿಯೋಣ. ಚಾತುರ್ಮಾಸ್ಯದ ಸಮಯದಲ್ಲಿ ಭಗವಾನ್ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ರೆ ಸ್ನೇಹಿತರೆ, ಇವತ್ತಿನ ದಿನ ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯಂದು ಶ್ರೀಹರಿಯು ಯೋಗ ನಿದ್ರೆಯಲ್ಲಿಯೇ ತನ್ನ ಮಗ್ಗುಲನ್ನು ಅಂದ್ರೆ ಭಂಗಿಯನ್ನು ಬದಲಾಯಿಸ್ತಾನೆ. ಅಂದ್ರೆ ಎಡಮಗ್ಗುಲಿನಿಂದ ಬಲಮಗ್ಗುಲಿಗೆ ಹೊರಳುವ ದಿನ ಇದಾಗಿದೆ. ಹೀಗೆ ಶ್ರೀಹರಿ ತನ್ನ ಭಂಗಿಯನ್ನು ಪರಿವರ್ತನೆ ಮಾಡಿಕೊಳ್ಳೋದ್ರಿಂದಲೇ ಇದಕ್ಕೆ ಪರಿವರ್ತಿನಿ ಏಕಾದಶಿ ಅಥವಾ ಪಾರ್ಶ್ವ ಏಕಾದಶಿ ಅಂತ ಹೆಸರು ಬಂತು. ಅಷ್ಟೇ ಅಲ್ಲ ಸ್ನೇಹಿತರೆ, ಭಗವಂತ ವಾಮನ ಅವತಾರವೆತ್ತಿ ಬಲಿ ಚಕ್ರವರ್ತಿಯನ್ನು ಉದ್ದೇಶಿಸಿದ ಪಾವನ ದಿನವೂ ಹೌದು. ಆದರೆ ಈ ದಿನದ ನಿಜವಾದ ಸಂದೇಶ ಏನ್ ಗೊತ್ತಾ? ಪರಿವರ್ತನೆ ಅಂತಂದ್ರೆ ಸಕಾರಾತ್ಮಕ ಬದಲಾವಣೆ. ಜಗತ್ತನ್ನು ಕಾಯುವ ಈ ಶ್ರೀಹರಿಯೇ ತನ್ನ ಭಂಗಿಯನ್ನು ಬದಲಾಯಿಸಿಕೊಂಡು ನಮಗೆ ಹೊಸ ಚೈತನ್ಯ ನೀಡುವಾಗ ನಾವು ಕೂಡ ನಮ್ಮ ಮನಸ್ಸಲ್ಲಿ, ನಮ್ಮ ಜೀವನದಲ್ಲಿ ಒಂದೊಳ್ಳೆ ಬದಲಾವಣೆ ತಂದುಕೊಳ್ಳಬಾರದು ಯಾಕೆ? ಕೋಪ ಆಗ್ಲಿ, ಅಸೂಯೆ, ಆಲಸ್ಯ, ನಕಾರಾತ್ಮಕ ಚಿಂತನೆಗಳು ಇವೆಲ್ಲವನ್ನೂ ಬಿಟ್ಟು ಇವತ್ತಿನಿಂದ ಪ್ರೀತಿ, ಶಾಂತಿ, ಸಮಾಧಾನ ಮತ್ತು ಸಕಾರಾತ್ಮಕತೆಯತ್ತ ಒಂದು ಹೊಸ ಹೆಜ್ಜೆ ಇಡೋಣ. ಏಕಾದಶಿಯ ಉಪವಾಸ, ಪೂಜೆ, ಜಾಗರಣೆಯ ಜೊತೆಗೆ ನಮ್ಮ ಮಾತು ಮತ್ತು ನಡವಳಿಕೆಯಲ್ಲೂ ಒಂದು ಸಣ್ಣ ಒಳ್ಳೆ ಪರಿವರ್ತನೆ ತಂದಾಗ ಮಾತ್ರ ಈ ದಿನಕ್ಕೆ ನಿಜವಾದ ಅರ್ಥ ಸಿಗೋದು ಅಲ್ವಾ? ಹಾಗಾದ್ರೆ ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಹುಶಃ ನೀವೀಗ ಆಫೀಸ್ಗೆ ಹೊರಡೋ ತಯಾರಿಯಲ್ಲಿ ಇರಬಹುದು, ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ತಯಾರಿ ಮಾಡ್ತಾ ಇರಬಹುದು, ಇಲ್ಲ ಅಂದ್ರೆ ಟೀನೋ ಕಾಫಿನೋ ಹಿಡಿದು ಪೇಪರ್ ಓದ್ತಾ ಇರಬಹುದು. ಈ ಬ್ಯುಸಿ ಟೈಮ್ನಲ್ಲೂ ನಾನ್ ನಿಮಗೆ ಒಂದು ಸ್ಟೋರಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೇಳ್ತಾ ಕೇಳ್ತಾ ನಿಮ್ಮ ಕೆಲಸಗಳನ್ನ ಮುಂದುವರಿಸಿ. ನೋಡಿ ಸ್ನೇಹಿತರೆ, ಜೀವನ ಅಂತಂದ್ರೆ ಹಾದಿ ಬದಿಯ ಅಡಿಗೆ ತರಹ ಇರುತ್ತೆ. ಒಂದೊಂದು ದಿನ ಒಂದೊಂದು ರುಚಿ ಇರುತ್ತೆ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ಇದ್ದ ಸಮಸ್ಯೆಗಳು ಇವತ್ತು ನಮ್ಮ ಬೆನ್ನು ಬಿಡದ ಹಾಗೆ ಕಾಣಿಸ್ಬಹುದು. ಮುಂದೇನು, ನಮ್ಮ ಸಂಸಾರ ಹೇಗೆ ನಡೆಸೋದು, ಮಕ್ಕಳ ಭವಿಷ್ಯ ಏನು, ಈ ತರಹದ ಸಾವಿರಾರು ಯೋಚನೆಗಳು ಕೆಲವು ಸರಿ ನಮ್ಮನ್ನ ಆವರಿಸ್ಬಿಡುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಮ್ಮ ಹಿರಿಯರು ಒಂದ್ ಮಾತನ್ನ ಹೇಳಿದ್ದಾರೆ, ಹುಟ್ಟಿಸಿದವನಿಗೆ ಹುಲ್ಲು ಮೇಯಿಸಕ್ಕೆ ಗೊತ್ತಿರಲ್ವಾ ಅಂತ. ಇದಕ್ಕೆ ಸಂಬಂಧಪಟ್ಟ ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ. ಒಂದು ನಂಬಿಕೆ ಮೇಲೆ ಬದುಕ್ತಾ ಇದ್ದ ಒಂದು ಸಣ್ಣ ಕುಟುಂಬವಿತ್ತು. ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಕೈಯಲ್ಲಿ ಹಣನೂ ಇಲ್ಲ. ಆಗ ಮನೆ ಯಜಮಾನ ಡ್ರಾಯಿಂಗ್ ರೂಮ್ನಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ಆತನ ಸಣ್ಣ ಮಗಳು ಹತ್ತಿರ ಬಂದು, ಅಪ್ಪ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಪ್ಪ ಅಂತ ಹೇಳ್ತಾಳೆ. ಆಗ ಅವನಿಗೆ ಇದ್ದಕ್ಕಿದ್ದ ಹಾಗೆ ಅವನ ಹಿರಿಯರ ಹೇಳಿದ ಮಾತನ್ನ ನೆನ್ಪಿಸ್ಕೊಳ್ತಾನೆ, ಹುಟ್ಟಿಸಿದವನಿಗೆ ಹುಲ್ ಮೇಯಿಸು ಗೊತ್ತಿಲ್ವಾ ಅಂತ. ಸೊ ಹಾಗಾಗಿ ಅವನು ಒಂದು ನಿಮಿಷ ಕಣ್ಮುಚ್ಚಿ ಯೋಚಿಸ್ತಾನೆ. ಅವನಿಗೆ ಗೊತ್ತಿತ್ತು, ದೇವರು ಏನೇ ಕಷ್ಟ ಕೊಟ್ರು ಅದನ್ನ ಎದುರಿಸೋ ಶಕ್ತಿ ನಮಗೆ ಕೊಟ್ಟೆ ಕೊಡ್ತಾನೆ ಅಂತ. ತಕ್ಷಣ ಧೈರ್ಯ ಮಾಡಿ ಎದ್ದು ನಿಂತು ಪಕ್ಕದ ಊರಲ್ಲಿ ಹೋಗಿ ತನ್ನ ಹಳೆಯ ಸ್ನೇಹಿತನನ್ನ ಭೇಟಿ ಮಾಡಿ ಸಣ್ಣದಾಗಿ ಒಂದು ವ್ಯಾಪಾರ ಶುರು ಮಾಡೋದಕ್ಕೆ ಹಣಕಾಸಿನ ಸಹಾಯವನ್ನ ಪಡ್ಕೊಳ್ತಾನೆ. ಕೆಲವೇ ತಿಂಗಳಲ್ಲಿ ಅವನ ಸಂಸಾರ ಮತ್ತೆ ಸರಿ ಹೋಗಿ ಎಲ್ಲರೂ ಖುಷಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಸೊ ಈ ಕತೆ ಸಾರಾಂಶ ಇಷ್ಟೇ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆ ಕಳೆದುಕೊಳ್ಬೇಡಿ. ಯಾರು ನಮ್ಮನ್ನ ಈ ಭೂಮಿ ಮೇಲೆ ತಂದಿರ್ತಾರೋ ಅವರು ನಮ್ಮ ಹೊಟ್ಟೆ ತುಂಬಿಸೋ ಜವಾಬ್ದಾರಿಯನ್ನ ಕೈ ಬಿಡೋದಿಲ್ಲ. ಇವತ್ತಿನ ನಿಮ್ಮ ದಿನ ಎಷ್ಟೇ ಸವಾಲಿನಿಂದ ಕೂಡಿದ್ದರೂ ಕೂಡ ಧೈರ್ಯದಿಂದ ಮುನ್ನುಗ್ಗಿ. ನಿಮಗೆ ಗೊತ್ತಿಲ್ಲ, ಈ ಕ್ಷಣದ ನಿಮ್ಮ ಒಂದು ಸಕಾರಾತ್ಮಕ ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇದೇ ಭರವಸೆದೊಂದಿಗೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನು ನಿಮ್ಮ ಮುಂದೆ ಒಬ್ಬ ಅತಿ ದೊಡ್ಡ ಕಿಲಾಡಿಯನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಇವನ ಹತ್ರ ಹೋದ್ರೆ ಸಾಕು, ಎಂತಹ ಸೀರಿಯಸ್ ಮನುಷ್ಯ ಇದ್ರು ಕೂಡ ಬಿದ್ದು ಬಿದ್ದು ನಗ್ತಾರೆ. ಅವರು ಯಾರು ಗೊತ್ತಾ? ತನ್ನ ಬುದ್ಧಿವಂತಿಕೆಯಿಂದ ರಾಜನಿಗೆ ಚಳ್ಳೆ ಹಣ್ಣು ತಿನ್ಸೋನು, ಮಾತಿನಲ್ಲೇ ಮಹಲನ್ನ ಕಟ್ಟೋನು, ವಿಜಯನಗರದ ಅರಮನೆಯಲ್ಲಿ ಹಾಸ್ಯದ ಹಬ್ಬವನ್ನೇ ಉಣಬಡಿಸೋ ನಮ್ಮ ಎವರ್ ಗ್ರೀನ್, ನಮ್ಮ ಸ್ಮಾರ್ಟ್ ಬಾಯ್, ವಿಕಟ ಕವಿ ತೆನಾಲಿ ರಾಮಕೃಷ್ಣ. ಇವತ್ತು ಇವನ ಕತೆ ಕೇಳದ್ಮೇಲೆ ನೀವು ಹೇಳ್ತೀರಾ, ಇವನ ಬುದ್ಧಿ ನಮಗೂ ಸ್ವಲ್ಪ ಇದ್ದಿದ್ರೆ ಲೈಫ್ ಸೆಟ್ಲ್ ಆಗ್ತಿತ್ತು ಅಂತ. ಈಗ ತೆನಾಲಿ ರಾಮನ ಟೈಮ್. ಕತೆಯ ಹೆಸರು ಹೀಗಿದೆ, ಅಂತಿಮ ಪರಿಹಾರ. ಈಗೊಂದು ದಿನ ತೆನಾಲಿರಾಮನ ಮಾತಿನಿಂದ ರಾಜನಿಗೆ ಅಪಮಾನ ಆಯಿತು. ತಕ್ಷಣ ರಾಜ್ಯ ಬಿಟ್ಟು ತೊಲಗಬೇಕೆಂದು ಆಜ್ಞೆ ಮಾಡಿದ. ಆಗ ರಾಮ ಆಜ್ಞೆಯನ್ನು ಪರಿಪಾಲಿಸಿ ವಿಜಯನಗರವನ್ನು ತೊರೆದ. ಕೆಲ ದಿನ ಕಳೆಯಿತು. ಒಂದು ದಿನ ರಾಯ ದಟ್ಟವಾದ ಕಾಡನ್ನು ದಾಟುತ್ತಿದ್ದಾಗ ಎತ್ತರದ ತೆಂಗಿನ ಮರದ ತುದಿಯಲ್ಲಿ ಯಾರೋ ಹತ್ತಿ ಕುಳಿತಿದ್ದನ್ನ ಕಂಡ. ಗಮನವಿಟ್ಟು ನೋಡಿದಾಗ ಅದು ತೆನಾಲಿರಾಮ ಅಂತ ಗೊತ್ತಾಯ್ತು. ಮರದ ಬಳಿ ಸಾರಿದ ರಾಜ, ರಾಜ್ಯ ಬಿಟ್ಟು ತೊಲಗಬೇಕೆಂದು ನಿನಗೆ ಹೇಳಿದ್ದೆ, ಆದರೆ ನೀನು ನನ್ನ ರಾಜ್ಯದಲ್ಲೇ ಉಳಿದಿರುವೆ, ಇದು ನನ್ನ ಆಜ್ಞೆಯ ಉಲ್ಲಂಘನೆ ಅಂತ ಕೂಗಿದ. ಆಗ ತೆನಾಲಿರಾಮ, ರಾಜ, ನಿಮ್ಮ ಮಾತನ್ನು ನಾನು ಪಾಲಿಸಿದೆ, ಹಲವು ದಿನ ನಡೆದೆ. ದಾರಿಲ್ ಹೋಗೋರನ್ನ ಕೇಳಿದರೆ ಇದು ಕೃಷ್ಣದೇವರಾಯನ ರಾಜ್ಯ ಎಂದೇ ಹೇಳ್ತಾ ಇದ್ರು. ನಿಮ್ಮ ರಾಜ್ಯ ಮತ್ತು ಖ್ಯಾತಿ ಅತ್ಯಂತ ವಿಸ್ತಾರವಾಗಿದೆ. ನನಗೆ ಉಳಿದಿದ್ದು ಒಂದೇ ಮಾರ್ಗ, ಅದು ಆಕಾಶಕ್ಕೆ ಏರುವುದು. ಅದನ್ನು ಮಾಡುತ್ತಿದ್ದೇನೆ ರಾಯ, ನನಗೆ ಉಳಿದ ದಾರಿ ಇದೊಂದೇ ಅಂತ ರಾಮ ಹೇಳಿದ. ರಾಮನ ಮಾತು ಕೇಳಿ ರಾಜನಿಗೆ ಅಪಾರ ಸಂತೋಷವಾಯಿತು. ರಾಮನನ್ನು ಕ್ಷಮಿಸಿ ಭುವನ ವಿಜಯದಲ್ಲಿ ಹಾಜರಿರಬೇಕೆಂದು ಆದೇಶಿಸಿದ. ಕತೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಆದ್ರೆ ಇದರ ಜೀವನ ಪಾಠ ಏನು ಗೊತ್ತಾ? ಹೊಗಳಿಕೆ ನಿಜವಾಗಿದ್ದರೆ ಅದು ಶ್ಲಾಘನೆ ಆಗುತ್ತೆ. ಪ್ರಾಮಾಣಿಕ ಶ್ಲಾಘನೆಯಿಂದ ಸ್ನೇಹ, ಔದಾರ್ಯ ಮತ್ತು ನಂಬಿಕೆ ವೃದ್ಧಿಯಾಗುತ್ತೆ. ಜನರಲ್ಲಿ ಉತ್ತಮ ಗುಣವನ್ನ ಗುರುತಿಸುವುದು ಎಲ್ಲರೂ ಬೆಳೆಸಿಕೊಳ್ಳಬೇಕಾದ ಪ್ರವೃತ್ತಿ. ಏನಂತೀರಾ, ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 22. ಇವತ್ತಿನ ದಿನ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ಗೊತ್ತಾ? ಇವತ್ತು ಜಗತ್ತಿನಾದ್ಯಂತ ವಿಶ್ವ ಖಡ್ಗ ಮೃಗ ದಿನ ಆಚರಿಸಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಬಲಿಷ್ಠ ದೇಹ, ಮುಖದ ಮೇಲೆ ಗಂಭೀರವಾಗಿ ರಾರಾಜಿಸೋ ಕೊಂಬು, ನೋಡೋದಕ್ಕೆ ಒಂಥರ ಪ್ರಾಚೀನ ಕಾಲದ ಅದ್ಭುತ ಜೀವಿ ತರ ಕಾಣೋ ನಮ್ಮ ಪ್ರಕೃತಿಯ ವಂಡರ್ ಬಾಕ್ಸ್ ಈ ಖಡ್ಗ ಮೃಗ. ಇವುಗಳ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಬನ್ನಿ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ವಂಡರ್ ಪ್ರಾಣಿಯ ಸಂಕ್ಷಿಪ್ತವಾದ ಮಾಹಿತಿಯನ್ನ ತಿಳಿಸ್ತೀನಿ. ಮೊದಲನೇದಾಗಿ, ಖಡ್ಗಾಮೃಗ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಅದರ ಮೂಗಿನ ಮೇಲಿರೋ ಆ ಉದ್ದನೆಯ ಕೊಂಬು. ಆದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಾ, ಆ ಕೊಂಬು ಯಾವುದೇ ಮೂಳೆಯಲ್ಲ. ಹೌದು, ಅದು ಸಂಪೂರ್ಣವಾಗಿ ಕೆರಾಟಿನ್ ಅನ್ನೋ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿದೆ. ಅಂದ್ರೆ ನಮ್ಮ ಕೈ ಉಗುರುಗಳು ಮತ್ತು ತಲೆ ಕೂದಲು ಯಾವ ರೀತಿ ಇರುತ್ತೋ ಅದೇ ಅದರ ವಸ್ತುವಿನಿಂದ ಖಡ್ಗಾಮೃಗದ ಕೊಂಬು ಬೆಳೆಯುತ್ತೆ. ಇದು ತನ್ನ ಜೀವಿತಾವಧಿಯಲ್ಲಿ ಕಟ್ಟಾದ್ರೂ ಮತ್ತೆ ಬೆಳೆಯುವ ಸಾಮರ್ಥ್ಯ ಹೊಂದಿದೆ ಸ್ನೇಹಿತರೆ. ಮತ್ತೊಂದು ಕ್ರೇಜಿ ಫ್ಯಾಕ್ಟ್ ಗೊತ್ತಾ? ಖಡ್ಗಾಮೃಗಗಳು ನೋಡೋದಕ್ಕೆ ತುಂಬಾ ಭಾರ, ದಪ್ಪ ಹಾಗೂ ನಿಧಾನವಾಗಿ ನಡೆಯೋ ತರ ಕಾಣ್ತಾವೆ ಅಲ್ವಾ? ಆದ್ರೆ ಕೋಪ ಬಂದ್ರೆ ಅಥವಾ ಓಡೋಕೆ ಶುರು ಮಾಡಿದ್ರೆ ಅವು ಗಂಟೆಗೆ 40-55 ಕಿಲೋಮೀಟರ್/ಅವರ್ ವೇಗದಲ್ಲಿ ಓಡ್ತಾವೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ, ಒಲಿಂಪಿಕ್ಸ್ ರನ್ನರ್ಸ್ ಗಿಂತಲೂ ಫಾಸ್ಟ್ ಆಗಿ ಓಡ್ತಾವೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತದ ಅಸ್ಸಾಂನಲ್ಲಿರೋ ಖಾಜಿರಂಗ ನ್ಯಾಷನಲ್ ಪಾರ್ಕ್ ಅಂದ್ರೆ ಖಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಅದು ಜಗತ್ತಿನ 70%ಗಿಂತ ಹೆಚ್ಚು ಒಂದು ಕೊಂಬಿನ ಖಡ್ಗ ಮೃಗಗಳಿಗೆ ಆಶ್ರಯ ತಾಣವಾಗಿದೆ. ಇದು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡಬೇಕಾದ ವಿಷಯ. ಆದ್ರೆ ಸ್ನೇಹಿತರೆ, ಈ ಅದ್ಭುತ ಜೀವಿಗೆ ಇವತ್ತು ದೊಡ್ಡ ಅಪಾಯ ಎದುರಾಗಿದೆ. ಖಡ್ಗ ಮೃಗದ ಕೊಂಬಿನಲ್ಲಿ ವೈದ್ಯಕೀಯ ಗುಣವಿದೆ ಅನ್ನೋ ಮೂಢನಂಬಿಕೆಯಿಂದಾಗಿ ಅಕ್ರಮ ಭೇಟೆ ವಿಪರೀತವಾಗಿದೆ. ಇದೇ ಕಾರಣಕ್ಕೆ 2010ರಲ್ಲಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ WWF ಅವರು ಈ ವಿಶ್ವ ಖಡ್ಗಾಮೃಗ ದಿನವನ್ನು ಆಚರಿಸೋದಕ್ಕೆ ನಿರ್ಧಾರ ಮಾಡಿದ್ರು. ಇದರ ಉದ್ದೇಶ ಇಷ್ಟೇ ಸ್ನೇಹಿತರೆ, 5 ತಳಿಯ ಖಡ್ಗಾಮೃಗಗಳನ್ನು ಅಳವಿನಂಚಿನಿಂದ ಉಳಿಸುವುದು ಮತ್ತು ಕಾಡು ಪ್ರಾಣಿಗಳ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಕಾಡು ಉಳಿದರೆ ಪ್ರಾಣಿ ಉಳಿಯುತ್ತೆ, ಪ್ರಾಣಿ ಉಳಿದರೆ ಈ ಸುಂದರ ಪರಿಸರದ ಸಮತೋಲನ ಕಾಯ್ದುಕೊಳ್ಳುತ್ತೆ. ಪ್ರಕೃತಿಯ ಪ್ರತಿಯೊಂದು ಜೀವಿಯು ಈ ಭೂಮಿ ಮೇಲೆ ಬಾಳಲು ಅರ್ಹವಾಗಿದೆ. ಸೊ ಇವತ್ತಿನ ಬೆಳಗಿನ ಶುಭಾರಂಭದಲ್ಲಿ ನಮ್ಮ ಕಾಡು ಮತ್ತು ಕಾಡು ಪ್ರಾಣಿಗಳನ್ನು ಪ್ರೀತಿಸೋಣ, ಅವುಗಳ ಸಂರಕ್ಷಣೆಗೆ ನಾವೆಲ್ಲರೂ ಬೆಂಬಲವನ್ನ ನೀಡೋಣ ಅಂತ ಹೇಳ್ತಾ, ನಿಮ್ಮ ಇಡೀ ದಿನ ಖುಷಿಯಾಗಿರಲಿ, ಸ್ಟೇ ಟ್ಯೂನ್ಡ್, ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 11. ಓದುತ್ತಿರುವವರು ಶಾಲಿನಿ ವಿ ಭಟ್. ಕ್ರೈಸ್ತ ಮತ ಸಂಪರ್ಕಗಳು. ಮರುದಿನ ಮಧ್ಯಾಹ್ನ 1 ಗಂಟೆಗೆ ನಾನು ಬೇಕರ್ರವರ ಪ್ರಾರ್ಥನಾ ಸಭೆಗೆ ಹೋದೆ. ಅಲ್ಲಿ ನನಗೆ ಮಿಸ್ ಹ್ಯಾರಿಸ್, ಮಿಸ್ ಗ್ಯಾಬ್, ಮಿಸ್ಟರ್ ಕೋಟ್ಸ್ ಮತ್ತು ಇತರರ ಪರಿಚಯವಾಯಿತು. ಪ್ರಾರ್ಥನೆಗಾಗಿ ಎಲ್ಲರೂ ಮಂಡಿಯೂರಿ ಕುಳಿತರು. ನಾನು ಹಾಗೆಯೇ ಮಾಡಿದೆ. ಆ ಪ್ರಾರ್ಥನೆಗಳು ಪ್ರತಿಯೊಬ್ಬರೂ ತಮ್ಮ ತಮ್ಮ ಬಯಕೆಗಳು ಈಡೇರಲೆಂದು ಭಗವಂತನನ್ನು ಕೇಳಿಕೊಳ್ಳುವುದಾಗಿದ್ದವು. ಆ ದಿನವನ್ನು ಶಾಂತವಾಗಿ ಕಳೆಯೋಣ, ನಮ್ಮ ಹೃದಯದ ಬಾಗಿಲು ನಿನಗಾಗಿ ತೆರೆಯಲಿ ಎಂಬುದೇ ನಿತ್ಯದ ವಾಡಿಕೆಯ ಪ್ರಾರ್ಥನೆಯಾಗಿತ್ತು. ನಾನು ಹೋದ ಮೇಲೆ ನನ್ನ ಕ್ಷೇಮಕ್ಕಾಗಿಯೂ ಒಂದು ಪ್ರಾರ್ಥನೆಯನ್ನು ಸೇರಿಸಿಕೊಂಡರು. ದೇವರೇ, ನಮ್ಮೊಂದಿಗೆ ಬಂದು ಸೇರಿರುವ ಈ ಹೊಸ ತಮ್ಮನಿಗೆ ದಾರಿಯನ್ನು ತೋರಿಸು. ನಮಗೆ ಕರುಣಿಸಿರುವ ಶಾಂತಿಯನ್ನು ಅವನಿಗೂ ಕರುಣಿಸು. ನಮ್ಮನ್ನು ಸಂರಕ್ಷಿಸಿರುವ ಕ್ರಿಸ್ತ ಪ್ರಭು ಆತನನ್ನೂ ಸಂರಕ್ಷಿಸಲಿ. ನಾವು ಯೇಸುವಿನ ಹೆಸರಿನಲ್ಲಿ ಇವೆಲ್ಲವನ್ನು ಬೇಡುತ್ತೇವೆ. ಸಭೆಯಲ್ಲಿ ಕೀರ್ತನೆ, ಭಜನೆ, ಹಾಡು ಮುಂತಾದವು ಏನೂ ಇರಲಿಲ್ಲ. ಪ್ರತಿದಿನವೂ ಬೇರೆ ಬೇರೆ ವಿಷಯವಾಗಿ ಏನಾದರೊಂದನ್ನು ಬೇಡಿಕೊಂಡ ನಂತರ ಅದು ಮಧ್ಯಾಹ್ನದ ಊಟದ ಸಮಯವಾದುದರಿಂದ ಊಟಕ್ಕೆ ಹೋಗುತ್ತಿದ್ದವು. ಪ್ರಾರ್ಥನೆಗೆ 5 ನಿಮಿಷಗಳಿಗಿಂತ ಹೆಚ್ಚು ಕಾಲ ಹಿಡಿಯುತ್ತಿರಲಿಲ್ಲ. ಮಿಸ್ ಹ್ಯಾರಿಸ್ ಮತ್ತು ಮಿಸ್ ಗ್ಯಾಬ್ ಇಬ್ಬರು ವಯಸ್ಸಾದ ಅವಿವಾಹಿತ ಮಹಿಳೆಯರಾಗಿದ್ದರು. ಮಿಸ್ಟರ್ ಕೋಟ್ಸ್ ಕ್ವೇಕರ್ ಗುಂಪಿಗೆ ಸೇರಿದವರು, ಅಂದರೆ ಕ್ರೈಸ್ತ ಮತದ ಒಂದು ಒಳಪಂಗಡ. ಆ ಇಬ್ಬರು ಮಹಿಳೆಯರು ಒಟ್ಟಿಗೆ ವಾಸಿಸುತ್ತಿದ್ದರು. ನಾನು ಪ್ರತಿ ಭಾನುವಾರವೂ 4 ಗಂಟೆಗೆ ಚಹಾಪಾನಕ್ಕೆ ಅವರ ಮನೆಗೆ ಹೋಗಬೇಕೆಂದು ಅವರು ನನಗೆ ಆಹ್ವಾನ ಕೊಟ್ಟರು. ಪ್ರತಿ ಭಾನುವಾರವೂ ನಾನು ಕೋಟ್ಸ್ರನ್ನು ಸಂಧಿಸಿದಾಗ ಅವರಿಗೆ ನಾನು ನನ್ನ ವಾರದ ಧಾರ್ಮಿಕ ದಿನಚರಿಯನ್ನು ಕೊಡುತ್ತಿದ್ದೆ. ನಾನು ಓದಿದ ಗ್ರಂಥಗಳು, ಅವುಗಳಿಂದ ನನ್ನ ಮೇಲೆ ಉಂಟಾದ ಪರಿಣಾಮ, ಇವುಗಳನ್ನು ಕುರಿತು ನಾವು ಚರ್ಚಿಸುತ್ತಿದ್ದೆವು. ಆ ಇಬ್ಬರು ಮಹಿಳೆಯರು ತಮ್ಮ ಆನಂದದ ಅನುಭವಗಳನ್ನು, ತಾವು ಪಡೆದ ಶಾಂತಿಯನ್ನು ಕುರಿತು ಮಾತನಾಡುತ್ತಿದ್ದರು. ಮಿಸ್ಟರ್ ಕೋಟ್ಸ್ ಸರಳ ಹೃದಯದ ಯುವಕರು, ದೃಢ ಮನಸ್ಸುಳ್ಳವರೂ ಆಗಿದ್ದರು. ನಾವು ನಿತ್ಯ ಒಟ್ಟಾಗಿ ತಿರುಗಾಡಲು ಹೋಗುತ್ತಿದ್ದೆವು. ಅವರು ಇತರ ಕ್ರೈಸ್ತ ಮಿತ್ರರ ಬಳಿಗೂ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು. ನಮ್ಮ ಮಿತ್ರತ್ವ ಹೆಚ್ಚಾಗಿ ಬೆಳೆದಂತೆ ಅವರು ತಮಗೆ ಒಪ್ಪಿಗೆಯಾದ ಪುಸ್ತಕಗಳನ್ನು ನನಗೆ ಕೊಡಲಾರಂಭಿಸಿದರು. ನನ್ನ ಬೀರು ಅವುಗಳಿಂದಲೇ ತುಂಬಿತು. ಅವರು ನನ್ನ ಮೇಲೆ ಪುಸ್ತಕದ ಹೊರೆಯನ್ನೇ ಹೊರಿಸಿದ್ದರೆನ್ನಬಹುದು. ನಾನು ಅವುಗಳನ್ನೆಲ್ಲ ಓದಲು ಶ್ರದ್ಧೆಯೊಡನೆ ಒಪ್ಪಿದೆ. ಓದಿದಂತೆಲ್ಲ ಅವರೊಡನೆ ಅವುಗಳ ವಿಷಯವನ್ನು ಚರ್ಚಿಸುತ್ತಲೂ ಇದ್ದೆ. 1893 ನಾನು ಅಂತಹ ಅನೇಕ ಪುಸ್ತಕಗಳನ್ನು ಓದಿದೆ. ಅವುಗಳ ಹೆಸರೆಲ್ಲ ನನಗೆ ಜ್ಞಾಪಕವಿಲ್ಲ. ಆದರೆ ಅವುಗಳಲ್ಲಿ ಸಿಟಿ ಟೆಂಪಲ್ನ ಡಾಕ್ಟರ್ ಪಾರ್ಕರ ವ್ಯಾಖ್ಯಾನ, ಪಿಯರ್ಸನ್ರವರ ಮೆನಿ ಇನ್ಫಾಲಿಯಬಲ್ ಪ್ರೂಫ್ಸ್ ಅಂದರೆ ಸ್ವತಃ ಸಿದ್ಧ ಸಿದ್ಧಾಂತ, ಮತ್ತು ಬಟ್ಲರ್ರವರ ಅನಾಲಜಿ ಅಂದರೆ ಸಾಮ್ಯ ಮುಂತಾದ ಪುಸ್ತಕಗಳಿದ್ದವು. ಆ ಪುಸ್ತಕದ ಕೆಲವು ಭಾಗಗಳು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವುಗಳಲ್ಲಿ ಕೆಲವು ವಿಷಯಗಳು ನನಗೆ ಇಷ್ಟವಾದವು, ಕೆಲವು ಆಗಲಿಲ್ಲ. ಮೆನಿ ಇನ್ಫಾಲಿಯಬಲ್ ಪ್ರೂಫ್ಸ್ ಎಂಬ ಗ್ರಂಥ ಅದು ಲೇಖಕರು ಅರ್ಥ ಮಾಡಿಕೊಂಡಿದ್ದ ಬೈಬಲ್ ಧರ್ಮದ ಸಮರ್ಥನೆಯಾಗಿತ್ತು. ನನ್ನ ಮೇಲೆ ಆ ಗ್ರಂಥದ ಪರಿಣಾಮವೇನೂ ಆಗಲಿಲ್ಲ. ಪಾರ್ಕರ ವ್ಯಾಖ್ಯಾನ ನೀತಿವರ್ಧಕವಾಗಿದ್ದಾದರೂ ಪ್ರಚಲಿತ ಕ್ರೈಸ್ತ ಧರ್ಮದಲ್ಲಿ ನಂಬಿಕೆಯಿಲ್ಲದವರಿಗೆ ಅದರಿಂದ ಲಾಭವಾಗುತ್ತಿರಲಿಲ್ಲ. ಬಟ್ಲರ್ರವರ ಅನಾಲಜಿ ಗಂಭೀರವಾದ ಮತ್ತು ಕ್ಲಿಷ್ಟವಾದ ಗ್ರಂಥವಾಗಿ ನನಗೆ ತೋರಿತು. ಅದನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು 4-5 ಬಾರಿಯಾದರೂ ಓದಬೇಕಾಗಿತ್ತು.
ದೇವರು ಇದ್ದಾನೆ ಎಂಬುದಕ್ಕೆ ಸಾಧಿಸುವುದಕ್ಕಾಗಿ ಅದರಲ್ಲಿ ಮಂಡಿಸಿದ್ದ ವಾದಗಳು ನನ್ನ ಮಟ್ಟಿಗೆ ಅನಗತ್ಯವಾಗಿದ್ದವು. ಏಕೆಂದರೆ ನನ್ನ ನಾಸ್ತಿಕತೆ ಆ ವೇಳೆಗಾಗಲೇ ಕಳೆದು ಹೋಗಿತ್ತು. ಆದರೆ ಯೇಸುವೊಬ್ಬನೇ ದೇವರ ಅವತಾರ, ಮನುಷ್ಯನಿಗೂ ದೇವರಿಗೂ ನಡುವೆ ಅವನೇ ರಾಯಭಾರಿ. ಅವನೊಬ್ಬನನ್ನು ಮೊರೆ ಹೋಗುವುದರಿಂದ ಮಾತ್ರವೇ ಭಗವಂತನ ಕರುಣೆ ಸಾಧ್ಯ ಎಂಬ ವಾದ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
5: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
4: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
5: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
12: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿದ್ದಂತ ಸಾಕಷ್ಟು ಗೌಪ್ಯ ವಚನಕಾರರು ಇದ್ರು. ಯಾವುದೇ ಪ್ರಚಾರಕ್ಕೆ ಬರಲಿಲ್ಲ, ತಮ್ಮನ್ನ ತಾವು ಮುಂದಿಟ್ಕೊಳ್ಳದೆ ಎಲೆಮರೆ ಕಾಯಿಯಂತೆ ಸಾಕಷ್ಟು ವಚನಗಳನ್ನ ರಚಿಸುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದಂತಹ ಸಾಕಷ್ಟು ಜನ ಶಿವಶರಣರು ಇದ್ದಾರೆ. ಅಂತಹ ಗೌಪ್ಯ ವಚನಕಾರರ ಬಗ್ಗೆ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದವರೇ ಆದ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡ್ತಾ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಶ್ರೀಮತಿ ವಿಜಿ ಗೀತ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗೌಪ್ಯ ವಚನಕರ್ತಿಯರ ಪರಿಚಯವನ್ನ ಮಾಡಿಕೊಡ್ತಾರೆ. ಯಾವ ಯಾವ ಗೌಪ್ಯ ವಚನಕರ್ತಿಯರನ್ನ ಪರಿಚಯಿಸಿಕೊಡ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಯಾವ ಗೌಪ್ಯ ವಚನಗಾರ್ತಿಯರನ್ನ ಪರಿಚಯಿಸ್ತಾ ಇದ್ದೀರಾ ಮೇಡಮ್?
14: ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ನಾನೀಗ ಪರಿಚಯಿಸುತ್ತಿರುವ ಶರಣರೆಂದರೆ ಅಷ್ಟೇನು ಪ್ರಚಾರಕ್ಕೆ ಬಾರದಿರುವ ಇಬ್ಬರು ಶರಣೆಯರ ಬಗ್ಗೆ. ಅವರೆಂದರೆ ಮೊದಲನೆಯದಾಗಿ ಹಾದರ ಕಾಯಕದ ಗಂಗಮ್ಮ, ಮತ್ತು ಎರಡನೆಯದಾಗಿ ಕುಂಬಾರಗುಂಡಯ್ಯನವರ ಪುಣ್ಯಸ್ತ್ರೀ ಕೇತಲಾದೇವಿ. ಈಗ ಅವರ ಪರಿಚಯದ ಬಗ್ಗೆ ನೋಡೋಣ. 12ನೇ ಶತಮಾನದಲ್ಲಿ ಬಸವ ತತ್ವದ ಆಕರ್ಷಣೆಯಿಂದ ದೇಶದ ನಾನಾ ಭಾಗದಿಂದ ಶರಣ ಸಮೂಹವೇ ಕಲ್ಯಾಣಕ್ಕೆ ಹರಿದು ಬಂದಿತು. ನಾನಾ ವಿಧವಾದ ಕಾಯಕಗಳನ್ನು ಕೈಗೊಂಡು ತಮ್ಮ ಇಡೀ ಬದುಕನ್ನು ಕೃಷಿ ಮಾಡಿದರು. ಎಷ್ಟೋ ಜನ ತಮ್ಮ ಮೂಲ ವೃತ್ತಿಯನ್ನು ತೊಡೆದು ಲಿಂಗದೀಕ್ಷೆ ಪಡೆದು ಶರಣರಾದರು, ವಚನಗಳನ್ನು ರಚಿಸಿದರು. ಹಾಗೆ ವಚನ ರಚಿಸಿದವರಲ್ಲಿ ಕೆಲವರು ಪ್ರಚಲಿತದಲ್ಲಿಲ್ಲ. ಅಂತಹವರಲ್ಲಿ ಇಬ್ಬರು ಶರಣೆಯರ ಪರಿಚಯ ಮಾಡುವ ಪ್ರಯತ್ನ. ಮೊದಲನೆಯದಾಗಿ ಹಾದರ ಕಾಯಕದ ಗಂಗಮ್ಮ. ಇವರು ಮಾರಯ್ಯನವರ ಪುಣ್ಯಸ್ತ್ರೀ. ಶರಣ ಸಾಹಿತ್ಯದಲ್ಲಿ ಯಾವುದೇ ವೃತ್ತಿಗೆ ಗೌರವವಿದೆ ಹಾಗೂ ವ್ಯಕ್ತಿಗೂ ಗೌರವವಿದೆ. ಶರಣರ ದೃಷ್ಟಿಯಲ್ಲಿ ವ್ಯಕ್ತಿ ಸಮಾಜದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದಿರುವುದು, ಮೈಗಳ್ಳನಾಗದೆ ಬದುಕುವುದು ಮುಖ್ಯ. ತನ್ನ ವೃತ್ತಿಯ ಬಗ್ಗೆ ಕೀಳು ಕಾಯಕ, ಅವರದು ಮೇಲು ಕಾಯಕ ಎಂದು ಕೀಳರಿಮೆ ಹೊಂದಬಾರದು. ತನ್ನ ವೃತ್ತಿಯ ಬಗ್ಗೆ ಅಭಿಮಾನ ಇರಬೇಕು. ಹೀಗೆ ತನ್ನ ವೃತ್ತಿಯ ಬಗ್ಗೆ ಗೌರವವನ್ನು ಹೊಂದಿದ್ದವರಲ್ಲಿ ಒಬ್ಬರು ಹಾದರ ಕಾಯಕ ಮಾಡುತ್ತಿದ್ದ ಗಂಗಮ್ಮ ಎಂಬುವರು ಒಬ್ಬರಾಗಿದ್ದರು. ಅಂದರೆ ಹಾದರ ಎಂದರೆ ವೇಶ್ಯ ವೃತ್ತಿ ಮಾಡುತ್ತಿದ್ದರು. ವೇಶ್ಯ ವೃತ್ತಿಯಲ್ಲಿದ್ದವರ ಮನಃ ಪರಿವರ್ತನೆ ಮಾಡಲು ಬಸವಣ್ಣನವರು ಜಂಗಮರ ತಂಡವನ್ನು ರಚಿಸಿದ್ದರು. ಅದರಂತೆ ಕೆಲವು ಜಂಗಮ ಶರಣರು ಗಂಗಮ್ಮನವರ ಮನೆಗೆ ಹೋಗುತ್ತಾರೆ. ಅವರಿಗೆ ಹಣದ ಚೀಲವನ್ನು ಕೊಡುತ್ತಾರೆ. ತಮ್ಮದು ಕೆಲವು ನಿಯಮಗಳಿವೆ ಎಂದು ಹೇಳಿ ಆ ಶರಣರು ವಚನಗಳನ್ನು ಹಾಡುತ್ತಾ ಭಕ್ತಿಯಿಂದ ಇಷ್ಟಲಿಂಗ ಪೂಜೆ ಮಾಡುತ್ತಾರೆ. ಆಗ ಆ ವೇಶ್ಯ ಮಂದಿರ ಶಿವಾಲಯದಂತೆ ಬದಲಾಯಿತು. ಕೈಲಾಸದ ಗಣಗಳನ್ನೇ ಕಂಡಂತಾಯಿತು ಗಂಗಮ್ಮನವರಿಗೆ. ಜೀವನದಲ್ಲಿ ಇಂಥ ಪೂಜೆ ವಚನಗಳನ್ನು ಕೇಳಿಲ್ಲದ ಕಂಡಿಲ್ಲದ ಗಂಗಮ್ಮನವರು ಸಂತೋಷಪಟ್ಟರು. ಆಶ್ಚರ್ಯ ಆನಂದದಿಂದ ಇದನ್ನೆಲ್ಲ ನೋಡುತ್ತಿದ್ದರು. ಆಗ ಇನ್ನೂ ಕೆಲವು ಶರಣ ಜಂಗಮರು ಬಂದು ಅಲ್ಲಿನ ಪ್ರಭಾವವನ್ನು ಇನ್ನೂ ಹೆಚ್ಚು ಮಾಡಿದರು. ಗಂಗಮ್ಮನವರಿಗೆ ತಿಳುವಳಿಕೆ ಹೇಳಿ ಬಸವಣ್ಣನವರ ಯೋಜನೆಗಳನ್ನು ತಿಳಿಸುತ್ತಾರೆ. ಅನುಭವ ಮಂಟಪ ಮಹಾಮನೆಗೆ ಬರಲು ತಿಳಿಸುತ್ತಾರೆ. ಶರಣ ಜಂಗಮರು ಹೇಳಿದಂತೆ ಗಂಗಮ್ಮ ಮಹಾಮನೆಗೆ ಭೇಟಿ ಮಾಡಿ ಅಲ್ಲಿ ಶರಣರ ಭೇಟಿಯಾಗುತ್ತಾರೆ. ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ ಮೊದಲಾದ ಶರಣೆಯರನ್ನು ಕಂಡು ಬಸವಣ್ಣನವರ ದರ್ಶನ ಮಾಡಿ ಅವರ ನುಡಿಗಳನ್ನು ಕೇಳಿ ಅವರಲ್ಲಿ ಧನ್ಯತೆ ಮೂಡುತ್ತದೆ. ಬಸವಣ್ಣನವರ ಶರಣ ತತ್ವಗಳನ್ನು ಕೇಳಿ ಪ್ರಭಾವಿತರಾಗುತ್ತಾರೆ. ಅನುಭವ ಮಂಟಪದ ಕಲಾಪ ಚರ್ಚೆಗಳಲ್ಲಿ ಭಾಗಿಯಾಗಿ ಶರಣ ತತ್ವಗಳಿಂದ ಪ್ರೇರಿತರಾಗುತ್ತಾರೆ. ಹಳೆಯ ವೃತ್ತಿಯಾದ ಹಾದರದ ಕಾಯಕ ತ್ಯಜಿಸಿ ಶರಣ ತತ್ವ ಸ್ವೀಕರಿಸುತ್ತಾರೆ. ಸಮಾಜದಲ್ಲಿ ಗೌರವಾನ್ವಿತ ಬದುಕು ಕಟ್ಟಿಕೊಳ್ಳುವ ಸಲುವಾಗಿ ಶರಣ ಮಾರಯ್ಯನವರನ್ನು ವಿವಾಹವಾದರು. ಇವರಿಬ್ಬರು ಬಸವಣ್ಣನವರೊಂದಿಗೆ ವಚನ ಕ್ರಾಂತಿಯಲ್ಲಿ ಭಾಗವಹಿಸಿದ್ದಾರೆ. ಅನುಭವ ಮಂಟಪದಲ್ಲಿ ಅಕ್ಷರ ಜ್ಞಾನ ಕಲಿತು ತಮ್ಮ ಅನುಭವದ ಮಾತುಗಳನ್ನು ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ಬರೆದಿರುವ ವಚನಗಳಲ್ಲಿ ಒಂದು ವಚನ ಮಾತ್ರ ದೊರೆತಿದೆ, ವಚನಾಂಕಿತ ಗಂಗೇಶ್ವರಲಿಂಗ. ವಚನವನ್ನು ನೋಡುವುದಾದರೆ, ಆವ ಕಾಯಕವ ಮಾಡಿದರೂ ಒಂದೇ ಕಾಯಕವಯ್ಯ, ಆವ ರಥವಾದರೂ ಒಂದೇ ರಥವಯ್ಯ, ಆಯೆ ತಪ್ಪಿದಡೆ ಸಾವಿಲ್ಲ.

0: ಮೋಹಿಲೆಯ ನಡುವಿನ ವ್ಯತ್ಯಾಸದಂತೆ ನರಕಕ್ಕೆ ಸಮಾನ ಎಂದು ಅವರು ನೇರವಾಗಿ ಹೇಳುತ್ತಾರೆ. ಕಾಯಕ ಸತ್ಯಶುದ್ಧವಾಗಿರಬೇಕು, ಕಾಯಕದ ಬಗ್ಗೆ ನಿಷ್ಠೆ ಅಭಿಮಾನ ಇರಬೇಕು. ಕಾಗೆ ಕೋಗಿಲೆಯ ಬಣ್ಣ ಒಂದೇ ಆದರೂ ಅವುಗಳ ಗುಣ ಸ್ವಭಾವ ಬೇರೆ, ಅವೆರಡು ಎಂದಿಗೂ ಒಂದಾಗಲಾರದು. ಹಾಗೆಯೇ ವ್ರತನಿಷ್ಠರು ವ್ರತಹೀನರನ್ನು ಕೂಡಿದರೆ ನರಕ ತಪ್ಪಿದ್ದಲ್ಲ ಎಂದು ವ್ರತಾಚಾರದ ಮಹತ್ವವನ್ನು ಹೇಳಿದ್ದಾರೆ. ಹೌದು, ಒಳ್ಳೆಯವರ ಸಜ್ಜನರ ಸಂಘದಲ್ಲಿ ಇರಬೇಕೆಂದು, ಶರಣರ ಸಂಘವು ರಕ್ಷಾ ಕವಚದಂತಿರುತ್ತದೆ ಎಂಬ ಸಂದೇಶವನ್ನು ನೀಡಿದ್ದಾರೆ ಆದರ ಕಾಯಕದ ಗಂಗಮ್ಮ.
1: ಗೌಪ್ಯ ವಚನಗಾರ್ತಿಯಾದಂತಹ ವೇಶ್ಯ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಗಂಗಮ್ಮನವರು ಶರಣರ ತತ್ವದಿಂದ ಪ್ರೇರಣೆಗೊಂಡು, ಅದರಲ್ಲಿಯೂ ಬಸವಣ್ಣನವರ ವಿಚಾರಧಾರೆಯಿಂದ ಪ್ರೇರಣೆಗೊಂಡು ಆ ವೇಶ್ಯ ವೃತ್ತಿಯನ್ನ ಬಿಟ್ಟು ವಚನಗಳನ್ನ ರಚಿಸುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ರು ಗಂಗಮ್ಮನವರು. ಜೊತೆಗೆ ಯಾವುದೇ ಕಾಯಕ ಮಾಡಿದ್ರು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎನ್ನುವಂತಹ ತತ್ವವನ್ನ ಇವರು ಕೂಡ ಮೈಗೂಡಿಸ್ಕೊಂಡಿದ್ರು. ಹಾಗೆ ಪ್ರಾಮಾಣಿಕರಾಗಿರ್ಬೇಕು, ಬೇರೆಯವರ ದುಡ್ಡಿಗೆ ಆಸೆಯನ್ನ ಪಡಬಾರ್ದು, ಪ್ರಾಮಾಣಿಕತೆಯಿಂದ ಸಮಾಜದಲ್ಲಿ ಬದುಕಬೇಕು ಎನ್ನುವಂತಹ ಜೊತೆಗೆ ಮನ ಪರಿವರ್ತನೆಗೊಂಡು ಅನುಭವ ಮಂಟಪದಲ್ಲಿ ಇತರ ಶರಣರಂತೆ ತಾವು ಕೂಡ ವಚನಗಳನ್ನ ರಚಿಸುವ ಮೂಲಕ ಅನುಭವ ಮಂಟಪದಲ್ಲಿ ತಮ್ಮ ವಚನವನ್ನ ಪ್ರಸ್ತುತಪಡಿಸಿದಂತಹ ಗಂಗಮ್ಮನವರ ವಿಚಾರಧಾರೆಯನ್ನ ಶ್ರೀಮತಿ ಬಿ ಜಿ ಗೀತ ಅವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನೊಬ್ಬ ವಚನಗಾರ್ತಿಯ ಪರಿಚಯವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಗಾರರ ಬಗ್ಗೆ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ತಿಳಿಸ್ತಾ ಇದ್ರು. ಅದರಲ್ಲಿಯೂ ವೇಷ್ಯ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಗಂಗಮ್ಮನವರು ಹೇಗೆ ಶರಣರ ವಿಚಾರಧಾರೆಯಿಂದ ಮನ ಪರಿವರ್ತನೆಯಾಗಿ ವಚನಗಳನ್ನ ರಚಿಸ್ತಾರೆ, ಸಮಾಜದಲ್ಲಿ ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಪಡಿತಾರೆ ಅಂತ ತಿಳ್ಕೊಂಡ್ವಿ. ಈಗ ಮತ್ತೊಬ್ಬ ಗೌಪ್ಯ ವಚನಗಾರ್ತಿಯ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಎರಡನೇದಾಗಿ ಕುಂಬಾರಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲಾದೇವಿ ಇವರ ಪರಿಚಯವನ್ನ ನೋಡೋಣ. ಕೇತಲಾದೇವಿಯವರ ಪತಿ ಶರಣ ಗುಂಡಯ್ಯನವರು. ಇವರ ಊರು ಬೀದರ್ ಜಿಲ್ಲೆಯ ಬಾಲ್ಕಿ. ಇವರ ಕಾಯಕ ಕುಂಬಾರಿಕೆ ಮಾಡುವುದು, ಗಡಿಗೆ ಸಿದ್ಧಪಡಿಸುವುದು. ಕೇತಲಾದೇವಿ ತನ್ನ ಪತಿಯ ಕಾಯಕದಲ್ಲಿ ಪೂರ್ಣ ಸಹಕಾರ ನೀಡುತ್ತಾ ಅದರಲ್ಲಿಯೇ ಶಿವನನ್ನು ಕಾಣುತ್ತಿದ್ದರು. ಕಾಯಕವೇ ಕೈಲಾಸ ಎಂಬ ನುಡಿಗೆ ತಕ್ಕಂತೆ ಕೇತಲಾದೇವಿಯ ಬದುಕು ಇತ್ತು. ಅವರಿಗೆ ಕಾಯಕವೇ ಶಿವಪೂಜೆಯಾಗಿತ್ತು. ಬಸವಣ್ಣನವರ ಸಮತಾಕ್ರಾಂತಿಯ ಬಗ್ಗೆ ಶರಣ ತತ್ವಗಳಿಂದ ಆಕರ್ಷಿತರಾಗಿ ಕೇತಲಾದೇವಿ ಗುಂಡಯ್ಯನವರು ಬಾಲ್ಕಿಯಿಂದ ಕಲ್ಯಾಣಕ್ಕೆ ತೆರಳಿ ಅಲ್ಲಿ ಇಷ್ಟಲಿಂಗ ದೀಕ್ಷೆ ಪಡೆದು ಶರಣ ಧರ್ಮವನ್ನು ಸ್ವೀಕರಿಸುತ್ತಾರೆ. ಕೇತಲಾದೇವಿ ತನ್ನ ಪತಿಯ ಕಾಯಕದಲ್ಲಿ ನೀರು ತಂದು ಮಣ್ಣಿನಲ್ಲಿ ಹಾಕುವುದು, ಕೆಸರು ತುಳಿಯುವುದು, ಗಡಿಗೆಯ ಮೇಲೆ ವಿವಿಧ ಚಿತ್ರಗಳನ್ನು ಬರೆದು ಅಲಂಕಾರ ಮಾಡುವುದು, ಈ ರೀತಿಯಾಗಿ ಕಾರ್ಯ ಮಾಡುತ್ತಿದ್ದರಿಂದ ಜನಪದರು ಕೇತಲಾದೇವಿಯನ್ನು ಎಣ್ಣೆಯಲ್ಲಿ ಉರಿಯುತ್ತಿದ್ದ ಬತ್ತಿಯಂತೆ ಇದ್ದರು ಎಂದು ವರ್ಣಿಸಿದ್ದಾರೆ. ಕೇತಲಾದೇವಿಯವರ ಕುಂಭದ ಗತಿಗೆ ಶಿವನನ್ನೇ ಕುಣಿಯುವಂತೆ ಮಾಡುತ್ತಿದ್ದರು ಎನ್ನಲಾಗುತ್ತದೆ. ಕೇತಲಾದೇವಿ ದಂಪತಿಗಳು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಪ್ರಭುದೇವರು, ಚನ್ನಬಸವಣ್ಣ ಮುಂತಾದ ಶರಣರ ಜೊತೆ ಚರ್ಚೆ ಮಾಡುತ್ತಿದ್ದರು. ಕೇತಲಾದೇವಿಯವರು ಬರೆದಿರುವ ವಚನಗಳಲ್ಲಿ ಎರಡು ವಚನಗಳು ಮಾತ್ರ ದೊರೆತಿವೆ. ವಚನಾಂಕಿತ ಕುಂಭೇಶ್ವರಲಿಂಗ. ವಚನವನ್ನು ನೋಡೋಣ. ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ವ್ರತಹೀನನ ಬೆರೆಯಲಾಗದು, ಬೆರೆದರೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ ಎಂಬುದಾಗಿದೆ. ಈ ವಚನದ ವಿಶ್ಲೇಷಣೆಯನ್ನು ನೋಡೋಣ. ಮಡಕೆಯನ್ನು ಮಾಡಲು ಉತ್ತಮ ಹದವಾದ ಮಣ್ಣಿಲ್ಲದಿದ್ದರೆ ಅದರಿಂದ ಉತ್ತಮ ಮಡಿಕೆಯನ್ನು ಮಾಡಲಾಗದು. ಹಾಗೆಯೇ ಒಳ್ಳೆಯ ಸಂಸ್ಕಾರ ಜೀವನಕ್ಕೆ ವ್ರತಾಚರಣೆ ಮುಖ್ಯವಾಗುತ್ತದೆ. ಅಂತಹ ಆಚರಣೆ ಇಲ್ಲದ ವ್ಯಕ್ತಿಯೊಡನೆ ವಿವಾಹವಾದರೆ ಅಂತಹ ವ್ಯಕ್ತಿಯ ಸಂಬಂಧದಿಂದ ನರಕ ಪ್ರಾಪ್ತಿಯಾಗುತ್ತದೆ. ಇದನ್ನು ನಾನು ಬಲ್ಲೆ. ಆದ್ದರಿಂದ ಅಂಥವರಲ್ಲಿ ಬೆರೆಯಲೊಲ್ಲೆ ಎಂದಿದ್ದಾರೆ. ಅಂತರಂಗವನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು ಸದಾಚಾರ ಸದ್ಗುಣಗಳು ಇದ್ದರೆ ಮಾತ್ರ ಶಿವನೊಲುಮೆಗೆ ಪಾತ್ರರಾಗುತ್ತೇವೆ. ವ್ರತಹೀನರು ದುರಾಚಾರಿಗಳ ಜೊತೆ ನಾವು ಇದ್ದರೆ ನರಕ ಸದೃಶ್ಯವಾದ ಕಷ್ಟ ಅನುಭವಿಸುತ್ತೇವೆ. ಆದ್ದರಿಂದ ಎಚ್ಚರದಿಂದ ಇರಬೇಕು ಎಂದು ಸಂದೇಶ ನೀಡಿದ್ದಾರೆ. ಅವರ ಮತ್ತೊಂದು ವಚನದಲ್ಲಿ ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು. ಕಾಣುದುದನೇ ಚರಿಸದೆ ಕಂಡುದನು ನುಡಿಯದೆ ಕಾಣುದುದನು ಕಂಡುದನು ಒಂದೇ ಸಮವೆಂದು ಅರಿಯಬಲ್ಲಡೆ ಕುಂಭೇಶ್ವರ ಲಿಂಗವೆಂಬೆನು ಎಂಬುದಾಗಿದೆ ಅವರ ವಚನ. ಅದರ ಅರ್ಥ ವಿವರಣೆಯನ್ನು ನೋಡುವುದಾದರೆ ಈ ವಚನದಲ್ಲಿ ಅಂಗದಲ್ಲಿ ಲಿಂಗವಿದ್ದಾಗ ಹಿಂದಿನ ಜಾತಿ ಧರ್ಮ ನೋಡದೆ ಸಂಶಯವಿಲ್ಲದೆ ಶ್ರದ್ಧೆ ನಿಷ್ಠೆಯಿಂದ ಅವರ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಬೇಕು. ಇಷ್ಟಲಿಂಗ ದೀಕ್ಷೆ ಪಡೆದ ಬಳಿಕ ಅವರನ್ನು ಸಾಕ್ಷಾತ್ ಶಿವನೆಂದು ವಂದಿಸಬೇಕು, ಪೂಜಿಸಬೇಕು, ಪಾದೋದಕ ಪ್ರಸಾದ ಸ್ವೀಕರಿಸಬೇಕು ಎಂಬ ಬಸವಣ್ಣನವರ ಆಶಯವನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ. ಕಲ್ಯಾಣ ಕ್ರಾಂತಿಯ ನಂತರ ಈ ದಂಪತಿಗಳು ಬಾಲ್ಕಿಗೆ ಹಿಂದಿರುಗಿ ತಮ್ಮ ಕಾಯಕ ಮುಂದುವರಿಸಿ ಶರಣ ತತ್ವ ಪ್ರಚಾರ ಮಾಡುತ್ತಾ ಬಾಲ್ಕಿಯಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ. ಹೌದು, ಒಟ್ಟಿನಲ್ಲಿ ಹೀಗೆ ನಡೆ ನುಡಿ ಒಂದಾಗಿಸಿಕೊಂಡು ಬಾಳುತ್ತಿದ್ದ ಇಂತಹ ಶರಣ ಶರಣೆಯರು ಎಣ್ಣೆಯಲ್ಲಿ ಬತ್ತಿ ಉರಿದಂತೆ ತಮ್ಮ ಜೀವನವನ್ನು ಶರಣ ತತ್ವಗಳಿಗೆ ಅರ್ಪಿಸಿಕೊಂಡಿದ್ದಾರೆ. ಇಂಥವರ ಜೀವನ ಅಂತರಂಗ ಬಹಿರಂಗ ಶುದ್ಧಿಯ ಬಗ್ಗೆ ನೈತಿಕ ಬದುಕನ್ನು ಬಾಳಲು ಮೆಟ್ಟಿಲುಗಳಾಗಿವೆ. ಶರಣರು ಆಡಿದ ಹಾಡಿದ ನುಡಿದ ವಚನಗಳು ಜೀವನ್ಮುಖಿಯಾಗಿವೆ. ಆದ್ದರಿಂದ ಶರಣರ ವಚನಗಳೆಂಬ ದೀಪವನ್ನು ಹಿಡಿದು ಬೆಳಕಿನ ಹಾದಿಯಲ್ಲಿ ನಡೆದು ನಮ್ಮ ಬದುಕನ್ನು ಸಹ ಬೆಳಗಿಸಿಕೊಳ್ಳೋಣ ಅಲ್ಲವೇ. ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗೌಪ್ಯ ವಚನಗಾರ್ತಿ ಕೇತರಾದೇವಿ ಹಾಗೂ ಶಿವಶರಣೆ ಗಂಗಮ್ಮನವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಗಾರ್ತಿಯರ ಬಗ್ಗೆ ಶಿವಮೊಗ್ಗದವರೇ ಆದಂಥ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಬಿಜಿ ಗೀತಾ ಅವರು ತಿಳಿಸ್ಕೊಟ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಸಹ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಂದು ಕಾಶ್ಮೀರದ ಭೂಪಾಲ ದೊರೆ ಮಹಾದೇವ ಸಮಸ್ತ ರಾಜ್ಯವನ್ನೇ ತೊರೆದು ಪತ್ನಿ ಸಮೇತ ಕಲ್ಯಾಣಕ್ಕೆ ಬಂದ. ಕಟ್ಟಿಗೆ ಮಾರುವ ಮೋಳಿಗೆಯ ಮಾರಯ್ಯನಾಗಿ ಈ ಬಾಳ ನಾಟಕವನ್ನು ತನ್ನ ಈ ಒಂದು ವಚನದಲ್ಲಿ ಹೀಗೆ ಸೆರೆ ಹಿಡಿದಿದ್ದಾನೆ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮಿಗೆ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದೈವ ಕುರುಡು ಎನ್ನದಿರು. ಆವರುಣ ಕೋಸುಗವು ಆರಹಿತ ಕೋಸುಗವು ಆವಾವ ಕಾರಣಕೋ ಆವ ಯೋಜನೆಗೋ ನೋವ ನೀ ಪಡುವುದೇ ದೈವೇಚ್ಛೆಯಾಗಿರದೆ ದೈವ ಕುರುಡೆನ್ನದಿರು ಮಂಕುತಿಮ್ಮ. ಆವರುಣಗೆ ಓಸುಗವು ಯಾವ ಋಣಕ್ಕಾಗಿಯೋ ಆರ ಹಿತ ಕೋಸುಗವು ಆರ ಹಿತಕ್ಕೆ ಓಸುಗವು ಯಾರ ಹಿತಕ್ಕಾಗಿಯೋ ಯಾವ ಕಾರಣಕ್ಕೋ ಆವ ಯೋಜನೆಗೋ ಯಾವ ಯೋಜನೆಗೋ ನೋವ ನೀಂ ಪಡುವುದೇ ನೀನು ನೋವನ್ನ ಪಟ್ಕೊಳ್ಳೋದು ದೈವೇಚ್ಛೆಯಾಗಿರದೆ ಆ ದೈವದ ಇಚ್ಛೆ ಆಗಿರೋದಿಲ್ವಾ. ದೈವ ಕುರುಡೆನ್ನದಿರು ದೈವ ಕುರುಡು ಎನ್ನದಿರು. ಆ ದೇವ್ರನ್ನ ಕುರುಡು ಅಂತ ಹೇಳೋದಿಕ್ಕೆ ಹೋಗ್ಬೇಡ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಆವರುಣಗೆ ಓಸುಗವು ಆರ ಹಿತಕ್ಕೆ ಓಸುಗವು ಆವ ಕಾರಣಕ್ಕೋ ಆವ ಯೋಜನೆಗೋ ನೋವ ನೀಂ ಪಡುವುದೇ ದೈವೇಚ್ಛೆಯಾಗಿ ಇರದೆ ದೈವ ಕುರುಡು ಎನ್ನದಿರು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಯಾವ ಜನ್ಮದಲ್ಲಿ ಮಾಡಿದ ಸಾಲಕ್ಕಾಗೋ ಇನ್ನೊಬ್ಬರ ಹಿತವನ್ನ ಬಯಸಲಿಕ್ಕಾಗೋ ಇನ್ನೂ ಯಾವ್ಯಾವ ಕಾರಣಗಳಿಗೋ ಯಾವ ನಿರ್ಣಯಗಳಿಗಾಗಿಯೋ ನಾವು ನೋವನ್ನು ಉಣ್ಣೋದು ದೇವನ ಬಯಕೆ. ಇಷ್ಟಕ್ಕೆ ದೇವರನ್ನ ಕೂರುಡು ಅಂತ ಹೇಳೋದಿಕ್ ಹೋಗ್ಬೇಡ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ ಒಂದು ಪುಟ್ಟ ಕಥೆನ ಹೇಳ್ತೀನಿ. 16 ಹುಡುಗಿ ಕಿಟಕಿಯಿಂದ ಆಚೆ ನೋಡ್ತಾ ಇದ್ಲು. ಹೊರಗಡೆ ತುಂಬಾ ಗಲಾಟೆ ಆಗ್ತಾ ಇದೆ. ಜನ ಅಲ್ಲಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಪೊಲೀಸರ ದಂಡೆ ನೆರೆದಿದೆ. ಆಗ ಅವಳಿಗೊಬ್ಬ ಮುದುಕಿ ರಸ್ತೆ ದಾಟಿ ಹೋಗೋದಕ್ಕೆ ಒದ್ದಾಡ್ತಿರೋದು ಕಾಣಿಸುತ್ತೆ. ಅವಳಿಗೆ ಸಹಾಯ ಮಾಡಬೇಕು ಅಂತ ಮನೆಯಿಂದ ಹೊರಗೆ ಬಂದು ಅಜ್ಜಿಯ ಕೈ ಹಿಡಿದು ರಸ್ತೆ ಆಚೆಗೆ ಬಿಟ್ಟು ತಿರುಗಿ ಬರಬೇಕಾದ್ರೆ ಪೊಲೀಸರು ಹಾರಿಸಿದ ಗುಂಡು ಅಕಸ್ಮಾತ್ ಆಗಿ ಅವಳಿಗೆ ತಾಗಿ ತಕ್ಷಣ ಸತ್ತೋಗ್ಬಿಡ್ತಾಳೆ. ಇನ್ನು 35 ತರುಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದ. ಹಳ್ಳಿಲಿ ಕಲಿತು ಮುಂದೆ ಬಂದ ಇವನ ಬಗ್ಗೆ ಹಳ್ಳಿಲಿ ಎಲ್ಲರಿಗೂ ಹೆಮ್ಮೆ. ಒಂದ್ ದಿವಸ ಹಳ್ಳಿಯ ಅನಾಥಾಶ್ರಮದ ಮಕ್ಕಳಿಗೆ ಒಂದು ಪ್ರೇರಣಾದಾಯಿ ಉಪನ್ಯಾಸ ಕೊಡೋ ಹಾಗೆ ಒಪ್ಪಿಸಿ ಊರವರು ಕರ್ಕೊಂಡೋಗ್ತಾರೆ. ಆ ತರುಣ ಏನೋ ಖುಷಿಯಿಂದ ಅವ್ರ ಜೊತೆ ಬೆರೀತಾನೆ. ಅಲ್ಲಿ ಯಾವುದೋ ಹುಡುಗನಿಗೋ ಮೇಲ್ವಿಚಾರಕರಿಗೋ ಕೋವಿಡ್ ಬಂದಿರಬೇಕು, ಅದು ಇವನಿಗೆ ಅಮರಿಕೊಂಡ್ಬಿಡತ್ತೆ. ಇವನದನ್ನ ಮೊದಲು ಅಲಕ್ಷಿಸಿ ಆಮೇಲೆ ಅದು ಉಲ್ಬಣ ಆದಾಗ ಆಸ್ಪತ್ರೆಗೆ ಸೇರ್ತಾನೆ. 30 ದಿವಸಗಳ ಕಾಲ ತೀವ್ರ ನಿಘಾ ಘಟಕದಲ್ಲಿ ಹೋರಾಡಿ ಕೊನೆಗೆ ಸಾವಿಗೆ ಶರಣಾಗ್ತಾನೆ. ಒಬ್ಬ ಕಷ್ಟಪಟ್ಟು ಬದುಕಿನ ಉದ್ದಕ್ಕೂ ಕೂಡಿಟ್ಟಿದ್ದ ಹಣದಿಂದ ಪುಟ್ಟ ಮನೆಯೊಂದನ್ನು ಕಟ್ಕೊಂಡು ಬದುಕಿದ್ದ. 10 ವರ್ಷಗಳ ಮೇಲೆ ಹತ್ತಿರದಲ್ಲಿ ನದಿಗೆ ಅಣೆಕಟ್ಟು ಮಂಜೂರಾಗಿ ಅದು ಸಿದ್ಧ ಆದಾಗ ಇವನ ಮನೆ ನೀರಲ್ಲಿ ಮುಳುಗೋಯ್ತು. ಪಾದಚಾರಿಯೊಬ್ಬ ರಸ್ತೆ ಬದಿಯ ಪಾದಚಾರಿ ಮಾರ್ಗದಲ್ಲೇ ಹೋಗ್ತಾ ಇದ್ದಾನೆ. ರಸ್ತೆಯಲ್ಲಿ ವೇಗವಾಗಿ ಹೋಗೋ ಕಾರ್ ಒಂದು ಹಿಡಿತ ತಪ್ಪಿ ಈ ಪಾದಚಾರಿಗೆ ಅಪ್ಪಳಿಸುತ್ತೆ. ನೋಡಿ, ಎಷ್ಟೊಂದು ಘಟನೆಗಳನ್ನ ಹೇಳಿದೆ ನಾನು. ಇಂಥ ಸಾವಿರಾರು ಘಟನೆಗಳನ್ನ ಕೇಳ್ತೀವಿ, ಓದ್ತೀವಿ. ಇಂಥವುಗಳಲ್ಲೆಲ್ಲ ಯಾರ ತಪ್ಪು, ಯಾಕೆ ಹೀಗಾಯ್ತು ಅಂತ ನಾವು ತೀರ್ಮಾನ ಮಾಡೋದು ಕಷ್ಟ. ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ, ಯಾಕೆ ಹೀಗಾಗತ್ತೆ ಗೊತ್ತಿಲ್ಲ. ನೋಡಿ, ಋಣ ಅಂದ್ರೆ ಹಿಂದೆ ಪಡೆದದ್ದು ಮತ್ತೆ ಹಿಂತಿರುಗಿಸಲೇಬೇಕಾದದ್ದು ಅಂತ ಅರ್ಥ. ಹಿಂದೆ ಯಾರಿಂದಲೋ ಏನನ್ನೋ ಪಡೆದಿದ್ದ ಕಾರಣ ಅದನ್ನ ಹಿಂತಿರುಗಿಸಲೇಬೇಕಾಗಿರೋದ್ರಿಂದ ಅದರ ಪ್ರಯತ್ನದಲ್ಲಿ ನಮ್ಮ ಕೆಲವು ಕೆಲಸಗಳು ಮತ್ತೆ ಕಾರಣ ಅರ್ಥ ಆಗದೆ ಯಾರ್ದೋ ಅವಶ್ಯಕತೆಗಳನ್ನ ತೀರಿಸೋಕ್ಕೆ ಪರಹಿತದ ಕೆಲಸಗಳನ್ನ ನಾವು ಮಾಡ್ತೀವಲ್ವಾ, ನಮ್ಗೆ ಇದರ ಹಿಂದಿನ ಕಾರಣಗಳು ಮತ್ತೆ ಘಟನೆಗಳ ಅರಿವು ಆಗೋದೇ ಇಲ್ಲ. ಯಾವುದ್ರಿಂದ ಯಾವುದು, ಯಾಕೆ ಹೀಗೆ ಅಥವಾ ಹೀಗೆ ಯಾಕೆ ಅಂತ ಪ್ರಯತ್ನ ಪಟ್ಟರು ನಮ್ಗೆ ಅರ್ಥ ಆಗೋದೇ ಇಲ್ಲ. ಯಾರ್ದೋ ಮನೆಯಲ್ಲಿ ನಮ್ಗೆ ಊಟ, ಆದ್ರೆ ಬೇರೆ ಯಾರಿಗೋ ನಮ್ಮ ಮನೇಲಿ ಉಪಚಾರ. ಯಾರೋ ನಮ್ಗೆ ಸರಿಯಾದ ಸಮಯದಲ್ಲಿ ಸಹಾಯ ಮಾಡ್ತಾರೆ, ಮತ್ತಾರೋ ನಮ್ಮಿಂದ ಸಹಾಯನ ಪಡೀತಾರೆ. ಒಂದು ಘಟನೆಗೂ ಮತ್ತೊಂದಕ್ಕೂ, ಒಬ್ಬ ವ್ಯಕ್ತಿ ಮತ್ತೆ ಮತ್ತೊಂದು ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ದಿದ್ರು ಸಂಪರ್ಕ ಏರ್ಪಟ್ಟಾಗ ಕಾಕತಾಳೀಯವಾಗಿ ಕಂಡ್ರು ಅದೊಂದು ಪೂರ್ವ ನಿರ್ಧಾರಿತ ವಿನ್ಯಾಸದ ಹಾಗೆ ನಡೆಯುತ್ತೆ. ಆ ವಿನ್ಯಾಸದಲ್ಲಿ ನಮ್ಮ ಪಾತ್ರ ಅಧಿಕವಾಗಿದ್ದು ನಮ್ಮ ಪೂರ್ವ ಕರ್ಮದಿಂದ ವಿನ್ಯಾಸಗೊಂಡಿರುತ್ತೆ. ಮತ್ತೆ ಇನ್ನೊಬ್ಬರ ಕರ್ಮಾನುಸಾರವಾಗಿಯೂ ನಮ್ಮ ಬದುಕಿನ ವಿನ್ಯಾಸ ರೂಪುಗೊಂಡಿರಬಹುದು. ಇದರ್ಥ ಆಗೋದಿಲ್ಲ. ನಮ್ಗೆ ಯಾವ್ದು ಅರ್ಥ ಆಗೋದಿಲ್ವೋ ಅದನ್ನ ದೈವ ಕೃಪೆ ಅಂತ ನಾವು ಒಪ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲ. ಹಾಗಾಗಿ ಆಯಾಯ ಸಮಯಕ್ಕೆ ನಮ್ಮ ಎದುರಿನ ಕೆಲಸನ ಶ್ರದ್ಧೆಯಿಂದ ಮಾಡೋದು, ಅನಪೇಕ್ಷೆಯಾಗಿರೋದು, ಕಾರಣಗಳ ಹುಡುಕಿ ಬದುಕನ್ನು ಕೆದಕೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಬಂದ ಕರ್ಮಫಲನ ಸಂತೋಷದಿಂದ ಅನುಭವಿಸೋದು ಮಾಡಿದರೆ ಸುಖ ನೆಮ್ಮದಿ ಎರಡೂ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
10: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
11: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
9: ಆಹಾ, ಆ ಮಗು ಎಷ್ಟು ಮುದ್ದ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
12: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
9: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
14: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
15: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
14: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
15: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
16: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
20: ಓಹೋ ಹೋ ಹೋ, ಎಲ್ಲ ಬಂದು ಚೂಪು ಕೂತ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ, ಇವತ್ತು ನಿಮಗೆ ಅಂತ ದೇವ್ರ ಪ್ರಸಾದ ಅಂತ ಲಡ್ಡು ತಂದಿದ್ದೀನಿ.
21: ಹಾ, ಲಡ್ಡು ಲಡ್ಡು ಲಡ್ಡು
22: ಲಡ್ಡುನ ಪೊನ್ನಜ್ಜಿ, ನಂಗಿಡೀ ಲಡ್ಡು ಕೊಡು.
20: ನನ್ನ ಮುದ್ದು ಚಿಟ್ಟೆ ಪ್ರಸಾದನ ತಿಂಡಿ ಥರ ತಿನ್ನಬಾರ್ದು ಕಂದ, ಚುರುಚುರೇ ತಿನ್ನಬೇಕು. ಹೋಗಲಿ, ನಿಂಗೆ ದೊಡ್ಡ ತುಂಡು ಕೊಡ್ತೀನಿ, ಆಯ್ತಾ?
22: ಏ ಮುನ್ನು, ಅದು ಪ್ರಸಾದ, ಕಣ್ಣಿಗೆ ಒತ್ಕೊಂಡು ತಿನ್ನು.
23: ಹೌದು, ಚೆಲ್ಲದೆ ಭಕ್ತಿಯಿಂದ ತಿನ್ನಬೇಕು ಅಲ್ವಾ ಪೊನ್ನಜ್ಜಿ?
20: ಹೌದು ಮಕ್ಕಳೇ, ದೇವ್ರನ್ನ ಸದಾ ನೆನೀತಾ ಇರಬೇಕು. ದೇವ್ರ ತೀರ್ಥ ಪ್ರಸಾದನ ಭಕ್ತಿಯಿಂದ ಸೇವಿಸಬೇಕು. ಈಗ ನಾನು ದೇವ್ರ ಮೇಲಿನ ಒಂದು ಕತೆ ನಿಮಗೆ ಹೇಳ್ತೀನಿ, ಆಗ ನಿಮಗೆ ಗೊತ್ತಾಗತ್ತೆ ಯಾಕೆ ನಾವು ದೇವ್ರನ್ನ ಪ್ರೀತಿ ಮಾಡಬೇಕು ಅಂತ.
23: ಆಯ್ತು ಪೊನ್ನಜ್ಜಿ, ದೇವ್ರ ಕಥೆನೇ ಹೇಳು.
20: ಸರಿ ಕೇಳಿ. ಈಗ ನಾನು ಹೇಳ್ತಾ ಇರೋ ಕತೆ ಹೆಸರು ದೇಗುಲದ ಗಂಟೆ ಅಂತ.
23: ಹಾ ಹಾ ಹಾ ಹಾ.
20: ಮಿರ್ಜಾಪುರ ಒಂದು ಪುಟ್ಟ ಹಳ್ಳಿಯಾಗಿತ್ತು. ಊರ ಮಧ್ಯದಲ್ಲಿ ಒಂದು ಆಲದ ಮರ ಇತ್ತು. ಆ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸ್ಲೂ ಇತ್ತು. ಅಲ್ಲೊಬ್ಬ ಸಾಧು ವಾಸ ಮಾಡ್ತಾ ಇದ್ದ. ಬಹಳ ಸಾಧನೆ ಮಾಡಿದ ಸಾಧು ಅವನಾಗಿದ್ದ. ದಿನಾಲು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಆಲದ ಮರದ ಬುಡದಲ್ಲಿ ಧ್ಯಾನಕ್ಕೆ ಕೂತ್ ಬಿಡ್ತಾ ಇದ್ದ.
23: ಬ್ರಹ್ಮ ಮುಹೂರ್ತ ಅಂದ್ರೆ ಏನಜ್ಜಿ? ಬೆಳಗ್ಗೆ 4 ಗಂಟೆ ಸಮಯ ಅಲ್ವಾ ಅಜ್ಜಿ?
20: ಹೌದು ಹೌದು, ಸರಿಯಾಗಿ ಹೇಳಿದೆ. ಆತ ಧ್ಯಾನ ಮುಗಿಸೋ ವೇಳೆಗೆ ಊರಿನ ಹಲವರು ಅವನ ಬಳಿ ಬಂದು ತಮ್ಮ ಕಷ್ಟ ಸುಖ ಹೇಳ್ಕೊಳ್ತಾ ಇದ್ರು. ಸಾಧು ಅವರಿಗೆ ತಕ್ಕ ಪರಿಹಾರ ಸೂಚಿಸ್ತಾ ಇದ್ದ. ಕೆಲವರಿಗೆ ಬೈದು ಬುದ್ಧಿ ಹೇಳ್ತಾ ಇದ್ದ, ಇನ್ ಕೆಲವರಿಗೆ ಮೆದುವಾಗಿ ಮಾತಾಡಿ ತಿಳಿ ಹೇಳ್ತಾ ಇದ್ದ, ಕೆಲವರ ಸಂಕಷ್ಟಗಳಿಗೆ ತಾನೂ ಮರುಗ್ತಾ ಇದ್ದ, ಅವರನ್ನು ಸಂತೈಸಿ ದಾರಿ ತೋರಿಸ್ತಾ ಇದ್ದ. ಒಟ್ಟಿನಲ್ಲಿ ಆ ಸಾಧು ಆ ಊರಿನವರಿಗೆ ಊರ್ಗೋಲ್ನಂತೆ ಆಸರೆ ನೀಡೋನಾಗಿದ್ದ. ಹೀಗಿರುವಾಗ ಆ ಊರಿನ ಕಳ್ಳ ಒಬ್ಬ ದಿನಾಲು ಈ ಸಾಧುವಿನ ದಿನಚರಿಯನ್ನು ವೀಕ್ಷಿಸ್ತಾ ಇದ್ದ.

0: ಜೀವನ ಸಾಗಿಸ್ತಾ ಇರೋದನ್ನೂ ಕಾಣ್ತಾ ಇದ್ದ. ಕಳ್ಳ ಯೋಚನೆ ಮಾಡ್ತಾನೆ, ನಾನು ಯಾಕೆ ಈ ಸಾಧುವಿನ ಹತ್ರ ನನ್ನ ಸುಖಿ ಜೀವನಕ್ಕೆ ಒಂದು ಸಲಹೆಯನ್ನು ಕೇಳಬಾರ್ದು? ಎಲ್ಲರೂ ಸಾಧುವಿನ ಮಾತನ್ನು ಕೇಳಿ ಒಳ್ಳೆ ಜೀವನನೇ ನಡೆಸ್ತಾ ಇದ್ದಾರೆ. ನಾನು ಕೂಡ ಸಾಧುವಿನ ಸಹಾಯದಿಂದ ನನ್ನ ಜೀವನದಲ್ಲಿ ಸುಧಾರಣೆ ತರ್ಬೋದಲ್ಲ ಅಂತ ಅಂದ್ಕೊಳ್ತಾನೆ. ಕೂಡಲೇ ಆತ ನೇರವಾಗಿ ಸಾಧುವಿನ ಹತ್ರ ಬಂದು, ಸ್ವಾಮಿ, ತಮ್ಮ ಮಾರ್ಗದರ್ಶನದಲ್ಲಿ ಎಷ್ಟೋ ಜನ ತಮ್ಮ ಜೀವನವನ್ನು ಸುಖವಾಗಿಸಿಕೊಂಡಿದ್ದಾರೆ. ತಾವು ನನಗೆ ಒಂದು ಅಂತಹ ಮಾರ್ಗದರ್ಶನ ನೀಡಿ ನನ್ನನ್ನು ಉದ್ಧರಿಸಬೇಕು ಅಂತ ಕೇಳಿಕೊಂಡ. ಸಾಧು ಅವನನ್ನು ಮೇಲಿಂದ ಕೆಳಗೆ ತನಕ ಹೀಗೆ ನೋಡ್ತಾನೆ. ಆತ ಒಬ್ಬ ಸಮಾಜ ಕಂಟಕ ಅನ್ನೋದು ಆತ ಗ್ರಹಿಸ್ತಾನೆ. ಆತ ಸ್ವಲ್ಪ ಯೋಚನೆ ಮಾಡಿ, ತಮ್ಮ, ಒಂದು ಕೆಲಸ ಮಾಡು, ನೀನು ಎಲ್ಲೇ ಹೋಗು, ಏನೇ ಮಾಡು, ಯಾವುದಾದರೂ ದೇವಸ್ಥಾನದ ಗಂಟೆಯ ಸದ್ದು ಕೇಳಿದ ತಕ್ಷಣ ನೀನು ಯಾವುದೇ ಕೆಲಸದಲ್ಲಿದ್ದರೂ ಅದನ್ನು ಅಷ್ಟಕ್ಕೆ ಬಿಟ್ಟು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸು. ಈ ನಿಯಮನ ತಪ್ಪದೇ ಪಾಲಿಸಬೇಕು, ಆಗ ನಿನಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಅಂದರು.
1: ಇದೆಂಥ ಸಲಹೆ ಅಜ್ಜಿ, ವಿಚಿತ್ರವಾಗಿದೆಯಲ್ಲ.
0: ಹ್ಞೂ ಜಿಂಕೆ, ಆ ಕಳನಿಗೂ ಈ ನಿಯಮ ತುಸು ವಿಚಿತ್ರ ಅನ್ನಿಸ್ತು. ಹೀಗೆ ಮಾಡೋದ್ರಿಂದ ತನ್ನ ಉದ್ಧಾರ ಆಗುತ್ತಾ ಅಂತ ಆತ ಯೋಚನೆ ಮಾಡ್ತಾನೆ. ನಂತರ ಏನೇ ಆಗಲಿ, ಸಾಧುವಿನ ಸಲಹೆಗಳಿಂದ ಇತರರಿಗೆ ಒಳ್ಳೆಯದೇ ಆಗಿದೆ, ಹಾಗಾಗಿ ನನಗೂ ಕೂಡ ಒಳ್ಳೆಯದೇ ಆದಿತ್ತು ಅಂದ್ಕೊಂಡು ಸಾಧು ಹೇಳಿದ ಹಾಗೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆತ ಎಲ್ಲೇ ಕೆಲಸ ಮಾಡ್ತಾ ಇದ್ರೂ ಹತ್ತಿರದ ಯಾವುದಾದರೂ ದೇವಸ್ಥಾನದಿಂದ ಗಂಟೆ ಸದ್ದು ಕೇಳಿಬಂದರೆ ಆತ ಆ ಕೆಲಸನ ಅಷ್ಟಕ್ಕೆ ಬಿಟ್ಟು ಆ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮತ್ತೆ ತನ್ನ ಕೆಲಸಕ್ಕೆ ಮರಳ್ತಾ ಇದ್ದ. ಹೀಗೆ ಅನೇಕ ತಿಂಗಳುಗಳು ಕಳೆದವು. ಕಳ್ಳ ಸಾಧುವಿನ ಆ ಆದೇಶವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಒಂದು ಸಲ ಕಳ್ಳ ಆ ರಾಜ್ಯದ ಅರಸನ ಶ್ವೇತ ಕುದುರೆ ಅಂದರೆ ಬಿಳಿ ಕುದುರೆ ಒಂದನ್ನು ಕದಿಯೋಕ್ಕೆ ನಿಶ್ಚಯ ಮಾಡ್ತಾನೆ. ಸರಿ, ಕಳ್ಳ ಒಂದು ಸಲ ನಿಶ್ಚಯ ಮಾಡಿದ ಅಂದರೆ ಮುಗೀತು. ಅದನ್ನು ಮಾಡಿ ಮುಗಿಸಿದ ಮೇಲೆ ಆತ ನಿಶ್ಚಿಂತನಾಗ್ತಿದ್ದ. ಅವನು ಜಾಣ್ಮೆಯಿಂದ ಆ ಬಿಳಿ ಕುದುರೆಯನ್ನು ಅಪಹರಿಸಿ ವೇಗವಾಗಿ ಕುದುರೆ ಏರಿ ಓಡ್ತಾನೆ. ಅಷ್ಟರಲ್ಲಿ ಅವನನ್ನು ನೋಡಿದ ಸೈನಿಕರು ಕಳ್ಳ ಕಳ್ಳ ಅಂತ ಕೂಗ್ತಾ ಅವನನ್ನು ಅಟ್ಟಿಸ್ಕೊಂಡು ಬರ್ತಾರೆ. ಕಳ್ಳ ವೇಗವಾಗಿ ಅವರಿಂದ ತಪ್ಪಿಸ್ಕೊಳ್ತಾ ಕುದುರೆಯನ್ನು ಟಕ ಟಕ ಟಕ ಅಂತ ಓಡಿಸ್ತಾನೆ. ಕೊನೆಗೆ ಕುದುರೆ ಒಂದು ಕೆಸರು ಗದ್ದೆಯಲ್ಲಿ ಓಡೋಕೆ ಶುರು ಮಾಡುತ್ತೆ.
1: ಓ, ಆ ಸೈನಿಕರು ಕಳ್ಳನ್ನ ಹಿಡ್ದೇ ಬಿಡ್ತಾರ?
0: ಆಗ ಏನಾಗುತ್ತೆ ಗೊತ್ತಾ, ಅದೊಂದು ಕೆಟ್ಟ ಕೆಸರು ಗದ್ದೆ ಆಗಿತ್ತು. ಸೈನಿಕರು ಆ ಕೆಸರು ಗದ್ದೆಯಲ್ಲಿ ಅವನನ್ನು ಹಿಂಬಾಲಿಸೋಕೆ ಹಿಂದೆ ಮುಂದೆ ನೋಡ್ತಾರೆ. ಹತ್ತಿರದ ದಾರಿಯಿಂದ ಕಳ್ಳನನ್ನು ಹಿಂಬಾಲಿಸೋಣ ಅಂತ ಅತ್ತ ತಿರುಗ್ತಾರೆ. ಅಷ್ಟರಲ್ಲಿ ಹತ್ತಿರದ ದೇವಸ್ಥಾನದಿಂದ ಜೋರಾಗಿ ಗಂಟೆಯ ಸದ್ದು ಕಳ್ಳಂಗೆ ಕೇಳಿಸುತ್ತೆ. ಈಗೇನು ಮಾಡೋದು ಅಂತ ಕಳ್ಳನಿಗೆ ದ್ವಂದ್ವ ಆಗುತ್ತೆ. ತಾನೀಗ ದೇಗುಲಕ್ಕೆ ಹೋಗಿ ಭಗವಂತನಿಗೆ ನಮಸ್ಕಾರ ಮಾಡಿ ಬರಬೇಕು. ಈಗೇನು ಮಾಡಲಿ, ಸೈನಿಕರು ಬೇರೆ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ. ಈಗ ನಾನು ದೇಗುಲಕ್ಕೆ ಹೋದರೆ ಅವರ ಕೈಗೆ ಖಂಡಿತ ಸಿಕ್ಕಿಬೀಳ್ತೇನೆ. ಈ ಒಂದು ದಿನ ನನ್ನ ಈ ನಿಯಮವನ್ನು ಪಾಲಿಸ್ತಾ ಇದ್ರೆ ಏನಂತೆ ಅಂತ ಆತ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಆಮೇಲೆ ಇಲ್ಲ ಇಲ್ಲ, ಇಷ್ಟು ದಿನಗಳಿಂದ ನಿಷ್ಠೆಯಿಂದ ಸಾಧುವಿನ ಮಾತನ್ನು ಪಾಲಿಸ್ತಾ ಬಂದಿದ್ದೀನಿ, ಈ ದಿನ ಬಿಟ್ಟುಬಿಟ್ರೆ ನಿಯಮ ಭಂಗ ಆಗುತ್ತೆ, ಇಷ್ಟು ದಿನದ ನನ್ನ ಪರಿಶ್ರಮ ಎಲ್ಲ ಹಾಳಾಗಿ ಹೋಗುತ್ತೆ, ಹೋಗಿ ಬಂದೇ ಬಿಡ್ತೀನಿ ಅಂತ ನಿಶ್ಚಯ ಮಾಡಿ ಕುದುರೆಯನ್ನು ಮರವೊಂದಕ್ಕೆ ಕಟ್ಟಿ ದೇಗುಲದತ್ತ ಆತ ಹೊರಡ್ತಾನೆ.
1: ಹೌದಾ, ಕಳ್ಳ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೆ.
0: ಇಲ್ಲ ಇಲ್ಲ, ಕಳ್ಳ ದೇವಸ್ಥಾನಕ್ಕೆ ಹೋದ ಜಿಂಕೆ. ಇತ್ತ ಸೈನಿಕರು ಕಳ್ಳನನ್ನು ಹುಡುಕ್ತಾ ಬಂದಾಗ ಮರಕ್ಕೆ ಕಟ್ಟಿದ ಕುದುರೆ ಅವರಿಗೆ ಕಾಣತ್ತೆ. ಕೆಸರು ಗದ್ದೆಯನ್ನು ಹಾದು ಬಂದಿದ್ದರಿಂದ ಕುದುರೆ ಮೈಯೆಲ್ಲ ಕಪ್ಪಾಗಿ ಹೋಗಿತ್ತು. ಸೈನಿಕರು ಕುದುರೆಯನ್ನು ಕಂಡು ತಮ್ಮ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಈ ಕುದುರೆ ಖಂಡಿತ ನಮ್ದಲ್ಲ, ನಮ್ಮ ಕುದುರೆ ಅಚ್ಚ ಬಿಳಿ ಬಣ್ಣದಾಗಿತ್ತು, ಶ್ವೇತವರ್ಣದ ನಮ್ಮ ಕುದುರೆ ಮಿರಿ ಮಿರಿ ಮೀಂಚ್ತಾ ಇತ್ತು. ಇದ್ಯಾವುದೋ ಕರಿ ಕುದುರೆ, ಕೊಳಕಿನಿಂದ ನಾರ್ತಾ ಇದೆ, ನಡಿ ನಡಿ

0: ಆ ಕಳ್ಳ ಯಾವ ಕಡೆ ಹೋದ್ನೋ ಏನೋ, ಬೇಗ ಹುಡ್ಕೋಣ ನಡಿ ಅಂತ ಅವರು ತಮ್ಮ ಕುದುರೆಯನ್ನು ವೇಗವಾಗಿ ಓಡಿಸ್ಕೊಂಡು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾರೆ. ಇದನ್ನೆಲ್ಲ ಮರೆಯಲಿದ್ದು ಕಳ್ಳ ಕೇಳಿಸ್ಕೊಳ್ತಾನೆ. ಅವನಿಗೆ ತಟ್ಟನೆ ಜ್ಞಾನೋದಯ ಆದ ಹಾಗಾಗುತ್ತೆ. ಆ ಸಾಧು ತನಗೆ ವಿಧಿಸಿದ ಸಣ್ಣ ಆದೇಶವನ್ನು ನಾನು ನಿರಂತರವಾಗಿ ಪಾಲನೆ ಮಾಡಿದ್ರಿಂದ ಆ ದೇವನ ಕೃಪೆ ನನ್ನ ಮೇಲಾಯಿತು. ಸೈನಿಕರು ನನ್ನನ್ನು ಹಿಡಿದು ಖಂಡಿತ ಸೆರೆಮನೆಗೆ ತಳ್ಳಿಬಿಡ್ತಾ ಇದ್ರು. ಬಿಳಿ ಕುದುರೆನ ಕಪ್ಪು ಮಾಡಿ ಭಗವಂತ ನನ್ನ ರಕ್ಷಣೆ ಮಾಡ್ದ. ನನ್ನ ಈ ಚಿಕ್ಕ ಸಾಧನೆ ನನಗೆ ಇಂತಹ ರಕ್ಷಣೆ ನೀಡಿತು. ನಾನಿನ್ನು ಒಳಿತಿನ ದಾರಿ ಹಿಡಿದು ಬಾಳಬೇಕು ಅಂತ ಆ ಕಳ್ಳ ನಿರ್ಧಾರ ಮಾಡ್ದ. ಹೀಗೆ ಪರಿವರ್ತನೆಗೊಂಡಂತಹ ಆ ಕಳ್ಳ ಕುದುರೆಯನ್ನು ತಗೊಂಡು ಹೋಗಿ ಅರಮನೆಯ ಲಾಯದಲ್ಲಿ ಯಾರಿಗೂ ತಿಳಿದ ಹಾಗೆ ಕಟ್ಟಿ ಗುರುವಿನ ಬಳಿ ಬಂದು ಎಲ್ಲ ಕಥೆಯನ್ನು ಅವರಿಗೆ ಹೇಳಿ ಅವರ ಕಾಲಿಗೆ ಎರಗಿ ಕ್ಷಮೆಯನ್ನು ಕೇಳ್ತಾನೆ. ಮುಂದೆ ಕಳ್ಳತನವನ್ನು ಬಿಟ್ಟು ಸಾಧುವಿನ ಆದೇಶದಂತೆ ಧನ್ಯತೆಯ ಬದುಕನ್ನು ಆತ ಮಾಡ್ತಾನೆ.
1: ಅಬ್ಬ, ಅಂತೂ ಕಳ್ಳ ಬದಲಾದ ಅಲ್ವಾ ಪನಜ್ಜಿ?
0: ಹ್ಞೂ ಚುಕ್ಕಿ, ಸಾಧುವಿನ ಮಾತನ್ನ ಕೇಳಿ ಅವನಲ್ಲಿ ಪರಿವರ್ತನೆ ಆಯ್ತು.
1: ದೇವ್ರನ್ನ ನಂಬಿದ್ರೆ ಅವನು ನಮ್ಮನ್ನ ರಕ್ಷಿಸ್ತಾನೆ.
2: ಪನಜ್ಜಿ, ಬಿಳಿ ಕುದ್ರೆ ಕಪ್ಪಾಗಿತ್ತಲ್ಲ, ಅದು ಮತ್ತೆ ಬಿಳಿ ಆಯ್ತಾ?
0: ಒಳ್ಳೆ ಮಗು ನೀನು. ಹ್ಮ್, ಕುದುರೆನ ಬಿಳಿ ಮಾಡಿದ್ರು. ಅದೆಂತ ಸೋಪು? ಹಾ, ಲಕ್ಸೋಪ್ ಹಾಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಬೆಳ್ಳಗೆ ಮಾಡಿದ್ರು ಸೈನಿಕರು. ಈ ಕಥೆಯಲ್ಲಿ ನೀತಿ ಇರೋದು ಇಷ್ಟೇನಾ?
1: ಇದೇ ಇದೆ. ಗುರುವಿನ ಮಹಿಮೆ ಅಪಾರ. ಗುರುವಿನ ಸಣ್ಣ ಆದೇಶ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ಬೋದು. ಒಂದು ಸಣ್ಣ ಸಾಧನೆಯನ್ನು ನಿರಂತರವಾಗಿ ನಿಷ್ಠೆಯಿಂದ ಮಾಡಿದ್ರೆ ಬಾಳು ಹಸನವಾಗುವುದು ಖಂಡಿತ.
0: ಅಲ್ವಾ ಮಕ್ಕಳೇ, ಸರಿಯಾಗಿ ಹೇಳಿದ್ರಿ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಬೆಳೆದಂತೆ ಮಾಧ್ಯಮ ಕ್ಷೇತ್ರವು ಸಂಪೂರ್ಣವಾಗಿ ಬದಲಾಗುತ್ತಿದ್ದು, ಮುದ್ರಣ ದೃಶ್ಯ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುದ್ದಿ ಮಾಡುವವರಿಗೆ ಕೃತಕ ಬುದ್ಧಿಮತ್ತೆ, ಬಳಕೆ, ಅದರ ಪರಿಣಾಮಗಳ ಬಗ್ಗೆ ಅರಿವು ಹಾಗೂ ಜ್ಞಾನ ಹೊಂದಿರುವುದು ಅನಿವಾರ್ಯ ಎಂದು AI ತಂತ್ರಜ್ಞಾನ ತಜ್ಞರಾದ ಡಾ ಪವನ್ ಕುಮಾರ್ ತಿಳಿಸಿದರು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಶಿವಮೊಗ್ಗ ರೋಟರಿ ಕ್ಲಬ್ ಸಹಯೋಗದಲ್ಲಿ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಆಯೋಜಿಸಿದ್ದ ಕೃತಕ ಬುದ್ಧಿಮತ್ತೆ ತರಬೇತಿ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ AI ಬಳಸಿ ನಕಲಿ ವಿಡಿಯೋಗಳು ಹಾಗೂ ಇತರ ಸುಳ್ಳು ಮಾಹಿತಿಗಳನ್ನು ಸೃಷ್ಟಿಸುವುದು ಹೆಚ್ಚಾಗುತ್ತಿದೆ. ಯಾವುದು ನಿಜ, ಯಾವುದು ಸುಳ್ಳು ಎಂಬುದನ್ನು ಪತ್ತೆ ಹಚ್ಚಲು ಮಾಧ್ಯಮ ಪ್ರತಿನಿಧಿಗಳಿಗೆ AI ತಂತ್ರಜ್ಞಾನದ ಜ್ಞಾನ ಅಗತ್ಯವಾಗಿದೆ. ಸುದ್ದಿ ನೀಡುವ ಭರದಲ್ಲಿ ಸುಳ್ಳು AI ಸುದ್ದಿಗಳನ್ನು ನೀಡುವಂತಾಗಬಾರದು ಎಂದು ಅವರು ಆಶಿಸಿದರು. ಈ ರೀತಿಯ ಕಾರ್ಯಾಗಾರಗಳನ್ನು ನಡೆಸಲು ಜಿಲ್ಲಾ ವಾರ್ತಾಧಿಕಾರಿ ಮಾರುತಿ ಹಾಗೂ ಶಿವಮೊಗ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಗೋಪಿನಾಥ್ ಅವರ ಆಸಕ್ತಿ ನಿಜಕ್ಕೂ ಖುಷಿ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪವನ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಟ್ರಸ್ಟ್ ಉಪಾಧ್ಯಕ್ಷ ಹೊನ್ನಾಳಿ ಚಂದ್ರಶೇಖರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಾರುತಿ, ಶಿವಮೊಗ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಗೋಪಿನಾಥ್, ಲಕ್ಷ್ಮೀದೇವಿ ಗೋಪಿನಾಥ್, ಜನಾರ್ದನ್ ಪೈ, ಪ್ರಾಂಶುಪಾಲ ರಂಗನಾಥ್, ವೀರಣ್ಣ ಹುಗ್ಗಿ, AI ತರಬೇತಿ ನೀಡಲು ಆಗಮಿಸಿದ್ದ ತಂಡದ ಭುವನ್, ಪ್ರಜ್ವಲ್, ಶ್ರೇಯಸ್ ಹಾಗೂ ಅದಿತಿ ಸೇರಿದಂತೆ ಮತ್ತಿತರರಿದ್ದರು. ಮುಂದಿನ ವಿವರ. ಶಿಕ್ಷಕರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ರೂಪಿಸುವ ಶಿಲ್ಪಿಗಳು. ಶಿಕ್ಷಕರು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿಗಳು. ಪಾಠ ಕಲಿಸುವುದಲ್ಲದೆ ಬದುಕಲು ಬೇಕಾದ ಮೌಲ್ಯಗಳು ಮತ್ತು ಸಂಸ್ಕಾರಗಳನ್ನು ಕಲಿಸುತ್ತಾರೆ. ಶಿಕ್ಷಕರ ಸೇವೆಯನ್ನು ಸ್ಮರಿಸುವ ದಿನವೇ ಶಿಕ್ಷಕರು ದಿನಾಚರಣೆ ಎಂದು ಶ್ರೀ ಅಂಬಾ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಪ್ರತಿಮಾ ಡಾಕಪ್ಪಗೌಡ ಅವರು ಹೇಳಿದರು. ಶ್ರೀ ಅಂಬಾ ಮಹಿಳಾ ಸಂಘದಿಂದ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು, ಶಿಕ್ಷಕರು ನಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಗುರಿಗಳನ್ನು ಸಾಧಿಸಲು ಪ್ರೋತ್ಸಾಹಿಸುತ್ತಾರೆ. ಆದ್ದರಿಂದ ಶಿಕ್ಷಕರನ್ನು ಗೌರವಿಸುವುದು ಪ್ರತಿ ಪ್ರಜೆಯ ಕರ್ತವ್ಯ ಎಂದರು. ಜಿಲ್ಲಾ ದಾಸ ಸಾಹಿತ್ಯ ಪರಿಷತ್ ಸಂಚಾಲಕರಾದ ಶ್ರೀಮತಿ ಲಲಿತಮ್ಮ ವಿಠಲದಾಸ್ ಅವರು ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಲಲಿತಾ ವೆಂಕಟೇಶ್, ಸುಮಿತ್ರಾ,
1: ವಾಣಿ ಪ್ರಕಾಶ್, ರಾಜೇಶ್ವರಿ ಮಂಜುನಾಥ್, ಜಯಲಕ್ಷ್ಮೀ ಮಂಜುನಾಥ್, ಜ್ಯೋತಿ ಧರ್ಮಣ್ಣ, ಪ್ರೇಮಾ ಶ್ರೀಧರ್ ಹೆಗಡೆ, ಲಲಿತಮ್ಮ ವಿಠಲ್ ದಾಸ್, ಭರಮಪ್ಪ ಇವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಲೀಲಾವತಿ ಸತ್ಯನಾರಾಯಣ್, ಕಾರ್ಯದರ್ಶಿ ಚಂದ್ರಮತಿ ಹೆಗಡೆ, ಪ್ರಮುಖರಾದ ರೇವತಿ ವೆಂಕಟಯ್ಯ, ಸವಿತಾ ಗೋಪಾಲ್ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಚುಂಚಾದ್ರಿ ಮಹಿಳಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ 2025-26 ಸಾಲಿನ 12 ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ಸೆಪ್ಟೆಂಬರ್ 24 ಗುರುವಾರ ಆಯೋಜಿಸಲಾಗಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ, ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹಾಗೂ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಸಭೆ ನಡೆಯಲಿದೆ. ಸೆಪ್ಟೆಂಬರ್ 24 ಮಧ್ಯಾಹ್ನ 2 ಸಾಗರ ರಸ್ತೆಯಲ್ಲಿರುವ ಶ್ರೀಧಾತ್ರಿ ಭವನ ಹೋಟೆಲ್ HSR ಇನ್ನೆದುರು ಸಾಗರ ರಸ್ತೆ ಶಿವಮೊಗ್ಗ ಇಲ್ಲಿ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಸಂಘದ 2025-26 ಸಾಲಿನ ವಿವಿಧ ಚಟುವಟಿಕೆಗಳು, ಆಡಳಿತಾತ್ಮಕ ವಿಚಾರಗಳು ಹಾಗೂ ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚೆ ನಡೆಯಲಿದೆ. ಸಂಘದ ಎಲ್ಲಾ ಸದಸ್ಯರು ಸಭೆಗೆ ತಪ್ಪದೇ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿಯ ಮಂಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ಯಾವಿನಕೆರೆ ಗ್ರಾಮದಲ್ಲಿ ಇರುವಕ್ಕಿಯ ಕೆಳದಿ ಶೋಭಾನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ BSc ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 19 ಶ್ರಮಿಕ ಸಾಮಾನ್ಯ ಸಭೆಯ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಮುಂದಿನ 3 ಕಾಲ ಕೃಷಿ ವಿಶ್ವವಿದ್ಯಾಲಯದ 13 ವಿದ್ಯಾರ್ಥಿಗಳಾದ ಪ್ರಶಾಂತ, ಆಶಿತ, ಅನನ್ಯ, ಲಿಖಿತ, ಬಸವರಾಜ್, ದರ್ಶನ್, ನಿಮಿತ, ದಿನೇಶ್ ಬಾಬು, ಹಾಲಪ್ಪ, ಕಿರಣ್, ಸುನೀಲ, ಬೈರೇಶ್ ಮತ್ತು ಗೌತಮಿ ಅವರು ದ್ಯಾವಿನಕೆರೆ ಗ್ರಾಮದಲ್ಲಿಯೇ ವಾಸ್ತವ ಹೂಡಿದ್ದಾರೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಹೊಸ ತಳಿಗಳನ್ನು ಪರಿಚಯಿಸಿ ಬೆಳೆಯುವುದು, ಬೆಳೆ ಪ್ರಾತ್ಯಕ್ಷಿಕೆ, ಗುಂಪು ಚರ್ಚೆ ಮತ್ತು ವಸ್ತು ಪ್ರದರ್ಶನ, ತಂತ್ರಜ್ಞಾನ ಪ್ರದರ್ಶನ, ಕೈತೋಟ ನಿರ್ಮಾಣ, ಬೆಳೆ ಸಂಗ್ರಹಾಲಯ ಹಾಗೂ ಮಾಹಿತಿ ಕೇಂದ್ರ ಸ್ಥಾಪನೆಯಂತಹ ವಿವಿಧ ಕಾರ್ಯಕ್ರಮಗಳನ್ನು ವಾರಕ್ಕೆ 6 ಕಾಲ ಆಯೋಜಿಸಲಿದ್ದಾರೆ. ಈ ಚಟುವಟಿಕೆಗಳು ಕೇವಲ ದ್ಯಾವಿನಕೆರೆಗೆ ಸೀಮಿತವಾಗಿರದೆ ರಾಗಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ರೈತರಿಗೂ ತಲುಪಲಿವೆ. ವಿದ್ಯಾರ್ಥಿಗಳು ನಿರಂತರವಾಗಿ ರೈತರ ತೋಟ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಕೃಷಿ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಜೊತೆಗೆ ಕೃಷಿ ವಿಜ್ಞಾನಿಗಳು ಸಹ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಸೂಕ್ತ ವೈಜ್ಞಾನಿಕ ಪರಿಹಾರ ಹಾಗೂ ಸಲಹೆಗಳನ್ನು ನೀಡಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಸಭೆಯಲ್ಲಿ ಗ್ರಾಮದ ಹಲವು ರೈತರು, ಕೃಷಿ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸಹನಾ ಎಸ್, ಡಾಕ್ಟರ್ ಪ್ರದೀಪ್ ಕುಮಾರ್, ಡಾಕ್ಟರ್ ಪ್ರಶಾಂತ್ ಹಾಗೂ ಗ್ರಾಮದ ಮುಖಂಡರಾದ ಶಿವಮೂರ್ತಿ ಕೆ ತಿಮ್ಮಪ್ಪ ಸೇರಿದಂತೆ ದ್ಯಾವಿನಕೆರೆ ಗ್ರಾಮದ ರೈತ ಬಾಂಧವರು ಮತ್ತು ಮಹಿಳಾ ರೈತರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 2 ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸೆಪ್ಟೆಂಬರ್ 23 ವಿದ್ಯುತ್ ಪರಿವರ್ತಕ ಕೇಂದ್ರದ ಕಾಮಗಾರಿ ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ 10 ಮಧ್ಯಾಹ್ನ 3:30 ಕಾಮತ್ ಲೇಔಟ್, ತುಂಗಾನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ದಿನಾಂಕ 24/9/2026 ಬೆಳಗ್ಗೆ 10 ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸುತ್ತಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ, ಯಾವುದೇ ಪದವಿ ತೇರ್ಗಡೆಯಾದ 18-35 ವರ್ಷ ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತಪ್ಪ ಕಾಲೋನಿ, ಪಂಪಾನಗರ, 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಅಥವಾ 9108235132 ಮೂಲಕ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸೆಪ್ಟೆಂಬರ್ 24 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನ ಆಯೋಜಿಸಿದ್ದು, ಆರ್ ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸುತ್ತಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ, ಯಾವುದೇ ಪದವಿ ತೇರ್ಗಡೆಯಾದ 18 ರಿಂದ 35 ವರ್ಷ ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದೆ. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಶಿವಮೊಗ್ಗ, ಇಲ್ಲಿ ನಡೆಯಲಿದೆ. ಮುಂದಿನ ವಿವರ. ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರು ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯರಾದ ಪ್ರೊಫೆಸರ್ ಬಿಮಲ್ ಎನ್ ಪಾಟೀಲ್ ಅವರೊಂದಿಗೆ ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಡಾಕ್ಟರ್ ಧನಂಜಯ್ ಸರ್ಜಿ, ಡಿಎಸ್ ಅರುಣ್ ಅವರು ಸಮಾಲೋಚನೆ ನಡೆಸಿದರು. ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಆವರಣದ ಮೂಲಕ ನಮ್ಮ ಮಲೆನಾಡಿನ ಯುವಜನತೆಗೆ ರಾಷ್ಟ್ರೀಯ ಭದ್ರತೆ, ಪೊಲೀಸಿಂಗ್, ಸೈಬರ್ ಸೆಕ್ಯೂರಿಟಿ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ಕುರಿತು ಸೋದರ ಸಂಸ್ಥೆಯ ಚರ್ಚೆ ನಡೆಸಲಾಯಿತು. ಮುಂದಿನ ವಿವರ. ಬೆಂಗಳೂರಿನ ಕೋರಮಂಗಲ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ 16 ರಿಂದ 19 ರವರೆಗೆ ನಡೆದ ಅಧಿಕೃತ ಸೌತ್ ಇಂಡಿಯಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಶಿವಮೊಗ್ಗದ ಮೀನಾಕ್ಷಿ ಆರ್ ಅವರು 60 ರಿಂದ 65 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಎಂದು ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಸಂಸ್ಥೆ ಅಧ್ಯಕ್ಷ ಶಿವಮೊಗ್ಗ ವಿನೋದ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಆಯೋಜಿಸಿದ್ದ ಪಂದ್ಯಾವಳಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಸಂಸ್ಥೆಯನ್ನು ಪ್ರತಿನಿಧಿಸಿದ್ದ ಮೀನಾಕ್ಷಿ ಅವರು ಈ ಸಾಧನೆ ಮಾಡಿದ್ದಾರೆ. ಸೌತ್ ಇಂಡಿಯಾ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಪದಕ ಬಂದಿರುವುದು ಇದೇ ಮೊದಲು ಎಂದರು. ಮೀನಾಕ್ಷಿ ಅವರು ರಾಷ್ಟ್ರೀಯ ಮಟ್ಟದ ಬಾಕ್ಸಿಂಗ್ ಕ್ರೀಡಾಪಟುವಾಗಿದ್ದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎನ್ಐಎಸ್ ತರಬೇತಿ ಪಡೆದ ಜಿಲ್ಲೆಯ ಮೊದಲ ಬಾಕ್ಸಿಂಗ್ ಕೋಚ್ ಆಗಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಬಾಕ್ಸಿಂಗ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕೋಚಿಂಗ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಈ ಹಿಂದೆ ರಾಜ್ಯ ಮಟ್ಟದಲ್ಲಿ ಹಲವು ಪದಕಗಳನ್ನು ಗೆದ್ದಿರುವ ಅವರು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಜ್ಯ ಮಹಿಳಾ ಬಾಕ್ಸಿಂಗ್ ತಂಡದ ಕೋಚ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಎಂದರು. ಬೆಳ್ಳಿ ಪದಕದ ವಿಜೇತರಾದ ಮೀನಾಕ್ಷಿ, ಸಂಸ್ಥೆಯ ಖಜಾಂಜಿ ಅನೂಪ್ ಆರ್ ಶೇಖರ್, ರಾಜ್ಯ ಬಾಕ್ಸಿಂಗ್ ತೀರ್ಪುಗಾರ ಮಲ್ಲಿಕಾರ್ಜುನ್, ಪ್ರಕೃತಿ ಆರ್ ಗೌಡರ್ ಇದ್ದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
2: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
2: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
4: LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ ಅಥವಾ ಟಿಫನ್ ಕೂಡ ಆಯ್ತಾ? ಸೂಪರ್, ಟಿಫನ್ ಆಗಿದ್ರೆ ಸೂಪರ್ ಅಂತ, ಕಾಫಿ ಟೀ ಆಗಿದ್ರೆ ಪರವಾಗಿಲ್ಲ ಅಂತ ಬೇಗ ಬೇಗ ಟಿಫನ್ ಮಾಡಿ ಸರಿನಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಟೈಮ್ ಟೈಮಿಗೆ ತಿಂಡಿ ಮಾಡಬೇಕು, ಟೈಮ್ ಟೈಮಿಗೆ ಊಟ ಮಾಡಬೇಕು, ಹಾಗೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಬೇಕು. ಇದೆಲ್ಲ ಇದ್ದಾಗ, ಆರೋಗ್ಯಕರ ಜೀವನ ಶೈಲಿನೂ ಜೊತೆಯಲ್ಲಿದ್ದಾಗ ನಾವು ಕೂಡ ಆರೋಗ್ಯವಾಗಿರಬಹುದು. ಹಾಗಿದ್ಮೇಲೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕೇಳುಗರೆ, ಈ ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಹಾಗಿದ್ಮೇಲೆ ಇವತ್ತು ಒಂದು ವಿಚಾರದ ಬಗ್ಗೆ ಹೇಳ್ಬೇಕಲ್ವಾ? ಯಾಕಂದ್ರೆ ಪರಿಸರ ಅಂತ ನಮ್ಮ ಕಣ್ಣು ಮುಂದೆ ಹೇಳುವಾಗ ಪ್ರಾಣಿ ಪಕ್ಷಿಗಳು, ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು, ಜಲಚರಗಳು, ಜೀವಿಗಳು ಎಲ್ಲವೂ ಕೂಡ ಕಾಣುವಂತದ್ದು ಹಾಗೆ ಕಾಡುವಂತದ್ದು. ಹಾಗಿದ್ರೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ನಿಮಗಾಗಿ ಒಂದು ವಿಚಾರ ತಯಾರಾಗಿದೆ. ಅದ್ಯಾವ ವಿಚಾರ ಗೊತ್ತಾ? ಇವತ್ತು ನಿಮ್ಮೆಲ್ಲರನ್ನು ಈ ಪಕ್ಷಿಗಳ ಲೋಕಕ್ಕೆ ಕರ್ಕೊಂಡ್ ಹೋಗೋಣ ಅಂತ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜ ಕೇಳುಗರೆ, ಹಕ್ಕಿಗಳದ್ದೇ ಒಂದು ಬೇರೆ ಲೋಕ. ಅಲ್ಲಿ ಭಾವ ಇದೆ, ಬಣ್ಣ ಇದೆ, ಹಸಿವು, ನಿದ್ದೆ, ನೀರಡಿಕೆಗಳಿವೆ, ತಲ್ಲಣವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೆಕ್ಕೆಗಳೊಡನೆ ಚಲನೆಯ ಪರಮೋಚ್ಚ ಗತಿಯಲ್ಲಿ ಹಾರಾಡುವ ಸಂಭ್ರಮವಿದೆ. ಈ ಲೋಕ ಕಾಣೋದಕ್ಕೇನ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಇವೆಲ್ಲ ನಮ್ಮ ಮನೆಯ ಸುತ್ತಮುತ್ತನೆ ಇರುತ್ತೆ. ನಾವು ಕಣ್ಣಿದ್ದು ಕುರುಡರಾಗ್ಬಿಟ್ಟಿರ್ತೀವಿ, ಕಿವಿ ಇದ್ದು ಕಿವುಡರಾಗ್ಬಿಟ್ಟಿರ್ತೀವಿ, ಬುದ್ಧಿ ಇದ್ದು ಮದ್ದುಗಳಾಗಿ ಈ ಹಕ್ಕಿಗಳ ಬಗ್ಗೆ ತಿಳ್ಕೊಂಡೇ ಇರಲ್ಲ. ಹಕ್ಕಿಗಳ ಪ್ರಪಂಚಕ್ಕೆ ಬೆನ್ ಹಾಕ್ಬಿಟ್ಟು ನಿಂತಿದ್ದೀವಿ. ಈ ಯಾಂತ್ರಿಕ ಜೀವನದ ಒತ್ತಡಗಳಲ್ಲಿ ಬಂದಿ ಆಗ್ಬಿಡ್ತೀವಿ. ನಾವು ಬದುಕಿಗೆ ಬಣ್ಣಗಳು ಬೇಕೆಂದು ಹೊರಗಿನಿಂದ ತಂದು ಮೆತ್ಕೊಳ್ತಾ ಇದೀವಿ, ಮೇಕಪ್ ಮಾಡ್ಕೊಳ್ತಾ ಇದೀವಿ. ಆದ್ರೆ ಹಕ್ಕಿಗಳು ಹುಟ್ಟುತ್ತಲೇ ಸ್ವಾಭಾವಿಕವಾಗಿ ಪಳಪಳಿಸುವಂತ ಬಣ್ಣಗಳನ್ನ ಹೊತ್ಕೊಂಡು ಬಂದಿದೆ. ನಾವು ಸಂಸಾರ ಬಂಧನಗಳನ್ನ ಕಳ್ಸ್ಕೊಳ್ಳೋಕೆ ಹೆಣಗಾಡ್ತಿರ್ತೀವಿ, ಆದ್ರೆ ಹಕ್ಕಿಗಳು ತಮ್ಮ ಮರಿಗಳಿಗೆ ರೆಕ್ಕೆ ಬಲಿತೊಡನೆ ಅವುಗಳನ್ನ ಆಕಾಶಕ್ಕೊಪ್ಪಿಸಿ ನಿಶ್ಚಿಂತವಾಗಿರುತ್ತೆ. ಎಷ್ಟು ಅದ್ಭುತ ಅಲ್ವಾ? ನಾವು ಮಾತ್ರ, ನಮ್ಮ ಮಕ್ಕಳು ದೊಡ್ಡವರಾದ್ರೂ, ಅಯ್ಯೋ ಮಗ ತಿಂದು, ಮಗಳು ತಿಂದ್ಲು, ಇಲ್ಲ ಮಗ ಚೆನ್ನಾಗಿದ್ದನೋ ಹೇಗಿದನೋ ಏನೋ ಅಂತ ಚಿಂತೆ ಮಾಡ್ತಿರ್ತೀವಿ. ಆದ್ರೆ ಹಕ್ಕಿಗಳು ಆ ರೀತಿ ಅಲ್ಲ ಕೇಳುಗರೆ. ಮರಿಗಳು ರೆಕ್ಕೆ ಬಲಿತೊಡನೆ ಅವುಗಳನ್ನ ಆಕಾಶಕ್ಕೊಪ್ಪಿಸ್ಬಿಡುತ್ತೆ. ಇದು ನಿಮ್ಮ ಜೀವನ ನೀವೇ ಜೀವನದಲ್ಲಿ ಹಾರಾಡಿ ಗೆಲ್ಬೇಕು ಅಂತ ಹೇಳ್ಕೊಡುತ್ತೆ. ಇವು ತಮ್ಮ ಮಾರಿಗಳನ್ನ ಆಕಾಶಕ್ಕೊಪ್ಪಿಸಿ ನಿಶ್ಚಿಂತವಾಗತ್ತೆ. ಆದ್ರೆ ನಾವು ಮಾತ್ರ ನೆಮ್ಮದಿಯನ್ನ ಹುಡುಕ್ತಾ ನಿಶ್ಚಿಂತವಾಗಿ ಧ್ಯಾನ ತಪ ಪೂಜೆ ಅಂತೆಲ್ಲ ಸರ್ಕಸ್ ಮಾಡ್ತೀವಿ. ಹಕ್ಕಿಗಳು ಹೇಗೆ ಅಂದ್ರೆ ಹೊಟ್ಟೆ ಪಾಡೊಂದು ಕಳೆದ್ರಾಯ್ತು, ಅದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿದ್ರಾಯ್ತು, ಇನ್ ಮಿಕ್ಕಿದ ಸಮಯದಲ್ಲಿ ನಿಶ್ಚಿಂತವಾಗಿ ಸ್ವಾಭಾವಿಕವಾಗಿ ಆರಾಮಾಗಿರುತ್ತೆ. ಇಂಥ ಸೃಷ್ಟಿ ಪ್ರಕೃತಿಯಲ್ಲೇ ಹೆರಳವಾಗಿದ್ರು ಬುದ್ಧಿವಂತರೆಂದು ಬೀಗೋದು ಮಾತ್ರ ನಾವು ಅವರೇ ಮನುಷ್ಯರು. ಆದ್ರೆ ಕೇಳುಗರೆ, ಈ ನೆಲ ಜಲ ಆಕಾಶದ ಎಲ್ಲಾ ಜೀವಿಗಳು ನಮಕ್ಕಿಂತ ಬುದ್ಧಿವಂತರಾಗಿದ್ದಾರೆ. ಆದ್ರೆ ನಾವು ಮಾತ್ರ ನಾವೇ ಬುದ್ಧಿವಂತರು ಅಂತ ಓಡಾಡ್ಕೊಂಡು ತಿರುಗ್ತಾ ಇರ್ತೀವಿ. ಆದ್ರೆ ಇನ್ಮೇಲಾದ್ರೂ ಈ ಪಕ್ಷಿಗಳನ್ನ ಪ್ರಾಣಿಗಳನ್ನ ನೋಡಿ ಕಲಿತ ಜೀವನವನ್ನ ಸಂತೋಷವಾಗಿ ಸಾಗಿಸಬಹುದಲ್ವಾ? ಹಾಗಿದ್ರೆ ಹಕ್ಕಿಗಳನ್ನ ನಾವ್ ಯಾಕೆ ನೋಡ್ಬೇಕು, ಈ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು. ಹಾಗಿದ್ರೆ ಹಕ್ಕಿಗಳನ್ನ ಯಾಕೆ ನೋಡ್ಬೇಕು, ಇದ್ರಿಂದ ನಾವೇನನ್ ಕಲಿಬೇಕು, ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿವರಣೆಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಪಕ್ಷಿಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಗೆ ಪಕ್ಷಿಗಳ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ತಾ ಇದ್ದೆ. ಇನ್ನು ಕೆಲವರು ಪ್ರಶ್ನೆಯನ್ನ ಕೇಳ್ತಾರೆ, ಹಕ್ಕಿಗಳನ್ನಾಗಿರ್ಬೋದು ಅಥವಾ ಪಕ್ಷಿಗಳನ್ನ ನಾವು ಯಾಕೆ ನೋಡ್ಬೇಕು ಅರ್ಪಿತಾ, ಇವುಗಳಿಂದ ಏನ್ ಕಲಿಯೋದಿದೆ ಅಂತೆಲ್ಲ ನೀವು ಕೇಳ್ಬೋದು. ಆದ್ರೆ ಈ ಪ್ರಶ್ನೆ ಸ್ವಲ್ಪ ಬದಿಗಿಟ್ಟು ಯೋಚನೆ ಮಾಡಿ ನೋಡಿದಾಗ ತುಂಬಾ ವಿಷಯಗಳು ಅಡಗಿದೆ. ಆಗ್ತಾನೆ ಅರಳಿದಂತಹ ಸುಗಂಧ ಭರಿತ ಸುಂದರ ಹೂವನ್ನು ನೋಡಿದ್ರೆ ಏನಾಗತ್ತೆ? ಇಂಪಾದ ರಾಗವೊಂದು ಅಯಾಚಿತವಾಗಿ ಕಿವಿಯ ಮೇಲೆ ಬಿದ್ದಾಗ ಯಾವ ಭಾವ ಹುಟ್ಟುತ್ತೆ? ಅನುಭವಿ ಚಿತ್ರಕಾರ ಬಿಡಿಸಿದಂತ ಅನೇಕ ಬಣ್ಣಗಳಿಂದ ಕೂಡಿದಂತ ಚಿತ್ರವೊಂದನ್ನು ನೋಡಿದಾಗ ಯಾವ ಖುಷಿ ಸಿಗುತ್ತೆ? 3 ತಿಂಗಳ ಪುಟ್ಟ ನಿರ್ಮಲವಾದ ಮನಸ್ಸಿನ ಮಗುವೊಂದು ನಮ್ಮ ಮುಖವನ್ನ ನೋಡಿ ಮುಗ್ಧ ನಗುವನ್ನ ಬೀರಿದ್ರೆ ಯಾವ ಬೆರಗು ಹುಟ್ಟುತ್ತೆ? ಇಂತಹದೇ ಭಾವ ಹಕ್ಕಿಗಳನ್ನ ನೋಡಿದಾಗ ಉಂಟಾಗುತ್ತೆ. ಕೇಳುಗರೆ, ನಮ್ಮ ಮನಸ್ಸಿಗೆ ಮುದ ಕೊಡುತ್ತೆ. ನಮಗೆ ಗೊತ್ತಿಲ್ಲಲೇ ನಮ್ಮ ಮನಸ್ಸು ಸಂತೋಷವನ್ನ ಪಡುತ್ತೆ. ಅದರಲ್ಲೂ ಗಿಳಿ, ನವಿಲು, ಬೆಳ್ಳಕ್ಕಿ, ಸೂರಕ್ಕಿ, ಬಾಲದಂಡೆ, ಹೀಗೆ ಸಾಕಷ್ಟು ಬಣ್ಣ ಬಣ್ಣದ ಹಕ್ಕಿಗಳನ್ನ ನೋಡಿದ್ರಂತೂ ಬೆಕ್ಕಸ ಬೆರಗಾಗ್ಬಿಡ್ತೀವಿ. ಮತ್ತೆ ಮತ್ತೆ ನೋಡ್ಬೇಕನ್ನಿಸುವಷ್ಟು ಮೋಹ ಹುಡ್ಕೊಳ್ಳುತ್ತೆ. ಇಂಥ ಮೋಹವನ್ನ ಹುಡ್ಸ್ಕೊಳ್ಳೋದೇ ಪ್ರಕೃತಿಗೆ ನಾವು ಕೊಡುವ ಗೌರವ. ಇಂಥ ಪ್ರಕೃತಿ ಪ್ರೀತಿ, ನಾನೇ ಉತ್ತಮನೆಂಬ ಅಹಮನ್ನ ಅಳಿಸಿ ಪುಟ್ಟ ಗುಬ್ಬಚ್ಚಿ ಹಾಗೆ ನಾನು ಪ್ರಕೃತಿಯ ಒಂದು ಭಾಗ ಅಂತ ತಿಳ್ಕೊಬಿಡ್ತೀವಿ. ಆದ್ರಿಂದ ಬಾಲ್ಯದಿಂದಲೇ ನಮ್ಮ ಸುತ್ತಲಿನ ಗಿಡ ಮರಗಳನ್ನ, ಪಕ್ಷಿ ಪ್ರಾಣಿಗಳನ್ನ ಗಮನಿಸ್ತಾ ಗೌರವಿಸ್ತಾ ಬೆಳಿಬೇಕು. ಇಂಥ ಗೌರವಗಳು ಕಡೆ ಪಕ್ಷ ನಮ್ಮಿಂದ ಅವುಗಳಿಗೆ ಆಗುವ ಹಾನಿಯನ್ನಾದ್ರೂ ತಪ್ಪಿಸ್ಬಹುದು ಅಲ್ವಾ? ಯಾಕಂದ್ರೆ ಈಗ ಕೆಲವರು ಚೆನ್ನಾಗಿರುವಂತಹ ಪಕ್ಷಿಯನ್ನ ನೋಡುವಾಗ ಅದನ್ನ ಬೇಟೆ ಆಡೋಕೆ ಅಂತ ಪ್ರಯತ್ನಿಸ್ತಾರೆ, ಅದಕ್ಕೇನಾದ್ರು ತೊಂದರೆ ಕೊಡಬೇಕು ಅಂತ ಪ್ರಯತ್ನಿಸ್ತಾರೆ. ಆದ್ರೆ ಅವುಗಳ ಮೇಲೆ ನಾವು ಪ್ರೀತಿಯನ್ನ ಇಟ್ಕೊಂಡಾಗ, ಒಂದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವುಗಳ ಭಾವನೆಯನ್ನ ಅರ್ಥ ಮಾಡ್ಕೊಂಡಾಗ ಬಹುಶಃ ನಮ್ಮಿಂದ ಅವುಗಳಿಗಾಗುವಂತಹ ಹಾನಿಯನ್ನ ತಪ್ಪಿಸ್ಬಹುದು ಅಲ್ವಾ? ಇನ್ನು ಕನ್ನಡದಲ್ಲಿ ಕೂಡ ಈ ಹಕ್ಕಿಗಳ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ. ಇನ್ನೂ ಕೂಡ ಹೆಚ್ಚು ಹೆಚ್ಚು ಪುಸ್ತಕಗಳು ಬರಬೇಕಾದ ಅಗತ್ಯ ಕೂಡ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಹಕ್ಕಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ವಿಷಯ ಸಾಕಷ್ಟಿದೆ. ಹಕ್ಕಿ ಅನ್ನೋ ವಿಷಯ ಒಂದೇ ಆದ್ರೂ ಅದರ ಅನುಭವ ಹಾಗೆ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಈಗ ನಾನು ಒಂದು ಪಕ್ಷಿಯನ್ನ ನೋಡಿ ಖುಷಿ ಪಡೋದಕ್ಕೂ, ಬೇರೆ ಇನ್ಯಾರೋ ವ್ಯಕ್ತಿ ಪಕ್ಷಿಯನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ? ಅವರವರ ಭಾವನೆ ಅವರವರಿಗೆ ಬಿಟ್ಟಿದ್ದು. ಕೇಳುಗರೆ, ಬೆಳಗ್ಗೆ ಹೊತ್ತು ನೀವು ವಾಕ್ ಹೋಗ್ತಾ ಇದ್ದೀರಾ ಅಂತ ಹೇಳುವಾಗ ಪ್ರತಿನಿತ್ಯ ಬೆಳಗ್ಗೆ ಹಕ್ಕಿಗಳ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಕ್ಕಿಗಳ ಚಿತ್ರಗಳನ್ನ ಬಟ್ಟೆಗಳ ಮೇಲೆ ಕಲಾತ್ಮಕವಾಗಿ ಮೂಡಿಸಿದಾಗ ಖುಷಿ ಪಡ್ತಿರಲ್ಲ, ಆದ್ರೆ ನಿಜವಾದ ಹಕ್ಕಿಗಳ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿ. ಹಕ್ಕಿಗಳ ಬಗ್ಗೆ ನಮ್ಮೆಲ್ಲರಿಗೂ ಮಾತೃ ಹೃದಯ ಇರಬೇಕು, ಅಂತಃಕರಣ ಇರಬೇಕು. ನಮ್ಮ ಮಕ್ಕಳಿಗೆ, ಮನೆಯಲ್ಲಿರುವಂತಹ ಸದಸ್ಯರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಅರಿವನ್ನ ಮೂಡಿಸ್ಬೇಕು. ಹಿಂದೆ ಎಲ್ಲ ಪಕ್ಷಿಗಳು ಮನೆಯೊಳಗೇನೆ ಬರ್ತಿತ್ತು, ಅದರಲ್ಲೂ ಗುಬ್ಬಚ್ಚಿಗಳು ಮನೆಯೊಳಗಂತೂ ಇದ್ದೇ ಇರ್ತಿತ್ತು. ಆ ಹಕ್ಕಿಗಳ ಕಲರವ ಕೇಳಿದಾಗ ನಮ್ಮ ಮನಸ್ಸಿಗೆ ಏನೋ ಒಂದ್ ರೀತಿ ನಮಗೆ ತಿಳಿಯದಲೇ ಸಂತಸ ನೆಮ್ಮದಿ ತರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಗುಬ್ಬಚ್ಚಿಗಳಾಗಿರ್ಬೋದು ಅಥವಾ ಯಾವುದೇ ಪಕ್ಷಿಗಳು ನಮ್ಮ ಹತ್ರ ಬರೋದಕ್ಕೂ ಹೆದರುತ್ತವೆ. ಮನುಷ್ಯರಂದ್ರೆ ಸಾಕು ಭಯ ಪಡ್ತಾರೆ, ಯಾರು ಬೇರೆ ಜೀವಿಗಳೇನು ಅಂತ ಭಯ ಪಡ್ತಾರೆ. ಯಾಕಂದ್ರೆ ಮನುಷ್ಯನಿಂದ ಪ್ರಾಣಿ ಪಕ್ಷಿಗಳಿಗೆ ಹಾನಿಯೇ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಅದಕ್ಕಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಿಷ್ಟು ಕರುಣೆ ಇರಲಿ, ಅವುಗಳು ಕೂಡ ಜೀವಿಗಳು ಅನ್ನೋ ಒಂದು ಭಾವನೆ ನಮ್ಮೆಲ್ಲರಿಗೂ ಕೂಡ ಮೂಡಬೇಕಾಗಿದೆ. ಇನ್ನು ಪಕ್ಷಿಗಳು ಅನ್ನುವಾಗ ನಮ್ಮ ಕಣ್ಣ ಮುಂದೆ ಹೆಚ್ಚಾಗಿ ಪಾರಿವಾಳ, ಗಿಳಿ, ಕೋಗಿಲೆ, ಕಾಗೆ, ಗುಬ್ಬಚ್ಚಿಗಳು ಕಾಣುತ್ತೆ. ಆದ್ರೆ ಕೆಲವೊಮ್ಮೆ ಕೋಗಿಲೆಯ ಧ್ವನಿಯನ್ನ ಕೇಳ್ತಾ ಇರ್ತೀವಿ ಹೊರತು ಕೋಗಿಲೆಯನ್ನ ನೇರವಾಗಿ ಭೇಟಿ ಮಾಡೋಕೆ ಸಾಧ್ಯ ಇರಲ್ಲ ಅಲ್ಲ. ಹೀಗೆ ಕೆಲವೊಂದು ಪಕ್ಷಿಗಳನ್ನ ನಾವು ನೋಡೋಕ್ ಆಗ್ತಾ ಇರಲ್ಲ, ಆದ್ರೆ ಅವುಗಳು ನಮ್ಮನ್ನ ಚೆನ್ನಾಗಿ ನೋಡ್ತಾ ಇರ್ತಾರೆ. ಹಾಗಿದ್ರೆ ಕೇಳುಗರೆ, ಈ ಹಕ್ಕಿಗಳಿಂದ ನಾವು ಏನನ್ನೆಲ್ಲ ಕಲಿಬಹುದು, ಹಕ್ಕಿಗಳು ಪರಿಸರಕ್ಕೆ ಎಷ್ಟು ಮುಖ್ಯ ಆಗ್ತಾರೆ, ಇದ್ರ ಬಗ್ಗೆ ಎಲ್ಲ ಮತ್ತೊಂದಿಷ್ಟು ವಿವರಣೆಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಕ್ಷಿಗಳ ಬಗ್ಗೆ ಮಾತನಾಡ್ತಾ ಇದೆ. ಯಾಕಂದ್ರೆ ಪಕ್ಷಿಗಳ ಪ್ರಪಂಚನೇ ಒಂದ್ ರೀತಿ ವಿಶೇಷವಾದದ್ದು. ಪಕ್ಷಿಗಳಿಂದ ನಾವು ಕಲಿಯುವಂತ ವಿಷಯಗಳು ಕೂಡ ಬಹಳಷ್ಟಿದೆ ಅಲ್ವಾ? ಹಾಗೇನೆ ಕೇಳುಗರೆ, ಪಕ್ಷಿಗಳಲ್ಲಿ ಕೆಲವು ಪಕ್ಷಿಗಳು ಇಂಪಾಗಿ ಹಾಡುತ್ತೆ, ಸೌಂದರ್ಯದಿಂದ ಕಣ್ಮನ ಸೆಳೆಯುತ್ತೆ. ಇನ್ನು ಸಾಧಾರಣವಾಗಿ ಗಂಡು ಹಕ್ಕಿಗಳು ವಂಶಾಭಿವೃದ್ಧಿಯ ಕಾಲದಲ್ಲಿ ಆಕರ್ಷಿಸೋಕೆ ಸಾಕಷ್ಟು ರೀತಿಯ ಪ್ರದರ್ಶನಗಳನ್ನ ಗಂಡು ಹಕ್ಕಿಗಳು ಮಾಡುತ್ತೆ. ತನ್ನ ಕಂಠದ ಇಂಪನ್ನ, ಬಣ್ಣಗಳ ಹೊಳಪನ್ನ ಬಳಸ್ಕೊಳ್ತಾ ಹಾಡುತ್ತೆ, ನರ್ತಿಸುತ್ತೆ. ಇನ್ನು ಗಂಡಿನ ಹೆಗ್ಗಳಿಕೆ, ಗಿಳಿಗಳ ವೈಯಾರ, ನಡಿಗೆಯ ಗತ್ತು, ಇಂತಹ ವಿಶೇಷಗಳನ್ನ ಬಳಸಿ ಹೆಣ್ಣನ್ನ ಒಲಿಸಿಕೊಳ್ಳುವಂತ ಸಾಹಸ ಅದು ಮಾಡುತ್ತೆ. ಈಗ ನವಿಲು, ಸಾರಸಗಳಂತಹ ಸುಂದರ ಪಕ್ಷಿಗಳು ಮಾತ್ರ ಈ ಶೃಂಗಾರ ನಾಟ್ಯವನ್ನ ಆಡುತ್ತೆ. ನಾವು ನಿತ್ಯ ನೋಡುವಂತಹ ಸಾಮಾನ್ಯ ಕಾಗೆ ಕೂಡ ಅಷ್ಟೇ ಶ್ರದ್ಧೆಯಿಂದ ವನಪು ವೈಯಾರಗಳಿಂದ ಹೆಣ್ಣು ಕಾಗೆಯನ್ನ ಸೆಳೆಯುತ್ತೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಪಕ್ಷಿ ಲೋಕದಲ್ಲಿ ಪ್ರತಿ ಪ್ರಭೇದದ ಹಕ್ಕಿಗೂ ವಂಶಾಭಿವೃದ್ಧಿಯ ಕಾಲ ಅನ್ನೋದೊಂದು ಇರುತ್ತೆ. ಅದು ಪ್ರಕೃತಿಯ ನಿಯಮ ಕೂಡ ಹೌದು. ಗಂಡು ಹೆಣ್ಣನ್ನ ಉಲಿಸ್ಕೊಳ್ಳೋದು, ಕೊಡೋದು, ಗೂಡ್ ಕಟ್ಕೊಳ್ಳೋದು, ಮೊಟ್ಟೆ ನೀಡೋದು, ಕಾವು ಕೊಡೋದು, ಮರಿ ಹೊರಬಂದ ನಂತರ ಗುಟುಕ್ ಕೊಡೋದು, ಈ ಎಲ್ಲಾ ಕ್ರಿಯೆಗಳು ಪ್ರತಿ ವರ್ಷ ನಿರ್ದಿಷ್ಟ ತಿಂಗಳುಗಳಲ್ಲೇ ನಡೆಯುತ್ತೆ. ಮರಿಗಳು ಬಲ್ತು ರೆಕ್ಕೆ ಪುಕ್ಕ ಬಂದು ಸ್ವತಂತ್ರವಾಗಿ ಆಹಾರ ಗಳಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆಸಿ ನಂತರದಲ್ಲಿ ಆ ಹಕ್ಕಿಗಳ ಸಂಸಾರ ಚದುರು ಹೋಗುತ್ತೆ. ಕೆಲವು ಪ್ರಭೇದ ಹಕ್ಕಿಗಳು ಮಾತ್ರ ಏಕಪತ್ನಿ ವ್ರತಸ್ಥ, ಏಕಪತಿ ವ್ರತಸ್ಥ ಪದ್ಧತಿಯನ್ನ ತಮ್ಮ ಜೀವಮಾನವಿಡೀ ಪಾಲಿಸುತ್ತೆ. ಈಗ ನೀವು ನೋಡಿರ್ಬೋದು ಎಷ್ಟೋ ಪಕ್ಷಿಗಳಿಗೆ ಜೀವನ ಪೂರ್ತಿ ಒಂದೇ ಸಂಗಾತಿಯನ್ನ ನಂಬಿಕೊಂಡು ಜೊತೆಲಿರುತ್ತೆ. ಅಕಸ್ಮಾತ್ ಆ ಸಂಗಾತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದು ಬೇರೆ ಯಾವ ಸಂಗಾತಿಯನ್ನು ಹುಡ್ಕೋದಿಲ್ಲ, ಈ ಒಂದು ಸಂಗಾತಿಯ ನೆನಪಲ್ಲೇನೆ ಇರುವಂತದ್ದು. ಹಾಗೆ ಪಕ್ಷಿಗಳು ಅಷ್ಟೇ, ತಮ್ಮ ಮರಿಗಳಿಗೆ ಅವು ದೊಡ್ಡದಾಗೋ ತನಕ ಆಹಾರವನ್ನ ತಂದ್ಕೊಡುತ್ತೆ, ರೆಕ್ಕೆ ಬಿಚ್ಚಿ ಹಾರೋದನ್ನ ಕಲ್ಸುತ್ತೆ. ಒಂದು ಸಾರಿ ರೆಕ್ಕೆ ಬಿಚ್ಚಿ ಹಾರೋದನ್ನ ಕಲ್ತಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗಲ್ಲ. ಹೇಗಿದ್ರು ರೆಕ್ಕೆ ಬಂದಿದ್ಯಲ್ಲ, ಅವುಗಳ ಜೀವನ ಅವು ನೋಡ್ಕೊಳ್ತವೆ ಅಂತ ಆರಾಮಾಗಿರುತ್ತೆ. ಇನ್ನು ಗೂಡು ಕಟ್ಟುವಾಗ ಎಷ್ಟು ಚೆನ್ನಾಗಿ ಕಟ್ಟುತ್ತೆ. ಹೆಣ್ಣು ಹಕ್ಕಿ ಗೂಡು ಕಟ್ಟುವಾಗ ಗಂಡು ಹಕ್ಕಿ ಅದನ್ನ ಪೋಷಿಸೋದಾಗಿರ್ಬೋದು, ಅಥವಾ ಹೆಣ್ಣು ಹಕ್ಕಿ ತನ್ನ ಮರಿಯನ್ನ ಜೋಪಾನ ಮಾಡುವಾಗ ಗಂಡು ಹಕ್ಕಿ ಆಹಾರವನ್ನ ಹುಡ್ಕೊಂಡು ಬರೋದಾಗಿರ್ಬೋದು, ಇನ್ನು ಮೊಟ್ಟೆ ಇಟ್ಟ ನಂತರ ಅದಕ್ಕೆ ಕಾವು ಕೊಡೋದಾಗಿರ್ಬೋದು. ಇದನ್ನೆಲ್ಲ ಸೃಷ್ಟಿಕರ್ತ ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾನೆ ಅಲ್ವಾ? ಹಾಗೆ ಗೂಡು ಕಟ್ಟುವಾಗ್ಲೂ ಅಷ್ಟೇ, ಮುದ್ದಾಗಿ ಗೂಡನ್ನ ಕಟ್ಟುತ್ತೆ. ಈಗ ನಾವು ಮನುಷ್ಯರು ಮನೆ ಕಟ್ಟೋದು ಎಷ್ಟೋ ಜನರ ಕನಸಾಗಿರುತ್ತೆ, ಆ ಮನೆ ಕಟ್ಟೋದಕ್ಕಾಗಿ ಎಷ್ಟೆಲ್ಲ ಶ್ರಮವನ್ನ ಪಡ್ತೀವಿ. ಹಾಗೆ ಈ ಒಂದು ಪಕ್ಷಿಗಳು ಕೂಡ ತನ್ನ ಗೂಡನ್ನ ಕಟ್ಟುವಾಗ ಸಾಕು ಶ್ರಮವನ್ನ ಪಟ್ಟು ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನೆಲ್ಲ ಒಂದು ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ತಾ ಗೂಡನ್ನ ಕಟ್ತಾ ಹೋಗುತ್ತೆ. ವಿಶೇಷವಾಗಿ ಏನ್ ಗೊತ್ತಾ, ಕಾಡುಗಳಲ್ಲಿ ಯಾರು ಕೂಡ ಹೋಗಿ ಕೃಷಿಯನ್ನ ಮಾಡ್ಲಿಲ್ಲ ಅಂದ್ರೂ ಅದಾಗೆ ಅದು ಎಷ್ಟೋ ಮರಗಿಡಗಳು ಬೆಳ್ಕೊಳ್ತಾ ಇದೆ ಅಂದ್ರೆ ಮುಖ್ಯವಾಗಿ ಹಕ್ಕಿಗಳೇ ಕಾರಣ. ಯಾಕಂದ್ರೆ ಹಕ್ಕಿಗಳು ಆ ಮರದ ಕಾಯಿ ಅಥವಾ ಹಣ್ಣನ್ನ ತಿಂದು ನಂತರದಲ್ಲಿ ಅದು ಹಿಕ್ಕಿ ಹಾಕುತ್ತೆ ನೋಡಿ, ಆ ಹಿಕ್ಕೆಯಿಂದ ಮತ್ತೊಂದು ಗಿಡ ಬೆಳೆಯೋಕೆ ಸಾಧ್ಯ ಆಗುತ್ತೆ. ಈ ಪಕ್ಷಿಗಳು ಪರಿಸರ ಸ್ನೇಹಿ ಕೂಡ ಹೌದು, ನಿಸ್ವಾರ್ಥವಾದಂತಹ ಪಕ್ಷಿಗಳಿವು. ನಾವೆಲ್ಲೋ ನಮ್ಮ ಮನೆ ಮೇಲೆ ಅಕ್ಕಿ ರಾಗಿ ಅಥವಾ ಯಾವುದೋ ಧಾನ್ಯಗಳು ಒಣಗಾಕಿದೀವಿ ಅನ್ನುವಾಗ ಯಾವುದೋ ಎರಡು ಮೂರು ಪಕ್ಷಿ ಬಂದು ಅವುಗಳನ್ನ ತಿಂತಾ ಇದೆ ಅನ್ನುವಾಗ ನಾವು ಅದಕ್ಕೆ ಹೊಡೆಯೋಕ್ ಮುಂದಾಗ್ತೀವಿ. ಆದ್ರೆ ಅದೇ ಪಕ್ಷಿಗಳು ಎಷ್ಟೋ ಮರಗಳು ಬೆಳೀಲಿಕ್ಕೆ ಕಾರಣ ಅಂತ ಯಾರು ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ ಅಲ್ವಾ? ಅದಕ್ಕಾಗಿ ಕೇಳುಗರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಭೂಮಿಯ ಮೇಲೆ ನಮಗೆ ಬದುಕೋಕೆ ಎಷ್ಟು ಹಕ್ಕಿದ್ಯೋ ಎಲ್ಲಾ ಜೀವಿಗಳು ಬದುಕೋದಕ್ಕೂ ಕೂಡ ಅಷ್ಟೇ ಹಕ್ಕಿದೆ. ಯಾವ ಪ್ರಾಣಿ ಪಕ್ಷಿಗಳನ್ನ ಕೂಡ ನಾವು ನಾಶ ಮಾಡೋಕೆ ಹೋಗ್ಬಾರ್ದು. ಅವುಗಳು ಕೂಡ ಜೀವಿಗಳೇ, ಅವುಗಳಿಂದ ಪರಿಸರ ಸಂರಕ್ಷಣೆ ಆಗ್ತಾ ಇದೆ ಅನ್ನುವಾಗ ನಾವ್ ಯಾಕೆ ಪಕ್ಷಿಗಳನ್ನ ನಾಶ ಮಾಡಬೇಕು ಅಲ್ವಾ? ಹಾಗಿದ್ಮೇಲೆ ಇನ್ಮೇಲಾದ್ರೂ ಮನುಷ್ಯರು ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋಣ ಅಂತ ತಿಳಿಸ್ತಾ, ಅವುಗಳಿಂದ ಇನ್ನಷ್ಟು ವಿಷಯಗಳನ್ನ ಕಲಿಯೋಣ ಅಂತ ತಿಳಿಸ್ತಾ, ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮ

0: ಹೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಅನಾಯಿ ಮಾಲಾಯಿ ಬೆಟ್ಟಗಳ ಬಗ್ಗೆ. ಈ ಒಂದು ಬೆಟ್ಟಗಳು ಪಶ್ಚಿಮ ಘಟ್ಟಗಳ ಭಾಗವಾಗಿರುವ ಪ್ರಮುಖ ಪರ್ವತ ಶ್ರೇಣಿಯಾಗಿದ್ದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯಲ್ಲಿದೆ. ಇದನ್ನ ಸ್ಥಳೀಯ ಭಾಷೆಯಲ್ಲಿ ಆನೆ ಬೆಟ್ಟಗಳು ಅಂತ ಹೇಳಿ ಕರೀತಾರೆ, ಅಂದ್ರೆ ಎಲಿಫೆಂಟ್ ಹಿಲ್ಸ್ ಅಂತ ಹೇಳಿ ಕರೀತಾರೆ. ತಮಿಳು ಮಲಯಾಳಂ ಭಾಷೆಯಲ್ಲಿ ಅನೈ ಅಂದ್ರೆ ಆನೆ, ಮಲೈ ಅಂದ್ರೆ ಬೆಟ್ಟ ಎನ್ನುವಂತಹ ಅರ್ಥ ಇದೆ. ಹಾಗೆಯೇ ಈ ಒಂದು ಶಿಖರವು ಅತಿ ಎತ್ತರದ ಶಿಖರವಾಗಿದ್ದು ಇದು 8,842 ಅಡಿ ಇದ್ದು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾಗಿದೆ. ಆನೆಗಳು, ಸಿಂಹಬಾಲದ ಮಕಾಕ್, ನೀಲಗಿರಿ, ಥಾರ್ ಮತ್ತೆ ವಿವಿಧ ಪಕ್ಷಿ ಪ್ರಭೇದಗಳಿಗೆ ಇದು ನೆಲೆಯನ್ನ ನೀಡಿದೆ. ಹಾಗಿದ್ರೆ ಈ ಒಂದು ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದರೆ, ಅನೈ ಮಲೈ ಎನ್ನುವಂತಹ ಒಂದು ಹಿಲ್ ಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅನೈ ಮಲೈ ಬೆಟ್ಟಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅನೈ ಮಲೈ ಬೆಟ್ಟಗಳು ಪರ್ವತಗಳ ಶ್ರೇಣಿಗಳು ಪಶ್ಚಿಮ ಘಟ್ಟದ ದಕ್ಷಿಣ ಭಾಗವಾಗಿದ್ದು ಕೇರಳ ಮತ್ತೆ ತಮಿಳುನಾಡಿನ ಗಡಿಯಲ್ಲಿ ಇದೆ. ಹಾಗೆ ತಿರುವಣ್ಣಾಮಲೈನಲ್ಲಿ ಇವುಗಳನ್ನ ಹೆಚ್ಚಾಗಿ ಪವಿತ್ರ ಬೆಟ್ಟಗಳು ಅಂತ ಹೇಳಿ ಕರೆಯಲಾಗುತ್ತೆ. ಅನೈ ಮಲೈ ಬೆಟ್ಟವನ್ನ ಅರುಣಗಿರಿ, ಅರುಣೈ, ಅರುಣಾಚಲಂ, ಸೋಣಗಿರಿ ಮತ್ತೆ ಸೋಣಾಚಲಂ ಅಂತಲೂ ಕೂಡ ಕರೆಯಲಾಗುತ್ತೆ. ಇದನ್ನ ಅಣ್ಣಾಮಲೈ ಬೆಟ್ಟಗಳು ಅಂತಲೂ ಕೂಡ ಕರೀತಾರೆ. ಇನ್ನು ಅನೈ ಮಲೈ ಬೆಟ್ಟ ಭಾರತದ ತಮಿಳುನಾಡಿನ ಮಧುರೈ ಜಿಲ್ಲೆಯಲ್ಲಿ ಇದೆ. ಇದು ಮಧುರೈ ಮಟ್ಟತಾವಣಿ ಬಸ್ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವು 3 ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತರಿಸಿದೆ ಮತ್ತೆ 90 ಮೀಟರ್ ಎತ್ತರವಾಗಿ ಇದೆ. ಇನ್ನು ತಮಿಳ್ ಜೈನರು ಅನೈ ಮಲೈ ಅನ್ನ ಪವಿತ್ರ ಸ್ಥಳ ಅಂತ ಹೇಳಿ ಪರಿಗಣಿಸ್ತಾರೆ. ಪಾಂಡ್ಯ ರಾಜವಂಶದ ಅವಧಿಯಲ್ಲಿ ಜೈನ ಸನ್ಯಾಸಿಗಳು ಇಲ್ಲಿ ವಾಸವಾಗಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಜೈನ ಸನ್ಯಾಸಿಗಳು ರೂಪಿಸಿದ ಮಹಾವೀರ, ಗೊಮ್ಮಟೇಶ್ವರ ಮತ್ತೆ ಇತರ ತೀರ್ಥಂಕರರ ಜೈನ ಮೂಲ ಉಪ್ಪು ಶಿಲ್ಪಗಳನ್ನ ಹೊಂದಿರುವ ಬೆಟ್ಟದ ಮೇಲ್ಭಾಗದ ಗುಹೆಗಳು ಇಲ್ಲಿ ಕಂಡುಬರುತ್ತೆ. ಸನ್ಯಾಸಿಗಳು ವಿಶ್ರಾಂತಿ ಪಡೆಯಲು ಬಳಸುತ್ತಿದ್ದ ಕಲ್ಲಿನ ಹಾಸಿಗೆಗಳು ಇವೆ. ಹಾಗೆ ಬೆಟ್ಟದ ಮೇಲೆ ತಮಿಳು ಬ್ರಾಹ್ಮಿ ಮತ್ತೆ ಒಟ್ಟೆಲೆಟ್ಟು ಶಾಸನವನ್ನ ಕಾಣಬಹುದು. ಬೆಟ್ಟದ ತಪ್ಪಲಿನಲ್ಲಿ 2 ಹಿಂದೂ ದೇವಾಲಯಗಳಿವೆ. ಒಂದು ಮುರುಗನಿಗೆ ಅರ್ಪಿತವಾದ ಶೈವ ದೇವಾಲಯವಾದ ಲಡಾನ್ ಗುಹೆ ದೇವಾಲಯ ಮತ್ತೆ ಇನ್ನೊಂದು ವಿಷ್ಣುವಿಗೆ ಅರ್ಪಿತವಾದ ವೈಷ್ಣವ ದೇವಾಲಯದ ಯೋಗ ನರಸಿಂಹ ದೇವಾಲಯ. 2 8ನೇ ಶತಮಾನಕ್ಕೆ ಸೇರಿದ ಪಾಂಡ್ಯರು ನಿರ್ಮಿಸಿದ ಬಂಡೆಯಲ್ಲಿ ಕೆತ್ತಿದ ದೇವಾಲಯಗಳಾಗಿದೆ. ಉಗ್ರ ನರಸಿಂಹ ದೇವಾಲಯ ಇರುವ ಸ್ಥಳವನ್ನ ನರಸಿಂಗಂ ಅಂತ ಹೇಳಿ ಕರೆಯಲಾಗುತ್ತೆ. ದೇವಾಲಯಗಳಲ್ಲಿನ ತಮಿಳು ಬ್ರಾಹ್ಮಿ ಮತ್ತೆ ಒಟ್ಟೆಲೆಟ್ಟು ಶಾಸನಗಳು ಅವುಗಳ ಇತಿಹಾಸವನ್ನು ತೋರಿಸುತ್ತೆ. ಜೈನ ದೇವಾಲಯವನ್ನ ಭಾರತದ ಪುರಾತತ್ವ ಸಮೀಕ್ಷೆಯಿಂದ ಸುರಕ್ಷಿತ ಸ್ಮಾರಕ ಅಂತ ಹೇಳಿ ಘೋಷಿಸಲಾಗಿದೆ. ಈ ಬೆಟ್ಟವು ಗ್ರಾನೈಟ್ನಿಂದ ಸಮೃದ್ಧವಾಗಿದ್ದು ಅಕ್ರಮ ಗಣಿಗಾರಿಕೆಯಿಂದ ಹಾನಿಗೊಳಗಾಗಿದೆ. 2010ರಲ್ಲಿ ತಮಿಳುನಾಡು ಸರ್ಕಾರವು ಬೆಟ್ಟದ ಮೇಲೆ ಶಿಲ್ಪ ಉದ್ಯಮವನ್ನ ಸ್ಥಾಪಿಸಲು ಪ್ರಯತ್ನಿಸಿತು. ಆದರೆ ಸ್ಥಳೀಯರು ಮತ್ತೆ ಕಾರ್ಯಕರ್ತರು ಈ ಕಲ್ಪನೆಯನ್ನ ವಿರೋಧಿಸಿದ ನಂತರ ಇದನ್ನ ಹಿಂತೆಗೆಯಲಾಯಿತು. ಹಾಗಿದ್ರೆ ಈ ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಅನಾಯಿ ಮಲೈ ಬೆಟ್ಟದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಒಂದು ಬೆಟ್ಟದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅನಾಯಿ ಮಲೈ ಬೆಟ್ಟಗಳು, ವೈವಿಧ್ಯ ಭೂದೃಶ್ಯಗಳು, ನದಿಗಳು, ಶಿಖರಗಳು, ಕಾಡು, ತೋಟಗಳು ಮತ್ತು ಪ್ರಮುಖ ಭೌಗೋಳಿಕ ಗುಣಲಕ್ಷಣವನ್ನು ಹೊಂದಿರುವ ಒಂದು ಬೆಟ್ಟವಾಗಿದೆ. ಈ ಬೆಟ್ಟಗಳು ಪಲಕ್ಕಾಡ್ ಅಂತರಕ್ಕೆ ಅಡ್ಡಲಾಗಿ ನೀಲಗಿರಿ ಬೆಟ್ಟಗಳಿಂದ, ಆಗ್ನೇಯದಲ್ಲಿ ಏಲಕ್ಕಿ ಬೆಟ್ಟಗಳಿಂದ ಮತ್ತು ಪೂರ್ವಕ್ಕೆ ಪಳನಿ ಬೆಟ್ಟಗಳಿಂದ ಸುತ್ತುವರಿದಿದೆ. ಕೇರಳದ ಅನಮುಡಿ ಶ್ರೇಣಿಯ ದಕ್ಷಿಣ ತುದಿಯಲ್ಲಿ ನೆಲೆಗೊಂಡಿದ್ದು 2,695 meters ಎತ್ತರದಲ್ಲಿ ಇದೆ. ಇದು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಹಾಗೆ ಭಾರತದ ಪರ್ಯಾಯ ದ್ವೀಪದ ಅತಿ ಎತ್ತರ ಪರ್ವತವಾಗಿದೆ. ಹೊಲೋಸಿನ್ ಯುಗದಲ್ಲಿ ಫಾಲ್ಟ್ ಬ್ಲಾಕ್ ಚಲನೆಗಳಿಂದ ಬೆಟ್ಟಗಳು ರೂಪುಗೊಂಡವು. ಮತ್ತೆ ಮುಖ್ಯವಾಗಿ ಪೆಲ್ಡಾರ್ ಸ್ಫಟಿಕ ಶಿಲೆ ಮತ್ತೆ ಕೆಂಪು ಬಣ್ಣದ ಪೋರ್ಟ್ರೈಟ್ ಹೊಂದಿರುವ ಮೆಟಾಮಾರ್ಫಿಕ್ ಗಿನ್ನಿಸ್ ನಿಂದ ಇದು ಕೂಡಿದೆ. ಹಾಗೆ ಈ ಪ್ರದೇಶವು ಕಡಿದಾದ ಪರ್ವತ ಇಳಿಜಾರುಗಳು, ಆಳವಾದ ಕಣಿವೆಗಳು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು, ತೇವಾಂಶವುಳ್ಳ ಪತನಶೀಲ ಕಾಡುಗಳು, ಮಲೆನಾಡಿನ ಶೋಲಾ ಕಾಡುಗಳು ಮತ್ತೆ ಎತ್ತರದ ಹುಲ್ಲುಗಾವಲುಗಳನ್ನ ಒಳಗೊಂಡಿದೆ. ದಟ್ಟವಾದ ಸಸ್ಯ ವರ್ಗವನ್ನು ನಾವು ಕಾಣಬಹುದಾಗಿದೆ. ಬೆಟ್ಟಗಳು ಅಲ್ಯೂಮಿನಿಯಂ ಮತ್ತೆ ಕಬ್ಬಿಣದ ಆಕ್ಸೈಡ್ಗಳಿಂದ ಸಮೃದ್ಧವಾಗಿರುವ ಕೆಂಪು ಮತ್ತೆ ಕಂದು ಬಣ್ಣದ ಮಣ್ಣನ್ನು ಹೊಂದಿದೆ. ತೋಟಗಳು ಮತ್ತೆ ಕಾಡುಗಳನ್ನು ಬೆಂಬಲಿಸುವುದರ ಜೊತೆಗೆ ಈ ಮಣ್ಣನ್ನು ಗಾರಾದೊಂದಿಗೆ ಬೆರೆಸಿದಾಗ ಮತ್ತೆ ರಸ್ತೆ ನಿರ್ಮಾಣದಲ್ಲಿ ನಿರ್ಮಾಣ ವಸ್ತುವಾಗಿಯೂ ಬಳಸಲಾಗುತ್ತೆ. ಹಾಗೆ ಈ ಒಂದು ಪ್ರದೇಶವು ತುಂಬಾನೇ ಅದ್ಭುತವಾಗಿರುವ ಪ್ರದೇಶವಾಗಿದೆ. ಹಾಗೆ ಸಾಕಷ್ಟು ಪ್ರಭೇದದ ಪಕ್ಷಿಗಳನ್ನು ನಾವು ನೋಡಬಹುದು. ಗ್ರೇಟ್ ಹಾರ್ನ್ಬಿಲ್, ಪೈಡ್ ಹಾರ್ನ್ಬಿಲ್, ಕಪ್ಪು ತಲೆಯ ಒರಿಯೋಲ್, ಹಸಿರು ಪಾರಿವಾಳ, ಕೆಂಪು ಮೀಸೆ ಬುಲ್ಬುಲ್, ಡ್ರೋಂಗೋ ಸೇರಿದಂತೆ ವಿವಿಧ ರೀತಿಯ ಪಕ್ಷಿ ವೈವಿಧ್ಯತೆಯನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಸಾಕಷ್ಟು ಆನೆಗಳನ್ನು ಕೂಡ ನೋಡಬಹುದಾಗಿದೆ. ಇಲ್ಲಿ ಆನೆಗಳು ಯಾವಾಗಲೂ ಕೂಡ ಸಂಚರಿಸ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಅನಾಯಿ ಮಲೈ ಬೆಟ್ಟದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682796860962799 ಈ ಸಂಖ್ಯೆಗೆ ಕಳಿಸ್ಕೊಡ್ಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ಕತೆ ಕೇಳಲಿಕ್ಕೆ ತುಂಬಾ ಹಳೆಯದಾದರೂ ಈ ಕಥೆಯಿಂದ ತಿಳಿಯುವಂತಹ ಸಂದೇಶ ಈಗಿನ ಒಂದು ಪ್ರಸ್ತುತ ಕಾಲಕ್ಕೂ ಕೂಡ ಅನ್ವಯವಾಗುವಂಥದ್ದು. ಇದು ಒಂದು ಚೀನಾ ದೇಶದ ಜನಕತೆ ಸ್ನೇಹಿತರೆ. ಒಬ್ಬ ವಯೋವೃದ್ಧ ಸಂತರೊಬ್ಬರು ಕಡಿದಾದ ಪರ್ವತದ ಮೇಲೆ ಆಶ್ರಮವನ್ನು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅಂತಹ ಒಂದು ಕಡಿದಾದ ಪ್ರದೇಶಕ್ಕೆ ಜನರು ಹೋಗೋದೇ ಕಡಿಮೆ. ಅಷ್ಟೊಂದು ಕಷ್ಟಪಟ್ಕೊಂಡು ಯಾರು ಹೋಗ್ತಾರೆ? ಆದರೆ ಆ ವೃದ್ಧರೊಬ್ಬರು, ಆ ಸಂತರೊಬ್ಬರು ಅಂತಹ ಕಷ್ಟಕರವಾದಂತಹ ಬೆಟ್ಟದ ಮೇಲೆ ಆಶ್ರಮವನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಒಬ್ಬ ಹುಡುಗ ಹೇಗಾದರೂ ಮಾಡಿ ಈ ಆಶ್ರಮಕ್ಕೆ ನಾನು ಹೋಗಲೇಬೇಕು, ಆ ಸಂತರನ್ನು ಭೇಟಿ ಮಾಡಲೇಬೇಕು, ಆ ಸಂತರನ್ನು ಭೇಟಿ ಮಾಡಿ ಸತ್ಯದ ಸಾಕ್ಷಾತ್ಕಾರದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಹುಡುಗ ಆ ಕಷ್ಟಕರ ಪರ್ವತವನ್ನು ಏರಿ, ಆ ದುರ್ಗಮವಾದ ಬೆಟ್ಟವನ್ನು ಏರಿ ಆ ಸಂತರ ಹತ್ರ ಹೋಗ್ತಾನೆ. ತುಂಬ ಅಂದರೆ ತುಂಬಾ ಕಷ್ಟಕರವಾದಂತಹ ಆ ಪರಿಸ್ಥಿತಿಗಳನ್ನ ಎದುರಿಸ್ತಾ ಆ ಬೆಟ್ಟವನ್ನು ಏರ್ತಾ ಹೋಗ್ತಾನೆ ಆ ಹುಡುಗ. ಕೊನೆಗೂ ಆ ಆಶ್ರಮವನ್ನು ತಲುಪ್ತಾನೆ, ಆ ಸಂತರನ್ನು ಭೇಟಿಯಾಗ್ತಾನೆ. ಆಗ ಆ ಪರ್ವತವನ್ನು ಏರಿ ಆಶ್ರಮಕ್ಕೆ ಹೋದಂತಹ ಆ ಹುಡುಗ ಆ ಸಂತರನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ತುಂಬಾ ಖುಷಿಯಾಗತ್ತೆ. ಆಗ ಆ ಸಂತರು, ತುಂಬಾ ಕಷ್ಟಪಟ್ಟು ಬಂದಿದೆಯಲ್ಲ, ಇಲ್ಲಿ ಬರಲಿಕ್ಕೆ ಯಾರಿಗೂ ಧೈರ್ಯನೇ ಇರೋದಿಲ್ಲ, ಅಷ್ಟೊಂದು ಕಷ್ಟದ ದಾರಿ ಇದಾಗಿದೆ, ಆದರೂ ನೀನು ಸಮಸ್ಯೆ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತ ತುಂಬಾ ಪ್ರೀತಿಯಿಂದ ನನ್ನ ನೋಡಲಿಕ್ಕೆ ಬಂದಿದೆಯಾ? ಏನೇ ಆಗಲಿ, ಅದನ್ನೆಲ್ಲ ಪಕ್ಕಕ್ಕಿಡು, ಈಗ ಬಾ ಕೂತ್ಕೋ, ನನ್ನೊಟ್ಟಿಗೆ ಮಾತಾಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ಅಷ್ಟು ದೂರದಿಂದ ನೀನು ನನ್ನ ನೋಡಲಿಕ್ಕೆ ಬಂದಿದೆಯಲ್ಲ, ಈಗ ನೀನಿರುವಂತಹ ಸ್ಥಳದಲ್ಲಿ ಎಲ್ಲರೂ ಹೇಗಿದ್ದಾರೆ, ಆ ವಾತಾವರಣ ಹೇಗಿದೆ, ಈಗ ಅಲ್ಲಿ ಭತ್ತದ ಬೆಲೆ ಏನಿದೆ ಅಂತ ಕೇಳ್ತಾರೆ. ಅಂತಹ ಸಮಯದಲ್ಲಿ ಆ ಹುಡುಗ ಅಷ್ಟೊಂದು ಕಷ್ಟಪಟ್ಟು ಸಂತರನ ನೋಡಲಿಕ್ಕೆ ಬಂದಿರ್ತಾನೆ. ಕುಟುಂಬವನ್ನು ತ್ಯಜಿಸಿ, ಸಂಸಾರವನ್ನೆಲ್ಲ ತ್ಯಜಿಸಿ, ಏನೂ ಬೇಡ ನನಗೆ, ಆ ಸಂತರನ್ನು ಭೇಟಿ ಮಾಡಿ ಜೀವನದ ಒಂದು ಸಾಕ್ಷಾತ್ಕಾರ ಪಡೆದ್ರೆ ಸಾಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಆಗ ಆ ಹುಡುಗನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಾನು ನೋಡಿದ್ರೆ ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಇವ್ರನ್ನ ನೋಡಲಿಕ್ಕೆ, ಇವ್ರನ್ನ ಭೇಟಿ ಆಗಲಿಕ್ಕೆ, ಸತ್ಯದ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಲಿಕ್ಕೆ ಬಂದಿದ್ದೀನಿ. ಇವ್ರು ನೋಡಿದ್ರೆ ಭತ್ತದ ಬೆಲೆ ಏನು ಅಂತ ಕೇಳ್ತಾ ಕೂತಿದಾರಲ್ವಾ ಅಂತ ಇವನಿಗೆ ಮನಸ್ಸಲ್ಲೇ ಬೇಸರ ಆಗ್ಬಿಡುತ್ತೆ. ನಾನು ಈ ಸಂತರಿಂದ ಈ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲಲ್ಲ, ಇವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವ್ರಿಗೇನು ತಲೆ ಕೆಟ್ಟಿದೆಯಾ ಅಂತ ಮನಸ್ಸಲ್ಲೇ ಗೊಣಗ್ತಾನೆ. ಆ ಸಂತರಿಂದ ಆ ಪ್ರಶ್ನೆಯನ್ನು ಕೇಳಿದಂತಹ ಆ ಹುಡುಗ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಸುಧಾರಿಸ್ಕೊಂಡು ಈ ರೀತಿ ಹೇಳ್ತಾನೆ, ಸಂತರೆ ನಾನು ಮಧ್ಯೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ, ಕ್ಷಮೆ ಇರಲಿ, ನಾನು ನಿಮ್ಮಿಂದ ಈ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಇಷ್ಟೆತ್ತರದ ಪರ್ವತದ ಮೇಲೆ ಬಂದು ವಾಸವಾಗಿದ್ದೀರಿ. ಬೇರೆ ವಿಷಯಗಳು ನಮ್ಮಲ್ಲಿ ಮಾತಾಡಲಿಕ್ಕೆ ಸಾಕಷ್ಟಿವೆ. ನಮ್ಮೂರಲ್ಲಿ ಭತ್ತದ ಬೆಲೆ ಏನು ಅಂತ ಕೇಳ್ತಾ ಇದ್ದೀರಲ್ವಾ? ನಮ್ಮೂರಲ್ಲಿ ಭತ್ತದ ಬೆಲೆ ಏನಾದ್ರೇನು, ಅದೆಲ್ಲ ನಿಮಗೆ ಯಾಕೆ ಅಂತ ಕೇಳ್ಬಿಡ್ತಾನೆ ಆ ಹುಡುಗ. ಅಲ್ಲಿ ಭತ್ತದ ಬೆಲೆ ಎಷ್ಟಿದೆಯೋ ಏನೋ ನನಗೇನು ಗೊತ್ತಿಲ್ಲ. ನನಗದು ಯಾವುದು ನೆನಪೂ ಇಲ್ಲ, ನನಗೆ ಯಾವುದು ನೆನಪೂ ಆಗ್ತಾ ಇಲ್ಲ. ಈಗ ನಾನು ಇಲ್ಲಿಗೆ ಬಂದಲ್ವಾ, ಎಷ್ಟೋ ಬಾರಿ ನಾನು ಅಲ್ಲಿ ಎದ್ದೆ ಬಿದ್ದೆ ಒದ್ದಾಡಿದೆ, ತುಂಬ ಕಷ್ಟಪಟ್ಟು ಬಂದೆ, ಅದು ಕೂಡ ನನಗೆ ಯಾವುದು ನೆನಪಿಲ್ಲ. ಈಗ ಅಟ್ ಪ್ರೆಸೆಂಟ್ ನನಗೆ ಅದು ಯಾವುದು ನೆನಪು ಆಗ್ತಾ ಇಲ್ಲ, ಅದು ಆಗೋಗಿರುವಂಥದ್ದು. ಈಗ ಅದನ್ನು ನೆನಪು ಮಾಡಿಕೊಂಡು ನನಗೆ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಈಗ ನನ್ನ ಹತ್ರ ಆ ಭೂತಕಾಲ ಅನ್ನುವಂಥದ್ದು, ಅಂದರೆ ನಡೆದು ಹೋಗಿರುವಂತಹ ಘಟನೆಗಳೆಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ನನಗೀಗ ಗೊತ್ತಾಗಬೇಕಾಗಿರೋದು ಒಂದೇ, ಸತ್ಯದ ಸಾಕ್ಷಾತ್ಕಾರ ಆಗುವಂಥದ್ದು. ನನಗೀಗ ಸತ್ಯದ ಸಾಕ್ಷಾತ್ಕಾರ ಆಗಬೇಕಷ್ಟೇ, ನನಗದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ದೃಢವಾಗಿ ಹೇಳ್ತಾರೆ. ಆಗ ಸಂತರು ಹೇಳ್ತಾರೆ, ತುಂಬ ಒಳ್ಳೆಯದು, ನಿನ್ನ ಮಾತು ಕೇಳಿ ನನಗೆ ಖುಷಿ ಆಯಿತು. ಸಹಜವಾಗಿ ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿಯ ಪ್ರಶ್ನೆ ಕೇಳಿದೆ ಅಂತ ಹೇಳ್ತಾರೆ. ಅಂದರೆ ನೀನಿನ್ನು ಅದೇ ಹಳೆ ನೆನಪಲ್ಲಿದೆಯೋ, ಅಂದರೆ ನಿನ್ನ ಸಂಸಾರದ ನೆನಪಲ್ಲಿದೆಯೋ, ಬಂದಿರೋ ನೆನಪಲ್ಲಿದೆಯೋ, ಯಾವೆಲ್ಲ ನೆನಪುಗಳು ನಿನಗೆ ಕಾಡ್ತಾ ಇವೆ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಪ್ರಶ್ನೆಯನ್ನು ಕೇಳದೆ ಬಿಟ್ಟರೆ ಬೇರೆ ಯಾವ ರೀತಿಯ ಉದ್ದೇಶವೂ ಇರಲಿಲ್ಲ ಅಂತ ಆ ಸಂತರು ಹೇಳ್ತಾರೆ. ನೀನು ಏನಾದರೂ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿಬಿಟ್ಟಿದ್ರೆ ನಾನು ಇಲ್ಲಿಂದ ನಿನ್ನನ್ನು ಕಳಿಸ್ತಾ ಇದ್ದೆ, ನನ್ನ ಹತ್ರ ಇಟ್ಕೊಳ್ತಾ ಇರಲಿಲ್ಲ. ಆದರೆ ನೀನು ನೇರವಾಗಿ ಆಗೋಗಿರೋ ವಿಷಯನ ಈಗ ಕೇಳಬೇಡಿ ಅಂತ ಹೇಳ್ದಲ್ಲ, ಸಹಜವಾಗಿ ನನಗೆ ತುಂಬ ಖುಷಿ ಆಯಿತು ಅಂತ ಸಂತರು ಕೂಡ ಹೇಳ್ತಾರೆ. ನಾನು ಮಾಡಿರುವಂತಹ ಈ ಸತ್ಯದ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದೀಯ. ನಾನು ನಿನಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕಲಿಸ್ತೀನಿ, ಎಲ್ಲ ರೀತಿಯ ವಿದ್ಯೆಯನ್ನು ಕೊಡ್ತೀನಿ, ಸತ್ಯದ ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂತ ಆಗ ಆ ಮಹಾನ್ ಸಂತರು ಹೇಳ್ತಾರೆ. ಈ ಕಥೆಯ ಉದ್ದೇಶ ಇಷ್ಟೇ ಸ್ನೇಹಿತರೆ, ನಾವು ಯಾವಾಗಲೂ ಹಿಂದೆ ಏನೋ ಆಗಿರುವಂಥದ್ದನ್ನು ನೆನ್ಪು ಮಾಡಿಕೊಂಡು ಮಾಡಿಕೊಂಡು ಕೊರಗ್ತಾ ಕೂರ್ತೀವಿ. ಅಯ್ಯೋ ಆ ದಿನ ಹಾಗಾಯಿತು, ಹೀಗಾಯಿತು, ಅವರು ಹಾಗಂದ್ರು, ಇವ್ರು ಹೀಗಂದ್ರು ಅಂತ ಅದೇ ನೆನಪಲ್ಲೇ ಇರ್ತೀವಿ. ಅದೇ ಮಾತುಗಳನ್ನು ನೆನ್ಪು ಮಾಡ್ಕೊಳ್ತಾ ಈಗಿರುವಂತಹ ಖುಷಿಯನ್ನು, ಈಗಿರುವಂತಹ ಸಂತೋಷವನ್ನು ಕಳ್ಕೊಳ್ತಾ ಹೋಗ್ತೀವಿ. ಅದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ, ಜೊತೆಗೆ ನಾವು ಕೂಡ ಬೆಳೆಯೋದಿಲ್ಲ. ಅದೇ ನೆನಪಲ್ಲಿ ನಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಕೂಡ ಬರೋದಿಲ್ಲ. ಅದೇ ನೆನಪಲ್ಲಿ ಕೊರಗ್ತಾ ಕೊರಗ್ತಾ ಜೀವನವನ್ನು ಸವಿಸ್ತಾ ಹೋಗ್ತೀವಿ. ಅಯ್ಯೋ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿಬಿಟ್ಟಿದ್ದೆ, ಅವಾಗ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಅದು ಹಾಗೆ ಇದು ಹೀಗೆ ಅಂತ ಬರೀ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೂತ್ರೆ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಕ್ಷಣಗಳನ್ನು ಕಳ್ಕೊಳ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ನಡೆದು ಹೋಗಿರುವಂಥ ಘಟನೆಗಳ ಬಗ್ಗೆನೇ ಯೋಚನೆ ಮಾಡಿದೆ. ಮುಂದೆ ನಮ್ಮ ಗುರಿಗಳೇನು, ಆ ಗುರಿಗಳನ್ನು ಮುಟ್ಲಿಕ್ಕೆ ನಾವೆಲ್ಲ ಏನು ಮಾಡಬೇಕು, ಈ ದಿನ ಏನಿದೆ, ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಗುರಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು ನಾಗೇಶ್ ಜೀರವರ ಮನದ ಮಾತು ಎಂಬ ಕೃತಿಯಿಂದ ಆಯ್ದ ಲೇಖನಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ಬಡವನಾದರೆ ಏನು ಪ್ರಿಯೆ, ಕೈತುತ್ತು ತಿನಿಸುವೆ ಅನ್ನುವಂತಹ ಲೇಖನವನ್ನು, ಜೊತೆಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ಬರೆದ ಕೆಸಿ ಶಿವಪ್ಪರವರ ಮುದ್ದುರಾಮನ ಅರಿವು ಕೃತಿಯಿಂದ ಆಯ್ದಂತಹ ಚೌಪದಿಯ ವ್ಯಾಖ್ಯಾನ, ಕಿರಿದಾರಿ ಅದುವೇ ಪ್ರಜ್ಞಾದೀಪ ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಈ ಎಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಕೆ ರಾಮಚಂದ್ರ ಸರ್ ಅವರು, ನಾನು ಆಗಲೇ ತಿಳಿಸಿದಾಗೆ, ನಾಗೇಶ್ ಜೀರವರ ಮನದ ಮಾತು ಎಂಬ ಕೃತಿಯಿಂದ ಆಯ್ದ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ಅದೇ ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನಿಸುವೆ ಅಂತ. ಈ ಸಾಲುಗಳು ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಸಾಲಿನಲ್ಲಿ ಮೂಡಿಬಂದ ಗೀತೆ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ. ಹಾಗಾದರೆ ತಡ ಮಾಡೋದು ಬೇಡ, ಬಡವನಾದರೆ ಏನು ಪ್ರಿಯೆ, ಕೈ ತುತ್ತು ತಿನ್ನಿಸುವೆ ಅನ್ನುವಂತಹ ವಿಷಯದ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ನಾಗೇಶ್ ಜಿ ನಾಯಕ ಅವರ ಮನದ ಮಾತು ಎಂಬ ಕೃತಿಯಿಂದ ಆಯ್ದ ಲೇಖನ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ಬಡವನಾದರೂ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಓಹ್, ಕವಿ ಅದೆಷ್ಟು ಅನುಭವಿಸಿ ಬರೆದಿರಬೇಕು ಈ ಪದ್ಯವನ್ನು. ಕವಿಯ ಅಕ್ಷರಕ್ಕೆ ಧ್ವನಿಯಾಗಿರುವ ಗಾಯಕ ಅದೆಷ್ಟು ತನ್ಮಯತೆಯಿಂದ ಈ ಹಾಡನ್ನು ಹಾಡಿರಬೇಕು. ವಿವರಿಸಲು ಅಸಾಧ್ಯ, ಹಾಡು ಕೇಳಿಯೇ ನೀವು ಅನುಭವಿಸಬೇಕು. ಕೊಡು ಬಡತನದಲ್ಲಿರುವ ಪ್ರೇಮಿ ತನ್ನ ಪ್ರಿಯತಮೆಗೆ, ನಾನು ಬಡವನಾದರೇನು ಗೆಳತಿ, ನನ್ನ ಹೃದಯ ಶ್ರೀಮಂತಿಕೆಗೆ ಬಡತನವಿಲ್ಲ, ನನ್ನ ಪುಟ್ಟ ಗುಡಿಸಿಲಿನಲ್ಲಿಯೇ ನಿನ್ನನ್ನು ರಾಣಿ ಮಾಡುತ್ತೇನೆ, ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡಿಕೊಡುತ್ತೇನೆ, ಬಿಸಿಲು ಮಳೆ ಚಳಿ ಎಲ್ಲವನ್ನೂ ಸಹಿಸಿಕೊಂಡು ನಿನಗೆ ಆಸರಿಯಾಗಿರುತ್ತೇನೆ, ಉಳ್ಳವರ ದಬ್ಬಾಳಿಕೆಯ ಸೊಕ್ಕನ್ನು ಅಡಗಿಸಿ ನಿನ್ನ ಮರ್ಯಾದೆಯನ್ನು ಕಾಯುತ್ತೇನೆ, ರಟ್ಟೆಯ ಮೇಲೆ ಹೊತ್ತುಕೊಂಡು ಜಗವನ್ನೆಲ್ಲ ಸುತ್ತಿಸುತ್ತೇನೆ ಎನ್ನುತ್ತಾನೆ. ಒಂದು ಕ್ಷಣ ಯೋಚಿಸಿ, ಹರಿವ ನದಿಗೆ ಅಡ್ಡ ನಿಂತು ದಾರಿ ಮಾಡಿಕೊಡಲು ಸಾಧ್ಯವೇ? ಬಿಸಿಲು ಮಳೆ ಚಳಿಯನ್ನೆಲ್ಲ ಒಬ್ಬನೇ ನುಂಗಿಕೊಳ್ಳಬಹುದೇ? ಬಡವನೊಬ್ಬ ಉಳ್ಳವರ ಎದೆಗೆ ಒದ್ದು ಬದುಕಲು ಸಾಧ್ಯವೇ? ಈಗಿನ ಜಮಾನದಲ್ಲಿ ಖಂಡಿತ ಸಾಧ್ಯವಿಲ್ಲ. ಆದರೆ ಕವಿ ತನ್ನ ಪ್ರಿಯತಮೆಗೋಸ್ಕರ ಏನೆಲ್ಲ ಮಾಡಲಿಕ್ಕೆ ಸಿದ್ಧನಿದ್ದಾನೆ ಎಂಬುದು ಮಾತ್ರ ಸತ್ಯ. ಅವನಿಗೆ ಬಡತನವಿರಬಹುದು, ಅವನ ಪ್ರೀತಿಗಲ್ಲ. ಪ್ರೀತಿಗೋಸ್ಕರ, ಪ್ರೀತಿಸಿದವಳಿಗೋಸ್ಕರ ತನ್ನ ತೋಳ ಕಸುವಿನಿಂದ ಜಗತ್ತನ್ನೇ ಗೆದ್ದು ಬಿಡುತ್ತೇನೆ ಎಂಬ ಹಂಬಲವಿದೆಯಲ್ಲ, ಅದು ಎದೆಯಾಂತರಾಳದಿಂದ ಹೊಮ್ಮಿದ ಹುಮ್ಮಸ್ಸಿನ ಮಾತು. ಈ ಕವಿತೆಯಲ್ಲಿ ಜಾಜಿ ಮಲ್ಲಿಗೆಯ ಕವಿ ಪಾತ್ರೋಟರು ಪ್ರತಿಮೆ ರೂಪಕಗಳಿಂದ ಕಟ್ಟಿಕೊಡುವ ಪ್ರೀತಿ ಎಂದರೆ ಹೀಗಿರಬೇಕು ಎನ್ನುವ ವಾಸ್ತವ ಮೆಚ್ಚುವಂತಹದ್ದು. ಹಣ, ಆಸ್ತಿ, ಅಂತಸ್ತು, ರೂಪ ಇವುಗಳನ್ನು ನೋಡಿ ಪ್ರೀತಿಸುವ ಪ್ರೇಮಿಗಳು ಒಮ್ಮೆ ಸತ್ಯಾನಂದ ಪಾತ್ರೋಟರ ಈ ಗೀತೆಯನ್ನು ಕೇಳಬೇಕು. ಪ್ರೀತಿಯ ಬಗ್ಗೆ ಇರುವ ಅವರ ಭಾವನೆ ಬದಲಾಗಿಬಿಡುತ್ತದೆ. ಇಂದಿನ ದಿನಮಾನಗಳಲ್ಲಿ ಪ್ರೀತಿಯ ಅರ್ಥ ಕೆಡುತ್ತಿದೆ. ಟೈಂ ಪಾಸ್ಗಾಗಿ, ಕಾಮನೆಗಳ ಈಡೇರಿಸಿಕೊಳ್ಳುವುದಕ್ಕಾಗಿ, ಸ್ವಾರ್ಥಕ್ಕಾಗಿ ಬಟ್ಟೆ ಕಳಚಿಟ್ಟಂತೆ, ಬಣ್ಣ ಒರೆಸಿಕೊಂಡಂತೆ ಪ್ರೀತಿಯನ್ನು ಬಳಸಿ ಬಿಸಾಡುವ ಪಡ್ಡೆ ಹುಡುಗರ ದಂಡು ತುಂಬಿ ತುಳುಕುತ್ತಿದೆ. ಅಂತಹವರಿಗೆಲ್ಲ ಪ್ರೀತಿಯ ಪಾಠ ಹೇಳಿಕೊಡುವ ಪಾತ್ರೋಟರ ಈ ಭಾವಗೀತೆ ಆದರ್ಶ ಪ್ರೇಮಿಗಳಿಗೆ ಭಗವದ್ಗೀತೆಯಂತೆ ಭಾಸವಾಗುತ್ತದೆ. ಪ್ರೀತಿಯನ್ನು ತನ್ನೆದೆಯ ಗೂಡೊಳಗೆ ಬೆಚ್ಚಗೆ ಬಚ್ಚಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಪ್ರೀತಿ ಮಾಡಿದರೆ ಹೀಗೆ ಮಾಡಬೇಕು ಅಂತಹ ಯೋಚಿಸಲು ಹಚ್ಚುತ್ತದೆ. ಬಾಗಲಕೋಟೆಯಲ್ಲಿ ನಡೆದ 6ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬಂಡಾಯ ಕವಿ ಸತ್ಯಾನಂದ ಪಾತ್ರೋಟ ಅವರು ವಹಿಸಿಕೊಂಡಿದ್ದರು. ಅವರು ರಚಿಸಿರುವ ಈ ಗೀತ ಚಿತ್ರವನ್ನು ವೀಕ್ಷಿಸೋಣ. ಆ ಕವಿ ಹೃದಯ ಚಿರಕಾಲ ನಮ್ಮೊಡನೆ ಇರುವಂತೆ ಕೇಳಿಕೊಳ್ಳೋಣ.
2: ಖಂಡಿತವಾಗ್ಲೂ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ ಅನ್ನುವಂತಹ ಈ ಸಾಲು ತುಂಬಾ ಅರ್ಥಗರ್ಭಿತವಾಗಿದೆ. ಹಾಗೆ ಜೀವನದ ಪ್ರೀತಿಯನ್ನ ಈ ಒಂದು ಸಾಲಿನಲ್ಲಿ ಕವಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇಲ್ಲಿ ಎಷ್ಟೇ ದುಡ್ಡು, ಆಸ್ತಿ, ಆಡಂಬರ, ಚಿನ್ನ, ವಜ್ರ, ವೈಡೂರ್ಯ ಇದ್ರೂ ಕೂಡ ಪ್ರೀತಿ ಇಲ್ಲದೆ ಇದ್ರೆ ಅವೆಲ್ಲವೂ ಕೂಡ ಇದ್ದು ಇಲ್ಲದ ಹಾಗೆ ಇರತ್ತೆ ನಮ್ಮೊಟ್ಟಿಗೆ. ಅದೇ ಪ್ರೀತಿಯ ಮಾತು, ಆತ್ಮವಿಶ್ವಾಸದ ಮಾತುಗಳು, ನಂಬಿಕೆ, ಒಂದಿಷ್ಟು ನಗು, ಕಠಿಣ ಪರಿಶ್ರಮದಲ್ಲೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಆ ಒಂದು ಶಕ್ತಿ, ಆ ಒಂದು ಪ್ರೀತಿ ನಮ್ಮೊಟ್ಟಿಗಿದ್ರೆ ಜೀವನದಲ್ಲಿ ಎಂತಹ ಸಮಸ್ಯೆಗಳು ಬಂದರೂ ಆರಾಮಾಗಿ ನಾವು ನಿಭಾಯಿಸ್ತೀವಿ ಅಲ್ವಾ? ಪ್ರೀತಿ ಅಂದರೆ ಸ್ನೇಹಿತರೆ ಲವ್ ಯು ಹೇಳೋದು, ಗ್ರೀಟಿಂಗ್ಸ್ ಕೊಡೋದು, ಗಿಫ್ಟ್ ಕೊಡೋದು, ಕೈ ಕೈ ಹಿಡ್ಕೊಂಡು ಸುತ್ತಾಡೋದು, ಹಾಗೆ ಹೋಟೆಲ್ಗಳಿಗೋಗಿ ಊಟ ಮಾಡೋದು, ಲವ್ ಯು ಅಂತ 100 ಸಾರಿ ಹೇಳೋದು ಇದು ಒಂದು ರೀತಿಯಲ್ಲಿ ತೋರಿಕೆಯ ಪ್ರೀತಿ. ಹಾಗೆ ನಿನ್ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ತೋರಿಸೋದಾದರೆ, ಎಷ್ಟೇ ಕಷ್ಟದ ಸಮಯದಲ್ಲಿ ಎಂತಹದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅನ್ನುವಂತಹ ಭರವಸೆ ಕೊಡೋದು ಕೂಡ ಪ್ರೀತಿ ಆಗತ್ತೆ. ಅಂದಾಗೆ ಈ ಜಗತ್ತಿಗೆ ಜಾಸ್ತಿ ಅವಶ್ಯಕತೆ ಇರೋದು ಪ್ರೀತಿಯದ್ದು. ದುಡ್ಡು ಎಲ್ಲರೂ ಸಂಪಾದನೆ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತಷ್ಟು ಬುದ್ಧಿವಂತರು. ಪ್ರೀತಿಯಲ್ಲಿ ನಾನು ಇರಬಾರದು, ನಾವು ಇರಬೇಕು ಅಂತ ಹೇಳತ್ತೆ ಕುಟುಂಬ. ಸೊ ಅಂತಹ ಪ್ರೀತಿಯ ವಿಶೇಷತೆಯನ್ನು ಸಾರುವಂತಹ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ ಅನ್ನುವಂತಹ ಸಾಲುಗಳ ಮೂಲಕ ಪ್ರೀತಿಯ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿ ಹೇಳಿದರು ಕೆ ರಾಮಚಂದ್ರ ಸರ್ ಅವರು. ಅವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಾಹಿತ್ಯ ಪರಿಚಾರಕರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರು ನಾಗೇಶ್ರವರ ಮನದ ಮಾತು ಎಂಬ ಕೃತಿಯಿಂದ ಆಯ್ದ ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ ಅನ್ನುವಂತಹ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ಬರೆದ KC ಶಿವಪ್ಪರವರ ಮುದ್ದುರಾಮನ ಅರಿವು ಕೃತಿಯಿಂದ ಆಯ್ದಂತಹ ಕಿರಿದಾರಿ ಅದುವೇ ಪ್ರಜ್ಞಾದೀಪ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಕಿರಿದಾರಿ ಏನ್ ಹೇಳುತ್ತೆ ಅನ್ನೋದನ್ನ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಬರೆದ KC ಶಿವಪ್ಪ ಅವರ ಮುದ್ದುರಾಮನ ಅರಿವು ಕೃತಿಯ ಚೌಪದಿಯ ವ್ಯಾಖ್ಯಾನ ಗಿರಿದಾರಿ ವಾಣಿ ಅರಿ ಅದುವೇ ಪ್ರಜ್ಞಾದೀಪ. ಬೆಂದ ಗೊಂಬೆಗೆ ಯಾರೇ ಜೀವ ತುಂಬಲು ಬಹುದೆ, ಆನೆ ಕಲ್ಲನ್ನು ಬಳಸಿ ಮನೆ ಕಟ್ಟಬಹುದೆ, ಒಡೆದ ಮಡಕೆಯ ಬಳಸಿ ಅನ್ನ ಬೇಯಿಸಬಹುದೆ, ಸಾಧ್ಯವಾಗದ್ದೆಷ್ಟೋ ಮುದ್ದುರಾಮ. ಈ ಜಗತ್ತು ಬಹಳ ಸುಂದರವಾದುದು, ಆದರೆ ಅಷ್ಟೇ ಪ್ರಶ್ನಾರ್ಥಕವಾದದ್ದೂ ಕೂಡ. ನಮ್ಮ ಕಣ್ಣೆದುರು ಕಾಣುವ ಎಲ್ಲವೂ ಮಾನವ ನಿರ್ಮಿತವಲ್ಲ, ದೇವ ನಿರ್ಮಿತ ಎಂದರಿತರೆ ಬದುಕ ಸಾಗುವಿಕೆ ಸುಗಮ. ಹೊರ ಹಂದವೇ ಬೇರೆ, ಅಂತರಂಗ ದಾಲಾಪನೆಯೇ ಬೇರೆ. ಬೊಂಬೆ ಚಂದ ಕಾಣುತ್ತಿದೆ ಎಂದಾಕ್ಷಣ ಅದಕ್ಕೆ ಜೀವ ತುಂಬಲು ಸಾಧ್ಯವಿಲ್ಲ. ಆನೆ ಕಲ್ಲನ್ನು ಬಳಸಿ ಮನೆ ಕಟ್ಟಲು ದುಸ್ಸಾಧ್ಯ. ಯಾರಾದರೂ ಭಕ್ತ ಎಂದು ಕರೆಸಿಕೊಳ್ಳುವುದು ದೊಡ್ಡ ವಿಷಯವಲ್ಲ, ಆದರಾತ ಭಕ್ತತನ ಮನದುಂಬಿಸಿಕೊಂಡಿರುವನೇ ಎಂಬುವುದೇ ಮುಖ್ಯ. ಸತ್ಯ ಎಂದರೆ ನಮ್ಮ ಕಣ್ಣೆದುರು ಯಾವುದು ಗೋಚರವಿರಬಹುದು, ಆದರೆ ಸತ್ಯವೆಂದರೆ ಸಿಗದು ಹಿಡಿತಕ್ಕೆ ಎಷ್ಟೋ ಎಂಬುದು. ನಾವರಿಯಬೇಕಾದ ಸತ್ಯ ಎಂದರೆ ಪರಿಶುದ್ಧ ಭಕ್ತನಿಗೆ ಇರಬೇಕಾದ ವಿಶೇಷ ಅರ್ಹತೆ ಎಂದರೆ ನಿಶ್ಚಲವಾಗಿ ಮತ್ತು ಕಾಲ ಅಥವಾ ದೇಶಗಳನ್ನು ಗಮನಿಸದೆ ಸದಾ ಭಗವಂತನ ಆರಾಧನೆಯಲ್ಲಿರುವುದು. ಇದು ನಿಶ್ಚಿತವಾಗಿ ಸಮಚಿತ್ತ ವರ್ಧನೆಗೆ ಪ್ರಜ್ಞಾದೀಪ. ಇದರಿಂದ ಮತಿಶಕ್ತಿ ಸಂಚಾರ ಮತ್ತು ಸೌಂದರ್ಯದ ಅಭಿಷೇಕ. ನಾವಿಂದು ವಿಚಿತ್ರವಾದ ಆದರೆ ಅಷ್ಟೇ ಸತ್ಯವಾದ ವಿಜ್ಞಾನದ ಬೆಳವಣಿಗೆ ಜಗತ್ತಿನಲ್ಲಿದ್ದೇವೆ. ನಿನ್ನೆಗೂ ಇಂದಿಗೂ ಇರುವ ವ್ಯತ್ಯಾಸವನ್ನು ಕವಿ ಬಿತ್ತರಿಸಿ ನಿಂತು ಇಲ್ಲ ಅಂತರ್ಜಾಲ ಇಂದಿನೇ ಸವಲತ್ತು ಸಂಪರ್ಕ ಸೌಕರ್ಯ ಶತಕಗಳ ಹಿಂದೆ ಆದರಂದಿತ್ತು ಏಕಾಗ್ರತೆಯ ಏಕಾಂತ ಬಗೆ ಬೇರೆ ದನಿ ಭಿನ್ನ. ಇದರಂತರಂಗವನ್ನರಿತಾಗ ನಾವು ನಮ್ಮನ್ನು ಅರಿಯಬೇಕು, ವಿಪರೀತ ಎನ್ನುವ ಆಸೆಗಳನ್ನು ನೀಗಬೇಕು. ಹಾಗಾದಾಗ ಮಾತ್ರ ನಮಗೆ ಸರಿತಪ್ಪುಗಳ ಅರಿವು. ಮರೆಯಬಾರದ ಮಾತೆಂದರೆ ತಪ್ಪೆಸಗುತ್ತಿರೆ ಮತ್ತೆ ತೀರ ದುಸ್ತರ ಬದುಕು ಎಂಬ ನಿಜ ಸತ್ಯವನ್ನು. ಕವಿಯ ಎಲ್ಲಿ ಸಂದಿಗ್ಧತೆಯೋ ಅಲ್ಲಿದೆ ಕುರುಕ್ಷೇತ್ರ ಎಂಬ ಕಾವ್ಯ ಸಾಲನ್ನು ಓದಿದಂತೆ ಕಣ್ಣೆದುರು ಕೌರವ ಪಾಂಡವರು ಗೋಚರಿಸುತ್ತಾರೆ. ಈ ಕೌರವರು ಪಾಂಡವರು ನಮ್ಮದೇ ಎರಡು ಮುಖವಾಗಿರುವ ಸಾಧ್ಯತೆಯೂ ಇದೆ. ಕೃಷ್ಣ ಪರಮಾತ್ಮನ ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು ಎಂಬ ಮಾತನ್ನು ನೆನೆಯುವಾಗ ಕವಿಯ ಸಮಚಿತ್ತ ವರ್ಧನೆಗೆ ಅದುವೇ ಪ್ರಜ್ಞಾವತೆ ಮಾತನ್ನು ಗುನುಗುವಂತಾಗುತ್ತದೆ. ಇದರಿಂದ ನಾವು ಅಂತರಂಗಿಕವಾಗಿ ಬೆಳೆಯಲು ಸಾಧ್ಯ. ಹೀಗಾದಾಗ ನಿಶ್ಚಿತವಾಗಿ ಅಂದದ್ದು ಕಂಡದ್ದು ಚಿತ್ರಿಸಿದ ರೂಪಗಳು ಬಿಂಬಿತವು ಅರೆಚಣದಿ ಜಗದ ಕೈಯಲ್ಲಿ ಎಂಬುದರಿವಾಗುತ್ತದೆ. ನಾವು ಯಾವೆತ್ತರಕ್ಕೆ ಬೆಳೆದರೂ ನಾವು ಮಾನವರೆಂಬುದನ್ನು ಮರೆಯಬಾರದು. ಇದನ್ನೇ ಕವಿ ಕೂಡಿ ಬಂದರೆ ಪ್ರಾಸ ವ್ಯಾಸನಾಗುವೆ ಏನು, ಗಂಧರ್ವ ನೀನಲ್ಲ ಆಡಿದಷ್ಟಕ್ಕೆ ಎನ್ನುತ್ತಾ ಮಲಿನ ಮನವನ್ನು ಶುದ್ಧಗೊಳಿಸುವ ದಾರಿಯಲ್ಲೇ ಮುನ್ನಡೆಯಬೇಕು. ನಾವು ಬಾಗುವುದನ್ನು ಕಲಿಯಬೇಕೇ ವಿನಃ ಬೀಗುವುದನ್ನಲ್ಲ. ನಾವು ಬೀಗಲು ಮುಂದಾದರೆ ಬೆಳೆದಂತೆ ಕೆಡುವುದು ಖಚಿತ. ಕೆಟ್ಟಾಗ ಮನವನ್ನು ಊರಲ್ಲಿರುವ ಕಸದ ತೊಟ್ಟಿಗೂ ಕಡೆಯಾಗಿಸುತ್ತೇವೆ. ಇದನ್ನೇ ಕವಿ ಗಗನದಲ್ಲಿ ಓಡಾಡಿ ನಾ ಹಕ್ಕಿ ಎನ್ನದಿರು ಮಿತಿಯನ್ನರಿವುದೇ ಜಾಣ್ಮೆ ಎಂದು ಬದುಕ ಪರಿಧಿಯನ್ನು ಮನಗಾಣಿಸಿದ್ದಾರೆ. ನೆನಪಿನಲ್ಲಿರಿಸಬೇಕಾದದ್ದು ಮಲಿನ ಮನವನ್ನು ಶುದ್ಧಗೊಳಿಸುವ ಏಕೈಕ ದಾರಿಯೇ ಒಳಚಿಂತನೆ ಎಂಬುವುದನ್ನು. ನಾವು ಒಳಚಿಂತನೆಗಳ ಹರಿಕಾರರಾದರೆ ಬದುಕಿನಲ್ಲಿ ಆನಂದದ ಸೆಲೆಯೊಡೆಯುತ್ತದೆ. ಆಗ ನಿಶ್ಚಿತವಾಗಿ ತನು ಹಗುರವಾಗುತ್ತಾ ಹಾರುತ್ತಾ ಮೇಲೇರಿ ನಬದಿ ತಾನೊಂದು ತಾರೆಯಾಗುವ ಕನಸು ಕಾಣಲು ಸುಲಭ. ನಮ್ಮ ಬದುಕ ಅನನ್ಯತೆಯನ್ನು ಮನಗಾಣಬೇಕಾದರೆ ದುಡಿಮೆಗೆ ಮನ ಕೊಡಬೇಕು. ದುಡಿಮೆ ಇಲ್ಲದ ಬದುಕು ಬಡತನಕ್ಕೆ ಹೇತುವಾದರೆ ನಾವರಿಯಲೇಬೇಕಾದ ಸತ್ಯವೆಂದರೆ ನಾವು ಎಂತಹ ಪರಿಸ್ಥಿತಿಯಲ್ಲಿಯೂ ಬದುಕಿರುವವರಿಗೂ ಪ್ರಸನ್ನತೆ ಇಂದಿದ್ದರೆ ಅದು ಪ್ರಸಾದೀಕರಣ ಎಂದಾಗುತ್ತದೆ. ಕೆಂಡ ಸೋಕದಿದ್ದರೆ ಒಲೆ ತಾನಾಗಿಯೇ ಉರಿಯದು. ಬೇಕು ಕಟ್ಟಿಗೆಗೊಂದು ಅಗ್ನಿ ಸಹವಾಸ ಎಂದರಿತಾಗ ಮಾತ್ರ ದುಡಿಮೆಯೇ ದೇವರು ಎಂಬ ಸುಪ್ರಜ್ಞವಂತರು ನಾವಾಗುತ್ತೇವೆ. ಆದರೆ ತಿಳಿದೂ ತಿಳಿದು ತೆಪ್ಪೆಸಗಲು ಮುಂದಾದರೆ ನಿಶ್ಚಿತವಾಗಿ ತೀರಾ ದುಸ್ತರ ಬದುಕು ನಮ್ಮದಾಗುತ್ತದೆ. ನಾವು ಹೇಗಿರಬೇಕು ಇದರ ಅರಿವು ನಮಗಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ತನ್ನ ಅಸ್ತಿತ್ವಕ್ಕಾಗಿ ಇನ್ನೊಂದು ವಸ್ತುವನ್ನು ಅವಲಂಬಿಸಲೇಬೇಕೆಂಬುದರ ಒಡೆತನ ಪ್ರಾಪ್ತ. ಹಾಗಾಗಿ ನಿಶ್ಚಿತವಾಗಿ ಕನಸು ನನಸಾಗಲಿಕ್ಕೆ ಬೇಕು ದೃಢ ನಿರ್ಧಾರ ಎಂಬ ನಿಜ ಸತ್ಯವನ್ನು ಎದೆಬಡಿತ ಆಗಿಸಿಕೊಂಡಾಗ ನಮ್ಮ ಎದೆಬಡಿತ ಸದಾ ಧನಿಸುವುದು ಮುಡಿಗೆ ಮಲ್ಲಿಗೆ ಎಂತೋ ಅಂತೆ ಕಂಬನಿ ಕಣ್ಣಿಗೆ ಎಲ್ಲ ಬಲ್ಲವರಿಲ್ಲ ಎಂದು ಮಾತ್ರ. ಈ ಧನಿಸುವಿಕೆಯಿಂದಲೇ ಚಾರಿತ್ರ್ಯ ನಿರ್ಮಾಣ, ಇದರಿಂದಲೇ ನಿಜ ಪ್ರೀತಿಯ ಲಿಂಗನ. ಎಂದೂ ಮರೆಯಬಾರದ ಮಾತೆಂದರೆ ಬುದ್ಧಿಯಿಂದಲೇ ಸಿದ್ಧಿ, ಈ ಸಿದ್ಧಿತನವೇ ಮಗ್ಗು ಹೂವಾಗುವುದು. ಇದೇ ಬದುಕ ಅನನ್ಯತೆಗೆ ಸೋಪಾನ.
2: ಖಂಡಿತವಾಗ್ಲೂ ಬದುಕು ಅಂದರೆ ಉಸಿರಾಡೋದು ಅಲ್ಲ, ಬದುಕು ಅಂದರೆ ಉಸಿರು ಇರುವವರೆಗೂ ಏನಾದರೂ ಕಲಿಯುವಂಥದ್ದು, ಏನಾದರೂ ಸಾಧನೆ ಮಾಡುವಂಥದ್ದು. ಬದುಕು ಒಂದು ನದಿಯಂತೆ ಅನ್ನುವಂಥ ಮಾತಿದೆ. ಜೊತೆಗೆ ಬದುಕಿನಲ್ಲಿ ಎಲ್ಲವೂ ಟೆಂಪ್ರರಿ, ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು ತಿಳ್ಕೊಂಡ್ರೆ ಬದುಕು ಕೂಡ ಚೆನ್ನಾಗಿರುತ್ತೆ. ಹಾಗೆ ಬದುಕು ಅಂದರೆ ಹೊಂದಾಣಿಕೆ. 100ಕ್ಕೆ 100ರಷ್ಟು ಪರ್ಫೆಕ್ಟ್ ಯಾರೂ ಇರೋದಿಲ್ಲ. ಆದರೂ ಅಂತಹ ಜೀವನಕ್ಕೆ ನಾವು ಹೊಂದಿಕೊಂಡು ಬಾಳುವಂಥದ್ದಿದೆ ಅಲ್ಲ, ಆ ರೀತಿಯ ಒಂದು ಬದುಕು ಸುಂದರತೆಯನ್ನು ಕಟ್ಕೊಡತ್ತೆ. ಬದುಕಿನಲ್ಲಿ ಕೊನೆಗೆ ಉಳಿಯುವಂಥದ್ದು ನಮ್ಮ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಒಳ್ಳೆಯತನ. ಬದುಕು ಚಿಕ್ಕದು ಸ್ನೇಹಿತರೆ. ಬದುಕು ನಮಗೆ ಸಾಕಷ್ಟು ಆಯ್ಕೆಗಳನ್ನು ಕೂಡ ಕೊಡತ್ತೆ. ಆದರೆ ನಾವು ಯಾವುದನ್ನು ಯಾವ ರೀತಿ ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಂತಹ ಬದುಕನ್ನು ಪ್ರೀತಿಸ್ತಾ ನಮ್ಮ ಗುರಿಯತ್ತ ಹೆಜ್ಜೆ ಇಟ್ಟಾಗ ಖಂಡಿತವಾಗ್ಲೂ ಅದಕ್ಕೊಂದು ಅರ್ಥ ಸಿಗತ್ತೆ ಅಂತ ಹೇಳ್ತಾ ಈ ದಿನ ಕೆ ರಾಮಚಂದ್ರ ಸರ್ ಅವರು ತಿಳಿಸ್ಕೊಟ್ಟಂತಹ ಈ ಎಲ್ಲ ವಿಶೇಷ ಮಾಹಿತಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಕೆ ರಾಮಚಂದ್ರ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈ ಧನುಮವೇ ಆಹ ದೊರಕಿದೆ ರುಚಿ ಸವಿಯಲು.
4: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
7: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
8: ನಿಮ್ಮ ಮನೆ ಮನದ ಕೈರುಚಿ.
9: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕಾವ್ಯ
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
13: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
14: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
15: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
16: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಗಾನ ಗಂಧರ್ವ ಅಮರ ಗಾಯಕ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಡಾಕ್ಟರ್ PB ಶ್ರೀನಿವಾಸ್, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನೀವು ಅವರು ಹಾಡಿರುವ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸ್ನೇಹಿತರೆ, ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಒಂದು ಚರಣ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಪಲ್ಲವಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ಆಯ್ಕೆ ಮಾಡಿಕೊಂಡು ಹಾಡಿ. ಯಾಕಪ್ಪ ಅಂದರೆ, ಸಂಪೂರ್ಣವಾದ ಗೀತೆನ ಹಾಡಬೇಕು ಅಂದರೆ ಇಲ್ಲಿ ಟೈಮು ಸಾಕಾಗೋದಿಲ್ಲ. ಅಂದರೆ ಬೇರೆಯವ್ರಿಗೂ ಕೂಡ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಒಂದು ಆಶಯ ಕೂಡ. ಇದು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುನ್ನ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರೇಡಿಯೋ ಶಿವಮೊಗ್ಗದ ಸಂಖ್ಯೆ ಅಂತ ಸೇವ್ ಮಾಡ್ಕೋಬೇಡಿ, ನಿಮ್ಮ ಫೋನಲ್ಲಿ ಯಾವಾಗಲೂ ಸೇವ್ ಆಗಿರುತ್ತೆ. ಸಂಖ್ಯೆ ಹೇಳ್ತೀನಿ, 9680960972799. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, PB ಶ್ರೀನಿವಾಸ್ ಸರ್ ಅವರು
2: ಒಂದಲ್ಲ ಎರಡಲ್ಲ ಸಾಕಷ್ಟು ಭಾಷೆಗಳಲ್ಲೇ ಹಾಡಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಸಾವಿರಾರು ಸುಮಧುರ ಗೀತೆಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲಂತೂ ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಗು ನಗು ತಾನಲೇನಲಿ, ಇಳಿದು ಬಾ ತಾಯೇ ಇಳಿದು ಬಾ, ಹಾರುತ್ತಿರುವ ಹಕ್ಕಿಗಳೇ ಇವಳು ಯಾರು ಬಲ್ಲರೇನು, ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಹಾಡೊಂದು ಹಾಡುವೆ ನೀ ಕೇಳು ಮಗುವೆ, ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಹಾಗೆ ಎವರ್ಗ್ರೀನ್ ಸೂಪರ್ ಹಿಟ್ ಸಾಂಗ್ ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ಸೆಳೆದಾಗ, ಆಡಿಸಿ ನೋಡು ಬೀಳಿಸಿ ನೋಡು ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಸಂಗಮ ಸಂಗಮ. ತಂ ನಂ ತಂ ನಂ ತಂ ನಂ ಮನಸ್ಸು ಮಿಡಿಯುತ್ತಿದೆ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ, ಎಂದೆಂದೋ ನಿನ್ನನು ಮರೆತು ಬದುಕಿರಲಾರೆ, ಬಾಡಿ ಹೋದ ಬಳ್ಳಿಯಿಂದ ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಗೀತೆಗಳು ಅದ್ಭುತವಾಗಿದ್ದಾವೆ, ಸಾಹಿತ್ಯದಲ್ಲೂ ಕೂಡ ಹಾಗೆ ರಚನೆಯಲ್ಲೂ ಕೂಡ. ಸೊ ಈ ದಿನ ನಿಮ್ಮ ಒಂದು ಫೇವ್ರೆಟ್ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಯಾವ ಗೀತೆನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಕೇಳೋಣ. ನಮಸ್ತೆ
17: ಮೇಡಮ್. ನಮಸ್ತೆ.
2: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
17: ಆರಾಮಿದ್ದೀನಿ ಮೇಡಮ್.
2: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
17: ಮೇಡಮ್, ನೀವು ಹಾಡಿದ್ದ ಗೀತೆಗಳೆಲ್ಲ ನಾನು ಬಹಳ ತುಂಬಾ ಇಷ್ಟಪಡ್ತೀನಿ ಹಾಡುಗಳು. ಇವತ್ತು ವಿಶೇಷವಾಗಿ 1967 ಬಂದಂತ ಚಿತ್ರ ಮೇಡಮ್, ಇದು ಅನುರಾಧ ಅಂತ.
2: ಓಕೆ ಓಕೆ.
17: ಅದ್ರದ್ದು ಒಂದು PBS ಅವ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ.
2: ಹಾ ಸರ್,
17: ಹಾಡ್ತೀನಿ ಮೇಡಮ್.
2: ಹಾ ಸರ್, ಖಂಡಿತ.

0: ಓಕೆ, ಆಕ್ಚುಲಿ ಗೀತೆ ಕೇಳಿರ್ಲಿಲ್ಲ ಸರ್, ಕೇಳಿ ಖುಷಿ ಆಯ್ತು.
1: ಏ ಅದ್ಭುತವಾದ ಗೀತೆ ಮೇಡಮ್ ಇದು. ಆಮೇಲೆ ಪಿ ಬಿ ಎಸ್ ಅವ್ರದ್ದು ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಮೇಡಮ್.
0: ಹೌದು ಸರ್, ಹೌದು ಸರ್,
1: ಯಾವ ಹಾಡು ತೆಗ್ದಾಕಂಗಿಲ್ಲ ಇವರು. ನಿಜ ರಾಜ್ಕುಮಾರ್ ಅವ್ರಿಗೆ ಅವ್ರದ್ದು ಶರೀರ ಆದ್ರೆ ಇವ್ರ ಶರೀರ ಅನ್ನೋ ರೀತಿ.
0: ಖಂಡಿತ ಖಂಡಿತ,
1: ಅದ್ಭುತವಾದ ಹಾಡುಗಳು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು.
0: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ನಮಸ್ಕಾರ ಮೇಡಮ್. ಶುಭೋದಯ.
0: ಶುಭೋದಯ. ಓ, ಬಸವರಾಜ್ ಕವಿಗಳು.
2: ಚೆನ್ನಾಗಿದ್ದೀರಾ ಮೇಡಮ್?
0: ಸರ್ ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಎರಡು ಕನಸು ಚಿತ್ರದಿಂದ ಮೇಡಮ್.
0: ವಾವ್, ಸೂಪರ್, ಹಾಡಿ ಸರ್.

ಎಂದು ನಿನ್ನ ಸೇರುವೆ, ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ. ನಿಜ ಹೇಳಲೇನು ನನ್ನ ಜೀವ ನೀನು, ನೂರಾರು ಕನಸು

0: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
1: ನಮಸ್ತೆ. ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಬೆಂಗಳೂರಲ್ಲಿ ಮಳೆ ಆಯ್ತಾ?
1: ಮಳೆ ಆಯ್ತು ನಿನ್ನೆ ಸಾಯಂಕಾಲ.
0: ನಮ್ಮ ಶಿವಮೊಗ್ಗದಲ್ಲೇ ಆಗಿಲ್ಲಲ್ಲ.
1: ಹೌದಾ? ಹೇಳಿ, ಇವತ್ ಬಂದ್ರೆ ಹೇಳ್ತೀನಿ.
0: ಮಂಡ್ಯ ಸೈಡ್ ಎಲ್ಲ ಚೆನ್ನಾಗಿದೆ ನಿನ್ನೆ ಮಳೆ. ಓಕೆ ಮೇಡಮ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಗಾನ ಗಂಧರ್ವ ಪಿ ಬಿ ಶ್ರೀನಿವಾಸ್ ಅವರಿಗೆ ಜನ್ಮ ಜಯಂತಿಯ ಶುಭಾಶಯಗಳು.
0: ಎಸ್ ಮೇಡಮ್, ಎಸ್ ಮೇಡಮ್.
1: ಅವರೇ ಹಾಡಿರುವ ಈ ಹಾಡು.
0: ಓಕೆ.
1: ಈ ದಿನ

0: ಶುಭಾಶಯ ಶುಭಾಶಯ.
1: ಓಕೆ ಸೂಪರ್, ಚಂದ ಹಾಡಿದ್ರಿ, ನಿಮ್ಮ ಧ್ವನಿ ಮ್ಯಾಚ್ ಆಗೋದು ಈ ವಾಯ್ಸ್. ಓಕೆ ಇದು
2: ನಂದ ಗೋಕುಲ ಫಿಲ್ಮ್.
1: ಸೂಪರ್ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಸರ್.
3: ಮತ್ತೆ ಮೇಡಮ್ ತಿಂಡಿ?
1: ತಿಂಡಿ ಆಯ್ತು ಸರ್. ನಿಮ್ದು ಆಯ್ತಾ?
3: ಇಲ್ಲ ಮೇಡಮ್,
1: ಇನ್ನು ಲೇಟ್ ಅಲ್ವಾ ಕೆಲಸ ಮುಗಿದ್ಮೇಲೆ.
3: ಹೌದು ಮೇಡಮ್.
1: ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮೇಡಮ್ ಇವತ್ತು ಪಿ ಬಿ ಶ್ರೀನಿವಾಸ ಅವ್ರದ್ದು ಜನ್ಮದಿನ ಇದೆ, ಹಾಗೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರ ಜನ್ಮದಿನ ಇದೆ ಮೇಡಮ್ ಇವತ್ತು.
1: ಸೂಪರ್.
3: ಹಾಗೆ ಅನಂತ್ ನಾಗರ್ ಅವರಿಗೆ ದಾದಾ ಫಾಲ್ಕೆ ಪ್ರಶಸ್ತಿ ಇವತ್ತು ಕೊಡ್ತಾ ಇದಾರೆ.
1: ಎಸ್ ಸರ್, ಎಸ್ ಸರ್.
3: ಇದು ಖುಷಿಯ ವಿಚಾರ ಮೇಡಮ್.
1: ಹೌದು ಸರ್, ಹೌದು ಸರ್.
3: ಹಾಗೆ ಒಂದು ಪಿ ಬಿ ಶ್ರೀನಿವಾಸ ಒಂದು ಸಾಂಗ್ ಹೇಳ್ಬಿಡ್ತೀನಿ.
1: ಓಕೆ ಸರ್, ಖಂಡಿತ ಹಾಡಿ.
3: ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ ಆಯ್ತು, ಲವ್ ಆಗಿ ಸುಸ್ತಾಯ್ತು. ಹಾ ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ವಯಸ್ಸಾದರೆ ನಾಯ್ತಮ್ಮ ಮನಸಾರ ಪ್ರೀತಿ ಸಮ್ಮ, ಹೂವನ್ನೋ ತನಕ ಬಿಡೆ ನಮ್ಮ ಹುಡುಗನಿಗೆ ನಾ ಅಂಕಲ್, ಹುಡುಗಿಗೆ ನೀ ಆಂಟಿ, ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ. ಈ ಸಂಗಣ
1: ಸರ್ ಎಲ್ಲಿಂದ ಹುಡ್ಕೊಂಡು ಬಂದ್ರಿ ಸರ್ ಗೀತೆನ?
3: ಇದು ಶಂಕರ್ ನಾಗರ್ ಅವ್ರಿಗೂ ಆಡಿದ್ದು ಒಂದೇ ಗೀತೆ ಅವರು.
1: ಓಕೆ.
3: ಇದು ದೇವರಾಟ ಫಿಲಂ ಮೇಡಮ್ ಇದು.
1: ಓ ಸೂಪರ್ ಸರ್, ಥ್ಯಾಂಕ್ ಯು ಸರ್.
3: ಓಕೆ
1: ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ಕಾರ.
4: ಹಲೋ.
1: ಹಲೋ ನಮಸ್ತೆ.
4: ಹಲೋ ಮೇಡಮ್ ಅವರೇ ನಮಸ್ಕಾರ.
1: ತಿಂಡಿ ತಿಂತ ಮಾತಾಡ್ತಾ ಇದ್ದೀರಾ, ಏನ್ ಕತೆ?
4: ನಾನು ಇವತ್ತು ಫೋನ್ ಮುಗಿಸಿ ಆ ನಂತರನೇ ತಿಂಡಿ ತಿನ್ನೋಣ ಅಂತ ಎಲ್ಲ ಈಗ ಬಾಕ್ಸ್ಗಳನ್ನೆಲ್ಲ ಬಿಚ್ಚಿಟ್ಟು ಈಗ ಫೋನ್ ಮಾಡಿದ್ದೆ, ನೀವು ಕರೆ ಸಿಕ್ಕಿದೆ. ಈಗ ಆಡ ಹೇಳಿ, ಆ ನಂತರ ನಮ್ಮ ಒಂದು ಇಡ್ಲಿ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್.
1: ಅರೇನ್ರಿ
4: ಮೇಡಮ್ ಅರೇ?
1: ಹಾ ಸರ್, ಪುಳಿಯೋಗ್ರೆ. ಎಂತಹ ನಿರ್ಧಾರ ತೆಗೆದುಕೊಂಡಿದ್ದೀರಿ ಸರ್?
4: ಯಾಕೆ ಅಂದ್ರೆ ಈಗ ನಾವು ತಿನ್ಬೇಕಾರೆ ಟ್ರೈ ಮಾಡಿದ್ರೆ ಕರೆ ಸಿಕ್ಬಿಟ್ಟಿತ್ತ ಅಥವಾ ಹೇಗೆ ಏನು ಅಂತ ಹೇಳಿ ಅದ ಆಲೋಚನೆ ಮಾಡ್ಬಿಟ್ಟು, ಅದಕ್ಕೆ ರಿಸ್ಕೇ ಬೇಡ, ಫಸ್ಟ್ ಹಾಡ್ ಹೇಳ್ಬಿಟ್ಟು ಒಂದ್ ಎರಡ್ ಸಾಲ ಆ ನಂತರ ಇಡ್ಲಿ ತಿನ್ಬೋದು,
1: ಆಮೇಲೆ ಮತ್ತೆ ಖುಷಿ ಖುಷಿಯಲ್ಲಿ ಆ ಸಾಂಗ್ ನ ಗುಣಕ್ತ ಆರಾಮಕ್ ತಿಂಡಿ ತಿನ್ಬೋದು ಅಂತ.
4: ಮೇಡಮ್ ಅವ್ರೆ ಆಡ್ಲೇನ್ರಿ?
1: ಅಯ್ಯೋ ಖಂಡಿತ ಸರ್.
4: ದೇವರ ಕೊಟ್ಟಂಗೆ 1973 ಬಿಡುಗಡೆ ಆದಂತ, ನಾನು ಜನಿಸಿದ ಒಂದು ಇಸ್ವಿನೇ ಅದು 1973.
1: ವಾವ್ ಹಾಡಿ ಸರ್.

ನೀರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ. ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲ್ಲಿ ನಗುವ ತಾವರೆ ಹೂವು. ಮುಳ್ಳಿನ ಗಿಡದಲ್ಲಿ ಅಂದದ ಹೂವು, ಕೆಸರಲ್ಲಿ ನಗುವ ತಾವರೆ ಚೆಲುವು. ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ.

0: ಮಮತೆ ಯಮಳೆಯ ಸುರಿದಿರುವೆ
1: ಸೂಪರ್ ಸರ್, ಚಂದ ಇದೆ ಈ ಗೀತೆ ಕೇಳಲಿಕ್ಕೆ,
0: ತುಂಬಾ ಚೆನ್ನಾಗಿದೆ ಮೇಡಮ್ ಅವರೇ, ಇದಕ್ಕೆ ಕೇಳಕ್ ತುಂಬಾ ಚೆನ್ನಾಗಿದೆ.
1: ಸರ್ ಸರ್ ಥ್ಯಾಂಕ್ ಯು ಸೋ ಮಚ್.
0: ಅವಾಗ
1: ಸರ್ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಂದಕ್ಕಿಂತ ಒಂದು ಅದ್ಭುತವಾದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ತುಂಬಾ ಚಂದ ಚಂದವಾಗಿ ಹಾಡ್ತಾ ಇದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಸೋಮಶೇಖರ್ ಸರ್ ಅವರಾ?
2: ಹೌದು ಮೇಡಮ್.
1: ಓ, ಪ್ರಾವಿಷನ್ ಸ್ಟೋರ್.
2: ಹೌದು ಮೇಡಮ್.
1: ಸರ್ ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
1: ಸರ್ ಆರಾಮ್ ಸರ್. ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಸರ್ ನೀರಿನಲ್ಲಿ ಅಲೆಯ ಉಂಗುರ.
1: ಓ ಸೂಪರ್.
2: ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮ ಉಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಅಂದಿಗೆಯು ಕಾಲಿನುಂಗುರ, ಅದರ ದನಿ ಎಷ್ಟು ಸುಂದರ, ಅಂದಿಗೆಯು ಕಾಲಿನುಂಗುರ, ಅದರ ದನಿ ಎಷ್ಟು ಸುಂದರ, ಕರುವೂಲತೆಯು ಸೇರಿದ ಕಥೆಯು, ಕರುವೂಲತೆಯು ಸೇರಿದ ಕಥೆಯು, ತನುವ ಬಳಸಿ ತೋಳಿ ನುಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಮನಸೆಳೆದಾನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ.
1: ಸರ್ ಸೂಪರ್, ಒಂದು ಚಂದವಾದ ಗೀತೆನ ಆಯ್ಕೆ ಮಾಡ್ಕೊಂಡು ಚಂದವಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ
1: ಹಲೋ, ನಮ್ಮ ಎನರ್ಜೆಟಿಕ್ ನವಾ ಸರ್.
3: ಹೌನ್ರಿ ಮೇಡಮ್, ಆರಾಮದಿರಿ ಮೇಡಮ್?
1: ಎಸ್ ಸರ್. ಎಸ್ ಸರ್. ಎಸ್ ಸರ್, ನೀವು ಹೇಗಿದ್ದೀರಿ?
3: ಒಳ್ಳೆ ಟಾಪಿಕ್ ಇದ್ದೀರಿ ಮೇಡಮ್, ಯಾಕಂದ್ರೆ ನಮ್ಮ ಪಿ ವಿ ಶ್ರೀನಿವಾಸ್ ಅವ್ರ ಹಾಡು ಕೇಳ್ಕೋತಿದ್ರೆ ಕೇಳ್ಬೇಕು ಅನ್ನಿಸ್ತದ್ರಿ ಮೇಡಮ್.
1: ಎಸ್ ಸರ್. ಎಸ್ ಸರ್.
3: ಹಾ, ಅವ್ರಿಗೆ ಜನ್ಮದಿನದ ಶುಭಾಶಯಗಳು ರೀ.
1: ಓಕೆ ಸರ್. ಓಕೆ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವೊಂದು ಬಬ್ಬರ್ವಾನ ಚಿತ್ರದಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡ್ರಿ ಮೇಡಮ್.
1: ಹಾಡಿ ಸರ್, ಕೇಳೋಣ.
3: ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು, ನಿನ್ನ ಕಣ್ಣ ನೋಟದಲ್ಲಿ ನಿನ್ನ ನಡೆಯ ಕಂಡು ತಾನೆ ಬಳ್ಳಿ ಬಳುಕಿತು, ನಿನ್ನ ನಡೆಯ ಕಂಡ ಹಂಸೆ ನಾಚೆ ಓಡಿತು, ನಿನ್ನ ನಾಟ ಕಂಡು ನವಿಲು ಕುಣಿಯದಾಯಿತು, ಚಲುವಿನ ರಸಿ ನನ್ನ ಮನವ ಇಂದು ನಿನ್ನದಾಯಿತು, ನಿನ್ನ ಕಣ್ಣ ನೋಟದಲ್ಲಿ ಸೋಲನೆಂದು ಕಾಣದಂತ ವೀರಪಾರ್ಥನು, ನಿನ್ನ ಕಣ್ಣ ಬಾಣದಿಂದ ಸೋತು ಹೋದೆನು, ಚಲುವೆ ನಿನ್ನ ಸ್ನೇಹದಲ್ಲಿ ಕರಗಿ ಹೋದೆನು, ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು.
1: ಧನ್ಯವಾದ ನೋಡಮ್ಮ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು. ಧನ್ಯವಾದ
1: ಸರ್. ಸರ್ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ.
1: ನಮಸ್ಕಾರ.
4: ನಮಸ್ಕಾರ ಮಹಾಲಕ್ಷ್ಮಿ.
1: ನಮಸ್ತೆ ಸುನಂದಾ ಮೇಡಮ್,
4: ಹೇಗಿದ್ದೀರಾ ನೀವು?
1: ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ಇದು ಸಾಕ್ಷಾತ್ಕಾರದ ಹೇಳ್ತೀನಿ. ಒಲವೇ ಜೀವನ.

0: ಓಕೆ ಸೂಪರ್ ಮೇಡಮ್, ಸಾಕ್ಷಾತ್ಕಾರ ಫಿಲಂ ಅಲ್ಲಿ ಎಲ್ಲ ಗೀತೆಗಳು ಚಂದ ಇದಾವೆ.
1: ಹೌದು ಹೌದು.
0: ಎಸ್ ಮೇಡಮ್, ಥ್ಯಾಂಕ್ ಯು.
1: ಮತ್ತೆ ಕರೆ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಪಾ.
0: ಎಸ್ ಮೇಡಮ್, ಎಸ್ ಮೇಡಮ್.
1: ಓಕೆ ಓಕೆ.
0: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಜೀವನ ಕೆ ಪ್ರಾರಂಭಿಕ ವರ್ಷೋ ಮೇ ಹಿ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ್ ಮೇ ಕಿತ್ನಾ ಆಗೇ ಬಢೆಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್, ಸಹೀ ಪೋಷಣ, ಭರ್ಪೂರ್ ಪ್ಯಾರ್, ಗರಂ ತಾಜಾ ಭೋಜನ್ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೆ ಹೋ ರಹಾ ಹೈ. ಸಾಥ್ ಹಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೇ ಮಾತಾವೋ ಕೆ ಬ್ಯಾಂಕ್ ಅಕೌಂಟ್ ಮೇ ಜಮಾ ಕರ್ ಸುರಕ್ಷಿತ ಮಾತೃತ್ವ ಕೋ ಸುನಿಶ್ಚಿತ ಕಿಯಾ ಜಾ ರಹಾ ಹೈ. ಹಮಾರಿ ಆಂಗನವಾಡಿ ಹಮಾರಿ ಜಿಮ್ಮೇದಾರಿ ಕೆ ಸಂಕಲ್ಪ ಕೆ ಸಾಥ್ 9 ಸೆಪ್ಟೆಂಬರ್ 2026 ಸೆ 8 ಅಕ್ಟೋಬರ್ 2026 ತಕ್ ಮನಾಯಾ ಜಾ ರಹಾ ಹೈ ನೌವಾ ರಾಷ್ಟ್ರೀಯ ಪೋಷಣ ಮಹ.
3: ದೇಶ ಕೆ ಹರ್ ಗರೀಬ್ ಹರ್ ವ್ಯಕ್ತಿ ತಕ್ ಪೋಷಣ ಪಹುಂಚಾನಾ ಭೀ ಸರ್ಕಾರ ಕಿ ಪ್ರಾಥಮಿಕತಾ ಹೈ.
2: ಆಜ್ ಹಿ ಅಪ್ನಿ ನಜದೀಕಿ ಆಂಗನವಾಡಿ ಸೆ ಜುಡಿಯೆ, ಕ್ಯೂಂಕಿ ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೇದಾರಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ PB ಶ್ರೀನಿವಾಸ್, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಾಡಿರುವ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬಹುದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅಂತ ಹೇಳ್ತಾ ಮತ್ತೊಂದು ಕರೆ ರೆಡಿ ಇದೆ, ತೋರೋಣ. ನಮಸ್ತೆ.
10: ನಮಸ್ತೆ. ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಸಂಕಪ್ಪ ಸರ್.
10: ಹೇಳಿ ಮೇಡಮ್.
0: ಎಲ್ಲಿ ಮಾಯ ಆಗ್ಬಿಟ್ಟಿದ್ರಿ?
10: ನಾನು ಪ್ರಯತ್ನ ಪಟ್ಟು ಮಗ್ಗಿ 2ರಿಂದ ಸ್ಟಾರ್ಟ್ ಮಾಡಿ 100ವರೆಗೂ ಹೊಡೆದ್ರು ಏನು ಸಿಕ್ಕಾಪಟ್ಟೆ. ಶಿವಮೊಗ್ಗ ಅಂತ ಈಗ ಭಾರಿ ಶ್ರೋತೃಗಳು ಜಾಸ್ತಿ ಆಗಿದ್ದಾರೆ. ಫುಲ್ ಬಿಸಿ. ಮೊದ್ಲೇನಿಲ್ಲ, ಮೊದ್ಲೇ ಹಿಡ್ದು ಬಿಡ್ತಾ ಇದ್ದ, ಈಗ ಭಾರಿ ಕಷ್ಟ
0: ಆಗ್ಬಿಟ್ಟಿದ್ಯಾ?
10: ಹಾ, ಜೊತೆಗೆ ಕಾಲ್ ಸಿಕ್ಲಿಲ್ವಲ್ಲ ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನಿನ್ನೆ ಸಂಜೆ ಎಷ್ಟು ಕಾಲ್ ಮಾಡಿದಂದ್ರೆ ಆ ಚಹಾ ಬಗ್ಗೆ ಮಾತಾಡ್ಬೇಕು ಅಂತ. ಹ್ಮ್, ಸಿಕ್ಲಿಲ್ಲ. ಯಾಕಂತ ಹೇಳಿದ್ರೆ ಯಾರೋ ಮೇಡಮ್ ಹೇಳಿದ್ರು ಚಹಾ ಕುಡಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಅಂತ. ನಾನು ಚಹಾ ಕುಡಿಯೋದು ಜಾಸ್ತಿ, ಸ್ವಲ್ಪ ಆತಂಕ ಆಯ್ತು. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಲೈನ್ ಸಿಕ್ಲಿಲ್ಲ. ಪರವಾಗಿಲ್ಲ, ಬೇಜಾರಿಲ್ಲ, ಎಲ್ಲ ಹೊಸಬ್ರಿಗೆ ಅವಕಾಶ ಆಗ್ಲಿ. ಇವತ್ತು PB ಶ್ರೀನಿವಾಸ್ ಅವ್ರು ಆಡ್ರು ಅಂತ ಹಾಡುಗಳು. ಪಿ ಬಿ ಶ್ರೀನಿವಾಸ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಗೆ ಪಿ ಬಿ ಶ್ರೀನಿವಾಸ್ ಶೂಟ್ ಆಗೋಂಗೆ ಯಾರಿಗೂ ಆಗೋದಿಲ್ಲ.
0: ನಿಜ ನಿಜ ನಿಜ.
10: ನಿಜವಾಲ್ ರಾಜ್ಕುಮಾರ್ ಪಿ ಬಿ ಆಡ್ತಾ ಇದ್ರೆ ರಾಜ್ಕುಮಾರೇ ಆಡ್ತಾ ಇದ್ರೇನೋ ಅಂತ ಅನ್ಸುತ್ತೆ.
0: ಕರೆಕ್ಟ್. ಎಷ್ಟೋ ಜನ ಕನ್ಫ್ಯೂಸ್ ಆಗಿತ್ತು ಕೂಡ.
10: ಕನ್ಫ್ಯೂಸ್ ಆಗಿರುತ್ತೆ ರಾಜ್ಕುಮಾರ್ ಪಿ ಬಿ ಶ್ರೀನಿವಾಸ್ ಇಲ್ಲ ಅಂದ್ರೆ ಎಸ್ ಬಿ ಎಸ್ ಜಿ ಅಷ್ಟು ಹಿಡಿತಾ ಇರ್ಲಿಲ್ಲ ಹಾಡೋರಿಗೆ. ಪಿ ಬಿ ಅಂದ್ರೆ ಸಾಕು, ಇದೇ ಹೊಸ ಹಾಡು ನನ್ನ ತಮ್ಮ ಇದ್ರಲ್ಲೆಲ್ಲ ಎಂತೆಂತ ಹಾಡು. ಆಮೇಲೆ ಬಬ್ರುವಾನದಲ್ಲಿ ರಾಜ್ಕುಮಾರ್ ಮತ್ತೆ ಪಿ ಬಿ ಆಡಿದ್ದಾರೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾರ್ಯಾರು ಯಾರು ಆಡ್ತಾ ಇದಾರೆ ಯಾರು ಇದ್ ಮಾಡ್ತಿದಾರೆ ಅಂತ ಅಷ್ಟು ಗೊತ್ತಾಗಲ್ಲ. ಅಷ್ಟು ಒಂಥರ ಚೆನ್ನಾಗಿರುತ್ತೆ. ಇವತ್ತು ನಾನು ಆಯ್ದುಕೊಂಡಂತ ಚಿತ್ರ ನ್ಯಾಯವೇ ದೇವರ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ನಟಿಸಿರುವಂತದ್ದು
0: ಆಕಾಶವೇ.
10: ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿ

0: ಆಕಾಶವೆಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ, ಒಡನಾಡಿ ನಾನಿರುವೆ. ಕಲ್ಲಿರಲಿ ಮುಳ್ಳೇ ಇರಲಿ, ನಾ ಮೊದಲು ಮುನ್ನಡವೆ. ಈ ನಡೆಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ಪ್ರೀತಿಯ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯಿ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡೆನು. ಆಹಾ ಏನಂದ್ರೆ ನೀವು ಒಂಥರ ಇದ್ರಲ್ಲ ಹಾರ್ಮೋನಿಯಂ ಸುಳ್ಳು ಹಾಕ್ತಿರಲ್ಲ, ಅದ್ರ ನಿಜವಾಗ ತುಂಬಾ ಚೆನ್ನಾಗಿ ಕೆಲವು ಸಾಂಗ್ಸ್ ಗಳಿಕೊಳ್ಳಿ ಬಿಡದಲ್ಲ ಹಾಕ್ತಿರಲ್ಲ, ಭಾರಿ ಖುಷಿ ಆಗುತ್ತೆ ನನಗೆ.
1: ಹೌದಾ ಸರ್?
0: ತುಂಬಾ ಒಂದ್ ಎರಡ್ ಮೂರು ಸೀಳ್ ಹಾಕಿದ್ರಿ, ಭಾರಿ ಚೆನ್ನಾಗಿತ್ತು. ತುಂಬಾ ಧನ್ಯವಾದ ಮೇಡಮ್, ಅನುಭವ
1: ಮಾಡಿಕೊಟ್ಟಿ ಸೊ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ವಿಶ್ವಾಸ್ ಸರ್.
2: ವಿದ್ಯಾನಗರದ ವಿಶ್ವಾಸ್ ಅಂತ ಮೇಡಮ್.
1: ಓಕೆ ಸರ್, ಸ್ವಲ್ಪ ಸೈಲೆಂಟ್ ಇರೋ ಪ್ಲೇಸ್ ಬಂದ್ರೆ ಚೆನ್ನಾಗಿರುತ್ತೆ, ನಿಮ್ ವಾಯ್ಸ್ ನೀಟಾಗಿ ಕೇಳುತ್ತೆ.
2: ಸರ್ ಮೇಡಮ್, ನೀವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ಹಾಡ್ನೆಲ್ಲ ಚಾಯ್ಸ್ ಮಾಡಿ ನೀವು ಹಾಡಿದ ಹಾಕ್ತೀನಿ ಮೇಡಮ್.
1: ಹಾ ಸರ್, ಖಂಡಿತ ಹಾಡಿ ಸರ್, ನಾನ್ ಜಸ್ಟ್ ಕ್ಲೂ ಕೊಟ್ಟಿದ್ದೆ ಅಷ್ಟೇ.
2: ಇಲ್ಲ ಇಲ್ಲ ಇಲ್ಲ, ಥ್ಯಾಂಕ್ಸ್ ಮ್ಯಾಮ್. ಇದು ಆಕ್ಚುಲಿ ಇದು ಟಿ ವಿ ಶ್ರೀನಿವಾಸ್ ಅವರು ರಾಜ್ ಸರ್ ಆಡಿಯ ಹಾಡು, ದೇವರ ದೊಡ್ಡ ಫಿಲಂ ಇಂದ ಹಾಡು ಮೇಡಮ್.
1: ಓಕೆ ಸರ್.

ಬೆರಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ, ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇ ಶ್ರೀ ಕೃಷ್ಣ.

ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ತಿಳಿದನು ಇಂದು ನಾನು ಮಿಥ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಹೆಂಡತಿ ಮಕ್ಕಳು

0: புளியுவதொந்தே தான தர்ம தந்த புண்ணிய நானே எம்ப பாவா நாசவாய்த்து இல்லே எம்ப நீதி நிஜவாய்த்து.
1: ஓகே சார், நிம்ம துவனிகி கீத தும்பா சனாகி ஒப்பத்தே. ಹಾಗೆ ರಾಜೇಶ್ ಅವರ ಒಂದು ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ ಈ ಫಿಲ್ಮ್ ಅಲ್ಲಿ, ತುಂಬಾ ಚೆನ್ನಾಗಿದೆ ಫಿಲ್ಮ್. ಎಸ್ ಸರ್, ಒಂದೊಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ತುಂಬಾ ಭಕ್ತಿಪೂರ್ವಕವಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ.
2: ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಅನಂತ್ ರಾಜು ಸರ್.
2: ಅನಂತ್ ರಾಜು ಮೇಡಮ್, ಗೊರ್ಲಾಡ್ಕೋ, ಹಿರಿಯರ್ ತಾಲೂಕು, ಚಿತ್ರದುರ್ಗ ಜಿಲ್ಲೆ.
1: ಅಬ್ಬಬ್ಬಬ್ಬಬ್ಬ, ಕೇಳಿಸ್ತು ಕೇಳಿಸ್ತು ಕೇಳಿಸ್ತು. ಅನಂತ್ ರಾಜು ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹಾ ಮೇಡಮ್, ಇದು ಕಸ್ತೂರಿ ನಿವಾಸದ್ದು ಆಡ್ಬಿಡ್ತೀನಿ ಮೇಡಮ್.
1: ಆಡಿ ಸರ್, ಕೇಳೋಣ.
2: ಆಡಿಸಿ ನೋಡು, ಬೀಡಿಸಿ ನೋಡು, ಮುರುಳಿ ಹೋಗದು, ಏನೇ ಬರಲಿ ಯಾರಿಗ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಡಿಸಿ ನೋಡು, ಮುರುಳಿ ಹೋಗದು. ಹಾ ಮೇಡಮ್, ಇವತ್ತು ನಮ್ಮ ಅನಂತ್ ನಾಗ್ ಸರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ, ಅದೊಂದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಮೇಡಮ್.
1: ಎಸ್ ಸರ್, ಖಂಡಿತ, ಅದೊಂದು ವಿಶೇಷ ಕಾರ್ಯಕ್ರಮ ಮಾಡೋಣ ಸರ್.
2: ಹಾ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು.
2: ಹಾ ಮೇಡಮ್, ಮಳೆ ಬರ್ಲಿಲ್ವಲ್ಲ ಮೇಡಮ್ ಈ ವರ್ಷಕ್ಕೆ?
1: ಬರುತ್ತೆ ಸರ್, ದೇವ್ರ ಹತ್ರ ಬೇಡ್ಕೊಳ್ಳೋಣ. ಬರುತ್ತೆ
2: ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು
2: ಮೇಡಮ್.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹಲೋ. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಸರ್, ನಿಮ್ ಸರ್ ಹೆಲ್ಪ್ ಮಾಡಿದ್ರ ಇವತ್ತು?
3: ಹೌದೌದು, ಅವ್ರದೇ ಅದು ಡ್ಯೂಟಿ.
1: ಓ ಪಾಪ,
3: ಪಾಪ ಅಲ್ರಿ, ಅವ್ರಿಗೆ ಖುಷಿ ತಪ್ಪಾಡಿದ್ರೆ ಆಮೇಲೆ ಬೈಸ್ಕೊಂತೀನಲ್ಲ, ಅದನ್ನ ಕಲಿಸದೆ.
1: ಹಾಗಾದ್ರೆ ಹೋಮ್ವರ್ಕ್ ಚೆನ್ನಾಗಿ ಕೊಡ್ತಾರೆ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಇವತ್ತು ಪಿ ವಿ ಶ್ರೀನಿವಾಸ್ ಅವ್ರದ್ದು ಒಂದು ಹುಟ್ಟುಹಬ್ಬದ ಸಲುವಾಗಿ ಮಾಡ್ತಿರೋ ಒಂದು ಈ ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ಮುಡಿದು ಬರ್ತಿದೆ ಮೇಡಮ್. ಅವ್ರಿಗೂ ನಮ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಎಸ್ ಮೇಡಮ್.
3: ರಾಜಕುಮಾರ್ಗೆ ಸೂಟೇಬಲ್ ವಾಯ್ಸ್ ಅಂದ್ರೆ
1: ಪಿ.ಬಿ. ಶ್ರೀನಿವಾಸ್.
3: ಅವ್ರದ್ದು ಶರೀರ, ಇವ್ರದ್ದು ಶರೀರ ಅನ್ನೋ ಹಾಗೆ ತುಂಬಾ ಚಂದ ಒಪ್ತಿತ್ತು ಕೂಡ. ನಾನು ಒಂದು ಇದು ತಗೊಳ್ತಿದ್ದೀನಿ. ಕಣ್ಣು ರೆಪ್ಪೆ ಒಂದನೊಂದು ಮರೆಬುದೇ, ಅವು ಎಂದಾದರೂ ಆಗಲಿ ಬೇರೆ ಇರುವುದೇ, ಹೂವು ಗಂಧ ಬೇರೆ ಬೇರೆ ಇರುವುದೇ, ಅವು ಎಂದಾದರೂ ಒಂದನೊಂದು ಮರೆಯುವುದೇ, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ, ಊರು ಕೇರಿ ಒಂದು ಪ್ರೇಮ ಕೇಳದು, ಜಾತಿ ರೀತಿ ಹೆಸರು ಕೂಡ ತಿಳಿಯದು, ಕುಲ ನೆಲ ಜಲ ಏನು ಎಂತೂ ಅದು ನೋಡದು, ಮನ ಮನ ಮನ ಮನ ಆಹಾ ಮನ ಮನ ಮಾತನೊಂದೇ ಅರಿವುದು, ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ. ಇವೆಲ್ಲ ನಮ್ ಡ್ಯಾಡಿ ಹೇಳ್ಕೊಟ್ಟಿದ್ದ ಹಾಡುಗಳು.
1: ಪರ್ವತ್, ತುಂಬಾ ಚೆನ್ನಾಗಿದೆ ಈ ಗೀತೆ.
3: ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿರ್ತಾರೆ.
1: ವಾ ವಾ ವಾ, ವೆರಿ ನೈಸ್. ಓಕೆ ಸೂಪರ್.
3: ಥ್ಯಾಂಕ್ ಯು
1: ಮೇಡಮ್. ಎಸ್ ಮೇಡಮ್. ಸೊ ಯಾವಾಗಲೂ ಇದೆ ಖುಷಿ, ಇದೆ ನೆಮ್ಮದಿಯ ಜೀವನ ನಿಮ್ದಾಗ್ಲಿ ಸುಧಾ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ. ನಮಸ್ತೆ ಮೇಡಮ್.
1: ನಮಸ್ತೆ ಉಮಾ ಮೇಡಮ್.
4: ಶುಭೋದಯ.
1: ಶುಭೋದಯ.
4: ನೀವು ಪಲ್ಲವಿ ಯಾವ್ದಾದ್ರು ಒಂದ್ ಹಾಡು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಪೂರ ಹೇಳಿದ್ ಬಿಟ್ರೆ ಎಲ್ಲ ಹಾಡೇ ಹೇಳ್ಬಿಡ್ತಾರೆ ಏನಪ್ಪ.
1: ಓಕೆ ಮೇಡಮ್, ಹಾಡಿ ಮೇಡಮ್. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾಗರಾವತ್ ತಗೊಂಡಿದ್ದೀನಮ್ಮ.
1: ಓ, ಹಾಡಿ ಹಾಡಿ ಹಾಡಿ ಕೇಳೋಣ.
4: ಕಣ್ಣಿನ ಸನ್ನೆಯ

0: ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ವಲುಮೆ ಇದುಮೆಯ ತಾರೆ. ಥ್ಯಾಂಕ್ ಯು ಮಾ. ಸ್ಪಷ್ಟವಾಗಿ ಹೇಳ್ಬೇಕು, ಒಂದೊಂದೇ ಪ್ಯಾರಕ್ ಇಲ್ಲಾನೆ ಕಟ್ ಮಾಡ್ಬಿಡ್ತೀನಿ ಅಂತಂದ ಹೇಳಿ.
1: ಎಸ್ ಮೇಡಮ್, ಎಸ್ ಮೇಡಮ್. ಸ್ಲೋ ಮೋಷನ್
0: ಸೆಲೆಕ್ಟ್ ಸಿಕ್ಕಿರೋದ್ ಮೇಡಮ್ ನಮಗೆ.
1: ಓ ಅರೆ ಬಾಬಾ,
0: ಬಿಡ್ಲಾರ್ದೆ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ,
1: ಇರ್ಲಿ
0: ಕಟ್ ಆಗ್ತಾ ಇದೆ.
1: ಓಕೆ, ನಿಮ್ಮ ತಾಳ್ಮೆಗೆ ನಮ್ದೊಂದ್ ಸಲಾಮ್. ಹಾಗೆ ಒಂದು ಸ್ಲೋ ಮೋಷನ್ ಗೀತೆನ ಆಯ್ಕೆ ಮಾಡ್ಕೊಂಡು ತುಂಬಾ ತಾಳ್ಮೆಯಿಂದ ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಪಿ ಬಿ ಶ್ರೀನಿವಾಸ್ ಅಂದ್ರೆ ತುಂಬಾ ಇಷ್ಟ, ಅದ್ರಲ್ಲಿ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ
1: ಓ ಸೂಪರ್, ಶರೀರ ಮತ್ತು ಶಾರೀರ ಎರಡೂ ಇಷ್ಟ ಆಗಿರೋದಕ್ಕೆ ತುಂಬಾ ತಾಳ್ಮೆಯಿಂದ ಕಾದ ಹಾಡಿದಿರಿ. ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ನಮಸ್ತೆ. ಶುಭ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಇವತ್ತು ಪಿ ಬಿ ಶ್ರೀನಿವಾಸ್
1: ಅವ್ರದ್ದೇನಲ್ವಾ ಮೇಡಮ್?
2: ಆಗ್ಲಿ, ಎರಡು ಕನಸು ಚಿತ್ರದ್ದು.
1: ಓಕೆ ಓಕೆ, ಹಾಡಿ.
2: ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರಿ, ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಸಾವಿರ ಜನುಮವಿ ಬರಲಿ ಬೇಡುವುದೊಂದೇ,

0: ನಾನು ಅಗಲಿ ನಾನಿರಲಾರಿ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರಿ.
1: ಓಕೆ, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು? ಕಲ್ಪನಾ ಮೇಡಮ್ ಅವರ? ಹಲೋ, ಎಲ್ಲಿ ಮಾಯಾವ ಬಿಟ್ರಿ? ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್.
3: ಹೇಗಿದ್ದೀರಾ ಮೇಡಮ್?
1: ಆರಾಮಾಗಿದ್ದೀನಿ. ನೀವು ಯಾಕೆ ಸೈಲೆಂಟ್ ಅಲ್ಲಿ ಇದ್ದೀರಿ?
3: ಇಲ್ಲ ಮೇಡಮ್, ಪಕ್ಕದಲ್ಲಿ ಮೇಡಮ್ ಅವರೇ.
1: ಅರೇ
3: ಭಯ ಮೇಡಮ್.
1: ಸರ್ ಏನು ಸರ್
3: ಆಗಂದ್ರೆ
1: ದೇವ್ರೆ. ಸರ್, ನೀವು ಮೇಡಮ್ ಜೊತೆಲೆ ಹಾಡ್ತೀರಾ ಇವತ್ತು?
3: ಇಲ್ಲ ಮೇಡಮ್, ಅವ್ರು ಹಾಡೋದೇ ಇಲ್ಲ, ಯಾರತ್ರ ಜಾಸ್ತಿ ಮಾತಾಡಲ್ಲ ಮೇಡಮ್.
1: ನಿಮ್ಮನ್ನ ನೋಡೋದು ಒಂದೇ ಕೆಲ್ಸ ಅವರಿಗೆ, ಪಕ್ಕದಲ್ಲಿ ಕೂರ್ತಾರ ಅಮ್ಮ ನೋಡ್ತಾ ಕೂರ್ತಾರೆ. ಸರ್ ಸರ್ ಹಾಡಿ ಸರ್.
3: ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು. ತಂಗಾಳಿ ಜೋಗುಳವ ಹಾಡಲಿ ಬೇಕು, ತಂಗಾಳಿ ಜೋಗುಳವ ಹಾಡಲಿ ಬೇಕು. ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಲಾಲಾ. ಎಂತ ಅದ್ಭುತವಾದ ಗೀತೆ ಅಲ್ವಾ ಮೇಡಮ್?
1: ಸೂಪರ್ ಸರ್, ಸೂಪರ್. ನಿಮ್ಮ ಮೇಡಮ್ ಅವರಿಗೆ ಡೆಡಿಕೇಶನ್ ಮಾಡಿದ್ರ? ಚೆನ್ನಾಗಿತ್ತು ಗೀತೆ.
3: ಏನ್ ಮೇಡಮ್?
1: ನಿಮ್ ಮೇಡಮ್ ಅವ್ರಿಗೆ ಡೆಡಿಕೇಶನ್ ಮಾಡಿದ್ರೆ ಗೀತೆ ಅಂತ
3: ಅನ್ಕೊಳ್ಳಿ ಮೇಡಮ್, ಪರವಾಗಿಲ್ಲ.
1: ಅಯ್ಯೋ ಸರ್,
3: ಬರ್ತೀನಿ ಒಂದ್ ಎರಡ್ ಮಾತಾಡಿ.
1: ಹಾ, ಕೊಡಿ ಕೊಡಿ ಕೊಡಿ.
4: ಹಲೋ
1: ಮೇಡಮ್, ನಮಸ್ತೆ.
4: ನಮಸ್ತೆ ಮೇಡಮ್, ಹೇಳಿ. ಆಯ್ತಾ ನಾಷ್ಟಾ?
1: ಎಸ್ ಮೇಡಮ್, ನಿಮ್ದು ಆಯ್ತಾ?
4: ಆಯ್ತು ಮೇಡಮ್.
1: ಸುಬ್ರಹ್ಮಣ್ಯ ಸರ್ ಹಾಡ್ ಕೇಳಿ ಖುಷಿ ಆಯ್ತಾ? ದಿನ ಕೇಳ್ತಾ ಇರ್ತೀರಿ, ಇವತ್ತು ಸ್ಪೆಷಲ್ ಆಗಿ ನಿಮ್ಗೋಸ್ಕರ ಹಾಡಿದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ.
1: ನಮಸ್ಕಾರ ಅಕ್ಕ ಮಹಾದೇವಿ ಅವರೇ.
5: ಮಳೆ ಆಯ್ತಲ್ಲಿ?
1: ಇಲ್ಲ. ಯಾಕೆ, ನಿಮ್ ಕಡೆಯಿಂದ ಕಳಿಸ್ತೀರಾ?
5: ಕಳ್ಸಿ
1: ಕಳ್ಸಿ. ಎಷ್ಟ ಕರುಣೆ ಶಿವಮೊಗ್ಗದ ಮೇಲೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಾಡಿ ಹಾಡಿ.
5: ತಮ್ ನಮ್ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಓ ಸುನಿನಿ ಕುಣಿಯುವ ಹೀವನ್ನಗಳ್ ಗಲ್ ಗಲ್ ಗಲ್ ಗಲ್ ತಾಳಕ್ಕೆ ನದೇ ವೀಣೆ ತನ್ನಂತೆ ತಾನೆ ತಮ್ ನಮ್ ತಮ್ ನಮ್ ನಂಗಿದೆ. ಸನಿಹಕ್ಕೆ ಬಂದರೆ ತನವಿದು ನಡುಗುತ್ತಿದೆ, ಏತಕ್ಕೆ ಎದೆ ಜಲ್ಲಂದಿದೆ. ಹಲೆಯುವ ಜೀವವು ಬೆರೆಯಲು ಮನಸ್ಸಾಗಿ ತನು ಕೆಂಪಾಗಿ ನಿನ್ನ ಕಾದಿದೆ.
1: ಓಕೆ, ನೀವೆಲ್ಲೋ ಹಾಡ್ದ ಕೇಳತ್ತೆ ನಮ್ಗೆ.
5: ಇಲ್ಲ ರೀ, ಎಷ್ಟು ಜೋರ್ ಆಡ್ತೀನಿ ಗೊತ್ತಾ, ನನ್ ಫೋನ್ ಇರೋದಂಗೆ ಏನ್ ಮಾಡೋದು.
1: ಹೌದಾ? ಓಕೆ ಓಕೆ ಓಕೆ, ಇಟ್ಸ್ ಓಕೆ, ನೋ ಇಶ್ಯೂ. ಥ್ಯಾಂಕ್.
5: ಇನ್ನೊಂದು ಮಾತು. ಹಲೋ.
1: ಹಾ ಹೇಳಿ ಮಾ, ಹೇಳಿ.
5: ಆಗ್ಲೇ ಅವರು ಅವ್ರ ಮನೆಯವ್ರು ಸಹಾಯ ಮಾಡ್ತಾರಲ್ಲ, ಹಚ್ಚಿ ಕೊಡ್ತಾರಲ್ಲ, ಹಂಗತಿ ಎಲ್ಲರೂ ಮನೆಯಲ್ಲಿ ಹಂಗೆ ಹಚ್ಚಿ ಕೊಡ್ಕಂಗಾರ ಎಲ್ಲರಿಗೂ ಖುಷಿ ಖುಷಿಯಿಂದ ಗಡ
1: ಕಾಲ್ಸಿರುತ್ತೆ.
5: ನಕ್ಕಂತ ಅಡಕ.
1: ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ.
5: ಅದೇ ರೀ, ಅವ್ರಂಗೆ ಎಲ್ಲಾರು ಮನೇಲಿ ಹೆಚ್ಚು ಕೊಡೋಕು ಪ್ರಸ್ತಾವ ಕೊಡೋಕಿಲ್ಲ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
6: ಹಲೋ,
1: ನಮಸ್ತೆ. ಷಡಕ್ಷರಿ ಸರ್ ಹೇಗಿದ್ದೀರಿ?
6: ಆರಾಮಿದೇವ್ರಿ
1: ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ಮಳೆ ಇಲ್ಲ ಅನ್ನೋ ಒಂದು ಕೊರತೆ ಬಿಟ್ರಿ ಏನಿಲ್ಲ.
1: ಓ ಹಾಗೆ, ಒಂದೊಂದ್ ಡಿಸ್ಟ್ರಿಕ್ ಅಲ್ಲಿ ಒಂದೊಂದ್ ರೀತಿಯಲ್ಲಿ ಮಳೆ ಆಗ್ತಾ ಇದೆ, ನೋಡ್ಬೇಕು ಏನಾಗುತ್ತೆ
6: ನೋಡಿ. ಅಲ್ಲೇ ಈಗ ಬಯಲ್ಸೀಮೆಯಲ್ಲೇ ಮಳೆ ಆಗ್ತಾ ಇದೆ ಅಂತೆ.
1: ಹಾಗೆ ನಿನ್ನೆ ಮಂಡ್ಯದಲ್ಲಿ ಚೆನ್ನಾಗಾಗಿದೆ ಅಂತೆ.
6: ಹೌದು.
1: ಓಕೆ, ನಮ್ ಡಿಸ್ಟ್ರಿಕ್ಟ್ ಯಾವತ್ತು ನೋಡ್ಬೇಕು. ಓಕೆ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ನಾನು ಸಂಪತ್ತಿಗೆ ಸವಾಲ್ ನಿಂತ ಒಂದು ಹಾಡು ಹೇಳ್ತೀನಿ.
1: ಓಕೆ ಸರ್, ಖಂಡಿತ ಹಾಡಿ.
6: ಇದು ಅಣ್ಣವರಿಗೆ ದನಿ ಕೊಡೋದ್ರಲ್ಲಿ ಅವರು ನಂಬರ್ ಒನ್.
1: ನಿಸ್ಸೀಮ್ರು ಹೌದು, ಗಾನ ಗಂಧರ್ವರು.
6: ಅಳುವುದೋ ನಗುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಬಡ ಜನರ ನಡುವೆ ನಾನು ಹೇಗೆ ಬಾಳಲಿ. ಅಳುವುದೋ ನಗುವುದೋ ನೀವೇ ಹೇಳಿ.
1: ಸರ್ ಏನ್ ಸರ್ ಸಿಚುವೇಶನ್ ಸಾಂಗ್ ಹಿಂಗ್ ಹುಡ್ಕೊಂಡ್ ಇಟ್ಕೊಂಡ್ಬಿಟ್ಟಿದ್ದೀರಿ
6: ಅಲ್ಲ, ಅದು ಅಷ್ಟಪೂರ್ಣವಾಗಿದೆ ಅದರಲ್ಲಿ.
1: ನಿಜ ನಿಜ.
6: ತಾಯಿಯೇ ಮಗನನ್ನು ನಂಬದೆ ಇರಲು, ಅಲ್ಲ ತುಂಬಾ ಚೆನ್ನಾಗಿದೆ ಹಾಡಿ ಕೇಳಕ್ಕೆ.
1: ನಿಜ ನಿಜ, ಅದರಲ್ಲೂ
6: ಪಿ ಬಿ ಶ್ರೀನಿವಾಸ್ ಅವ್ರ ಧ್ವನಿಯಲ್ಲಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಡು.
1: ಸರಿ ಸರಿ ಸರ್, ತುಂಬಾ ಚಂದ ಹಾಡಿದ್ರಿ. ಹಾಗೆ ಇವಾಗ ಸ್ವಲ್ಪ ಬರಗಾಲ ಬಂದಿರೋದಕ್ಕೂ ನೀವು ಹಾಡಿದಕ್ಕೂ ತುಂಬಾ ಚಂದ ಮ್ಯಾಚ್ ಆಯ್ತು ಕೂಡ.
6: ಹೌದು, ಯಾಕೆಂದ್ರೆ ಈಗ ಪರಿಸ್ಥಿತಿ ಅದೇ ತರ ಇರು, ಯಾಕೆ ತಕ್ಷಣ ನೆನಪಾಯ್ತು ಅದನ್ನೇ ಹಾಡ್ಬಿಡೋಣ ಅಂತ.
1: ಓಕೆ, ನಿಮ್ಗೆ ಸೋಮಶೇಖರ್ ಸರ್ ಅವರು ಪ್ರಗತಿಪರ ಕೃಷಿಕರಿಗೆ ನಮ್ದು ನಮಸ್ಕಾರ ಅಂತ ಹೇಳಿದ್ದಾರೆ.
6: ಅವರು ಪ್ರಗತಿಪರ ರೈತರೆ.
1: ಸರಿ ಸರ್,
6: ನಮ್ಮ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತಿದ್ವಿ ನಾವು.
1: ಎಷ್ಟು ಜನ ಶಿಷ್ಯರಾಗ್ಬಿಟ್ಟಿದ್ದಾರೆ ಸೋಮಶೇಖರ್ ಸರ್ ಅವರಿಗೆ. ಥ್ಯಾಂಕ್ ಯು ಸರ್.
6: ನಮಸ್ತೆ.
1: ನಮಸ್ತೆ. ಓಕೆ ಎಸ್, ನಮ್ಮ ಕಾರ್ಯಕ್ರಮಗಳಿಂದ ನಮ್ಮ ಸೋಮಶೇಖರ್ ಸರ್ ಅವ್ರಿಗೆ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ, ಹಾಗೆ ಶಿಷ್ಯಂದ್ರು ಕೂಡ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಎಸ್, ಇದೇ ರೀತಿ ಇರ್ಲಿ ನಿಮ್ಮ ಬಾಂಡಿಂಗ್ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
7: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
8: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
7: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
12: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
11: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
12: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
11: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
12: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಗಾನ ಗಂಧರ್ವ ಅಮರ ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಾಡಿರುವಂತಹ ಗೀತೆಗಳನ್ನು ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡಬಹುದಾಗಿದೆ. 9860960279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
13: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
13: ಮುತ್ತಣ್ಣ ಚಿತ್ರ, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ.
1: ಮುತ್ತಣ್ಣ?
13: ಹೌದ್ರಿ.
1: ಓಕೆ, ಮುತ್ತಣ್ಣ ಅವ್ರೆ ಏನ್ ಮಾಡ್ಕೊಂಡಿರೋದು?
13: ನಮ್ದು ಕಟ್ಟಿಗೆ ವ್ಯಾಪಾರ ಐತ್ರಿ, ಮತ್ತೆ ಕಿರಾಣಿ ಅಂಗಡಿ ಐತ್ರಿ. ಅಲ್ಲೆಲ್ಲ
1: ಕಟ್ಟಿಗೆ ವ್ಯಾಪಾರ, ಕಿರಾಣಿ ಅಂಗಡಿ ಇದೆ.
13: ಹೌದ್ರಿ.
1: ಹೇಗೆಲ್ಲ ನಡೀತಾ ಇದೆ ಕೆಲಸ?
13: ನಡೀತಾ ಇದೆ, ಪರವಾಗಿಲ್ಲ ಮೇಡಮ್.
1: ಚೆನ್ನಾಗಿದ್ಯಾ? ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
13: ಆಯ್ಕೆ ಮಾಡ್ಕೊಂಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಆಯ್ಕೆ ಮಾಡ್ಕೊಂಡು, ಆದ್ರೆ ಪಿ ಬಿ ಶ್ರೀನಿವಾಸ ಅವ್ರ ಊಟ ಹಬ್ಬದ ಶುಭಾಶಯ ಕೊಡ್ತಾರೆ. ಅವ್ರ ಗೀತೆ ಒಂದ್ ಎರಡ್ ಲೈನ್ ಹಾಡ್ಬೇಕಂತ.
1: ಹಾಡಿ ಹಾಡಿ ಸರ್, ಹಾಡಿ ಸರ್, ಕೇಳೋಣ.
13: ಓಕೆ ಮೇಡಮ್. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ, ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ, ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ, ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ, ಜೀವ ಜೀವ ಅರಿತು ಬೆರೆತು ಸುಖವ ಕಾಣದಂತೆ. ಯಾವ ಕವಿಯು ಬರೆಯಲಾರ.
1: ಓಕೆ ಸೂಪರ್, ತುಂಬಾ ಮೆಲೋಡಿ ಮತ್ತೆ ಸೈಲೆಂಟ್ ಗೀತೆ ಸರ್ ಇದು. ರಾಜ್ಕುಮಾರ್ ಮತ್ತೆ ಮಾಧವಿ ಅವ್ರದಲ್ವಾ?
13: ಬಹಳ ಇಷ್ಟವಾದ ಗೀತೆ ಮೇಡಮ್.
1: ಸರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
13: ಓಕೆ ನಮಸ್ತೆ.
1: ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
14: ಹಲೋ.
1: ನಮಸ್ತೆ.
14: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ಸತೀಶ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
14: ಮೇಡಮ್ ಇದು ಶರಪಂಜರ ಒಂದು ಹಾಡ್ತೀನಿ ಮೇಡಮ್.
1: ಹಾ ಸರ್, ಹಾಡಿ.
14: ಒಳಗಿನ ಕಾವೇರಿ.
1: ಓ ಖಂಡಿತ ಕೇಳೋಣ.
14: ಕಾವೇರಿ ಕಾವೇರಿ ಕಾವೇರಿ, ಕೊಡಗಿನ ಕಾವೇರಿ ಕಾವೇರಿ, ನೀ ಬೆಡಗಿನ ವೈಯಾರಿ ಕನ್ನಡ ಕುಲನಾರಿ ಕಾವೇರಿ, ನೀ ಒಲವಿನ ಸಿಂಗಾರಿ ಕೊಡಗಿನ ಕಾವೇರಿ ಕಾವೇರಿ, ನೀ ಬೆಡಗಿನ ವೈಯಾರಿ ಕನ್ನಡ ಕುಲನಾರಿ ಕಾವೇರಿ, ನೀ ಒಲವಿನ ಸಿಂಗಾರಿ.

0: ರೈತರ ಪಾಲಿನ ಭಾಗ್ಯ ನಿಧಿ ಕಾವೇರಿ ನೀ ನಡೆಯುವ ನೆಲವೆಲ್ಲ ಪುಣ್ಯದ ಸನ್ನಿಧಿ ಕೊಡಗಿನ ಕಾವೇರಿ ಕಾವೇರಿ ನೀ ಬೆಡಗಿನ ವೈಯಾರಿ ಹಾಲಿನ ಅಲೆಯಾಗಿ ಹಾಡೋಳೆ ಕಾವೇರಿ ನೀ ಪಾಳಿನ ಸೂವಾಲೆ ಹಾಡೋಳೆ ಚಿನ್ನದ ನಾಡಿನ ಹೊನ್ನಾಳೆ ಕಾವೇರಿ ನೀ ನವರಸವಾಹಿನಿ ಗಿರಿಬಾಲೆ.
1: ಓಕೆ ಸೂಪರ್, ಪದಗಳು ತುಂಬಾ ಚೆನ್ನಾಗಿದಾವೆ ಸರ್ ಇದರಲ್ಲಿ.
2: ತುಂಬಾ ಚೆನ್ನಾಗಿ ಮೇಡಮ್, ಅಯ್ಯ ಬಹಳ ಸೂಪರ್, ಅದೇ ರೆಕಾರ್ಡಿಂಗ್ ಹಂಗೆ ಇದೆ ಮೇಡಮ್ ಫಿಲಂ ಅಲ್ಲಿ.
1: ಎಸ್ ಸರ್, ಹೌದು ಸರ್,
2: ನೋಡ್ತಾ ಇದ್ದೆ ಖುಷಿ ಆಗ ಮಾತ್ರ.
1: ಬೇಂದ್ರೆ ಅವರ ಸಾಹಿತ್ಯ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ.
2: ಸಾಹಿತ್ಯ ಚೆನ್ನಾಗಿದೆ, ಮತ್ತೆ ಶೂಟಿಂಗ್ ಅಲ್ಲಿ ಸ್ಪಾಟ್ ಚೆನ್ನಾಗಿದೆ.
1: ಹೌದು ಸರ್,
2: ಅರೆ ಬಹಳ ಚೆನ್ನಾಗಿದೆ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು
1: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ನಮಸ್ಕಾರ,
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್.
3: ಇವತ್ತು ನಮ್ಮ ಕಡೆ ಮಳೆ ಬರ್ಬೋದು.
1: ನಿಮ್ಮ ಕಡೆ
3: ಮಳೆ ಬರ್ಬೋದು?
1: ಮಳೆ ಬರ್ಬೋದು, ಎಂತಕ್ಕೆ ಆ ತರ ಇದೆಯಾ, ಮೋಡ ಇದೆಯಾ? ಓಕೆ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಾ, ಜೋರಾಗಾಡ್ಬೇಕು ಸ್ವಲ್ಪ. ಓಕೆ ಓಕೆ, ನಾವು ಕೂಡ ಭಾಗ್ಯವಂತರು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮೇಡಮ್.
4: ಥ್ಯಾಂಕ್ ಮಹಾಲಕ್ಷ್ಮಿ ಮೇಡಮ್, ನಮಸ್ಕಾರ.
1: ನಮಸ್ಕಾರ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಅವರು ಹಾಡಿರೋ ಒಂದು ಭಕ್ತಿ ಗೀತೆ ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿ.
4: ಬಿಬಿ ಶ್ರೀನಿವಾಸ ಅವರು.
1: ಎಸ್ ಮೇಡಮ್, ಎಸ್ ಮೇಡಮ್.
4: ಖಜಾನ

0: ಎಸ್ ಮೇಡಮ್, ಸೂಪರ್. ವಿಘ್ನ ವಿನಾಶಕ ನಾನು ತುಂಬಾ ಚಂದ ನೆನ್ಪು ಮಾಡ್ಕೊಟ್ರಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು.
0: ಎಸ್ ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹಲೋ
1: ಮೇಡಮ್. ನಮಸ್ತೆ.
0: ನಮಸ್ತೆ, ಆಫೀಸ್ ಅಲ್ಲಿ ಇದ್ದೀರಾ?
1: ಹೊರಗೆ ಬಂದೆ.
0: ಓಕೆ ಓಕೆ ಓಕೆ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
1: ಮೇಡಮ್? ಇದು ಕಸ್ತೂರಿ ನಿವಾಸದ.
0: ಓ, ಪಿ ಬಿ ಶ್ರೀನಿವಾಸ್ ಸರ್ ಅವರು ನಿಮ್ ಫೇವರೇಟಾ?
1: ಹಾ ಮೇಡಮ್, ಅಯ್ಯೋ ಲೆಜೆಂಡ್ ಅಲ್ವಾ ಮೇಡಮ್ ಅವರು.
0: ಓಕೆ, ಅದಕ್ಕೆ ಆಫೀಸ್ ಇಂದ ಹೊರಗಡೆ ಬಂದು ಆಡ್ತಾ ಇದ್ರಲ್ವಾ, ಅದಕ್ಕೆ.
1: ನನ್ನ ಚೇಂಬರ್ ಇಂದ ಹೊರಗೆ ಬಂದೆ.
0: ವೆರಿ ನೈಸ್. ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಇದು ಮೇಡಮ್ ಕಸ್ತೂರಿ ನಿವಾಸ.
0: ಹಾಡಿ ಹಾಡಿ ಹಾಡಿ.
1: ನೀ ಬಂದು ನಿಂತ

0: ವಾಸಂತಿ ನಲಿದಾಗ
1: ಓಕೆ
0: ವಾಸಂತಿ ನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಕುಣಿದಾಗ ಒಡಲಲ್ಲಿ ಹೊಸದೊಂದು ನವಜೀವ ಬಂದಾಗ ಕೈ ಕೈ ಸೋಕಾಗ ಮನವೆರಡು ಬೆರೆತಾಗ ಮಿಡಿದ ಹೊಸರಾಗ ಅದುವೇ ಅನುರಾಗ ಬಾರ ಬಾರ ಬಾರ
1: ಸಕಲ ಎಸ್ ಮೇಡಮ್ ಥ್ಯಾಂಕ್ ಯು
0: ಮೇಡಮ್
1: ಎಸ್ ಮ್ಯಾಮ್ ಎಸ್ ಮ್ಯಾಮ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ನಮಸ್ಕಾರ ಹಲೋ ಓಕೆ ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ಹಲೋ ನಮಸ್ಕಾರ ಓಹೋ ಕರೆ ಮಾಡಿ ಓಕೆ ಮಾತಾಡಿಲ್ಲ ಎಸ್ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ ನಮಸ್ತೆ
2: ಹಲೋ
1: ನಮಸ್ತೆ
2: ನಮಸ್ತೆ
1: ಶೆಟ್ರೆ ಅಪರೂಪ ಆಗ್ಬಿಟ್ರಲ್ರಿ ಇವಾಗ ಹೇಗಿದ್ದೀರಾ ಶೆಟ್ರೆ ಆರೋಗ್ಯ ಹೇಗಿದೆ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಶೆಟ್ರು ಅವ್ರದ್ದೇ ಅವ್ರದ್ದು ಅವ್ರದ್ದು
2: ಹೇಳ್ತೀನಿ
1: ಪರವಾಗಿಲ್ಲ ನೋ ಇಶ್ಯೂ ಹಾಡಿ

0: ಹಲೋ,
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬೇಗ ಹುಷಾರಾಗಿ.
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ಕಾರ.
2: ಹಲೋ
1: ಸರ್. ನಮಸ್ತೆ, ಕೇಳಿಸ್ತಾ ಇದೆ ನಿಮ್ಮ ವಾಯ್ಸ್?
2: ಬಹಳ ಶ್ಲೋಕ ಇದೆ.
1: ನಿಮ್ಮ ವಾಯ್ಸ್ ನನಗೆ ತುಂಬಾ ಚಂದ ಕೇಳ್ತಾ ಇದೆ.
2: ಕ್ಲಿಯರ್ ಉಂಟಾ?
1: ಎಸ್ ಸರ್, ಎಸ್ ಸರ್, ತುಂಬಾ ಕ್ಲಿಯರ್ ಇದೆ. ಮಾತಾಡಿ.
2: ಹೇಳಿ, ಹೇಗಿದ್ದೀರಾ?
1: ಆರಾಮಾಗಿದ್ದೀನಿ ಸರ್.
2: ಮೇಡಮ್,
1: ಆರಾಮಾಗಿದ್ದೀನಿ ಸರ್. ಸರ್, ಯಾವ ಗೀತೆ ಆಯ್ಕೆ
2: ಮಾಡ್ಕೊಂಡಿದ್ದೀರಿ?
1: ಎಸ್ ಸರ್, ಎಸ್ ಸರ್.
2: ಅವರು ಜನ್ಮದಿನದ ಶುಭಾಶಯ ಉಂಟು.
1: ಎಸ್ ಸರ್.
2: ಮತ್ತೆ ಅವರು ಈ ಎಲ್ಲ ಭಾಷೆಗೂ 8 ಭಾಷೆಯಲ್ಲಿ ಹಾಡ್ತಾ ಇದ್ರು.
1: ನಿಜ ನಿಜ.
2: 8 ಭಾಷೆಗೂ ಒಂದು ಪ್ರಾತಿನಿಧ್ಯತೆ ಪ್ರತ್ಯೇಕ ಬೇಕು ಅಂತ 8 ಪೆನ್ನುಗಳನ್ನ ಸಹ ಅವರ ಜೇಬಿನಲ್ಲಿ ಇಟ್ಕೋತಿದ್ರಂತೆ.
1: ವಾವ್, ಸೂಪರ್.
2: ಒಂದೊಂದು ಭಾಷೆಗೆ ಒಂದೊಂದು ಬಣ್ಣದ ಪೆನ್ ಅನ್ನು ಉಪಯೋಗಿಸ್ತಿದ್ರಂತೆ. ಅದೊಂದು ಅವರ ವಿಶಿಷ್ಟತೆ. ಅದು ಒಂದು ವಿಶೇಷ. ಕನ್ನಡಕ್ಕೆ ಒಂದು, ಹಿಂದಿ ಮತ್ತೆ ಸಂಸ್ಕೃತ ಮತ್ತು ಉರ್ದು. ಕವಿ ಗೋಷ್ಠಿಗೆ ಹೋಗುವಂತ ಕವಿ ಅವರು, ಗೋಷ್ಠಿಯಲ್ಲಿ ಪಾಲ್ಗೊಳ್ತಿದ್ರು. ಸಂಸ್ಕೃತದಲ್ಲಿಯೂ ಉರ್ದು ಶಾಯರಿಯಲ್ಲಿಯೂ ಅಷ್ಟು ಒಂದು ಇದು ಪಡೆದಿದ್ರು ಅವರು. ಮಹಾರತ್.
1: ಸರ್, ಸರ್,
2: ಹಾಡು ಹಾಡುವ.
1: ಸರ್, ಹಾಡಿ.
2: ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ, ಉಮರಿ ಖಯಾಮನ ಕಾವ್ಯದ ನಿಶೆಗೆ ಕಾರಣ ಹೆಣ್ಣಿನ ಆನಂದ. ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ, ಶಿಲ್ಪಿಸ ಕಂಡನ ಕಲೆಯ ಕಲ್ಪನೆಗೆ ಕಾರಣ ಹೆಣ್ಣಿನ ಅಂದ, ಶಿಲ್ಪಿಸ ಕಣ್ಣನ ಕಲೆಯ ಕಲ್ಪನೆಗೆ ಕಾರಣ ಹೆಣ್ಣಿನ ಅಂದ. ಕವಿ ಮುದ್ದಣನ ಕಾವ್ಯ ಮನೋರಮೆ ರಂಜಿಸೆ ಕಾರಣ ಹೆಣ್ಣಿನ ಅಂದ. ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ, ಉಮರ್ ಖಯಾಮನ ಕಾವ್ಯದ ಋಷಿಗೆ ಕಾರಣ ಹೆಣ್ಣಿನ ಆನಂದ.
1: ಓಕೆ ಸರ್.
2: ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ.
1: ಎಸ್ ಸರ್, ಥ್ಯಾಂಕ್ ಯು ಸರ್.
2: ಧನ್ಯವಾದ, ಧನ್ಯವಾದ.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಪಿ ಬಿ ಶ್ರೀನಿವಾಸ್ ಸರ್ ಅವರು, ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ಸರ್ ಅವರು ಕನ್ನಡ ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ ಗೀತೆಗಳನ್ನು ಹಾಡಿದ್ದಾರೆ. ಈ ದಿನ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಹಾಡಿದರು. ಎಲ್ಲರೂ ಹಾಡಿದಂಥ ಗೀತೆಗಳು ತುಂಬಾ ಚೆನ್ನಾಗಿದ್ವು. ಹಾಗೆ ನಮಗೆ ನೀಲಮ್ಮ ಅವರು ಮೆಸೇಜ್ ಮಾಡಿದ್ದಾರೆ, ಈ ದಿನದ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ. ಹಾಗೆ ಷಡಕ್ಷರಿ ಸರ್ ಅವರು ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ತಿಳಿಸಿದ್ದಾರೆ. ಹಾಗೆ ಎಂ ಯು ಸೋಮಶೇಖರ್ ಸರ್ ಅವರು ಎಲ್ಲವೂ ನಿಮ್ಮ FM ಕೊಡುಗೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ನಿನ್ನೆ ಸಂಜೆ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾರೆಲ್ಲ ಕರೆ ಮಾಡಿದ್ರೆ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ ಯು. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ, ಸೊ ಕೊನೆಯದಾಗಿ ಒಂದೆರಡು ಲೈನ್ ಗೀತೆನ ಹಾಡುವುದರ ಮೂಲಕ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸುವ.

0: ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ, ಇದಾಗಿತ್ತು ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ವಿಶೇಷತೆ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಥೆಯನ್ನು ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಮೈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ಈ ಒಂದು ಕಥೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆ ಆಗಿದ್ದು. ಇದನ್ನು ಬರ್ತಿರುವರು ಸುರೇಶ್ ಹೆಚ್ ಎನ್ನುವರು. ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಅದು ಬೆಳೆ ಕಟಾವಿನ ಕಾಲ. ಬೆಳೆದ ಬೆಳೆಯನ್ನು ಸಂರಕ್ಷಿಸಲು ಹೊಲದಲ್ಲೇ ಮಲಗುವ ಅಗತ್ಯತೆ ಇತ್ತು. ಹೀಗೆ ಮೂರ್ನಾಲ್ಕು ದಿನ ಅಣ್ಣ ಮತ್ತೆ ತಮ್ಮ ಇಬ್ಬರು ಹೊಲದಲ್ಲೇ ಮಲಗ್ತಾ ಇದ್ರು. ಮನೆಗೂ ಹೊಲಕ್ಕೂ ದೂರವಿತ್ತು. ಅಣ್ಣನಿಗೆ ಕತ್ತಲೆಯ ಭಯವಿತ್ತು. ತಮ್ಮ ಸ್ವಲ್ಪ ಮುಂಡ, ಆದ್ರೂ ಸಣ್ಣ ಭಯ ಅವನಿಗೂ ಇತ್ತು. ಇಬ್ಬರು ಮಲಗುವಾಗ ಮಾತನಾಡ್ತಾ ಮಲಗ್ತಾ ಇದ್ರು. ಇಳಿ ಸಂಜೆಯ ಸಮಯಕ್ಕೆ ಮನೆಗೆ ಹೋಗಿ ಊಟ ತರುತ್ತಿದ್ದ ಅಣ್ಣ ಮರಳಿ ಬರಲೇ ಇಲ್ಲ. ತಮ್ಮ ಅಣ್ಣನಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಎಂಬ ಉತ್ತರ ಬಂತು. ತಮ್ಮ ಏನು ಮಾಡಬೇಕೆಂಬುದನ್ನು ತಿಳಿಯದೆ ಸುಮ್ಮನೆ ಕೂತು ಬಿಟ್ಟ. ಗಂಟೆ 9 ಹಸಿದು ಕೂತಿದ್ದವನಿಗೆ ಏನಾದರೂ ತಿನ್ನಲೇಬೇಕೆನಿಸಿತು. ತಮ್ಮನಿಗೆ ಹೊಲದಿಂದ 1 ಕಿಲೋಮೀಟರ್ ದೂರದಲ್ಲಿ ದೀಪದ ಬೆಳಕೊಂದು ಕಾಣಿಸಿತು. ಅಲ್ಲಿ ಯಾರಾದರೂ ಇರಬಹುದೆಂದು, ತಮಗೇನಾದರೂ ತಿನ್ನಲು ಸಿಗಬಹುದೆಂದು ಅಲ್ಲಿಗೆ ಬಂದ. ಕತ್ತಲೆ ದಾರಿಯ ಭಯ ಅವನ ಹಸಿವಿನ ಯೋಚನೆಯಲ್ಲಿ ಸುಳಿಯಲಿಲ್ಲ. ಅದೊಂದು ಗುಡಿಸಲು, ಒಳಗೆ ಜಗಲಿಗೆ ತಗಲು ಹಾಕಿದ್ದ ಕಂದಲಿಯ ದೀಪ. ಹೊರಗೆ ನಿಂತು ಅವನು, ಯಾರಾದರೂ ಇದ್ದೀರಾ ಎಂದಾಗ ಅವನ ಹಿಂದಿನಿಂದ ಬೆನ್ನು ತಟ್ಟಿದ್ರು ಯಾರು. ತಿರುಗಿ ನೋಡಿದ್ರೆ ಒಬ್ಬಳು ದಿವ್ಯ ಸುಂದರಿ. ಆಕೆಯ ಮುಖವೇ ದೀಪದಂತೆ ಬೆಳಗುತ್ತಿತ್ತು. ಇವನಿಗೆ ಭಯವಾದ್ರೂ ಅವಳ ಸುಂದರ ಮುಖ ಕಂಡು ಬೆರಗಾಗಿ ನಿಂತ. ಅವಳು, ನಾನಿದ್ದೇನೆ, ಒಳಗೆ ಹೋಗಿ ಎಂದಳು. ಇವನು ಒಳಗೋಗಿ ನಿಂತ. ಆಕೆ, ಕುಳಿತುಕೊಳ್ಳಿ ಎಂದು ಹೇಳಿದಾಗ ಕುಳಿತ. ಆಕೆಯನ್ನ ಕಣ್ತಣಿಯುವಂತೆ ನೋಡುತ್ತಲೇ ಇದ್ದವನು ಹಸಿವಿನ ಮಾತು ಮರೆತ. ಆಕೆಯೇ ಇವನನ್ನ ಪ್ರಶ್ನಿಸಿದ್ಲು. ಯಾರು ನೀವು, ಇಲ್ಲಿಗೇಕೆ ಬಂದಿರಿ ಎಂದಾಗ ಅವನು ಉತ್ತರಿಸಿದ. ಆಕೆ, ನಿಮಗೆ ತಿನ್ನಲು ಸದ್ಯ ಏನೂ ಇಲ್ಲ, ಅಡಿಗೆ ಮಾಡಬೇಕು, ಕುಳಿತುಕೊಳ್ಳಿ, ಕುಳಿತಿರಿ, ಮಾಡುತ್ತೇನೆ ಎಂದ್ಲು. ಆಕೆ ಯಾರು, ಇಲ್ಲಿ ಒಬ್ಳೆ ಯಾಕಿದ್ದಾಳೆ ಎಂಬ ಯಾವುದನ್ನೂ ಯೋಚಿಸದ ಅವನು ಆಕೆಯನ್ನೇ ನೋಡುತ್ತಾ ಕುಳಿತಿದ್ದ. ಮನಸ್ಸು ಆಕೆಯನ್ನ ಮೋಹಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವಳು ಇವನಿಗೆ ಊಟ ನೀಡಿದ್ಲು. ಅದನ್ನ ತಿನ್ನುತ್ತಾ ಇರುವಾಗ ನೀರು ತರುತ್ತೇನೆಂದು ಹೇಳಿ ಹೊರಬಂದಳು. ಇವನು ಊಟ ಮುಗಿಸಿ 50 ನಿಮಿಷವಾದ್ರೂ ಆಕೆ ಬರಲಿಲ್ಲ. ಹೊರಬಂದು ನೋಡಿದಾಗ ಆಕೆ ಕಾಣಿಸಲಿಲ್ಲ. ನೀರು ತರುತ್ತೇನೆಂದು ಹೇಳಿ ಎಲ್ಲಿ ಹೋದ್ಲು ಎನ್ನುವ ತನ್ನ ಕೈಯನ್ನ ಅಂಗವಸ್ತ್ರಕ್ಕೆ ಉರಿಸಿಕೊಂಡು ಅಲ್ಲೇ ನಿಂತು ಸುತ್ತಲೂ ಕಣ್ಣಾಯಿಸಿದ. ಕತ್ತಲಾಗಿದ್ರಿಂದ ಏನೂ ಕಾಣಿಸಲಿಲ್ಲ. ತನ್ನ ಮೊಬೈಲ್ ಟಾರ್ಚ್ ಅನ್ನ ಹಾಕಿ ನೋಡಿದಾಗ 100 ಮೀಟರ್ ಅಂತರದಲ್ಲಿ ಬಾವಿಯೊಂದು ಕಾಣಿಸಿತು. ಈಗ ಅವನ ತಲೆ ಸರಿಯಾಗಿ ಯೋಚಿಸತೊಡಗಿತು. ಆಕೆ ಯಾರು, ಅಷ್ಟು ಸುಂದರಿ ಈ ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಈ ಗುಡಿಸಿಲಿನಲ್ಲಿ ಏನ್ ಮಾಡ್ತಿದ್ಲು ಎಂಬ ಪ್ರಶ್ನೆ ಓಡುತ್ತಿತ್ತು. ಸರಿ, ಆ ಬಾವಿ ಹತ್ರ ಹೋಗಿ ನೋಡೋಣ ಅಂತ ಭಯದಿಂದಲೇ ಆ ಬಾವಿಯ ಕಡೆ ಹೆಜ್ಜೆ ಹಾಕಿದ. ಬಾವಿಯ ಬಳಿ ಬಂದು ನಿಂತವನೇ ಮೊಬೈಲ್ ಬೆಳಕು ಹಾಕಲು ಮುಂದಾದ. ಯಾರೂ ಚೂರಾಗಿ ಮೈ ಅಲ್ಲಾಡಿಸದಂತಾಯಿತು. ಬೆಳಕಾಯಿತು, ಎದ್ದೇಳು ಎಂಬ ಮಾತು ಕಿವಿಗೆ ಬಿತ್ತು. ಯಾರೆಂದು ನೋಡಿದ್ರೆ ಅವನ ಅಣ್ಣ ನಿಂತಿದ್ದ. ಎದ್ದೇಳು, ಬೆಳಕಾಯಿತು ಎಂದು ಹೇಳ್ತಾ ಇದ್ದ. ಎದ್ದು ಸುತ್ತಮುತ್ತ ನೋಡಿದವನೇ ತಾನು ತನ್ನ ಹೊಲದಲ್ಲೇ ಇರುವುದನ್ನ ಖಾತರಿ ಪಡಿಸಿಕೊಂಡು ತಾನು ಕಂಡಿದ್ದು ಕನಸೆಂದು ಆತನಿಗೆ ತಿಳಿಯಿತು. ಗಾಬರಿ ಬೆರೆತ ಮುಖದಲ್ಲಿ ಸಣ್ಣ ನಗು ಬಂತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಈಗ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಕಥೆಯ ಶೀರ್ಷಿಕೆ ಅಂದೊಂದಿನ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಅವನು ನನ್ಗಿಂತ 1-2 ವರ್ಷ ಚಿಕ್ಕವನು, ಅಂದ್ರೆ 18-19 ವರ್ಷ ವಯಸ್ಸಿರಬಹುದು ಅವನಿಗೆ. ಬಹಳ ಧೈರ್ಯವಂತ, ಯಾವುದೇ ಪೊಳ್ಳು ಮಾತುಗಳನ್ನು ನಂಬುವವನೇ ಅಲ್ಲ. ಅವನು ಟ್ರಾವೆಲ್ಸ್ನಲ್ಲಿ ಕಾರಿನ ಚಾಲಕನಾಗಿ ಕೆಲಸ ಮಾಡ್ತಿದ್ದವನು. ಪ್ರತಿದಿನ ತಡವಾಗಿ ಬರುವುದು ಸರ್ವೇ ಸಾಮಾನ್ಯ. ವಾಹನ ನಿಲ್ಲಿಸಿದ ಸ್ಥಳದಿಂದ ನಮ್ಮ ಊರಿಗೆ ಸುಮಾರು 3 ಕಿಲೋಮೀಟರ್ ಪ್ರಯಾಣ. 1 ಕಿಲೋಮೀಟರ್ನಷ್ಟು ದೂರದಲ್ಲಿ ಒಂದು ಊರು, ಅದಾದ ನಂತರ ನಮ್ಮೂರು. ಮಾರ್ಗ ಮಧ್ಯದಲ್ಲಿ ಕೇವಲ 200 ಮೀಟರ್ನಷ್ಟು ಮಾತ್ರ ಒಂದು ನೀಲಗಿರಿ ತೋಪು. ಆ ತೋಪಿನ ಬಗೆಗೆ ನಮ್ಮೂರಿನಲ್ಲಿ ಎಲ್ಲರೂ ಮಾತನಾಡೋರೆ. ಅವನಷ್ಟೇ ಅಲ್ಲ, ನಾನು ಸಹ ನನ್ನ ಸ್ನೇಹಿತರು ಸಹ ಎಷ್ಟೋ ಚಿತ್ರ ವಿಚಿತ್ರ ಕಥೆಗಳನ್ನ ಘಟನೆಗಳನ್ನ ಕೇಳಿದ್ದೇವೆ. ಅವರಿಗೆ ಹೀಗಾಯ್ತು, ಅವರಿಗೆ ಹೀಗಾಯ್ತು, ಇವರಿಗೆ ಹೀಗಾಯ್ತು ಅಂತೆಲ್ಲ. ಯಾರಿಗೇನ್ ಹೇಳಿದ್ರು ಎಲ್ಲಾ ಗಾಳಿ ಮಾತುಗಳೆಂದು ಅಷ್ಟೇ ನಮಗನಿಸೋದು. ಯಾಕಂದ್ರೆ ನಾವೆಲ್ಲ ಇಂದಿನ ಜಮಾನದವರು. ಅದರಲ್ಲೂ ದೆವ್ವ ಭೂತ ಅಂದ್ರೆ ಈಗಿನ ಕಾಲದಲ್ಲಿ ಎಂಥ ದೆವ್ವ ಭೂತ, ಒಳ್ಳೆ ಜೋಕ್ ಮಾರಾಯ ಅಂತ ಹೇಳೋರು. ಇದರ ಅನುಭವ ನಮಗೆ ಎಂದಿಗೂ ಆಗಿರ್ಲಿಲ್ಲ. ಒಂದಿನ ಸುಮಾರು 2 ಗಂಟೆ ಆಗಿತ್ತು. ಕೆಲಸ ಮುಗಿಸಿ ಮಾಲೀಕರ ಮನೆಯ ಬಳಿ ವಾಹನವನ್ನ ನಿಲ್ಲಿಸಿ ಬರುವಾಗ ದ್ವಿಚಕ್ರ ವಾಹನವನ್ನ ಸ್ಟಾರ್ಟ್ ಮಾಡಿಕೊಂಡು ಯೋಚನೆ ಮಾಡಿದ್ನಂತೆ, ಯಾವ ದಾರಿಯಲ್ಲಿ ಹೋಗೋಣ ಅಂತ. ಸಾಮಾನ್ಯವಾಗಿ ನಮ್ಮ ಊರಿಗೆ 2 ದಾರಿಗಳಿವೆ. ಒಂದು ಮುಖ್ಯ ದಾರಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಿಂದ ಬರುವುದು, ಮತ್ತೊಂದು ಅಡ್ಡದಾರಿಯಿಂದ ಬರುವುದು. ಯೋಚನೆ ಮಾಡಿ ಹೇಗೆನಿಸಿದ್ರೆ ಹಾಗೆ ಹೋಗೋದು ಅಂತ ಹಾಗೆ ದಾರಿ ತೋಚಿದಂತೆ ಬಂದು ಬಿಟ್ಟಿದ್ದಾನೆ. ಗೆವ್ವೆನ್ನುವ ಕತ್ತಲು ಬೇರೆ, ಅಮಾವಾಸ್ಯೆಯ ರಾತ್ರಿ ಬೇರೆ. ಚಂದ್ರಮ ಎಲ್ಲಿಂದ ಬಂದಾನು? ಕಗ್ಗತ್ತಲೆ ಆವರಿಸಿಕೊಂಡು ಬಿಟ್ಟಿದೆ ಎಲ್ಲಾ ಕಡೆ. ಆದ್ರೆ ಅವನ ಮನಸ್ಸಿನಲ್ಲಿ ಮಾತ್ರ ಯಾವುದೇ ಆತಂಕ ಭಯ ಏನೂ ಇಲ್ಲ. ಯಾಕಂದ್ರೆ ಅಷ್ಟು ಹೆದರಿಕೊಳ್ಳುವ ವ್ಯಕ್ತಿ ಅಲ್ವೇ ಅಲ್ಲ. ಅವನ ಮನಸ್ಸಿನಲ್ಲಿ ಏನು ಯೋಚಿಸಿದ್ದ ಅನ್ನೋದು ಗೊತ್ತಿಲ್ಲ. ಆ 1/4 ಮೈಲಿ ತೋಪಿನ ದಾರಿ ಎದುರಾಯ್ತಂತೆ. ವಿದ್ಯುತ್ ಕಂಬಕ್ಕಿಂತಲೂ ಎತ್ತರವಾದ ಒಂದು ಆಕೃತಿ, ಬಿಳಿಯ ಪರದೆ ರೀತಿಯ ಬಟ್ಟೆ, ಸುಂಟರ ಗಾಳಿ ಸಿಲುಕಿ ಸುರುಳಿ ಸುರುಳಿ ಸುತ್ತಿ ಮೇಲಕ್ಕೆ ಹೊತ್ತೊಯ್ಯುವಂತೆ ಕಂಡುಬಿಟ್ಟಿತ್ತು. ಆ ದೃಶ್ಯವನ್ನ ನೋಡಿ ಒಂದೇ ಕ್ಷಣದಲ್ಲಿ ಗಾಡಿಯನ್ನ ಹಿಂದೆ ತಿರುಗಿಸಿ ಮತ್ತೊಂದು ದಾರಿಯನ್ನ ಹಿಡಿದು ಬಂದ. ಮನೆಯಲ್ಲಿ ಹಾಸಿಗೆ ಹಿಡಿದ. ಅದೇ ರಾತ್ರಿ ವಿಪರೀತ ಜ್ವರ ಬಂದು ಬಿಟ್ಟಿತ್ತು. ಮಾರನೇ ದಿನ ಮತ್ತೆಲ್ಲೋ ಹೋಗಿ ಮಂತ್ರ ತಾಯಿತ ಕಟ್ಟಿಸ್ಕೊಂಡು ಬಂದಂತೆ. ಇಷ್ಟೆಲ್ಲಾ ಮಾತುಗಳನ್ನ ಕೇಳಿದ ಮೇಲೂ ನನಗೆ ನಂಬಿಕೆ ಬರಲಿಲ್ಲ. ಇದೆಲ್ಲ ನಿಜಾನಾ ಅಂತ ಒಳಗೊಳಗೆ ನಗು ನನಗೆ. ನನಗಂತೂ ಅನಿಸಿಬಿಟ್ಟಿತ್ತು ಎಂತಹ ವಿಚಿತ್ರ ಘಟನೆ ಅಂತ. ಇಷ್ಟೆಲ್ಲ ಆಯ್ತು ಎಂದು ಅವನ ಬಾಯಿಂದ ಕೇಳಿದ್ದರೆ ನನಗೂ ಎದೆ ಜಲ್ ಎನಿಸಿತು. ಏನೇ ಆದ್ರೂ ಅನುಭವ ಕಲಿಸುವ ಪಾಠ ಹೀಗೆ ಇರುತ್ತೆ ಅನ್ಸುತ್ತೆ. ಎಷ್ಟು ಧೈರ್ಯವಂತ ಆಗಿದ್ರು ಅವನು ಆ ದಿನ, ಅದಕ್ಕೆ ಹೇಗೆ ಏಕೆ ಹೆದರ್ಕೊಂಡ ಅನ್ನೋದು ನಿಜವಾಗ್ಲೂ ನನಗೆ ನಿಗೂಢವಾಗಿಯೇ ಇದೆ. ಎಷ್ಟು ವಿಭಿನ್ನವಾಗಿರುವಂತಹ ಕಥೆ ಆಗಿತ್ತು ಅಲ್ವಾ ಸ್ನೇಹಿತರೆ? ಸೊ ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು ಪ್ರೀತಿ ಮಾಡೋ ಜಾಗಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ, ಬನ್ರಿ ನೋಡ್ರಿ ನಾನು ಲವ್ ಮಾಡೋ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ

0: ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty is how to make the heterogeneous mess that we have today take a decision in common.

ನಮಸ್ಕಾರ ಸ್ನೇಹಿತರೆ, ಅಂಬೇಡ್ಕರ್ ಓದು ಸರಣಿಯ ಈ ಕಂತಿನಲ್ಲಿ ನಾನು ಪೂನಾ ಒಪ್ಪಂದದ ನಂತರ ಅಂಬೇಡ್ಕರ್ ಆ ಸಂಬಂಧಪಟ್ಟ ಹಾಗೆ ದಾಖಲಿಸಿರುವುದನ್ನ ಇಲ್ಲಿ ಓದೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಪೂನಾ ಒಪ್ಪಂದ ನೀವೆಲ್ಲ ಕೇಳಿರ್ತೀರ, ಬಹುಶಃ ಭಾರತದ ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮಹತ್ವದ ಒಂದು ಘಟನೆ ಅಂತ ಹೇಳಿದ್ರೆ ಪೂನಾ ಒಪ್ಪಂದ. ಅದಕ್ಕೆ ಮೊದಲು, ಪೂನಾ ಒಪ್ಪಂದಕ್ಕೆ ಮೊದಲು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಂತರದಲ್ಲಿ ಅಥವಾ ಆ ಇಡೀ ಪ್ರಕ್ರಿಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರ ನಡುವೆ ಬಹಳ ಒಂದು ತೀಕ್ಷ್ಣವಾದಂತಹ ಮಾತುಕತೆಗಳು, ಅಭಿಪ್ರಾಯ ಭೇದಗಳು, ಹಾಗೇನೆ ವಾಗ್ವಾದಗಳು ಎಲ್ಲ ಕೂಡ ನಡೆದಿದ್ದು ನಿಮ್ಗೆಲ್ಲ ಗೊತ್ತಿರುವಂಥದ್ದು ಇತಿಹಾಸ. ಈ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಭಿನ್ನ ಭಿನ್ನ ಅಭಿಪ್ರಾಯಗಳು ಇವತ್ತು ನಮ್ಮ ಸಮಾಜದಲ್ಲಿ ಇದಾವೆ ಬೇರೆ ಬೇರೆಯವರ ನಡುವೆ. ಇವತ್ತಿಗೂ ಕೂಡ ಇದೊಂದು ಚರ್ಚಾರ್ಹ ವಿಷಯ. ಪೂನಾ ಒಪ್ಪಂದದ ಕುರಿತ ಹಾಗೆ ಭಿನ್ನ ಭಿನ್ನ ನೆಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನು ಅವಾಗವಾಗ ವ್ಯಕ್ತಪಡಿಸ್ತಾನೆ ಇರ್ತೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳು ಮತ್ತು ಬರಹಗಳು ಸಂಪುಟದಲ್ಲಿ ಈ ಸಂಬಂಧಪಟ್ಟ ಹಾಗೆ ದಾಖಲಾಗಿರುವುದನ್ನ ನಾನು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ಪೂನಾ ಒಪ್ಪಂದದ ಠರಾವನ್ನು ಮಥುರಾದಾಸ್ ವಿಸ್ವನ್ ಕಿಕಿಂಸಿ ಅವರು ಸಭೆಯ ಮುಂದೆ ಇಟ್ಟರು. ಈ ಸಭೆಯಲ್ಲಿ ಈ ಕೆಳಗಿನ ಠರಾವನ್ನು ಅಂಗೀಕರಿಸಲಾಯಿತು. ಈ ಸಮಾವೇಶವು 1932 ಸೆಪ್ಟೆಂಬರ್ 24 ಹಿಂದೂ ನಾಯಕರು ಹಾಗೂ ಅಸ್ಪೃಶ್ಯ ನಾಯಕರ ನಡುವೆ ಆಗಿರುವ ಒಪ್ಪಂದವನ್ನು ಅನುಮೋದಿಸುತ್ತದೆ. ಹಿಂದೂ ಸಮಾಜದೊಳಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಸೃಷ್ಟಿಸುವ ತನ್ನ ನಿರ್ಣಯವನ್ನು ಬ್ರಿಟಿಷ್ ಸರ್ಕಾರವು ಹಿಂದಕ್ಕೆ ಪಡೆಯುತ್ತದೆ ಎಂಬ ವಿಶ್ವಾಸವನ್ನು ಈ ಸಮಾವೇಶವು ಹೊಂದಿದೆ. ಇದರಿಂದಾಗಿ ಗಾಂಧೀಜಿಯವರು ತಮ್ಮ ನಿರಶನವನ್ನು ಅಂತ್ಯಗೊಳಿಸಲು ಈ ಸಮಾವೇಶವು ಸರ್ಕಾರಕ್ಕೆ ಈ ಕೂಡಲೇ ಈ ಒಪ್ಪಂದವನ್ನು ಜಾರಿ ಮಾಡುವಂತೆ ಒತ್ತಾಯಿಸುತ್ತದೆ. ತಡವಾಗುವ ಮುನ್ನವೇ ಈ ನಿಟ್ಟಿನಲ್ಲಿ ಕಾರ್ಯ ಕೈಗೊಳ್ಳುವುದು ಒಳಿತು. ಈ ಒಪ್ಪಂದದ ಗಾಂಭೀರ್ಯ ಗಮನಿಸಿ ಇದು ಸಂಪೂರ್ಣ ಆಚರಣೆಗೆ ಬರುವಂತೆ ಮಾಡಬೇಕು ಎಂದು ಈ ಸಮಾವೇಶವು ಸಂಬಂಧಪಟ್ಟ ಎಲ್ಲಾ ನಾಯಕರಿಗೂ ಕಳಕಳಿಯ ವಿನಂತಿಯನ್ನು ಮಾಡುತ್ತದೆ. ಹಿಂದೂಗಳ ನಡುವೆ ಯಾರನ್ನೇ ಆದರೂ ಹುಟ್ಟಿನಿಂದ ಅಸ್ಪೃಶ್ಯರೆಂದು ಪರಿಗಣಿಸುವಂತಿಲ್ಲ. ಇದುವರೆಗೂ ಅಸ್ಪೃಶ್ಯರು ಎಂದು ಪರಿಗಣಿಸಲ್ಪಟ್ಟಿರುವವರನ್ನು ಇನ್ನು ಮುಂದೆ ಇತರ ಹಿಂದೂಗಳಂತೆಯೇ ಪರಿಗಣಿಸಲಾಗುವುದು ಮತ್ತು ಅವರಿಗೂ ಇತರ ಹಿಂದೂಗಳಿಗಿರುವ ಹಕ್ಕುಗಳಿಗೆ ಸಮಾನವಾದ ಹಕ್ಕುಗಳು ದೊರೆಯುವಂತೆ ಮಾಡಲಾಗುವುದು. ಅವರಿಗೆ ಸಾರ್ವಜನಿಕ ಬಾವಿ, ಶಾಲೆ, ರಸ್ತೆಗಳು ಹಾಗೂ ಇತರೆ ಸಾರ್ವಜನಿಕ ಆಸ್ತಿಗಳನ್ನು ಉಪಯೋಗಿಸುವ ಅವಕಾಶ ಕಲ್ಪಿಸಲಾಗುವುದು. ಈ ಹಕ್ಕನ್ನು ಶಾಸನಬದ್ಧವಾದ ಅಧಿಕಾರ ಎಂದೇ ಪರಿಗಣಿಸಲಾಗುವುದು. ಇದಕ್ಕಿಂತ ಮೊದಲು ಈ ಕಾನೂನು ಜಾರಿಗೆ ಬರದೇ ಇದ್ದಲ್ಲಿ ಸ್ವತಂತ್ರ ಭಾರತವು ಹೊರಡಿಸಬಹುದಾದ ಕಾನೂನುಗಳಲ್ಲಿ ಇದು ಆದ್ಯತೆಯನ್ನು ಹೊಂದಿರುತ್ತದೆ ಎಂಬ ನಿರ್ಣಯವನ್ನು ಸಮಾವೇಶವು ಅಂಗೀಕರಿಸಿತು. ಈಗ ಸಂಪ್ರದಾಯವು ಅಸ್ಪೃಶ್ಯರು ಎಂದು ಕರೆಯಲ್ಪಡುತ್ತಿರುವವರ ಮೇಲೆ ಹೇರಿರುವ ಸಾಮಾಜಿಕ ಅನರ್ಹತೆಗಳನ್ನು ಶೀಘ್ರವಾಗಿ ನ್ಯಾಯಯುತವಾದ ಹಾಗೂ ಶಾಂತಿಯುತ ಮಾರ್ಗದಲ್ಲಿ ನಿವಾರಿಸಲು ಹಿಂದೂ ಮುಖಂಡರು ಪ್ರಯತ್ನ ಪಡಬೇಕು. ನಿವಾರಣೆಯಾಗಬೇಕಾಗಿರುವ ಅನರ್ಹತೆಗಳಲ್ಲಿ ದೇವಾಲಯದ ಪ್ರವೇಶದ ಹಕ್ಕು ಸೇರಿರುತ್ತದೆ ಎಂಬ ನಿರ್ಣಯವನ್ನು ಕೂಡ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಧರ್ಮದ ಜನರ ಹಕ್ಕಿಗಾಗಿ ಸತತವಾಗಿ ಹೋರಾಡಿದರು. ಮುಂದೆ ಭಾರತದ ಭವಿಷ್ಯದಲ್ಲಿ ಅವರು ಒಬ್ಬ ಒಳ್ಳೆಯ ಹೋರಾಟಗಾರರಾಗುವ ಎಲ್ಲಾ ಲಕ್ಷಣಗಳನ್ನು ತೋರಿಸಿದ್ದಾರೆ ಎಂದು ಡಾಕ್ಟರ್ ಸಪ್ರು ನುಡಿದರು. ಪೂನಾ ಒಪ್ಪಂದದ ವಿಷಯದಲ್ಲಿ ಹೊರಡಿಸಿದ್ದ ಠರಾವನ್ನು ಅನುಮೋದಿಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತನಾಡಲು ಎದ್ದು ನಿಂತಾಗ ಅವರಿಗೆ ಅಭೂತಪೂರ್ವ ಚಪ್ಪಾಳೆಗಳ ಬೆಂಬಲವನ್ನು ಜನರು ವ್ಯಕ್ತಪಡಿಸಿದರು. ಈಗಷ್ಟೇ ಕೆಲ ದಿನಗಳಲ್ಲಿ ನನಗಿಂತ ಹೆಚ್ಚಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೊಬ್ಬ ಮನುಷ್ಯ ಇದ್ದಿರಲಾರ ಎಂದರೆ ಅದು ಅತಿಶಯೋಕ್ತಿ ಆಗುವುದೇ ಇಲ್ಲ. ನನ್ನ ಎದುರಿಗೆ ಇದ್ದದ್ದು ಒಂದು ಅತ್ಯಂತ ಕಠಿಣ ಪರಿಸ್ಥಿತಿ. ನನಗಿದ್ದ ಎರಡು ಆಯ್ಕೆಗಳು ಕೂಡ ಅಷ್ಟೇ ಕಠಿಣವಾಗಿದ್ದವು. ಭಾರತದ ಒಬ್ಬ ಅತ್ಯಂತ ಮಹತ್ವದ ವ್ಯಕ್ತಿಯ ಪ್ರಾಣವನ್ನು ನಾನು ಉಳಿಸಲೇಬೇಕಿತ್ತು. ನನ್ನ ಪಂಗಡದವರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವ ಜವಾಬ್ದಾರಿಯು ಕೂಡ ನನ್ನ ಮೇಲೆಯೇ ಇತ್ತು. ದುಂಡು ಮೇಜಿನ ಸಮಾವೇಶದಲ್ಲಿ ಕೂಡ ನಾನು ಇದೇ ಪ್ರಯತ್ನದಲ್ಲಿ ನಿರತನಾಗಿದ್ದೆ.
ನಾನು ಅತ್ಯಂತ ಸಂತಸದಿಂದ ಒಂದು ವಿಷಯವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಅದೇನೆಂದರೆ, ಎಲ್ಲರ ಸಹಕಾರದಿಂದಾಗಿ ನಮ್ಮ ಪಂಗಡದವರ ಹಿತಾಸಕ್ತಿಯನ್ನು ಬಲಿಗೊಡದೆ ಮಹಾತ್ಮ ಅವರ ಜೀವನವನ್ನು ಉಳಿಸಲು ಸಾಧ್ಯವಾಗಿದೆ. ಈ ಎಲ್ಲಾ ಮಾತುಕತೆಗಳಲ್ಲಿ ನಾವು ಬಹುಮಟ್ಟಿನ ಶ್ರೇಯಸ್ಸನ್ನು ಗಾಂಧೀಜಿಯವರಿಗೆ ನೀಡಲೇಬೇಕು. ಅವರನ್ನು ಭೇಟಿ ಮಾಡಿದಾಗ ಸಮಾನವಾದ ಎಷ್ಟೊಂದು ಅಂಶಗಳು ನಮ್ಮಿಬ್ಬರ ನಡುವೆ ಇದೆ ಎಂದು ತಿಳಿದು ಬಂದು ನಾನು ಅತ್ಯಂತ ಸಂತಸಗೊಂಡೆ. ತೇಜ್ ಬಹದ್ದೂರ್ ಸಪ್ರು ಅವರು ಒಂದು ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಅದೇನೆಂದರೆ, ಯಾವುದಾದ್ರೂ ಒಂದು ವಿಷಯದಲ್ಲಿ ಗಾಂಧೀಜಿಯವರ ಬಳಿಗೆ ಅತ್ಯಂತ ಕಠಿಣ ಸಮಸ್ಯೆಗಳನ್ನು ಮಾತ್ರ ಕೊಂಡೊಯ್ಯಲಾಗುತ್ತಿತ್ತು. ನನ್ನ ಹಾಗೂ ಗಾಂಧೀಜಿಯವರ ಚಿಂತನೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿತ್ತು ಎಂದು ನನಗೆ ದುಂಡು ಮೇಜಿನ ಸಮಾವೇಶದಲ್ಲೇ ತಿಳಿದಿತ್ತು. ಆದರೆ ಅವರು ನನ್ನ ಎದುರಾಳಿಯ ಬೆಂಬಲಕ್ಕೆ ನಿಲ್ಲದೆ ನನ್ನ ಬೆಂಬಲಕ್ಕೆ ನಿಂತಿರುವುದು ತಿಳಿದು ನನಗೆ ಬಹಳಷ್ಟು ಅತ್ಯಾಶ್ಚರ್ಯವಾಗಿತ್ತು. ಅತ್ಯಂತ ಕಠಿಣವಾದ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕಾಗಿ ನಾನು ಗಾಂಧೀಜಿಯವರಿಗೆ ಆಭಾರಿಯಾಗಿರುತ್ತೇನೆ. ನನಗೆ ಒಂದೇ ಒಂದು ದುಃಖಕರವಾದ ಸಂಗತಿ ಎಂದರೆ, ಮಹಾತ್ಮ ಅವರು ಈ ನಿಲುವನ್ನು ದುಂಡು ಮೇಜಿನ ಸಮಾವೇಶದಲ್ಲಿ ಏಕೆ ತಳೆಯಲಿಲ್ಲ ಎಂಬುದು. ಒಂದು ವೇಳೆ ಮಹಾತ್ಮ ಅವರು ಈಗ ತಳೆದಿರುವ ನಿಲುವನ್ನು ಆ ಸಮಯದಲ್ಲಿ ವ್ಯಕ್ತಪಡಿಸಿದ್ದರೆ ಇಂದು ಈ ಪರಿಸ್ಥಿತಿ ಉದ್ಭವವಾಗುತ್ತಲೇ ಇರಲಿಲ್ಲ. ಆದರೆ ಇದೆಲ್ಲ ಈಗ ಮುಗಿದು ಹೋದ ಕಥೆಯಾಗಿದೆ. ಈಗ ಈ ಠರಾವಿಗೆ ನಾನು ಬೆಂಬಲವನ್ನು ಅತ್ಯಂತ ಸಂತಸದಿಂದ ಸೂಚಿಸುತ್ತಿದ್ದೇನೆ. ಈ ಒಪ್ಪಂದಕ್ಕೆ ಇಡೀ ಶೋಷಿತ ವರ್ಗದ ಜನರ ಒಪ್ಪಿಗೆ ಇದೆ ಎಂದು ಎಂಬ ಸಂದೇಶವನ್ನು ಕೆಲವು ಪತ್ರಿಕೆಗಳು ಮುಂದೆ ಇಟ್ಟಿವೆ. ಆದರೆ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸಲು ಇಚ್ಛಿಸುವೆ. ಅದೇನೆಂದರೆ, ನಾನು ಪ್ರತಿನಿಧಿಸುವ ಪಕ್ಷ ಹಾಗೂ ಇಲ್ಲಿರುವ ನನ್ನ ಇತರ ಎಲ್ಲ ಮಿತ್ರರು ಕೂಡ ಈ ಒಪ್ಪಂದಕ್ಕೆ ಬದ್ಧರಾಗಿದ್ದೇವೆ. ಈ ವಿಷಯದಲ್ಲಿ ಯಾವುದೇ ಸಂದೇಹ ಬೇಡ. ನಮಗೆ ಇರುವಂತಹ ಸಂದೇಹವೆಂದರೆ, ಹಿಂದೂ ಸಮಾಜವು ಈ ಒಪ್ಪಂದವನ್ನು ಆಚರಣೆಗೆ ತರುವುದೇ ಎಂಬುದು. ಧ್ವನಿ: ಓ, ಖಂಡಿತ ನಾವು ತರುತ್ತೇವೆ. ಆದರೆ ಅತ್ಯಂತ ದುಃಖದಿಂದ ಒಂದು ಸಂಗತಿ ತಿಳಿಸಬಯಸುತ್ತೇನೆ. ಹಿಂದೂ ಸಮಾಜ ಇಡಿಯಾಗಿ ಒಂದು ಸಮಾಜವಲ್ಲ, ಬದಲಾಗಿ ಅದು ಹಲವು ಪುಟ್ಟ ಪುಟ್ಟ ಸಮಾಜಗಳ ಒಕ್ಕೂಟ. ಆದರೆ ಹಿಂದೂ ಧರ್ಮದ ಮುಖಂಡರು ಇದನ್ನು ಒಂದು ಪವಿತ್ರ ಕಾರ್ಯದಂತೆ ಪರಿಗಣಿಸಿ ಆಚರಣೆಗೆ ತರುತ್ತಾರೆ ಎಂದು ನಂಬಿದ್ದೇನೆ. ಒಂದೇ ಒಂದು ವಿಷಯವನ್ನು ನಾನು ತಿಳಿಸಲು ಇಚ್ಛಿಸುತ್ತೇನೆ. ಈ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಯಲ್ಲಿ ಭಾಗಿಯಾದಂತಹ ಎಲ್ಲಾ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರಲ್ಲಿಯೂ ವಿಶೇಷವಾಗಿ ಸರ್ ತೇಜ್ ಬಹದ್ದೂರ್ ಸಪ್ರು ಹಾಗೂ ಸಿ ರಾಜಗೋಪಾಲಾಚಾರಿ ಅವರನ್ನು ಅಭಿನಂದಿಸುತ್ತೇನೆ. ತೇಜ್ ಬಹದ್ದೂರ್ ಅವರು ಇರದೇ ಹೋಗಿದ್ದರೆ ಇಷ್ಟೊಂದು ಅಂಶಗಳ ಬಗ್ಗೆ ಒಮ್ಮತವನ್ನು ಮೂಡಿಸಲು ಸಾಧ್ಯ ಆಗುತ್ತಿರಲಿಲ್ಲ. ಕಳೆದ 2 ವರ್ಷಗಳಿಂದ ಇವರೊಡನೆ ಇರುವ ಒಡನಾಟದ ಬಲದಿಂದ ಹೇಳಬೇಕಂದ್ರೆ, ಭಾರತದಲ್ಲಿ ಒಬ್ಬ ಜಾತ್ಯತೀತನಾದ ಮನುಷ್ಯನಿದ್ದಾನೆಂದರೆ ಆತ ತೇಜ್ ಬಹದ್ದೂರ್ ಸಪ್ರು ಅವರೇ. ಅವರ ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತ ಧೋರಣೆಯು ಇಂತಹ ರಕ್ಷಣೆಗೆ ಹಾತೊರೆಯುತ್ತಿರುವ ಹಿಂದುಳಿದ ವರ್ಗಗಳ ಜನರ ಆಶಾಕಿರಣವಾಗಿದೆ. ಇದು ಸಂವಿಧಾನದಲ್ಲಿ ಕೂಡ ರಕ್ಷಣೆ ಆಗುವುದು ಖಚಿತವಾಗಿದೆ. ನಾನು ನನ್ನ ಸ್ನೇಹಿತರಾದಂತಹ ರಾಜಗೋಪಾಲಾಚಾರಿ ಅವರ ಬಗ್ಗೆಯೂ ಹೇಳಲೇಬೇಕು. ಸಂಧಾನವು ಮುರಿದು ಬೀಳಬಹುದಾದಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಇವರು ನಮ್ಮ ರಕ್ಷಣೆಗೆ ಧಾವಿಸಿದ್ದರು. ಒಂದು ವೇಳೆ ಅವರು ಆಸಕ್ತಿ ವಹಿಸಿ ಕಾರ್ಯನಿರ್ವಹಣೆ ಮಾಡದೆ ಹೋಗಿದ್ದರೆ ಈ ಒಪ್ಪಂದ ಇಂದು ಜಾರಿ ಆಗುತ್ತಲೇ ಇರಲಿಲ್ಲ. ಕಟುತರವಾದ ವಾದ ವಿವಾದಗಳು ತೀವ್ರವಾಗಿ ನಡೆಯುತ್ತಿದ್ದಾಗ ತೋರಿದ ತಾಳ್ಮೆ ಹಾಗೂ ಸೌಜನ್ಯಕ್ಕಾಗಿ ನಾನು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ಬರಬಾರದು ಎಂದ ಈ ಜಾತ್ಯಾಧಾರಿತ ನಿರ್ಣಯದಲ್ಲಿ ಭಾರತದ ಏಕತೆಯ ದೃಷ್ಟಿಯಿಂದ ಕೆಲವು ಬದಲಾವಣೆಗಳನ್ನು ತರಲಾಗಿದೆ. ಆದರೆ ಈ ವಾದಕ್ಕೆ ನನ್ನ ಸಂಪೂರ್ಣ ಸಹಮತಿ ಇಲ್ಲ. ಬಹುಸಂಖ್ಯಾತ ಜನರ ವಿಷಯದಲ್ಲಿ ಈ ಪ್ರತ್ಯೇಕ ಮತಕ್ಷೇತ್ರಗಳು ಹಾನಿ ಉಂಟ ಮಾಡಬಹುದೇ ಹೊರತು ಅಲ್ಪಸಂಖ್ಯಾತರ ವಿಷಯದಲ್ಲಿ ಈ ರೀತಿ ಆಗಲು ಸಾಧ್ಯವಿಲ್ಲ. ಹಿಂದೂ ಧರ್ಮದೊಳಕ್ಕೆ ಶೋಷಿತ ವರ್ಗದವರು ಸಂಪೂರ್ಣವಾಗಿ ಸೇರ್ಪಡೆ ಆಗಲು ಇರುವ ಸಮಸ್ಯೆಗೆ ಜಂಟಿ ಮತಕ್ಷೇತ್ರಗಳು ಪರಿಹಾರ ಅಲ್ಲ ಎಂಬುದು ನನ್ನ ಭಾವನೆ. ಯಾವುದೇ ಒಂದು ಚುನಾವಣಾ ವ್ಯವಸ್ಥೆಯು ಒಂದು ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಆಗಲು ಸಾಧ್ಯವಿಲ್ಲ. ಅದಕ್ಕೆ ರಾಜಕೀಯ ವ್ಯವಸ್ಥೆಗಿಂತ ಬೇರೆಯಾದ ಮಾರ್ಗವನ್ನು ನಾವು ಹುಡುಕಲೇಬೇಕಾಗುತ್ತದೆ. ನೀವೆಲ್ಲರೂ ಇಂದು ನಾವು ಮಾಡಿಕೊಂಡಿರುವ ವ್ಯವಸ್ಥೆಯನ್ನು ಮೀರಿ ಅಸ್ಪೃಶ್ಯ ಈ ಸಮಸ್ಯೆಯನ್ನು ಸಮಾಜದಿಂದ ತೊಡೆದು ಹಾಕಲೇಬೇಕು. ಅಸ್ಪೃಶ್ಯರು ಕೇವಲ ಹಿಂದೂ ಧರ್ಮದ ಒಂದು ಭಾಗವಷ್ಟೇ ಆಗಬಾರದು. ಬದಲಿಗೆ ಅವರಿಗೆ ಒಂದು ಗೌರವಯುತ ಸ್ಥಾನವನ್ನು ನಾವು ನೀಡಬೇಕು. ಸಮಾಜದಲ್ಲಿ ಸಮಾನವಾದ ಸ್ಥಾನಮಾನ ಸಿಗುವಂತೆ ಮಾಡಬೇಕು. ಎಲ್ಲಿಯವರೆಗೂ ಅಸ್ಪೃಶ್ಯರು ಅಜ್ಞಾನವನ್ನು ಹೊಂದಿದ್ದರೋ, ಅವರಿಗೆ ಆತ್ಮಸಮ್ಮಾನ ಇರಲಿಲ್ಲವೋ, ಅಲ್ಲಿಯವರೆಗೂ ಅವರು ಹಿಂದೂ ಧರ್ಮ ಅವರಿಗೆ ನೀಡಿದಂತಹ ಸ್ಥಾನಮಾನ ಒಪ್ಪಿಕೊಂಡಿದ್ದರು. ಆದರೆ ಅವರಿಗೆ ವಿದ್ಯಾಭ್ಯಾಸ ದೊರೆಯುತ್ತಿದ್ದಂತೆ ಅವರು ಎಚ್ಚೆತ್ತುಕೊಳ್ಳುತ್ತಿದ್ದಾರೆ ಮತ್ತು ಅವರು ತಮಗೆ ದೊರೆಯದಿರುವ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಕುದಿಯಲಾರಂಭಿಸಿದ್ದಾರೆ. ಇದು ಅವರನ್ನು ಹಿಂದೂ ಧರ್ಮದಿಂದ ಸಿಡಿದು ಹೊರ ಹೋಗುವ ಅಪಾಯವಿದೆ. ತಾವೆಲ್ಲರೂ ಈ ಅಂಶವನ್ನು ಗಮನ ಇರಿಸಿಕೊಂಡು ಈ ವಿಷಯದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಿರಿ ಎಂದು ಆಶಿಸುತ್ತೇನೆ. ಈ ಒಂದು ಅವಕಾಶಕ್ಕಾಗಿ ನಾನು ಗೆಳೆಯ
ಅರುಣ್ ಜೋಳದ ಕೂಡ್ಲಿಗೆ ಅವರಿಗೆ ವಂದಿಸ್ತೇನೆ. ನನ್ನ ಈ ಅಂಬೇಡ್ಕರ್ ಓದುವ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಭೀಮ್.

0: ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ದಾದಾಪೀರ್ ಜೈಮನ್. ಅಸ್ಪೃಶ್ಯರಿಗಾಗಿ ಬಾಂಬೆಯಲ್ಲಿ ಒಂದು ಸಾಮಾಜಿಕ ಕೇಂದ್ರ. ಭಾರತೀಯ ಸಮುದಾಯಕ್ಕೆ ಮಾನವೀಯ ಘನತೆಯನ್ನು ತಂದುಕೊಡಲು ಅಸ್ಪೃಶ್ಯರ ಪರವಾಗಿ ನಡೆಸುತ್ತಿದ್ದ ಹೋರಾಟಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಧನ ಸಂಗ್ರಹ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದರು. ಅಸ್ಪೃಶ್ಯರ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಒಂದು ಕೇಂದ್ರವನ್ನು ಸ್ಥಾಪಿಸಲು ಅವರು ಯೋಚಿಸುತ್ತಿದ್ದರು. ಬಹುಶಃ 1949ರಲ್ಲಿ ಅವರು ಭಾರತದ ಸಂಸ್ಥಾನಗಳ ರಾಜರುಗಳಿಗೆ ಮತ್ತು ಜನತೆಗೆ ಒಂದು ಮನವಿಯನ್ನು ಮಾಡಿದ್ದರು. ಸಂಪಾದಕರು, ಭಾರತದ ರಾಜರುಗಳಿಗೆ ಮತ್ತು ಜನತೆಗೆ ಅಸ್ಪೃಶ್ಯರಿಗಾಗಿ ಬಾಂಬೆಯಲ್ಲಿ ಉದ್ದೇಶಿಸಿರುವ ಒಂದು ಸಾಮಾಜಿಕ ಕೇಂದ್ರಕ್ಕೆ ಧನ ಸಹಾಯ ಈ ಯೋಜನೆಯ ಅಗತ್ಯ. 325,000 ರೂಪಾಯಿಗಳು. ನೀವು ಸಹಾಯ ಮಾಡುವುದಿಲ್ಲವೇ? ಆನಬರಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಎ ಪಿಎಚ್ಡಿ ಟಿಎಸ್ಸಿ ಬಾರ್ ಅಟ್ ಲಾ ಗವರ್ನರ್ ಜನರಲ್ ಅವರ ಕಾರ್ಯಾಂಗ ಸಮಿತಿಯ ಸದಸ್ಯರು. ಇವರ ಮನವಿ ಅಸ್ಪೃಶ್ಯರ ಹೊಸ ಚಳುವಳಿ. ಭಾರತದ ಜನಸಂಖ್ಯೆಯಲ್ಲಿ 70 ದಶಲಕ್ಷದಷ್ಟು ಇರುವ, ತುಳಿಯಲ್ಪಟ್ಟಿರುವ ಮತ್ತು ಕೆಳದರ್ಜೆಯ ಜೀವನವನ್ನು ನಡೆಸುತ್ತಿರುವ ಅಸ್ಪೃಶ್ಯರ ಪರಿಸ್ಥಿತಿಯು ಭಾರತದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು. ಅವರನ್ನು ಇತರ ಸಮುದಾಯಗಳವರ ಮಟ್ಟಕ್ಕೆ ಏರಿಸುವ ಪ್ರಯತ್ನಗಳತ್ತ ಹಲವಾರು ಹಿಂದೂ ಸಮಾಜ ಸುಧಾರಕರು ತಮ್ಮ ಗಮನವನ್ನು ಹರಿಸಿದ್ದಾರೆ. ಆದರೆ ತಮ್ಮ ಉದ್ಧಾರದ ಹೊಣೆಯನ್ನು ತಾವೇ ಹೊತ್ತುಕೊಳ್ಳಲು ಅಸ್ಪೃಶ್ಯರು ಮಾಡುತ್ತಿರುವ ಪ್ರಯತ್ನವು ಅಭೂತಪೂರ್ವವಾದದ್ದು. ಸಮಾನತೆಗಾಗಿ ಅವರು ನಡೆಸುತ್ತಿರುವ ಹೋರಾಟವು 25 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಈ ಹೋರಾಟವು ಹಲವು ಮಜಲುಗಳನ್ನು ದಾಟಿ ಬರುತ್ತಿದೆ ಮತ್ತು ಮತ್ತೆ ಮತ್ತೆ ಸಂಭವಿಸುತ್ತಿರುವ ಮುಖಭಂಗಗಳು ಮತ್ತು ಒಂದೇ ಸಮನೆ ಎದುರಾಗುತ್ತಿರುವ ವಿರೋಧಗಳ ಹೊರತಾಗಿಯೂ ಈ ಚಳುವಳಿಯು ಕಾಲದಿಂದ ಕಾಲಕ್ಕೆ ಬಲವನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಯುತ್ತಿದೆ. ಸ್ವಾವಲಂಬನೆಯ ಸಂದೇಶವು ಸಮುದಾಯದ ಅತ್ಯಂತ ಕೆಳಮಟ್ಟದವರೆಗೂ ತಲುಪಿದೆ. ಹಳ್ಳಿಗಳ ಹೊರಭಾಗಗಳಲ್ಲಿ ನಿಂತ ನೀರಾಗಿದ್ದ ಅಸ್ಪೃಶ್ಯರ ಬದುಕಿನಲ್ಲಿ ಮತ್ತು ಕಗ್ಗಾಡಾಗಿದ್ದ ಅವರ ಬದುಕಿನಲ್ಲಿ ಈಗ ಪ್ರಚೋದನೆಯನ್ನು ಕಾಣಬಹುದು. ವರ್ಗಗಳ ಮೂಢನಂಬಿಕೆಯಿಂದ, ತಮ್ಮನ್ನು ತಾವೇ ಕೀಳಾಗಿ ಕಾಣುವ ಸ್ವಭಾವದಿಂದ ಮತ್ತು ಅಜ್ಞಾನದ ಹೊರೆಯಿಂದಾಗಿ ಸುಪ್ತತೆಯ ಆಳದಲ್ಲಿ ಮುಳುಗಿದ್ದವರ ದೇಹದಲ್ಲಿ ಹೊಸ ಬದುಕಿನ ಸೆಲೆಯು ಒಡೆದು ತೋರುತ್ತಿದೆ. ನಿಜವಾದ ಹುಮ್ಮಸ್ಸು ಮೂಡಿದೆ ಮತ್ತು ಸರಿಯಾದ ಚಳುವಳಿಯು ಪ್ರಾರಂಭವಾಗಿದೆ. ಆತ್ಮಗೌರವ ಮತ್ತು ಸ್ವಾವಲಂಬನೆಯನ್ನೇ ಮಂತ್ರವಾಗಿಸಿಕೊಂಡಿರುವ ಈ ಚಳುವಳಿಯನ್ನು ವ್ಯವಸ್ಥಿತವಾಗಿ ಪೋಷಿಸಿದರೆ ಅದು ಅಸ್ಪೃಶ್ಯರ ಮತ್ತು ಇಡೀ ದೇಶದ ಸ್ಥಾನವನ್ನ ಉನ್ನತಿಗೆ ಕೊಂಡೊಯ್ಯುವ ಒಂದು ಅದ್ಭುತವಾದ ಶಕ್ತಿಯಾಗುತ್ತದೆ. ಈ ಚಳುವಳಿಯ ಪರವಾಗಿ ನಾನೀಗ ಈ ಮನವಿಯನ್ನು ಮಾಡುತ್ತಿದ್ದೇನೆ. ನನ್ನ ಕಾರ್ಯಚಟುವಟಿಕೆಯ ಜೊತೆ ಹತ್ತಿರ ಹೊಂದಿರದವರು ಸಾಮಾಜಿಕ ಚಳುವಳಿಯ ಪರವಾಗಿ ನಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಆಶ್ಚರ್ಯವನ್ನು ತಾಳಬಹುದು. ಅವರು ನನ್ನನ್ನು ರಾಜಕಾರಣಿ ಎಂಬಂತೆ ನೋಡುತ್ತಿದ್ದಾರೆ. ವಾಸ್ತವವಾಗಿ ರಾಜಕೀಯವು ನನಗೆ ಎಂದೂ ಗೀಳಾಗಿರಲಿಲ್ಲ. ಜನತೆಯ ಸುಧಾರಣೆಗಾಗಿ ರಾಜಕೀಯ ಶಕ್ತಿಗಳು ಎಷ್ಟೇ ಪ್ರಮುಖವಾದವುಗಳಾದರೂ ಸಾಮಾಜಿಕ, ಆರ್ಥಿಕ ಮತ್ತು ನೈತಿಕ ಶಕ್ತಿಗಳು ಸಮಾಜಕ್ಕೆ ಅತ್ಯಂತ ಪ್ರಾಣಾಧಾರವಾದವುಗಳು. ಹಾಗೂ ಈ ಸಾಮಾಜಿಕ, ಆರ್ಥಿಕ ಮತ್ತು ನೈತಿಕ ಸುಧಾರಣೆಗಳಿಗೆ ರಾಜಕೀಯ ಶಕ್ತಿಯು ಕೇವಲ ಒಂದು ಸಾಧನ ಎಂಬುದು ಚರಿತ್ರೆಯ ವಿದ್ಯಾರ್ಥಿಯಾದ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರುಬಿಟ್ಟಿದೆ. ರಾಜಕೀಯ ಚಳುವಳಿಗಿಂತಲೂ ಹೆಚ್ಚಿನ ಒತ್ತನ್ನು ಸಾಮಾಜಿಕ ಚಳುವಳಿಗಳಿಗೆ ನಾನು ಮೊದಲಿನಿಂದಲೂ ಕೊಡುತ್ತಾ ಬಂದಿದ್ದೇನೆ. ನನ್ನ 25 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಬಹುಪಾಲನ್ನ ಅಸ್ಪೃಶ್ಯರ ಸಾಮಾಜಿಕ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟಿದ್ದೇನೆ. ನನ್ನನ್ನು ಕೇವಲ ಒಬ್ಬ ರಾಜಕಾರಣಿ ಎಂಬ ದೃಷ್ಟಿಯಿಂದ ನೋಡುವುದನ್ನು ತಪ್ಪಿಸಲು ಮಾತ್ರ ಈ ಮಾತನ್ನ ಇಲ್ಲಿ ಹೇಳುತ್ತಿದ್ದೇನೆ. ಅದೊಂದು ತಪ್ಪು ಅಭಿಪ್ರಾಯ. ಹೊಸ ಚಳುವಳಿಗೆ ಹೊಸ ಶಕ್ತಿಯನ್ನ ತುಂಬುವಲ್ಲಿ ಮತ್ತು ಅದರ ಬೆಳವಣಿಗೆಯನ್ನು ಪೋಷಿಸುವಲ್ಲಿ ನನ್ನ ಪಾತ್ರವು ಅಮುಖ್ಯವಾದುದೇನೂ ಅಲ್ಲ. ನನ್ನ ಈ ಹೇಳಿಕೆಯ ಸಮರ್ಥನೆಗೆ ಬಾಂಬೆಯ ಪ್ರಧಾನಮಂತ್ರಿಗಳಾಗಿದ್ದ ಕಾಂಗ್ರೆಸ್ನ ಶ್ರೀ ಬಿಜಿ ಖೇರ್ ಅವರ ಮಾತುಗಳನ್ನು ಇಲ್ಲಿ ಉದ್ಧರಿಸುತ್ತಿದ್ದೇನೆ. ಸಚಿವರ ವೇತನದ ಮಸೂದೆಯ ಮೇಲೆ ನಾನು ಬಾಂಬೆ ಶಾಸನ ಸಭೆಯಲ್ಲಿ ಮಾಡಿದ ಭಾಷಣಕ್ಕೆ ಉತ್ತರವಾಗಿ 1937ರ ಆಗಸ್ಟ್ 23ರಂದು ಉತ್ತರಿಸುತ್ತಿದ್ದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಚಿವರ ಸಾಮರ್ಥ್ಯದ ಬಗ್ಗೆ ಮಂಡಿಸಿದ ತಮ್ಮ ವಾದದ ಬಗ್ಗೆ ಎರಡು ಅಭಿಪ್ರಾಯಗಳಿರುವುದು ಸಾಧ್ಯವೇ ಇಲ್ಲ. ಈ ಸಚಿವ ಸಂಪುಟದ ಸದಸ್ಯರ ಸಾಮರ್ಥ್ಯದ ವಿಷಯದಲ್ಲಿ ಮಾಡಿರುವ ಟೀಕೆಗಳ ಬಗ್ಗೆ ಮತ್ತು ಅವರು ನೀಡಿದ ನೈಜ ಅಭಿಪ್ರಾಯಗಳ ಬಗ್ಗೆ ನಾನು ಸನ್ಮಾನ್ಯ ಸದಸ್ಯರಿಗೆ ಕೃತಜ್ಞನಾಗಿದ್ದೇನೆ. ಅವರ ಯೋಗ್ಯತೆಯ ಬಗ್ಗೆ ನನಗೆ ಬಹಳ ಗೌರವವಿದೆ. ದಲಿತ ವರ್ಗಗಳವರಿಗೆ ಬೇರೆ ಯಾರೂ ಮಾಡಲಾಗದಷ್ಟು ಸೇವೆಯನ್ನು ಅವರು ಮಾಡುತ್ತಿದ್ದಾರೆ. ಈ ಸೇವೆಗಾಗಿ ಅವರು ಎಷ್ಟು ವೇತನವನ್ನು ಪಡೆಯುತ್ತಿದ್ದಾರೆ ಎಂದು ನಾನು ಮಾನ್ಯ ಸದಸ್ಯರನ್ನ ಕೇಳಬಹುದೇ? ಅವರು ದಲಿತ ವರ್ಗಗಳಿಗಾಗಿ ಮಾಡುತ್ತಿರುವ ಸೇವೆಯನ್ನು
1: ಅವರಿಗೆ ನೀಡುವ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲವೆಂಬುದನ್ನು ನಾನು ಬಲ್ಲೆ. ಅವರು ತಮ್ಮ ಸಮುದಾಯದವರಿಗಾಗಿ ಮಾಡುತ್ತಿರುವ ಸೇವೆಯ ಬೆಲೆಯನ್ನು ಹಣದ ದೃಷ್ಟಿಯಿಂದ ಅಳೆಯಲು ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿಯು ಪಡೆಯುವ ವೇತನದ ಮೇಲೆ ಆತನ ಸಾಮರ್ಥ್ಯವು ಅವಲಂಬಿತವಾಗಿರುವುದಿಲ್ಲ. ತಮ್ಮ ಸಮುದಾಯಗಳವರಿಗೆ ಸಲ್ಲಿಸುತ್ತಿರುವ ಸೇವೆಗಾಗಿ ಆರ್ಥಿಕವಾಗಿ ಎಂತಹ ಪ್ರತಿಫಲವನ್ನು ಪಡೆಯುತ್ತಿದ್ದೀರಿ ಎಂಬುದು ನಾನು ನನ್ನ ಮಾನ್ಯ ಮಿತ್ರರಿಂದ ತಿಳಿದುಕೊಳ್ಳಬಹುದೇ? ಬಾಂಬೆ ಶಾಸನ ಸಭೆಯ ಚರ್ಚೆಗಳು 1937 ಸಂಪುಟ 1 ಪುಟ 272. ಕಾಂಗ್ರೆಸ್ ಪಕ್ಷದವರಿಂದ ಬಂದ ಈ ಟೀಕೆಗಳನ್ನು ನಾನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗಿ ಬಂದುದಕ್ಕೆ ನನಗೆ ಅತೀವ ಸಂತೋಷವಾಗುತ್ತಿದೆ. ಈ ಹಿಂದೆ ಮುಖ್ಯವಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೆ ಎಂಬುದನ್ನು ಇದು ತೋರಿಸಿಕೊಡುತ್ತದೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈ ರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 PM ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿತಾನೆ ಇದ್ದೀವಿ. ಈ ದಿನ ಕೂಡ ಒಂದು ಸ್ಪೆಷಲ್ಲಾಗಿ ಮಾಡುವಂತಹ ತಿಂಡಿಯ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಇದು ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ, ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಈ ಅನ್ನದ ಐಟಮ್ ತಿಂಡಿಗಳನ್ನು ಮಾಡುವಾಗ ಪಲಾವು, ಬಿಸಿಬೇಳೆಬಾತು, ವಾಂಗಿಬಾತು, ರೈಸ್ ಬಾತು, ಟೊಮೆಟೊ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಸಬ್ಬಸ್ಗೆ ಸೊಪ್ಪಿನ ಚಿತ್ರಾನ್ನ, ಪುಳಿಯೊಗ್ರೆ, ಪುದೀನ ರೈಸ್, ಸಬ್ಬಸ್ಗೆ ಚಿತ್ರಾನ್ನ ಈ ರೀತಿಯಲ್ಲಿ ಮಾಡ್ತಾ ಇರ್ತೀವಿ. ಇದು ಸಾಮಾನ್ಯವಾಗಿ ಒಮ್ಮೆ ಆದರೂ ನಾವು ಟ್ರೈ ಮಾಡೇ ಇರ್ತೀವಿ. ವಾರಕ್ಕೆ 2 ಬಾರಿ ಅಥವಾ 1 ಬಾರಿ ಆದರೂ ಮಾಡಿರ್ತೀವಿ. ಈ ಉಪ್ಪಿಟ್ಟು, ಅವಲಕ್ಕಿ ಬದಲು ಚಿತ್ರಾನ್ನ, ಪುಳಿಯೊಗ್ರೆ, ವಾಂಗಿಬಾತ್, ಪಲಾವು ಈ ರೀತಿಯ ಒಂದು ತಿಂಡಿಗಳು ಬಾಕ್ಸಿಗೆ, ಅಂದರೆ ಮಕ್ಕಳ ಲಂಚ್ ಬಾಕ್ಸಿಗೆ ಬೆಟರ್ ಆಗಿರುತ್ತೆ ಅಂತ ಮಾಡಿರ್ತೀವಿ ಕೂಡ. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ತಿಂಡಿ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ. ಅದೇ ಸ್ಪೆಷಲ್ಲಾಗಿ ಮೊಳಕೆ ಹುರುಳಿ ಕಾಳಿನ ಚಿತ್ರಾನ್ನ ಸ್ನೇಹಿತರೆ. ಖಂಡಿತವಾಗ್ಲೂ ಹುರುಳಿ ಕಾಳು ಬಗ್ಗೆ ಸಾಕಷ್ಟು ರೆಸಿಪಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಹುರುಳಿ ಕಾಳಿಂದ ಎಷ್ಟೆಲ್ಲ ಉಪಯೋಗ ಇದೆ ಆರೋಗ್ಯಕ್ಕೆ ಅಂತ. ಅದರಲ್ಲೂ ಈ ದಿನ ಮೊಳಕೆ ಬರಿಸಿದಂತಹ ಹುರುಳಿ ಕಾಳಿನಿಂದ ಚಿತ್ರಾನ್ನವನ್ನು ಮಾಡ್ತಾ ಇದ್ದಾರೆ. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಲೇಬೇಕು, ಮಾಡಿದ್ಮೇಲೆ ನೀವು ಪದೇ ಪದೇ ಮಾಡ್ಕೊಳ್ತೀರಾ ಅಂತಲೇ ಹೇಳ್ತಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು. ಅಂದಾಗೆ ಸ್ನೇಹಿತರೆ, ಮೊಳಕೆ ಹುರುಳಿ ಕಾಳನ್ನು ನಾವು ಪೌಷ್ಟಿಕಾಂಶಗಳ ಗಣಿ ಅಂತ ಕೂಡ ಕರಿತೀವಿ. ಯಾಕಪ್ಪ ಅಂದರೆ ದೇಹಕ್ಕೆ ಒಂದು ಅದ್ಭುತವಾದ ಶಕ್ತಿ ಸಿಗುತ್ತೆ ಇದರ ಸೇವನೆಯಿಂದ. ಜೊತೆಗೆ ಆಯುರ್ವೇದದಲ್ಲಿ ಕೂಡ ಇದಕ್ಕೆ ವಿಶೇಷ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಇದು ಉಷ್ಣದಾಯಕ ಕಾಳಾಗಿದೆ ಕೂಡ, ತೂಕ ಇಳಿಸ್ಲಿಕ್ಕೆ ಸಹಕಾರಿ ಆಗುತ್ತೆ, ಜೊತೆಗೆ ಕಿಡ್ನಿ ಸ್ಟೋನ್ ನಿವಾರಣೆಗೆ ಸಹಾಯಕ, ಹಾಗೆ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ, ಮತ್ತು ಹೆಚ್ಚಿನ ಪ್ರೋಟೀನ್ ಮತ್ತು ಶಕ್ತಿಯನ್ನು ಹೊಂದಿರುವಂತಹ ಕಾಳು ಇದಾಗಿದೆ. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಕಬ್ಬಿಣದ ಅಂಶಗಳು ಹೆಚ್ಚಾಗಿರುತ್ತೆ. ಇದು ದೇಹಕ್ಕೆ ಕುದುರೆಯಂತಹ ಶಕ್ತಿಯನ್ನು ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ, ಜೀರ್ಣ ಶಕ್ತಿಯನ್ನು ಸುಧಾರಿಸುತ್ತೆ. ಅದಕ್ಕೋಸ್ಕರ ಇದನ್ನು ಹಾರ್ಸ್ ಗ್ರಾಮ್ ಅಂತ ಕೂಡ ಕರೆಯೋದುಂಟು. ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಮೊಳಕೆ ಕಟ್ಟಿದ ಕಾಳನ್ನು ಸಾಂಬಾರ್ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಹಾಗೆ ಇದರಿಂದ ಚಟ್ನಿ ಕೂಡ ಮಾಡ್ತಾರೆ. ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಸ್ಪೆಷಲಾಗಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪಲ್ಯ ಮಾಡ್ಕೊಳ್ಳೋದು, ಸಾಂಬಾರು ಮಾಡ್ಕೊಳ್ಳೋದು ಗೊತ್ತಿರುವಂಥ ವಿಷಯ, ಚಿತ್ರಾನ್ನ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಸೊ ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅಂದಾಗಿ ಸ್ನೇಹಿತರೆ, ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇದು ಗಮನದಲ್ಲಿಟ್ಕೊಳ್ಬೇಕಾಗಿರುವಂತಹ ವಿಷಯ ಆಗಿದೆ. ಏನಪ್ಪ ಅಂದರೆ, ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡುತ್ತೆ ಹುರುಳಿ ಕಾಳು. ಇದರಲ್ಲಿ ನ್ಯಾಚುರಲ್ಲಾಗಿ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡುವಂತಹ ಗುಣ ಹೊಂದಿದೆ. ಅದಕ್ಕೋಸ್ಕರ ಈ ಬೇಸಿಗೆಗಾಲದಲ್ಲಿ ಇದರ ಒಂದು ಸೇವನೆ ಕೂಡ ಕಡಿಮೆ ಇರುತ್ತೆ. ಹಾಗೆ ಇದರೊಟ್ಟಿಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಗರ್ಭಿಣಿಯರು ವೈದ್ಯರ ಸಲಹೆ ಪಡ್ಕೊಂಡು ಇದರ ಸೇವನೆ ಮಾಡ್ಬೋದು. ಸೊ ಇಷ್ಟೆಲ್ಲ ಉಪಯೋಗ ಇದೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿನಿಂದ. ತಡ ಮಾಡೋದು ಬೇಡ. ಈ ಹುರುಳಿ ಕಾಳನ್ನು ಬಳಸ್ಕೊಂಡು ಚಿತ್ರಾನ್ನವನ್ನು ಹೇಗೆ ಮಾಡ್ತಾರೆ, ವಿನಯ್ ಶ್ರೀನಿವಾಸ್ ಸರ್ ಅವರು ಮಾಡುವುದರ ಮುಖಾಂತರ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಮೊಳಕೆ ಹುರುಳಿ ಕಾಳಿನ ಚಿತ್ರಾನ್ನವನ್ನು ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಸಬ್ಬಸ್ಗೆ ಸೊಪ್ಪಿನ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ, ಪುದೀನ ರೈಸ್, ಪುಳಿಯೋಗರೆ, ವಾಂಗಿಬಾತು, ಮಸಾಲಾಬಾತು ಈ ರೀತಿ ಮಾಡ್ಕೊಂಡಿರ್ತೀವಿ. ಈ ಮೊಳಕೆ ಹುರುಳಿಕಾಳಿನ ಚಿತ್ರಾನ್ನವನ್ನು ಮಾಡ್ಕೊಳ್ಳೋದು ತುಂಬಾ ರೇರು. ಖಂಡಿತವಾಗ್ಲೂ ಈ ರೀತಿಯ ಚಿತ್ರಾನ್ನ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು. ಹಾಗಾದರೆ ತಡ ಮಾಡೋದು ಬೇಡ, ವಿನಯ್ ಶ್ರೀನಿವಾಸ್ ಸರ್ ಅವರು ಮಾಡುವುದರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಂದ ಮೊಳಕೆ ಹುರುಳಿಕಾಳಿನ ಚಿತ್ರಾನ್ನವನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಮಾಡ್ತಾರೆ ಅನ್ನೋದನ್ನು ಕೇಳೋಣ.
4: ಇವತ್ತು ಒಂದು ಸ್ಪೆಷಲ್ ಆಗಿ ನಮ್ಮ ಹಳ್ಳಿ ಕಡೆ ಸುಮಾರಷ್ಟು ನಾನು ತಿಂದಿದ್ದೀನಿ. ನಿಮ್ಮ ಮನೆಗಳಲ್ಲೂ ಮಾಡಿರ್ತಾರೆ ನಾವು, ಮೋಸ್ಟ್ಲಿ ಅಜ್ಜಿ ಯಾರು ವಯಸ್ಸಾದವರು ಹಳೆ ಕಾಲದವರು ಇದನ್ನು 100% ರೆಸಿಪಿ ಮಾಡಿರ್ತಾರೆ. ಮೊಳಕೆ ಹುರುಳಿಕಾಳು ಚಿತ್ರಾನ್ನ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. 100% ನಿಮ್ಮ ಅಜ್ಜಿನೋ ತಾತನೋ ಅಥವಾ ವಯಸ್ಸಾದವ್ರು ಯಾರನ್ನಾರು ಕೇಳಿದ್ರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. 100% ಮನೇಲಿ ಮುಂಚೆ ಎಲ್ಲ ಹುರುಳಿಕಾಳನ್ನ ಸಿಕ್ಕಾಬಿಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾನೆ ಇರ್ತಿದ್ರು, ಅದರಲ್ಲೂ ಎಸ್ಪೆಷಲಿ ನಮ್ಮ ಹಳ್ಳಿ ಮೈಸೂರು ಭಾಗದಲ್ಲಿ ಇದರಲ್ಲೆಲ್ಲ. ಇವತ್ತು ನಾನು ನಮ್ಮ ಆರ್ ವಿ ಆರ್ ಶೈಲಿಯಲ್ಲಿ ಮೊಳಕೆ ಹುರುಳಿಕಾಳು ಚಿತ್ರಾನ್ನವನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಮೊಳಕೆ ಹುರುಳಿಕಾಳು ಚಿತ್ರಾನ್ನ ಮಾಡೋಣ. ಸ್ನೇಹಿತರೆ, ನಾನು ಯಾವಾಗಲೇ ಹೇಳ್ದಂಗೆ ಮೊಳಕೆ ಹುರುಳಿಕಾಳು ಚಿತ್ರಾನ್ನಕ್ಕೆ ಮೇಯ್ನು ಬೇಕಾಗಿರೋದೇ ಮೊಳಕೆ ಹುರುಳಿಕಾಳು. ನಾನು ರಾತ್ರಿನೇ ನೆನ್ನೆ ಸಂಜೆ ನೆನೆಸಿಟ್ಟು ರಾತ್ರಿನೇ ಚೆನ್ನಾಗಿ ಅದನ್ನು ಮೊಳಕೆ ಕಟ್ಟೋದಕ್ಕೋಸ್ಕರ ಚೆನ್ನಾಗಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಈಗ ಬೆಳಗ್ಗೆ ಹೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅದು ನೀಟಾಗಿ ಜಾಲಿಸಿದ್ದೀವಿ, ಒಂದು ಚೂರು ಕಲ್ಲು ಗಿಲ್ಲು ಏನೂ ಇಲ್ಲ, ಮೊಳಕೆ ಹೊಡೆಸಿ ಇಟ್ಟಿದ್ದೀವಿ. ಈಗ ನಾನು ಚಿತ್ರಾನ್ನ ಮಾಡೋದಕ್ಕೆ ಒಂದು ಪುಡಿ ರೆಡಿ ಮಾಡ್ಕೋಬೇಕು. ಆ ಪುಡಿಯನ್ನು ರೆಡಿ ಮಾಡ್ಕೊಂಬೋಣ. ಈ ಹುರುಳಿಕಾಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಐಟಮ್ಗಳು ಹಾಕಬೇಕು, ಹಾಕಿ ರೆಡಿ ಮಾಡ್ಕೊಂಬೋಣ. ಈಗ ಬನ್ನಿ, ಮೊಳಕೆ ಹುರುಳಿಕಾಳು ಚಿತ್ರಾನ್ನವನ್ನು ಮಾಡೋಣ. ಈ ಬಾಣಲಿ ಕಾದಿದೆ, ಸ್ಟೌ ಹಚ್ಕೊಂಡಿದ್ದೀನಿ, ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನೊಂದು 1/2 kg ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ಈ ಪುಡಿಯನ್ನು ನೀವು ಶೇಖರಣೆ ಕೂಡ ಮಾಡಿ ಇಟ್ಕೋಬೋದು ಒಂದು ಡಬ್ಬಿಲಿ. ಯಾವಾಗ ಯಾವಾಗ ನೀವು ಚಿತ್ರಾನ್ನ ಮಾಡಬೇಕು ಅನ್ಸುತ್ತೋ ಒಂದು ಒಗ್ಗರಣೆ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಹುರುಳಿಕಾಳನ್ನ ನೆನೆಸಿ, ನಾನು ಇವಾಗ 1/2 kg ತೊಗೊಂಡು ನೆನೆಸಿ ಅದನ್ನು ಮೊಳಕೆ ಹೊಡೆಸಿ ಇಟ್ಟಿದ್ದೀನಿ. ಈಗ ಅದನ್ನು ಬೆಚ್ಚಗೆ ಒಂದು ಸ್ವಲ್ಪ ಹುರ್ಕೋಬೇಕು. ಆ ಹುರಿಯೋವಾಗ ಇದನ್ನು ಹುರಿಯೋವಾಗ ಸಣ್ಣ ಕಾವಲ್ಲಿ ಡ್ರೈಯಾಗಿ ಎಣ್ಣೆಗೆಣ್ಣೆ ಏನು ಹಾಕ್ಬಾರ್ದು ಹಾಗೆ ಹುರಿಬೇಕು. ಇದನ್ನು ಹುರಿಯೋವಾಗ ಜೊತೆಗೆ ನಾನು ಧನಿಯಾ ಕಾಳನ್ನು 1 ಮುಷ್ಟಿಯಷ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಗೆ ಕಾಳುಮೆಣಸು, ಕಾಳುಮೆಣಸು ಒಂದು ಒಳಮುಷ್ಟಿ ಅಂದರೆ ಒಂದು 2 ಚಮಚದಷ್ಟು ಹಾಕಿದ್ರೆ ಸಾಕು. ಕಾಳುಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪಿನ ಹಾಕ್ಕೊಳ್ತಿದ್ದೀನಿ. ಜೀರಿಗೆ 1.5 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಈ ಪ್ರಮಾಣ ನಾನು ಹೇಳ್ತಿರೋದು 1/2 kg ಮೊಳಕೆ ಹುರುಳಿಕಾಳಿಗೆ ಹಾಕಬೇಕಾಗಿರುವಂಥ ಪದಾರ್ಥಗಳು. ಇದಕ್ಕೆ ನಾನು 1-2 ಚಮಚದಷ್ಟು ಜೀರಿಗೆ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಕ್ಕೆ 1-2 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಕ್ಕೆ ಒಂದು ವಿಶೇಷವಾದ ಘಮ ಕೊಡುತ್ತೆ ಈ ಚಿತ್ರಾನ್ನಕ್ಕೆ, ಅದಕ್ಕೋಸ್ಕರ 1-2 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಿದ್ದೀನಿ. ಇದು ಸಣ್ಣ ಕಾವಲು ಹುರಿತಾ ಹುರಿತಾ ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಬರುತ್ತೆ. ಅಂದರೆ ಅದು ನೀರಿನಂಶ ಚೆನ್ನಾಗಿ ನೆನೆಸಿ ಅದನ್ನು ಮೊಳಕೆ ಬರೆಸಿರ್ತೀವಲ್ಲ, ಆ ನೀರಿನಂಶ ಹೋಗಬೇಕು. ಆದ್ದರಿಂದ ಚೆನ್ನಾಗಿ ಸಣ್ಣ ಕಾವಲು ಇದನ್ನು ಹುರ್ಕೋಣ. ಹಾಗೆಯೇ ಇದ್ರ ಜೊತೆಗೆ ನಾನು ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸಿನಕಾಯಿನ ಒಂದು 5-6 ಗುಂಟೂರು ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಹುರಿಯೋವಾಗಲೇ ಇದನ್ನೆಲ್ಲ ಸೇರಿಸಿ ಹುರಿದ್ರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ, ಆದ್ದರಿಂದ ಹುರಿಯೋವಾಗಲೇ ಇದನ್ನೆಲ್ಲ ಸೇರಿಸಿ ಹುರಿತಾ ಇದ್ದೀನಿ. ಸಣ್ಣ ಕಾವಲ್ಲಿ ಸುಮಾರು ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಆ ಒಳಗಡೆ ಇರೋ ಹಸಿ ಅಂಶ ಎಲ್ಲ ಹೋಗಬೇಕು. ಅವಾಗಲೇ ನಿಮಗೆ ಜಾಸ್ತಿ ದಿವಸ ಅಟ್ಲೀಸ್ಟ್ ಒಂದು 15-20 ದಿವಸ 20 ದಿವಸ ಇಟ್ಕೋಬೋದು ಡಬ್ಬೆಯಲ್ಲಿ ಹಾಕಿ ಇದನ್ನು. ಆದ್ದರಿಂದ ಚೆನ್ನಾಗಿ ಒಂದು ಸಣ್ಣ ಕಾವಲ್ಲಿ ಹಸಿ ಎಲ್ಲ ಹಸಿ ಅಂಶವನ್ನು ಹೋಗಬೇಕು. ಆ ಥರ ಚೆನ್ನಾಗಿ ಇದನ್ನು ಹುರ್ಕೋಣ. ನೀವು ಇದನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ನೋಡಿ ಇದನ್ನು ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹಸಿ ಅಂಶ ಇದೆಯಾ ಇಲ್ವಾ ಅಂತ. ನೋಡಿ ಹಸಿ ಅಂಶ ಇರಬಾರ್ದು ಇದರಲ್ಲಿ. ಆ ಥರ ಇದನ್ನು ಚೆನ್ನಾಗಿ ಇದನ್ನು ಹುರ್ಕೊಂಡಿದ್ದೀವಿ.

0: ಆಫ್ ಮಾಡ್ಕೋಣ. ಇದು ತಣ್ಣಗಾದ ನಂತರ ಮಿಕ್ಸಿಲಿ ನೀರು ಹಾಕದೇನೆ, ನೀರು ಹಾಕಬಾರ್ದು, ಹಾಗೇ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ತುಂಬ ನೈಸ್ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ತರಿ ಪೌಡ್ರ್ ಮಾಡ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಇದು. ಆದ್ದರಿಂದ ಇದನ್ನು ಈಗ ತರಿ ತರಿ ಪೌಡ್ರನ್ನ ಮಾಡ್ಕೊಂಬರೋಣ. ಚೆನ್ನಾಗಿ ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೊಂಬಂದಿದ್ದೀವಿ. ಈ ಪುಡಿನೇ ಒಳ್ಳೆ ಘಮ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಒಂದು ಒಗ್ಗರಣೆ ಹಾಕಿ ಚಿತ್ರಾನ್ನಕ್ಕೆ ಅನ್ನ ಹಾಕಿ ಬಿಸಿ ಬಿಸಿ ಅನ್ನ ಕಲಿಸ್ಬಿಟ್ರೆ ಒಳ್ಳೆ ಆರೋಗ್ಯಕರವಾದಂಥ ಮೊಳಕೆ ಹುರುಳಿಕಾಳು ಚಿತ್ರಾನ್ನ ರೆಡಿಯಾಗ್ಬಿಡುತ್ತೆ. ಬನ್ನಿ ಈಗ ಒಗ್ಗರಣೆ ಹಾಕ್ಬಿಡೋಣ. ಅರ್ಧ ಕೆ ಜಿ ಅನ್ನಕ್ಕೆ ನಾನು ಇದನ್ನು ತಯಾರು ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಚಮಚದಷ್ಟು ಸಾಸಿವೆ, ಒಂದೇ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಒಗ್ಗರಣೆ ಮೆಣಸಿನಕಾಯಿ, ಹಾಗೆಯೇ ಕಡಲೆಕಾಯಿ ಬೀಜ ಒಂದು 100 ಗ್ರಾಮಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಡಂಬಿ ಒಂದು ಮುಷ್ಟಿಯಷ್ಟು ಹಾಕ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲೋ, ಯಾರಿಗೆ ಇಷ್ಟ ಇಲ್ವೋ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಹಾಕ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಹಾಗೆಯೇ ಸ್ವಲ್ಪ ಇಂಗು, ಒಂದು ಚಮಚದಷ್ಟು ಇಂಗು ಕೂಡ ಹಾಕ್ತಾ ಇದ್ದೀನಿ. ಇಂಗು ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಇದನ್ನೆಲ್ಲ ಹಾಕಿದ ಮೇಲೆ ಈಗ ನಾನು ಅವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ನಾನು ಅರ್ಧ ಕೆ ಜಿ ಅನ್ನಕ್ಕೆ ಒಂದು 3 ಚಮಚದಷ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಳ್ಳೆ ಬಿಸಿ ಬಿಸಿ ಅನ್ನ ಹಾಕಿ ಕಲಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಾನು ಪುಡಿಗೆ ಉಪ್ಪನ್ನು ಸೇರಿಸಲಿಲ್ಲ, ಯಾಕಂದರೆ ನೀವು ಒಂದು ಸ್ವಲ್ಪ ದಿವಸ ಇಟ್ಕೋಬೋದು ಚೆನ್ನಾಗಿ ಅಂತ ಹೇಳಿದೆ, ಒಂದು 15 ದಿವಸ. ಆದ್ದರಿಂದ ಅದನ್ನು ನೀಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಪ್ಯಾಕ್ ಮಾಡಿಟ್ರೆ ಒಂದು 15 ದಿವಸ ಇಡ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಅಥವಾ ಬೇರೆ ಏನು ಬೇಡ, ಯಾಕಂದರೆ ಹುಣಸೆಹಣ್ಣು ಆಲ್ರೆಡಿ ಹಾಕಿದ್ದೀವಿ ಪುಡಿಗೆ. ಈಗ ಉಪ್ಪನ್ನು ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಒಳ್ಳೆ ಘಮಘಮಿಸುವ ಆರೋಗ್ಯಕರವಾದಂಥ ಮೊಳಕೆ ಹುರುಳಿಕಾಳು ಚಿತ್ರಾನ್ನ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದೆ, ಒಳ್ಳೆ ಘಮಘಮತ ಅಂತಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ಸ್ನೇಹಿತರೆ, ನೋಡಿದ್ರಲ್ಲ ಮೊಳಕೆ ಹುರುಳಿಕಾಳು ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಹಳೆ ಕಾಲದ ರೆಸಿಪಿ, ಯಾವುದನ್ನು ಮರೆಯೋಂಗಿಲ್ಲ, ಬರೀ ಪುಸ್ತಕದಲ್ಲಿಡೋಂಗಿಲ್ಲ, ಮಾಡಿ ಅಳವಡಿಸಿ ರುಚಿ ನೋಡ್ತಾನೆ ಇರಬೇಕು. ಈ ಪುಡಿನ ಮಾಡಿಟ್ಕೊಂಡ್ರೆ ಒಂದು ಅವಾಗವಾಗ ನೀವು ಯಾವಾಗ ಬೇಕೋ ಅವಾಗ ಟಕ್ ಅಂತ ಒಂದು ಒಗ್ಗರಣೆ ಹಾಕಿ ಅನ್ನ ಮಾಡ್ಕೊಂಡು ಟಕ್ ಅಂತ ಕಲಿಸ್ಕೊಂಡು ತಿಂತಾ ಇರ್ಬೋದು. ಒಳ್ಳೆ ಆರೋಗ್ಯಕರ, ಹಾಗೆ ರುಚಿಕರ ಕೂಡ. ಯಾವ ಪುಳಿಯೋಗರೆಗೂ ಕಮ್ಮಿ ಇಲ್ಲ, ಯಾವ ಚಿತ್ರಾನ್ನಕ್ಕೂ ಕಮ್ಮಿ ಇಲ್ಲ. ಇದು ನಾನೇ ಒಂದು ಕೈ ಜಾಸ್ತಿ ಅಂತ ಹೇಳುತ್ತೆ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ, 100% ಇಷ್ಟ ಆಗುತ್ತೆ ಅಂತ ಹೇಳ್ತಾ.
1: ಸ್ನೇಹಿತರೆ, ಬಿಸಿಬೇಳೆಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು ಜೊತೆಗೆ ಪುಳಿಯೋಗರೆ ಪೌಡ್ರು ಹೇಗೆ ಮಾಡಿಟ್ಕೊಳ್ತೀವೋ ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಪೌಡ್ರ್ ಮಾಡಿಟ್ಕೊಂಡ್ರೆ, ಮೊಳಕೆ ಹುರುಳಿ ಕಾಳಿನ ಪೌಡರ್ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿಗೂ ಕೂಡ ಬಂದೇ ಬರುತ್ತೆ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಹಾಗೆ ಮನೆಯಲ್ಲಿ ಏನಾದರೂ ಸಾಂಬಾರು ಖಾಲಿ ಆಗಿದ್ರೆ ಈ ರೀತಿಯಲ್ಲಿ ಪೌಡರ್ ಮಾಡಿಟ್ಕೊಂಡ್ರೆ ದಿಢೀರಂತ ಒಗ್ಗರಣೆ ಹಾಕಿ ಕಲಿಸ್ಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಅಂತ ಹೇಳಿದರು ವಿನಯ್ ಶ್ರೀನಿವಾಸ್ ಸರ್ ಅವರು. ಯಾಕಪ್ಪ ಅಂದರೆ ಇದರಲ್ಲಿ ಬಳಸಿರುವಂತಹ ಆಹಾರ ಪದಾರ್ಥಗಳು ಅಷ್ಟೇ ಆರೋಗ್ಯಕರವಾಗಿವೆ. ಸ್ನೇಹಿತರೆ, ಮೊಳಕೆ ಕಟ್ಟಿದ ಹುರುಳಿಕಾಳು ಶಕ್ತಿವರ್ಧಕ, ಜೊತೆಗೆ ಧನಿಯ ಕಾಳು ಕೂಡ, ಕಾಳುಮೆಣಸು, ಕರಿಬೇವು, ಜೀರಿಗೆ, ಚಕ್ಕೆ, ಬ್ಯಾಡ್ಗೆ ಮೆಣಸು, ಹಾಗೆ ಹುಣಸೆಹಣ್ಣು, ಇವೆಲ್ಲವೂ ಕೂಲ್ ಪಾಯಿಂಟ್ 8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ, ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಮೊಳಕೆ ಹುರುಳಿ ಕಾಳಿನ ಚಿತ್ರಾನ್ನವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಅನ್ನೋದನ್ನು ಮಾಡುವುದರ ಮುಖಾಂತರ ಕೂಡ ತಿಳಿ ಹೇಳಿದರು. ಅದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಟೊಮೆಟೊ ಬಿರಿಯಾನಿ. ಟೊಮೆಟೊವನ್ನು ಬಳಸ್ಕೊಂಡು ಯಾವ ರೀತಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.

0: ಟೊಮೆಟೊ ಬಿರಿಯಾನಿ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಇದೊಂದು ಸ್ಪೆಷಲ್ ಆಗಿ ಬ್ಯಾಚುಲರ್ಸ್ಗೋಸ್ಕರ ಮತ್ತು ಸುಲಭವಾಗಿ ಮನೇಲಿ ಮಾಡ್ಕೋಬೋದು, ಸ್ಪೆಷಲ್ ಫ್ಲೇವರ್ ಇರುತ್ತೆ. ಇದೇನಪ್ಪ ಟೊಮೆಟೊ ಬಾತ್ನ ಏನಾರು ಹೆಸರು ಚೇಂಜ್ ಮಾಡಿ ಒಂದು ತೋರಿಸ್ತೀಯಾನ ಅಂದ್ಕೋಬೇಡಿ, ಖಂಡಿತ ಅಲ್ಲ. ರುಚಿ ಕೂಡ ಬೇರೆ ಇದೆ. ಇದು ಟೊಮೆಟೊ ಬಿರಿಯಾನಿ ಅಂತ ಮಾಡ್ತಾ ಇದ್ದೀವಿ ಇವತ್ತು. ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಬೇರೆ ಇರುತ್ತೆ. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಟೊಮೆಟೊ ಬಿರಿಯಾನಿ ಮಾಡೋದಕ್ಕೆ. ಈ ಟೊಮೆಟೊ ಬಿರಿಯಾನಿ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಳ್ಳೆ ಫಾರಂ ಟೊಮೆಟೊ, ಒಂದು 4 ಫಾರಂ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು 10-12 ಬ್ಯಾಡಗಿ ಮೆಣಸಿನಕಾಯನ್ನು ಚೆನ್ನಾಗಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ, ಇದು ನಿಮಗೆ ನೋಡೋಕ್ಕೆ ರಿಚ್ಚಾಗಿ ಕಾಣುತ್ತೆ. ಅದೃಷ್ಟಿಯಿಂದ ನಾನು ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿ ನೀರನ್ನು ನೆನೆಸಿರೋದನ್ನ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ 4 ಟೊಮೆಟೊವನ್ನು ಹಾಕಿ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ಈಗ ಫಸ್ಟು ರುಬ್ಕೊಂಬಿಟ್ರೆ ಟಕ್ ಅಂತ ಹಾಕಿ ಮಸಾಲೆ ಹಾಕಿ ರೈಸನ್ನು ಮಾಡಿಬಿಡ್ಬೋದು. ಈಗ ಫಸ್ಟು ಅದಕ್ಕೆ ರುಬ್ಕೊಂಬರೋಣ. ಸ್ನೇಹಿತರೆ, ಈಗ ಒಗ್ಗರಣೆಗೆ 1.5 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ಒಗ್ಗರಣೆಗೆ ಹಾಕುವಂತ ಪದಾರ್ಥಗಳನ್ನ ತಟ್ಟೆಲಿ ಹಾಗೆ ಜೋಡಿಸಿಡ್ತೀನಿ ನೋಡಿ. ಈಗ ನಾನು ಇದನ್ನು 3/4 ಕೆಜಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದು 4-5 ಜನಕ್ಕೆ ಮನೇಲಿ ಆಗೋ ಥರ ಮಾಡ್ತಾ ಇದ್ದೀನಿ. 2 ಮರಾಠ ಮಗ್ಗು, 1-5 ಏಲಕ್ಕಿ ಕಾಯಿ, 1-4 ಲವಂಗ, 1 ಸ್ಟಾರ್ ಹೂವು, 1 ಚಮಚದಷ್ಟು ಸೋಂಪು, ಜಾಪತ್ರೆ 1-2 ತುಂಡು ಜಾಪತ್ರೆ, ಹಾಗೆಯೇ 2 ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡೋಕ್ಕೂ ಮುಂಚೆ ಸ್ಟೌವ್ ಹಚ್ಚಿ ರೆಡಿ ಮಾಡಿ. 100 ಗ್ರಾಮಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ, ಒಳ್ಳೆ ರುಚಿನೂ ಬರುತ್ತೆ. ಇದಕ್ಕೆ ತುಪ್ಪ ಎಣ್ಣೆ 2 ಹಾಕಿರೋ ಚೆನ್ನಾಗಿ ಕಾದಿದೆ. ಈಗ ಅವಾಗಲೇ ಒಗ್ಗರಣೆ ತೋರಿಸಿದ್ರೆ ಅದಕ್ಕೆಲ್ಲ ಐಟಮ್ಗಳೀಗ ಇದಕ್ಕೆ ಸೇರಿಸ್ಕೋಣ. ಹಾಗೆ 2 ಈರುಳ್ಳಿಯನ್ನು ಹಚ್ಕೊಂಬಂದಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ಕೋಣ. ಇದಕ್ಕೆ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಣ. ಚೆನ್ನಾಗಿ ಈಗ ಫ್ರೈ ಆಗಿದೆ. ಈ ಸಮಯದಲ್ಲಿ ನಾನು ಟೊಮೆಟೊ 1-4 ಟೊಮೆಟೊ, ಅವಾಗಲೇ 4 ಟೊಮೆಟೊ ರುಬ್ಬಕ್ಕೆ ತೊಗೊಂಡಿದ್ದೆ. ಈಗ 4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ದಪ್ಪ ದಪ್ಪ. ಈಗ ಇದಕ್ಕೆ ಸೇರಿಸ್ಕೋಣ. ಹಾಗೆಯೇ 1 ಒಳಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಯಾರಿಗೆ ಗೋಡಂಬಿ ಇಷ್ಟ ಆಗುತ್ತೆ ಅವ್ರು ಹಾಕೋಬೋದು, ಯಾರಿಗೆ ಇಷ್ಟ ಆಗಲ್ಲ ಅವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಗೋಡಂಬಿ ಹಾಕಿದ್ರೆ ಒಳ್ಳೆ ರಿಚ್ಚಾಗಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು 1 ಒಳಮುಷ್ಟಿಯಷ್ಟು ನಾನು ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. 80% ಚೆನ್ನಾಗಿದ್ದು ಫ್ರೈ ಆದಮೇಲೆ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಬರಲ್ಲ. ಸ್ನೇಹಿತರೆ, ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾನು ಅವಾಗಲೇ ರುಬ್ಬಿರೋವಂಥ ಮಸಾಲೆ, ನಾನು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಟೊಮೆಟೊವನ್ನು ರುಬ್ಕೊಂಬಂದಿದ್ವಲ್ಲ, ಆ ರುಬ್ಬಿರೋವಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು 1-2 ನಿಮಿಷ ಚೆನ್ನಾಗಿ ಸಣ್ಣ ಕಾವಲ್ಲಿ ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಣ. ಸ್ನೇಹಿತರೆ, ಇದಕ್ಕೆ ನಾನು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1.5 ಚಮಚದಷ್ಟು ಧನಿಯಾ ಪುಡಿಯನ್ನು ಈಗ ಸೇರಿಸ್ಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಾನು ಮುಂಚೆ ಎಲ್ಲ ವೀಡಿಯೋಗಳಲ್ಲಿ ಹೇಳ್ದಂಗೆ ಉಪ್ಪು 1 ಕೆಜಿಗೆ 1 ಒಳಮುಷ್ಟಿ ಉಪ್ಪು ಹಾಕಿದ್ರೆ ಸಾಕು, ಅಥವಾ 50 ಗ್ರಾಮ್ ಲೆಕ್ಕ ತೊಗೊಂಡ್ರೆ. ಈಗ ನಾನು 1/4 ಕೆಜಿ ಅಕ್ಕಿಯನ್ನು ತೊಗೊಂಡಿದ್ದೀನಿ, ಅದಕ್ಕೆ 1 ಸಣ್ಣ ಚಮಚದಲ್ಲಿ 1/3 ಚಮಚದಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ನೇಹಿತರೆ, ನಾನು 1/4 ಕೆಜಿ ಅಕ್ಕಿಯನ್ನು ತೊಗೊಂಡಿದ್ದೆ, 1.5 ಲೀಟ್ರನ್ನ ನೀರನ್ನು ಹಾಕ್ತಾ ಇದ್ದೀನಿ. ಈಗ ನಾನಿವಾಗ ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮನೆಯಲ್ಲಿ ಸೋನಾ ಮಸರಿ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ನಾವಿದು ಜನರಲ್ ಆಗಿ ಕೇಟ್ರಿಂಗ್ಗಳಲ್ಲಿ ಅಥವಾ ಆಚೆ ಫಂಕ್ಷನ್ಗಳಲ್ಲಿ ಮಾಡುವಾಗ ಬಾಸುಮತಿ ಅಕ್ಕಿಯಲ್ಲಿ ಮಾಡ್ತೀವಿ, ತುಂಬ ಒಳ್ಳೆ ಘಮ ಬರುತ್ತೆ ಅನ್ನೋ ದೃಷ್ಟಿಯಿಂದ. ನಾನು ಅಕ್ಕಿಯನ್ನು 15 ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸಿ 1-2 ಸಲ ತೊಳೆದು ತೊಗೊಂಬಂದಿದ್ದೀನಿ. ಈಗ ಇದು ನೀರು ಕುದಿ ಬಂದಮೇಲೆ ಅಕ್ಕಿಯನ್ನು ಹಾಕಿ ಸಣ್ಣ ಕಾವಲ್ಲಿ ಬೇಯಿಸಿ ಈ ಟೊಮೆಟೊ ಬಿರಿಯಾನಿಯನ್ನು ತಯಾರು ಮಾಡೋಣ. ಈಗ ನೀರು ಕುದಿತಾ ಬಂದಿದೆ. ಈ ಸಮಯದಲ್ಲಿ ನಾನು ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಅಕ್ಕಿ ಸೇರ್ಸೋಕ್ಕೆ ಮುಂಚೆನೇ ಒಂದ್ಸಲ ರುಚಿ ನೋಡಿ, ಉಪ್ಪು ಅಥವಾ ನಿಮಗೆ ಖಾರ ಏನಾರು ಇನ್ನೊಂಚೂರು ಬೇಕಾದ್ರೆ ಈ ಸಮಯದಲ್ಲೇ ಸೇರಿಸ್ಕೊಂಡ್ರೆ ಹೊಂದತ್ತೆ ಚೆನ್ನಾಗಿ ಬಾತ್ಗೆ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನಾವು ಹಾಕಬೇಕು ಅಂತ ಹೇಳಿದ್ರೆ ಅದು ಹೊಂದಲ್ಲ ಅಕ್ಕಿ ಜೊತೆಗೆ. ಅದ್ರ ದೃಷ್ಟಿಯಿಂದ ಈ ನೀರನ್ನು ರುಚಿ ಮಾಡಿದ್ರೆ ಲೈಟಾಗಿ ಒಂಚೂರು ಉಪ್ಪು ಅನ್ನಿಸ್ಬೇಕು ನೀವು, ಆವಾಗ ಇದು ಲೈಟಾಗಿ ಒಂದೊಳ್ಳೆ ಕರೆಕ್ಟ್ ಹದಕ್ಕೆ ಬರುತ್ತೆ ಉಪ್ಪು ರುಚಿಯೆಲ್ಲ. ಆದ್ದರಿಂದ ಈಗ ರುಚಿ ನೋಡಿ ನಾನೀಗ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಸ್ನೇಹಿತರೆ, ನಾನಿವತ್ತು ಬಾಸುಮತಿ ಅಕ್ಕಿ ಉಪಯೋಗಿಸಿರೋದ್ರಿಂದ ನಾನು 1/2 ನೀರನ್ನು ಹಾಕ್ಕೊಂಡಿದ್ದೀನಿ, ಅಂದರೆ 1/4 ಕೆಜಿಗೆ 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಕ್ಕಿ ಆ ಥರ ಏನಾದ್ರು ಉಪಯೋಗಿಸಿದ್ರೆ 1/2 ನೀರು ಕೊಟ್ಟರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ದಟ್ ಸೋನಾ ಮಸೂರಿ ಅಕ್ಕಿ ಉಪಯೋಗಿಸಿದ್ರೆ 1/2 ನೀರು, ಬಾಸುಮತಿ ಅಕ್ಕಿ ಉಪಯೋಗಿಸಿದ್ರೆ 1/2 ನೀರು. ಇದೇ ಜೀರಾ ರೈಸು, ಜೀರಾ ರೈಸ್ ಅಂದರೆ ಸಣ್ಣ ಅಕ್ಕಿ ಒಳ್ಳೆ ಘಮ ಬರುತ್ತೆ ನೋಡಿ, ಆ ಜೀರಾ ರೈಸನ್ನು ಉಪಯೋಗಿಸಿದ್ರೆ 1/1/2 ನೀರು ಕೊಟ್ಟರೆ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ನೋಡಿ, ಆಲ್ಮೋಸ್ಟ್ 80% ಅಕ್ಕಿ ಬೆಂದುತ್ತಾ ಬಂದಿದೆ, ಅನ್ನ ಹಾಕ್ತಾ ಇದೆ ಆಲ್ರೆಡಿ. ಈಗ ಇನ್ನೊಂದು 2 ನಿಮಿಷದಲ್ಲಿ ನಾವು ಇದನ್ನು ತಟ್ಟೆ ಮುಚ್ಚಿ ದಮ್ ಹಾಕ್ಬೋಣ. ದಮ್ ಹಾಕಿ 15 ನಿಮಿಷ ನಾವು ಹಾಗೆ ಬಿಟ್ಬಿಟ್ರೆ, ಮೇಲ್ಗಡೆ ರವೆ ಇಟ್ಟು ಬಿಟ್ಬಿಟ್ರೆ ಒಳ್ಳೆ ಮೃದುವಾದಂತಹ ಗಮಗಮಿಸುವ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ. ಏನಪ್ಪ ಇದರಲ್ಲಿ ಸ್ಪೆಷಲ್ಲು ಅಂತ ಹೇಳಿದ್ರೆ ನಾವು ಇದರಲ್ಲಿ ಗರಂ ಮಸಾಲ ಹಾಕಿಲ್ಲ, ಬೇರೆ ಇರೋ ಕಲರ್ಗಳು ಯಾವುದು ಹಾಕಿಲ್ಲ, ತುಂಬ ನ್ಯಾಚುರಲ್ಲಾಗಿ ಬೇಗ ಬ್ಯಾಚುಲರ್ಸ್ಗಳಿಗಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗೇ ನೀವು ಮಾಡ್ಕೋಬೋದು, ರುಬ್ಬಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ರುಬ್ಬಿ ಮಾಡ್ತಾ ಇರೋದು. ದಯವಿಟ್ಟು ಒಂದ್ಸಲ ಮನೇಲಿ ಪ್ರಯತ್ನ ಮಾಡಿ, ಇದೊಂದು ಥರ ತುಂಬ ಚೆನ್ನಾಗಿರುತ್ತೆ. 90% ಚೆನ್ನಾಗೆಲ್ಲ ಬೆಂದ್ಕೊಂಡು ಬಂದಿದೆ. ಈಗ ನಾನು ಸ್ಟೌವನ್ನು ಉರಿಯನ್ನು ತುಂಬ ಸಣ್ಣ ಮಾಡಿ ಮೇಲ್ಗಡೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿ ತಟ್ಟೆ ಮುಚ್ಚಿ ದಮ್ಮನ್ನು ಹಾಕ್ತೀನಿ. ಇದು ಒಂದು 15-20 ನಿಮಿಷದಲ್ಲಿ ನಿಮಗೆ ಚೆನ್ನಾಗಿ ನೀಟಾಗಿ ನೀರೆಲ್ಲ ಹಿಂಗೆ ಚೆನ್ನಾಗಾಗಿರುತ್ತೆ. ಈಗ ನಾನು ತಟ್ಟೆಯನ್ನು ಮುಚ್ಚಕ್ಕೆ ಮುಂಚೆ ಈಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಮೇಲೆ ಏನಾದರೂ ಸಣ್ಣದಾಗ ಒಂದು ಭಾರ ಇಡಬೇಕು. ನಾನೊಂದು ಸ್ವಲ್ಪ ನೀರನ್ನು ಇದನ್ನು ಇಟ್ಟಿದ್ದೀನಿ, ಈಗ ಸಣ್ಣ ಕಾವಿಟ್ಟಿದ್ದೀನಿ. ಈಗ ಒಂದು 30 ಸೆಕೆಂಡ್ ಆದಮೇಲೆ ಸ್ಟೌವ್ನ ಆಫ್ ಮಾಡಿದ್ರೆ ಸಾಕು, ನಿಮಗೆ ಒಂದು 15 ನಿಮಿಷದಲ್ಲಿ ಒಳ್ಳೆ ಗಮಗಮಿಸುವ ಮೃದುವಾದಂತಹ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ. ಇದನ್ನೊಂದ್ಸಲ ಪ್ರಯತ್ನ ಮಾಡಿ, ಈ ರೀತಿ ಮಾಡಿದಾಗ ಇನ್ನೂ ಹೆಚ್ಚು ರುಚಿ ಕೊಡುತ್ತೆ, ಒಳ್ಳೆ ಒಂದು ಫ್ಲೇವರ್ಫುಲ್ ಆಗಿರುತ್ತೆ, ಇದೊಂದು ಸ್ಪೆಷಲ್ ಫ್ಲೇವರು.
1: ಸ್ನೇಹಿತರೆ, ಖಂಡಿತವಾಗ್ಲೂ ವಿನಯ್ ಸರ್ ಅವರು ಹೇಳ್ದಾಗೆ ಇದೊಂದು ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಸಾಮಾನ್ಯವಾಗಿ ನಾವು ವೆಜಿಟೇಬಲ್ ಪಲಾವ್, ಪಾಲಕ್ ಪಲಾವ್, ವೆಜಿಟೇಬಲ್ ಬಿರಿಯಾನಿ ಈ ರೀತಿ ಮಾಡ್ಕೊಂಡಿರ್ತೀವಿ. ಈ ರೀತಿಯ ಟೊಮೆಟೊ ಬಿರಿಯಾನಿಯನ್ನು ಮಾಡ್ಕೊಂಡಿರಲ್ಲ. ಈ ದಿನ ತುಂಬ ಚೆನ್ನಾಗಿ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು ವಿನಯ್ ಶ್ರೀನಿವಾಸ್ ಸರ್ ಅವರು ಟೊಮೆಟೊ ಬಿರಿಯಾನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಟೊಮೆಟೊ ಬಿರಿಯಾನಿಯನ್ನು ಈ ರೀತಿ ಕೂಡ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ದಿನ RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸ್ಕೊಟ್ಟಂತಹ ಮೊಳಕೆ ಹುರುಳಿ ಕಾಳಿನ ಚಿತ್ರಾನ್ನದ ಜೊತೆಗೆ ಟೊಮೆಟೊ ಬಿರಿಯಾನಿ ಸ್ಪೆಷಲ್ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರುವುದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಜೀವಶಾಸ್ತ್ರ ಸಂಶೋಧಕರು, ಸಾವಯವ ಕೃಷಿಕರು ಹಾಗೂ ಲೇಖಕರಾಗಿ ಗುರುತಿಸಿಕೊಂಡಿದ್ದ ತೀರ್ಥಹಳ್ಳಿ ತಾಲೂಕಿನ ಭೀಮನಕಟ್ಟೆಯ ಡಾಕ್ಟರ್ ಎಎನ್ ನಾಗರಾಜ್ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ ಪುತ್ರ ಹಾಗೂ 2 ಪುತ್ರಿಯರಿದ್ದು ಅಂತ್ಯಕ್ರಿಯೆಯನ್ನ ಪಟ್ಟಣದ ಹೊರವಲಯದ ಭೀಮನಕಟ್ಟೆಯ ತೋಟದಲ್ಲಿ ನಡೆಸಲಾಯಿತು. ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ನಾಗರಾಜ್ ಅವರು ಅಮೆರಿಕದಲ್ಲಿ PhD ಪದವಿ ಪಡೆದಿದ್ದು ಸಸ್ಯಗಳಿಗೆ ವೈರಸ್ನಿಂದ ತಗಲುವ ಕಾಯಿಲೆಗಳ ಕುರಿತು ಸಂಶೋಧನೆ ನಡೆಸಿದ್ದರು. ಭಾರತ, ಅಮೆರಿಕ ಹಾಗೂ ಫಿಲಿಪೈನ್ನಲ್ಲಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯೊಂದಿಗೆ ಸುಮಾರು 15 ವರ್ಷಗಳ ಕಾಲ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿದ ಇವರು ಸಸ್ಯ ರೋಗಗಳು ಹಾಗೂ ಕೃಷಿಗೆ ಸಂಬಂಧಿಸಿದ ವೈಜ್ಞಾನಿಕ ಅಧ್ಯಯನದಲ್ಲಿ ಅನುಭವ ಹೊಂದಿದ್ದರು. ಕೆಲ ಕಾಲದ ನಂತರ ಸ್ವಯಂ ನಿವೃತ್ತಿ ಪಡೆದು ಮೈಸೂರು ಸಮೀಪ ಜಮೀನು ಖರೀದಿಸಿ ಅಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ಡಾಕ್ಟರ್ ಎಎನ್ ನಾಗರಾಜ್ ಅವರು 1980ರಲ್ಲಿ ಭೀಮನಕಟ್ಟೆಯಲ್ಲಿ ಜಮೀನು ಖರೀದಿಸಿ ಅಲ್ಲಿ ನೆಲೆಸಿದ್ದರು. ಸಹಜ ಕೃಷಿ, ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ತಮ್ಮದೇ ಆದ ಪ್ರಯೋಗಗಳನ್ನ ನಡೆಸುತ್ತಿದ್ದರು. ಔಷಧಿಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ತರುವ ಕುರಿತು ಜನರಲ್ಲಿ ಅರಿವು ಮೂಡಿಸುತ್ತಿದ್ದರು. ಆನಂದದ ಹುಡುಕಾಟದಲ್ಲಿ ಹಾಗೂ ಆಹಾರ ಸಂಜೀವಿನಿ ಎಂಬ ಕೃತಿಗಳನ್ನ ರಚಿಸಿದ್ದಾರೆ. ಪರಿಸರ ಅಧ್ಯಯನ ಕೇಂದ್ರ ನಡೆಸಿದ ರಾಷ್ಟ್ರ ಮಟ್ಟದ ಶಿಬಿರಗಳಲ್ಲಿ ಭಾಗವಹಿಸುವ ಮೂಲಕ ಮಕ್ಕಳಿಗೆ ಪರಿಸರದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದರು. ಜೊತೆಗೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸಿದ್ದ. ಡಾಕ್ಟರ್ ಎಎನ್ ನಾಗರಾಜ್ ಅವರ ನಿಧನಕ್ಕೆ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜಿಎಲ್ ಜನಾರ್ದನ್ ಮತ್ತು ತಂಡದವರು ಸಂತಾಪ ಸೂಚಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಸೆಪ್ಟೆಂಬರ್ 24ರಂದು ಬೆಳಿಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ, ಯಾವುದೇ ಪದವಿ, ತೇರ್ಗಡೆಯಾದ 18ರಿಂದ 35 ವರ್ಷ ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು, ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ನಂಬರ್ನ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. ಆಲ್ಕುಳ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತುರ್ತು ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 23ರ ಮಧ್ಯಾಹ್ನ 1ರಿಂದ ಸಂಜೆ 4 ಗಂಟೆಯವರೆಗೆ ಜಡ್ಜ್ ಕ್ವಾರ್ಟರ್ಸ್, ಎಸ್ವಿ ಬಡಾವಣೆ, ಎಬಿಸಿ ಬ್ಲಾಕ್, ಪೊಲೀಸ್ ಲೇಔಟ್, ವೃದ್ಧಾಶ್ರಮ ಪ್ರದೇಶ, ಡಾಕ್ಟರ್ಸ್ ಲೇಔಟ್, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಗಾಡಿಕೊಪ್ಪ, ಮಲ್ಲಿಗೇನಹಳ್ಳಿ, ಸಾಗರ ರಸ್ತೆ, ನಂಜಪ್ಪ ಲೈಫ್ ಕೇರ್, ಮೈಸೂರು ಕೇರಿ, ವಾಜಪೇಯಿ ಬಡಾವಣೆ, ಗಾಯತ್ರಿ ದೇವಿ ಲೇಔಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ನಗರದ ಮಂಡಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ವಿದ್ಯುತ್ ಪರಿವರ್ತನಾ ಕೇಂದ್ರದ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 23ರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3:30ರವರೆಗೆ ಕಾಮತ್ ಲೇಔಟ್, ತುಂಗಾನಗರ ಹಿಂಭಾಗ ಹಾಗೂ 23ರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3:30ರವರೆಗೆ ಕಾಮತ್ ಲೇಔಟ್, ತುಂಗಾನಗರ ಹಿಂಭಾಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ ಎಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಕೃಷಿ ಕ್ಷೇತ್ರ ಈಗ ಎದುರಿಸುತ್ತಿರುವ ಹವಾಮಾನ ವೈಪರೀತ್ಯ, ಇಳುವರಿ ಕುಂಠಿತ ಮತ್ತಿತರ ಸಮಸ್ಯೆ ಪರಿಹರಿಸುವ ಸಂಶೋಧನೆಗಳು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ನಡೆಯಬೇಕಿದೆ ಎಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಬೆಹಾರ ಹೇಳಿದರು. ಇರುವಕ್ಕಿಯಲ್ಲಿ ಆಯೋಜಿಸಿದ ಕೆಡದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಷಯಗಳ ವಿಶ್ವವಿದ್ಯಾಲಯದ 14ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ, ನೀರಿನ ಕೊರತೆ, ಮಣ್ಣಿನ ಸವಕಳಿ ಹಾಗೂ ಮಾರುಕಟ್ಟೆಯ ಏರಿಳಿತದಂತಹ ಸವಾಲುಗಳನ್ನು ಎದುರಿಸಲು ನೂತನ ತಂತ್ರಜ್ಞಾನ, ಕೌಶಲ್ಯ, ನಾವೀನ್ಯತೆ ಅಳವಡಿಸಿಕೊಳ್ಳುವುದು ತುರ್ತು ಅಗತ್ಯ ಎಂದರು. ಸಂಶೋಧನೆಗಳು ಪ್ರಯೋಗಾಲಯಕ್ಕೆ ಸೀಮಿತವಾಗದೆ ಪ್ರಯೋಗಾಲಯದಿಂದ ಭೂಮಿಗೆ ಪರಿಕಲ್ಪನೆಯಡಿ ರೈತರ ಹೊಲಗಳಿಗೆ ತಲುಪಬೇಕು. ದೇಶದಲ್ಲಿ 42%-43% ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಪ್ರಸ್ತುತ ತಲಾ ಕೃಷಿ ಜಮೀನಿನ ವಿಸ್ತೀರ್ಣ ಸುಮಾರು 0.11 hectare ಇದೆ. 2047 ವೇಳೆಗೆ 0.06 hectare ಇಳಿಯುವ ಸಾಧ್ಯತೆ ಇದೆ. ಹೀಗಾಗಿ ಸೀಮಿತ ಭೂಮಿಯಲ್ಲಿ ಹೆಚ್ಚಿನ ಉತ್ಪಾದನೆ ಪಡೆಯಲು ಸುಸ್ಥಿರ ಹಾಗೂ ಸಂಪನ್ಮೂಲ ಸಾಮರ್ಥ್ಯ ಕೃಷಿ ಪದ್ಧತಿಗಳ ಅಗತ್ಯವಿದೆ ಎಂದು ಹೇಳಿದರು. ಕೃಷಿ ಪದವೀಧರರು ಕೇವಲ ಉದ್ಯೋಗ ಹುಡುಕುವುದಕ್ಕೆ ಸೀಮಿತವಾಗದೆ ಕೃಷಿ ಉದ್ಯಮ ಹಾಗೂ ಸ್ಟಾರ್ಟ್ಅಪ್ಗಳತ್ತ ಗಮನ ಹರಿಸಬೇಕು. ICAR ಕೃಷಿ ವಿಶ್ವವಿದ್ಯಾಲಯಗಳು CSIR ಸಂಸ್ಥೆಗಳ ನಡುವೆ ಸಂಶೋಧನಾ ಸಹಕಾರ ಹೆಚ್ಚಿಸುವ ಕಾರ್ಯತಂತ್ರ ರೂಪಿಸಬೇಕು ಎಂದರು. ಕೃಷಿ ವಿಶ್ವವಿದ್ಯಾಲಯದ ಸಚಿವರಾದ ಶ್ಯಾಮರಾಮ್ ಜಹಾಂಗೀರ್ದಾರ್, ಆಡಳಿತ ಮಂಡಳಿ ಸದಸ್ಯರಾದ ದೇವಿ ಕುಮಾರ್, ಶಶಾಂಕ್, ಶಿಕ್ಷಣ ತಜ್ಞರಾದ ಬಸವರಾಜ್ ನಾಯಕ್, ಕೃಷಿ ಉದ್ಯಮಿ ಯೋಗೇಶ್ವರ್, ಡೀನ್ ಶ್ರೀನಿವಾಸ್, ಶಿಕ್ಷಣ ನಿರ್ದೇಶಕರಾದ ಹೇಮ್ಲಾ ನಾಯಕ್, ಸಂಶೋಧನಾ ನಿರ್ದೇಶಕರಾದ ಶ್ರೀಧರ್, ಹಣಕಾಸು ನಿಯಂತ್ರಣಾಧಿಕಾರಿಗಳಾದ ಪ್ರಿಯಾಂಕಾ, ಅವಿನಾಶ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಸರ್ಕಾರಿ ಮೆಗನ್ ಬೋಧನಾ ಆಸ್ಪತ್ರೆಯ ART ವಿಭಾಗದಲ್ಲಿ 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ವೈದ್ಯಾಧಿಕಾರಿಗಳ ಹುದ್ದೆಯ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. MBBS ವಿದ್ಯಾರ್ಹತೆ ಹಾಗೂ ಅನುಭವ ಹೊಂದಿರುವ 70 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 72,000 ಗೌರವಧನ ನೀಡಲಾಗುತ್ತದೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ, ವಿದ್ಯಾರ್ಹತೆ ಮತ್ತು ಅನುಭವದ ಪ್ರಮಾಣ ಪತ್ರ ಜೆರಾಕ್ಸ್ ಪ್ರತಿಗಳೊಂದಿಗೆ September 23 ಸಂಜೆ 4 ಗಂಟೆಯ ಒಳಗೆ ಜಿಲ್ಲಾ ಸರ್ಜನ್ ಮೆಗನ್ ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಇವರ ಕೊಠಡಿಗೆ ನೇರವಾಗಿ ಸಲ್ಲಿಸಬಹುದು ಎಂದು ಜಿಲ್ಲಾ ಸರ್ಜನ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸೇವಾದಳ ಶಿಸ್ತು, ದೇಶಭಕ್ತಿ ಮತ್ತು ಮೌಲ್ಯಗಳನ್ನು ಕಲಿಸುತ್ತದೆ ಎಂದು ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಪ್ಪ ಗುಡ್ಪಲ್ಲಿ ಹೇಳಿದರು. ನಗರದ ಉಪನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ಭಾರತ ಸೇವಾದಳ ಜಿಲ್ಲಾ ಸಮಿತಿ ಶಿವಮೊಗ್ಗ ವತಿಯಿಂದ ಹಮ್ಮಿಕೊಂಡಿದ್ದ ಉಪನ್ಯಾಸಕರಿಗೆ ಭಾರತ ಸೇವಾದಳ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಕಾಲೇಜುಗಳಲ್ಲಿ ಸೇವಾದಳ ಘಟಕ ಸ್ಥಾಪಿಸಲಾಗುವುದು. ವಿದ್ಯಾರ್ಥಿಗಳು ಸೇವಾದಳ ಸೇರಿ ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷರಾದ YH ನಾಗರಾಜ್ ವಹಿಸಿ ಮಾತನಾಡುತ್ತಾ ಸೇವಾದಳದ ಮಹತ್ವವನ್ನ ವಿವರಿಸಿದರು. ಸೇವಾದಳ ಮನುಷ್ಯನಲ್ಲಿ ನಾಯಕತ್ವದ ಗುಣ, ಶಿಸ್ತು, ತಾಳ್ಮೆ, ದೇಶಭಕ್ತಿ ಮುಂತಾದ ಹಲವು ಉತ್ತಮ ಮೌಲ್ಯಗಳನ್ನು ಕಲಿಸುತ್ತದೆ. ಇಲ್ಲಿ ತರಬೇತಿ ಪಡೆದ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮ ಕಾಲೇಜುಗಳಲ್ಲಿ ಭಾರತ ಸೇವಾದಳವನ್ನ ಸ್ಥಾಪಿಸಿ ಯುವಕರಲ್ಲಿ ಮೌಲ್ಯಗಳನ್ನ ತುಂಬಬೇಕು ಎಂದರು. ತಾಲೂಕು ಅಧ್ಯಕ್ಷರಾದ ರಮೇಶ್ ಬಾಬು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾದ GH ಕೊಟ್ರಪ್ಪ, ಉಪನ್ಯಾಸಕ ಸಂಘದ ಅಧ್ಯಕ್ಷರಾದ ಯೋಗೀಶ್ ಹಾಗೂ ವಿವಿಧ PU ಕಾಲೇಜುಗಳ ಪ್ರಾಚಾರ್ಯರು ಮುಖ್ಯಸ್ಥರು ಭಾಗವಹಿಸಿದ್ದರು.
1: ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಲೋಹಿಯ ಜನ್ಮ ಶತಾಬ್ದಿ ಪ್ರತಿಷ್ಠಾನದ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಚಿಂತನಾಸಕ್ತ ಯುವಕರಿಗಾಗಿ ಅಕ್ಟೋಬರ್ 24 ಮತ್ತು 25 ಕುಪ್ಪಳ್ಳಿಯಲ್ಲಿ 2 ದಿನಗಳ ಅಧ್ಯಯನ ಶಿಬಿರ ಆಯೋಜಿಸಲಾಗಿದೆ. ಪ್ರತಿಷ್ಠಾನವು ಕಳೆದ 15 ವರ್ಷಗಳಿಂದ ವಿವಿಧ ವಿಷಯಗಳ ಕುರಿತು ಅಧ್ಯಯನ ಶಿಬಿರಗಳನ್ನು ನಡೆಸುತ್ತಿದೆ. ಈ ಬಾರಿ ಗಾಂಧಿ, ಲೋಹಿಯಾ, ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ಉಪನ್ಯಾಸ, ಚರ್ಚೆ ಹಾಗೂ ಸಂವಾದಗಳು ನಡೆಯಲಿವೆ. ನೆಲ್ಲುಕುಟ್ಟೆ ವೆಂಕಟೇಶ್, ನಾರಾಯಣ್, ರಾಜಾರಾಮ್, ನಿತ್ಯಾನಂದ ಶೆಟ್ಟಿ, ಇಸ್ಮಾಯಿಲ್, ಸಚ್ಚಿದಾನಂದ ಮೈಸೂರ್, ಅಮರ್ ಬಿ ಮೊದಲಾದವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವ 20-45 ವರ್ಷದೊಳಗಿನ ಯುವಕ ಯುವತಿಯರು ಗಾಂಧಿ, ಲೋಹಿಯಾ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು ತಮ್ಮ ಅಭಿಪ್ರಾಯವನ್ನ 10-20 ವಾಕ್ಯಗಳಲ್ಲಿ ಟೈಪ್ ಮಾಡಿ ಹೆಸರು, ಊರು, ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ವಿವರಗಳೊಂದಿಗೆ ಶ್ರೀದೇವಿ ಅವರ ಮೊಬೈಲ್ ಸಂಖ್ಯೆ 9880600537 ಈ ನಂಬರ್ಗೆ ತಿಳಿಸಬಹುದು. ಈ 2 ದಿನಗಳ ಶಿಬಿರದಲ್ಲಿ ಊಟ ಹಾಗೂ ವಸತಿಗಳು ಇದ್ದು ವಿದ್ಯಾರ್ಥಿಗಳಿಗೆ 200 ರು ಮತ್ತು ಉದ್ಯೋಗಿಗಳಿಗೆ 500 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಶಿಬಿರಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸೂಚಿಸುವ QR ಕೋಡ್ಗೆ ಆಗಸ್ಟ್ 10 ರ ನಂತರ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಶುಲ್ಕ ಪಾವತಿಸಬಹುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಪುರಾತನ ಆಚಾರ ವಿಚಾರ ಹಾಗೂ ಆಚರಣೆಗಳು ಭಾರತೀಯ ಬದುಕಿನ ಸಂಸ್ಕಾರ ಮತ್ತು ಸಂಸ್ಕೃತಿಯ ಬಹುಮುಖ್ಯ ಭಾಗವಾಗಿದೆ ಎಂದು ಬಟ್ಟೆಮಲ್ಲಪ್ಪ ಶ್ರೀ ವ್ಯಾಸ ಮಹರ್ಷಿ ಗುರುಕುಲ ಆಶ್ರಮದ ಶ್ರೀ ಕುಮಾರ ದೇವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬ್ಲಾಸಂ ಅಕಾಡೆಮಿ ಕೋಡೂರು ಮತ್ತು ಶ್ರೀ ವ್ಯಾಸ ಮಹರ್ಷಿ ಗುರುಕುಲಾಶ್ರಮ ಬಟ್ಟೆಮಲ್ಲಪ್ಪ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಲೀಲಾ ವೈಭವ ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಇಂದು ಆಧುನಿಕತೆಯ ಹೆಸರಿನಲ್ಲಿ ಪುರಾತನ ಆಚರಣೆ ಹಾಗೂ ನಮ್ಮ ಹಬ್ಬ ಹರಿದಿನಗಳು ಅಲ್ಲಗಳೆಯುವ ಮಾನಸಿಕತೆ ಯುವ ಜನತೆಯಲ್ಲಿ ಹೆಚ್ಚುತ್ತಿದೆ. ಪೋಷಕರ ಮನಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಇದರಿಂದ ನಮ್ಮ ಮಕ್ಕಳಿಗೆ ನಾವು ಬೇಕು ಅಂದುಕೊಂಡಿರುವ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಶ್ರೀಗಳು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಸುಮಂತ್ ಅವರು ಮಾತನಾಡುತ್ತಾ, ಇಂದು ಮಕ್ಕಳ ಶಿಕ್ಷಣ ಮೊಬೈಲ್ಗಳಿಂದ ಆಗುತ್ತಿದೆ. ಇದು ಅತ್ಯಂತ ಅಪಾಯಕಾರಿ. ಇದರ ಬದಲಾಗಿ ನಾವು ಮಕ್ಕಳ ಶಿಕ್ಷಣವನ್ನ ಕಲೆ, ಸಾಹಿತ್ಯ ಹಾಗೂ ನಮ್ಮ ವಿಶಿಷ್ಟ ಆಚರಣೆಗಳ ಮೂಲಕ ನೀಡುವಂತಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಕಷ್ಟಗಳ ಅನುಭವವೇ ಆಗದಂತೆ ಬೆಳೆಸುವ ಪೋಷಕರ ಮನಸ್ಥಿತಿಯಿಂದಾಗಿ ಮಕ್ಕಳು ಭವಿಷ್ಯದಲ್ಲಿ ಅತ್ಯಂತ ಅಪಾಯಕಾರಿ ಸ್ಥಿತಿಗೆ ತಳ್ಳುವ ಆತಂಕ ಹೆಚ್ಚಿದೆ ಎಂದು ತಿಳಿಸಿದರು. ಶಿವಮೊಗ್ಗ ಗಂಗೋತ್ರಿ PU ಕಾಲೇಜಿನ ಕಾರ್ಯದರ್ಶಿ ಹಾಗೂ ಹಿರಿಯ ಪತ್ರಕರ್ತರಾದ ಜಗದೀಶ್ ಸಂಪಳ್ಳಿ, ಸಾಮಾಜಿಕ ಕಾರ್ಯಕರ್ತರಾದ MS ಪಾಟೀಲ್, ಉದ್ಯಮಿ ಮಹೇಶ್, ಗಣಪತಿ ಭಟ್ ಪುರಪ್ಪೆಮನೆ, ಶ್ರೀಮತಿ ಉಷಾರಾಣಿ, ಶ್ರೀಮತಿ ಅಶ್ವಿನಿ ಪಂಡಿತ್, ಸಂಗೀತ ಗುರುಗಳಾದ ಶ್ರೀಮತಿ ಮಾಧುರಿ ಶಿವಾನಂದ್ ಮುಂತಾದವರು ಉಪಸ್ಥಿತರಿದ್ದರು. ಸಂಸ್ಥೆಯ ಆಡಳಿತಾಧಿಕಾರಿ ಮಂಜುನಾಥ್ ಬ್ಯಾಣತ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ 100ಕ್ಕೂ ಹೆಚ್ಚು ಮಕ್ಕಳು ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

ಜಾಣ ನುಡಿ. ಕಣ್ಣ ಮುಚ್ಚಾಲೆ ಆಡಿದ ಧಾತು. ಪ್ರಪಂಚದಲ್ಲಿರುವಂತಹ ಮುಕ್ಕಾಲು ಪಾಲು ಧಾತುಗಳನ್ನ ಯಾವುದೇ ಬಗೆಯ ತಾತ್ವಿಕ ಅರಿವು ಇಲ್ಲದೆ ಇಂದಿನ ರೋಹಿತ ದರ್ಶಕದಂತಹ ಪ್ರಬಲ ತಂತ್ರಗಳ ನೆರವೂ ಸಹ ಇಲ್ಲದೆ ಪತ್ತೆ ಮಾಡಿದ್ದಾರೆನ್ನುವುದು ಪ್ರಯೋಗಶೀಲ ರಸಾಯನ ವಿಜ್ಞಾನಿಗಳ ಪ್ರತಿಭೆ, ಕೌಶಲ್ಯ ಹಾಗೂ ಸಾಹಸಗಳಿಗೆ ಪುರಾವೆ. ಬಲು ಆದಿಮ ಅನ್ನುವಂತಹ ಸಾಧನಗಳನ್ನ ತಂತ್ರಗಳನ್ನ ಬಳಸಿಕೊಂಡು ನಮಗೆ ತಿಳಿದಿರುವ ಬಹುತೇಕ ಧಾತುಗಳನ್ನ ನಮ್ಮ ಈ ಪೂರ್ವಜರು ಪತ್ತೆ ಮಾಡಿದ ರೀತಿಯ ಬಗ್ಗೆ ಓದುವಾಗ ಅವರ ಬಗ್ಗೆ ಗೌರವ ಬೆರಗು ಉಕ್ಕಿ ಹರಿಯುತ್ತೆ. ಹೀಗೆ ಹೊಸ ಧಾತುಗಳನ್ನ ಪತ್ತೆ ಮಾಡುವುದರ ಶ್ರಮ ಹಾಗೂ ಸಾಹಸಗಳನ್ನ ವಿವರಿಸಿದವರು ಜಾರ್ಜ್ ಹೆವಸಿ ಎಂಬ ರಸಾಯನ ವಿಜ್ಞಾನಿ. ಅದುವರೆಗೆ ಇದೆಯೋ ಇಲ್ಲವೋ ಅನ್ನುವಂತಹ ಅನುಮಾನದ ಸುಳಿಯಲ್ಲಿಯೇ ಇದ್ದಂತಹ ಹೊಸ ಧಾತುವೊಂದನ್ನ ಪತ್ತೆ ಮಾಡಿ ಅದರ ಇರವನ್ನ ನಿರೂಪಿಸಿದವರು ಹೆವಸಿ. ಇತ ಪತ್ತೆ ಮಾಡಿದಂತಹ ಹ್ಯಾಪ್ನಿಯಂ ಎನ್ನುವಂತಹ ಧಾತುವೆ ನಮ್ಮ ಇಂದಿನ ಕಥಾವಸ್ತು. ಹ್ಯಾಪ್ನಿಯಂ ಧಾತು ಪಟ್ಟಿಯಲ್ಲಿ 72ನೇ ಸ್ಥಾನದಲ್ಲಿದೆ. ಟ್ರಾನ್ಸಿಷನ್ ಧಾತುಗಳ ಸಾಲಿಗೆ ಸೇರಿದಂತಹ ಧಾತು. ಇದಕ್ಕೂ ಮೊದಲು ಇದ್ದ 15 ಧಾತುಗಳು ಲ್ಯಾಂಥನೈಡ್ಗಳೆಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾದಂಥವು. ಅದೇನೋ ಅದೃಷ್ಟವೋ ದುರಾದೃಷ್ಟವೋ, ಹ್ಯಾಪ್ನಿಯಂಗೆ ಕೂಡ ಲ್ಯಾಂಥನೈಡ್ಗಳ ಈ ದೋಷ ಇನ್ನೂ ಮೆತ್ತಿಕೊಂಡಿದೆ ಅನ್ಬಹುದು. ಯಾಕೆಂದ್ರೆ ಇದು ಲ್ಯಾಂಥನೈಡ್ಗಳಂತೆಯೇ ರೇರ್ ಅರ್ಥ್ ಅನ್ನುವಂತಹ ವರ್ಗಕ್ಕೆ ಸೇರಿದೆಯೋ ಅಥವಾ ಧಾತುಪಟ್ಟಿಯಲ್ಲಿ ಇದರ ಮೇಲಿನ ಸ್ಥಾನದಲ್ಲಿರುವ ಜಿರ್ಕೋನಿಯಂನಂತೆ ಟ್ರಾನ್ಸಿಷನ್ ಧಾತುವೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲ ಇತ್ತು. ಈಗ್ಲೂ ಸಹ ಇದೆ. ಹ್ಯಾಪ್ನಿಯಂ ಕೂಡ ಒಂದು ಲೋಹವೇ. ಇದರ ಪರಮಾಣು ಸಂಖ್ಯೆ ಅಂದ್ರೆ ಇದರ ಪರಮಾಣುಗಳಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳು ಹಾಗೆ ಪ್ರೋಟಾನ್ಗಳ ಸಂಖ್ಯೆ 72. ಉಳಿದ ಧಾತುಗಳಂತೆಯೇ ಇದರ ಪರಮಾಣುಗಳಲ್ಲಿಯೂ ನ್ಯೂಟ್ರಾನ್ಗಳ ಸಂಖ್ಯೆ ವಿಭಿನ್ನವಾಗಿರುವಂತಹ ಸಮಸ್ಥಾನಿಗಳಿವೆ. ಇಂತಹವುಗಳಲ್ಲಿ 102 ನ್ಯೂಟ್ರಾನ್ಗಳಿರುವ ಹ್ಯಾಪ್ನಿಯಂ 174 ವಿಕಿರಣಶೀಲ ವಸ್ತು. ಇದಲ್ಲದೆ 104 ರಿಂದ 108 ನ್ಯೂಟ್ರಾನ್ಗಳಿರುವ ಪರಮಾಣುಗಳಿವೆ. ಇವುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ಸಮಸ್ಥಾನಿ ಹ್ಯಾಪ್ನಿಯಂ 180. ಇದರಲ್ಲಿ 108 ನ್ಯೂಟ್ರಾನ್ಗಳಿರುತ್ತವೆ. ಹ್ಯಾಪ್ನಿಯಂ ಬಹಳ ಮೃದುವಾದ ಆದರೆ ಸುಲಭವಾಗಿ ಮುಕ್ಕಾಗದಂತಹ ಲೋಹ. ಇದನ್ನ ಕರಗಿಸೋದಕ್ಕೆ ಕಷ್ಟಪಡಬೇಕು. ಯಾಕಂದ್ರೆ ಇದು ಕರಗುವಂತಹ ಉಷ್ಣತೆ 2300°C. ಕರಗಲು ಆರಂಭಿಸಿದ ಮೇಲೆ ಇನ್ನು 2000°C ಬಿಸಿ ಮಾಡಿದ ಮೇಲಷ್ಟೇ ಇದು ಕುದಿಯಲು ಆರಂಭಿಸುತ್ತೆ. ಇನ್ನು 4600°C ಉಷ್ಣತೆಯಲ್ಲಿ ಕುದಿಯುತ್ತೆ. ನೀರು ಕೇವಲ 100°C ಉಷ್ಣತೆಯಲ್ಲಿ ಕುದಿಯುತ್ತದೆ ಅನ್ನೋದನ್ನ ನೆನಪಿನಲ್ಲಿಡಿ ಆಯ್ತಾ. ಲ್ಯಾಂಥನೈಡ್ಗಳ ಭೂತ ಹ್ಯಾಪ್ನಿಯಂನನ್ನು ಕೂಡ ಬೆಂಬತ್ತಿತ್ತು ಅಂತ ಹೇಳಿದ್ದೆ ಅಲ್ವಾ, ಅದುವೇ ಅದರ ಪತ್ತೆಯಾಗಲು ತಡ ಮಾಡಿತು ಅಂತ ಹೇಳಬಹುದು. ಜಾರ್ಜಸ್ ಉರ್ಬೇನ್ ಹ್ಯಾಪ್ನಿಯಮ್ಮಿಗೂ ಮೊದಲು ಬರುವಂತಹ ಲ್ಯಾಂಥನೈಡ್ ಸರಣಿಯ ಕೊನೆಯ ಧಾತುವಾದ ಲ್ಯುಟೀಶಿಯಂ ಅನ್ನ ಪತ್ತೆ ಮಾಡಿದನಷ್ಟೇ. ಲ್ಯಾಂಥನೈಡ್ ಸರಣಿಯ 15 ಧಾತುಗಳಲ್ಲಿ 6-7 ಧಾತುಗಳನ್ನ ಕೊಟ್ಟ ಇಟರ್ಬಿಯ ಅದಿರಿನಲ್ಲಿಯೇ ಈ 72ನೆಯ ಧಾತು ಇರಬೇಕು ಅಂತ ಉರ್ಬೇನ್ ನಂಬಿದ್ದ. ಅದಕ್ಕೂ ಮೊದಲು ಧಾತು ಪಟ್ಟಿಯಲ್ಲಿ ಹ್ಯಾಪ್ನಿಯಂಗಿಂತಲೂ ಭಾರಿಯಾದ ಅಂದ್ರೆ ಹ್ಯಾಪ್ನಿಯಂನ ನಂತರದ ಸ್ಥಾನದಲ್ಲಿ ಬರುವಂತಹ ಹಲವು ಧಾತುಗಳು ಪತ್ತೆಯಾಗ್ಬಿಟ್ಟಿದ್ವು. ಹೀಗಾಗಿ ಮೆಂಡೆಲೀವ್ನ ತರ್ಕದ ಪ್ರಕಾರ ಜಿರ್ಕೋನಿಯಂ ಇರುವ ಗುಂಪಿನಲ್ಲಿ ಜಿರ್ಕೋನಿಯಂನ ಕೆಳಗೆ ಅಂದ್ರೆ ಲ್ಯಾಂಥನೈಡಿನ ಪಕ್ಕದಲ್ಲಿ 72ನೆಯ ಮನೆ ಖಾಲಿಯೇ ಇತ್ತು. ಲ್ಯಾಂಥನೈಡ್ಗಳೆಲ್ಲವೂ 1911 ವೇಳೆಗೆ ಪತ್ತೆಯಾಗಿ ಬಿಟ್ಟಿದ್ವು. ಆದ್ರೂ ಈ ಜಾಗ ಖಾಲಿಯೇ ಇತ್ತಾಗಿ ಉರ್ಬೇನ್ ಇಟ್ಟರ್ಬಿಯಾದಲ್ಲಿಯೇ ಈ ಪತ್ತೆಯಾಗದ ಧಾತುವು ಸಹ ಇರಬೇಕು ಅಂತ ತರ್ಕಿಸಿದ್ದ. ಅದರಂತೆ ತಾನು ಹೊಸದೊಂದು ಧಾತುವನ್ನ ಪತ್ತೆ ಮಾಡಿದ್ದಾಗಿ ಘೋಷಿಸಿಯೂ ಬಿಟ್ಟ. ಲ್ಯುಟೀಶಿಯಂ ಧಾತುವಿನ ಜೊತೆಗೆ ಇದೂ ಇತ್ತು ಅನ್ನೋದು ಆತನ ವಾದವಾಗಿತ್ತು.
ಅಷ್ಟರಲ್ಲಿ ಪರಮಾಣುಗಳ ಬಗ್ಗೆ ನಮಗಿದ್ದ ತಿಳುವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು. ಇಂಗ್ಲೆಂಡಿನ ಹೆನ್ರಿ ಮೋಸ್ಲೆ ಎಂಬಾತ ಎಕ್ಸ್ರೇ ರೋಹಿತದ ತಂತ್ರದಿಂದ ಪರಮಾಣುಗಳನ್ನ ಪತ್ತೆ ಮಾಡಬಹುದು ಅಂತ ನಿರೂಪಿಸಿದ್ದ. ಜೊತೆಗೆ ಪರಮಾಣುಗಳಲ್ಲಿ ಇರುವಂತಹ ಪ್ರೋಟಾನ್ಗಳ ಸಂಖ್ಯೆಯೇ ಅವುಗಳ ಗುರುತು ಅಂತ ಹೇಳಿದ್ದ ಕೂಡ. ಹೀಗೆ ಅದುವರೆಗೂ ಪರಮಾಣು ತೂಕದ ಆಧಾರದ ಮೇಲೆ ವಿಂಗಡಿಸಲಾಗಿದ್ದಂತಹ ಧಾತು ಪಟ್ಟಿಯನ್ನ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ವಿಂಗಡಿಸಲಾಯಿತು. ಈಗ ಲ್ಯಾಂಥಾನಮ್ಮಿನ ಪಕ್ಕದಲ್ಲಿ ಖಾಲಿ ಇದ್ದ ಜಾಗ ಜಿರ್ಕೋನಿಯಮ್ಮಿನ ಗುಣವೇ ಇರುವಂತಹ ಧಾತುವಿನದ್ದು ಅಂತ ತರ್ಕಿಸಲಾಯಿತು. ಮೋಸ್ಲಿಯ ಎಕ್ಸ್ರೇ ರೋಹಿತ ದರ್ಶಕವನ್ನ ಬಳಸಿ ಪ್ರತಿಯೊಂದು ಧಾತುವನ್ನ ಗುರುತಿಸುವಂತಹ ಯತ್ನಗಳು ಸಹ ನಡೆದವು. ಹಾಗಿದ್ರೆ ಮೋಸ್ಲಿಯ ಈ ತಂತ್ರವನ್ನ ಬಳಸಿದರೆ ತಾನು ಪತ್ತೆ ಮಾಡಿದಂತಹ ಧಾತು ಪರಮಾಣು ಸಂಖ್ಯೆ 72ರ ಧಾತು ಅಲ್ಲವೋ ಅಂತ ತಿಳಿಬಹುದು ಅಂತ ನಿರ್ಧರಿಸಿದ ಉರ್ಬೇನ್. ಅದನ್ನ ಮೋಸ್ಲಿಯ ಬಳಿ ಪರಿಶೀಲಿಸಲು ಕಳಿಸ್ತ. ಮೋಸ್ಲಿ ಅದನ್ನ ಪರಿಶೀಲಿಸಿ ಅದು ಹೊಸ ಧಾತು ಅಲ್ಲ ಅಂದ್ಬಿಟ್ಟ. ಆದ್ರೆ ಇದನ್ನ ಉರ್ಬೇನ್ ಒಪ್ಪೋದಕ್ಕೆ ಸಿದ್ಧ ಇರಲಿಲ್ಲ. ತಾನು ಪತ್ತೆ ಮಾಡಿದಂತಹ ಧಾತುವಿಗೆ ಸೆಲ್ಟಿಯಂ ಎಂಬ ಹೆಸರನ್ನು ಸಹ ಕೊಟ್ಟಾಗಿತ್ತು. ಬ್ರಿಟನ್ ಹಾಗೂ ಫ್ರಾನ್ಸ್ ನಡುವೆ ಹೀಗೆ ನಾ ಮೇಲು ತಾ ಮೇಲು ಅನ್ನುವಂತಹ ಸ್ಪರ್ಧೆಗಳು ಎಲ್ಲಾ ಕ್ಷೇತ್ರದಲ್ಲಿಯೂ ಇದ್ದುದರಿಂದ ಇಂಗ್ಲೆಂಡಿನ ಮೋಸ್ಲಿಯ ಫಲಿತಾಂಶಗಳನ್ನ ಫ್ರಾನ್ಸಿನ ಉರ್ಬೇನ್ ಒಪ್ಲಿಲ್ವೋ ಏನೋ. ಒಟ್ಟಾರೆ ಈ ಉರ್ಬೇನ್ ಪತ್ತೆ ಮಾಡಿದ್ದು ಹೊಸ ಧಾತುವೋ ಅಲ್ಲವೋ ಅನ್ನೋ ವಿವಾದ ಮುಂದುವರಿತಾನೇ ಇತ್ತು. ಲ್ಯಾಂಥನೈಡ್ಗಳ ಭೂತ ಹ್ಯಾಪ್ನಿಯಂನನ್ನು ಕೂಡ ಬೆಂಬತ್ತಿತ್ತು ಅಂತ ಹೇಳಿದ್ದೆ ಅಲ್ವಾ, ಅದುವೇ ಅದರ ಪತ್ತೆಯಾಗಲು ತಡ ಮಾಡಿತು ಅಂತ ಹೇಳಬಹುದು. ಜಾರ್ಜಸ್ ಉರ್ಬೇನ್ ಹ್ಯಾಪ್ನಿಯಮ್ಮಿಗೂ ಮೊದಲು ಬರುವಂತಹ ಲ್ಯಾಂಥನೈಡ್ ಸರಣಿಯ ಕೊನೆಯ ಧಾತುವಾದ ಲ್ಯುಟೀಶಿಯಂ ಅನ್ನ ಪತ್ತೆ ಮಾಡಿದನಷ್ಟೇ. ಲ್ಯಾಂಥನೈಡ್ ಸರಣಿಯ 15 ಧಾತುಗಳಲ್ಲಿ 6-7 ಧಾತುಗಳನ್ನ ಕೊಟ್ಟ ಇಟರ್ಬಿಯ ಅದಿರಿನಲ್ಲಿಯೇ ಈ 72ನೆಯ ಧಾತು ಇರಬೇಕು ಅಂತ ಉರ್ಬೇನ್ ನಂಬಿದ್ದ. ಅದಕ್ಕೂ ಮೊದಲು ಧಾತು ಪಟ್ಟಿಯಲ್ಲಿ ಹ್ಯಾಪ್ನಿಯಂಗಿಂತಲೂ ಭಾರಿಯಾದ ಅಂದ್ರೆ ಹ್ಯಾಪ್ನಿಯಮ್ನ ನಂತರದ ಸ್ಥಾನದಲ್ಲಿ ಬರುವಂತಹ ಹಲವು ಧಾತುಗಳು ಪತ್ತೆಯಾಗ್ಬಿಟ್ಟಿದ್ವು. ಹೀಗಾಗಿ ಮೆಂಡೆಲೀವ್ನ ತರ್ಕದ ಪ್ರಕಾರ ಜಿರ್ಕೋನಿಯಂ ಇರುವ ಗುಂಪಿನಲ್ಲಿ ಜಿರ್ಕೋನಿಯಂನ ಕೆಳಗೆ ಅಂದ್ರೆ ಲ್ಯಾಂಥನೈಡಿನ ಪಕ್ಕದಲ್ಲಿ 72ನೆಯ ಮನೆ ಖಾಲಿಯೇ ಇತ್ತು. ಲ್ಯಾಂಥನೈಡ್ಗಳೆಲ್ಲವೂ 1911ರ ವೇಳೆಗೆ ಪತ್ತೆಯಾಗಿ ಬಿಟ್ಟಿದ್ವು. ಆದ್ರೂ ಈ ಜಾಗ ಖಾಲಿಯೇ ಇತ್ತಾಗಿ ಉರ್ಬೇನ್ ಇಟ್ಟರ್ಬಿಯಾದಲ್ಲಿಯೇ ಈ ಪತ್ತೆಯಾಗದ ಧಾತುವು ಸಹ ಇರಬೇಕು ಅಂತ ತರ್ಕಿಸಿದ್ದ. ಅದರಂತೆ ತಾನು ಹೊಸದೊಂದು ಧಾತುವನ್ನ ಪತ್ತೆ ಮಾಡಿದ್ದಾಗಿ ಘೋಷಿಸಿಯೂ ಬಿಟ್ಟ. ಲ್ಯುಟೀಶಿಯಂ ಧಾತುವಿನ ಜೊತೆಗೆ ಇದು ಇತ್ತು ಅನ್ನೋದು ಆತನ ವಾದವಾಗಿತ್ತು. ಅಷ್ಟರಲ್ಲಿ ಪರಮಾಣುಗಳ ಬಗ್ಗೆ ನಮಗಿದ್ದ ತಿಳುವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ವು. ಇಂಗ್ಲೆಂಡಿನ ಹೆನ್ರಿ ಮೋಸ್ಲೆ ಎಂಬಾತ ಎಕ್ಸ್ರೇ ರೋಹಿತದ ತಂತ್ರದಿಂದ ಪರಮಾಣುಗಳನ್ನ ಪತ್ತೆ ಮಾಡಬಹುದು ಅಂತ ನಿರೂಪಿಸಿದ್ದ. ಜೊತೆಗೆ ಪರಮಾಣುಗಳಲ್ಲಿ ಇರುವಂತಹ ಪ್ರೋಟಾನ್ಗಳ ಸಂಖ್ಯೆಯೇ ಅವುಗಳ ಗುರುತು ಅಂತ ಹೇಳಿದ್ದ ಕೂಡ. ಹೀಗೆ ಅದುವರೆಗೂ ಪರಮಾಣು ತೂಕದ ಆಧಾರದ ಮೇಲೆ ವಿಂಗಡಿಸಲಾಗಿದ್ದಂತಹ ಧಾತು ಪಟ್ಟಿಯನ್ನ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ವಿಂಗಡಿಸಲಾಯಿತು. ಈಗ ಲ್ಯಾಂಥಾನಮ್ಮಿನ ಪಕ್ಕದಲ್ಲಿ ಖಾಲಿ ಇದ್ದ ಜಾಗ ಜಿರ್ಕೋನಿಯಮ್ಮಿನ ಗುಣವೇ ಇರುವಂತಹ ಧಾತುವಿನದ್ದು ಅಂತ ತರ್ಕಿಸಲಾಯಿತು. ಮೋಸ್ಲಿಯ ಎಕ್ಸ್ರೇ ರೋಹಿತ ದರ್ಶಕವನ್ನ ಬಳಸಿ ಪ್ರತಿಯೊಂದು ಧಾತುವನ್ನ ಗುರುತಿಸುವಂತಹ ಯತ್ನಗಳು ಸಹ ನಡೆದವು. ಹಾಗಿದ್ರೆ ಮೋಸ್ಲಿಯ ಈ ತಂತ್ರವನ್ನ ಬಳಸಿದರೆ ತಾನು ಪತ್ತೆ ಮಾಡಿದಂತಹ ಧಾತು ಪರಮಾಣು ಸಂಖ್ಯೆ 72ರ ಧಾತು ಅಲ್ಲವೋ ಅಂತ ತಿಳಿಬಹುದು ಅಂತ ನಿರ್ಧರಿಸಿದ್ದ ಉರ್ಬೇನ್. ಅದನ್ನ ಮೋಸ್ಲಿಯ ಬಳಿ ಪರಿಶೀಲಿಸಲು ಕಳಿಸ್ತ. ಮೋಸ್ಲಿ ಅದನ್ನ ಪರಿಶೀಲಿಸಿ ಅದು ಹೊಸ ಧಾತು ಅಲ್ಲ ಅಂದ್ಬಿಟ್ಟ. ಆದ್ರೆ ಇದನ್ನ ಉರ್ಬೇನ್ ಒಪ್ಪೋದಕ್ಕೆ ಸಿದ್ಧ ಇರಲಿಲ್ಲ. ತಾನು ಪತ್ತೆ ಮಾಡಿದಂತಹ ಧಾತುವಿಗೆ ಸೆಲ್ಟಿಯಂ ಎಂಬ ಹೆಸರನ್ನು ಸಹ ಕೊಟ್ಟಾಗಿತ್ತು. ಬ್ರಿಟನ್ ಹಾಗೂ ಫ್ರಾನ್ಸ್ ನಡುವೆ ಹೀಗೆ ನಾ ಮೇಲು ತಾ ಮೇಲು ಅನ್ನುವಂತಹ ಸ್ಪರ್ಧೆಗಳು ಎಲ್ಲಾ ಕ್ಷೇತ್ರದಲ್ಲಿಯೂ ಇದ್ದುದರಿಂದ ಇಂಗ್ಲೆಂಡಿನ ಮೋಸ್ಲಿಯ ಫಲಿತಾಂಶಗಳನ್ನ ಫ್ರಾನ್ಸಿನ ಉರ್ಬೇನ್ ಒಪ್ಲಿಲ್ವೋ ಏನೋ. ಒಟ್ಟಾರೆ ಈ ಉರ್ಬೇನ್ ಪತ್ತೆ ಮಾಡಿದ್ದು ಹೊಸ ಧಾತುವೋ ಅಲ್ಲವೋ ಅನ್ನೋ ವಿವಾದ ಮುಂದುವರಿತಾನೇ ಇತ್ತು. ಇದೇ
ಸಮಯದಲ್ಲಿ ಡೆನ್ಮಾರ್ಕಿನ ಕೋಪನ್ ಹೇಗನ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಜಾರ್ಜ್ ಹೆವೆಸಿ ಈ ಬಗ್ಗೆ ಸಂಶೋಧನೆ ಕೈಗೊಳ್ಳಲು ನಿರ್ಧರಿಸಿದ. ಇದಕ್ಕೆ ಕಾರಣ ಅಂದ್ರೆ ಆ ವೇಳೆಗೆ ನೀಲ್ಸ್ ಬೋರ್ ಪರಮಾಣುಗಳಲ್ಲಿರುವ ಎಲೆಕ್ಟ್ರಾನ್ಗಳ ವಿತರಣೆ ಕುರಿತು ಹೊಸ ಸಿದ್ಧಾಂತವನ್ನ ಪ್ರಕಟಿಸಿದ. ಈ ಪ್ರಕಾರ ಧಾತುಪಟ್ಟಿಯಲ್ಲಿ ವಿವಿಧ ಧಾತುಗಳು ಇರುವಂತಹ ಸ್ಥಾನಗಳನ್ನ ವಿವರಿಸೋದು ಸಾಧ್ಯ ಆಗಿತ್ತು. ಈ ಪ್ರಬಂಧದಲ್ಲಿ ಒಂದು ಅಡಿ ಟಿಪ್ಪಣಿಯಾಗಿ ಪರಮಾಣು ಸಂಖ್ಯೆ 72 ಇರುವ ಧಾತುವು ಲ್ಯಾಂಥನೈಡ್ಗಳಂತೆ 3 ವೇಲೆನ್ಸಿ ತೋರುವುದಕ್ಕಿಂತಲೂ ಟೈಟಾನಿಯಂನಂತೆ 72 ಇರುವ ಧಾತುವು ಲ್ಯಾಂಥನೈಡ್ಗಳಂತೆ 3 ವೇಲೆನ್ಸಿ ತೋರುವುದಕ್ಕಿಂತಲೂ ಟೈಟಾನಿಯಂನಂತೆ 4 ವೇಲೆನ್ಸಿಯದ್ದಾಗಿರಬೇಕು ಎಂದು ಬೋರ್ ತರ್ಕಿಸಿದ್ದ. ವೇಲೆನ್ಸಿ ಅಂದ್ರೆ ಪರಮಾಣುವಿನಲ್ಲಿ ಇರುವ ಹಾಗೂ ರಾಸಾಯನಿಕ ಕ್ರಿಯೆಗಳಲ್ಲಿ

0: ಕಿರಣಗಳ ಪ್ರಭಾವವೇನೆಂಬುದನ್ನ ಅಧ್ಯಯನ ಮಾಡ್ತಾ ಇದ್ದ. ಇದಕ್ಕೆ ನೆರವಾಗಬೇಕಂತ ಎಕ್ಸ್ರೇ ರೋಹಿತದ ಬಗ್ಗೆ ಅರಿವಿದಂತಹ ಕೋಸ್ಟರ್ ಎಂಬಾತನನ್ನು ಸಹ ಸೇರಿಸಿಕೊಂಡಿದ್ದ. ಇವರಿಬ್ರು ತಮ್ಮ ಪ್ರಯೋಗಗಳಿಗೆಂದು ಕೆಲವು ಹೊಸ ಉಪಕರಣಗಳನ್ನ ತರಿಸಿದ್ರು. ಅವು ಇನ್ನು ಕೈ ಸೇರಿಲ್ಲದ ಸಮಯದಲ್ಲಿ ವೇಳೆಯನ್ನ ವ್ಯರ್ಥ ಮಾಡೋ ಬದಲಿಗೆ ಜಿರ್ಕೋನಿಯಂನ ಜೊತೆಗೆ ಈ 72ನೆಯ ಧಾತು ಇರಬಹುದೇ ಅಂತ ಪರಿಶೀಲಿಸಲು ನಿರ್ಧರಿಸಿದ್ರು. ಅದೃಷ್ಟವಶಾತ್ ಇವರಿಗೆ ದೊರೆತ ಜಿರ್ಕೋನಿಯಂ ಮಾದರಿಗಳಲ್ಲಿ ಹೊಸ ಧಾತುವಿನ ಇರುವನ್ನ ತೋರಿಸುವಂತಹ ಗೆರೆಯೊಂದು ಕಾಣಿಸ್ತು. ಅನಂತರ ಜಿರ್ಕಾನಿನ ಅದಿರನ್ನ ಇನ್ನಷ್ಟು ಸಂಸ್ಕರಿಸಿದಾಗ ಈ ಗೆರೆ ಮತ್ತಷ್ಟು ಗಾಢವಾಯಿತು. ಅರ್ಥಾತ್ ಸಂಸ್ಕರಣೆಯಿಂದ ಈ ಧಾತು ಸಾಂದ್ರವಾಯಿತೆಂದಷ್ಟೇ. ಹೀಗೆ ಹೊಸ ಧಾತುವನ್ನ ಹೆವಸಿ ಮತ್ತು ಕೋಸ್ಟರ್ ಪತ್ತೆ ಮಾಡಿದ್ರು. ಅನಂತರದ ಪರಿಶೀಲನೆಗಳು ಉರ್ಬೇನನ ಸೆಲ್ಟಿಯಂ ಎನ್ನುವುದು ಲ್ಯುಟೀಶಿಯಂನ ಅಶುದ್ಧ ರೂಪವಷ್ಟೇ ಅಂತ ನಿರೂಪಿಸಿಯಾಗಿತ್ತು. ಹೀಗೆ ಹೆವಸಿ ಮತ್ತು ಕೋಸ್ಟರರ ಹೆಸರು ಈ ಹ್ಯಾಪ್ನಿಯಂನ ಜೊತೆಗೆ ಅಮರವಾಯಿತು. ತಮ್ಮ ದೇಶದ ರಾಜಧಾನಿ ಹಾಗೂ ತಮ್ಮೂರಾದ ಕೋಪೆನ್ ಹೇಗನ್ನ ಮತ್ತೊಂದು ಹೆಸರನ್ನೇ ಇವರು ಈ ಧಾತುವಿಗೆ ಇಟ್ರು. ಅದುವೇ ಹ್ಯಾಪ್ನಿಯಂ. ಇಷ್ಟೆಲ್ಲಾ ಗೊಂದಲವನ್ನುಂಟು ಮಾಡಿದಂತಹ ಹ್ಯಾಪ್ನಿಯಂ ಜೀವಿಗಳಿಗೆ ಉಪಕಾರಿಯಂತೂ ಅಲ್ಲವೇ ಅಲ್ಲ. ಇದು ಯಾವ ಜೀವಿಗಳಲ್ಲಿಯೂ ಕಾಣೋದೂ ಇಲ್ಲ. ಆದರೆ ಪರಮಾಣು ಶಕ್ತಿಯ ತಯಾರಿಕೆಯಲ್ಲಿ ಇದು ಬೇಕೇ ಬೇಕು. ಯಾಕಂದ್ರೆ ಈ ಪರಮಾಣು ಸ್ಥಾವರಗಳಲ್ಲಿ ನ್ಯೂಟ್ರಾನ್ಗಳನ್ನ ಬೀಸಿ ಪರಮಾಣುಗಳನ್ನ ಒಡೆಯುತ್ತಾರೆ ಅಷ್ಟೇ. ಪರಮಾಣುಗಳು ಒಡೆದು ಹುಟ್ಟಿದಂತಹ ನ್ಯೂಟ್ರಾನ್ಗಳು ಬೇರೆ ಪರಮಾಣುಗಳನ್ನ ತಾಕಿ ಒಡೆದು ಬಿಡಬಹುದು. ಅದನ್ನ ನಿಯಂತ್ರಿಸೋದಕ್ಕೆ ಪರಮಾಣು ಇಂಧನದ ಹೊರಗೆ ಜಿರ್ಕೋನಿಯಂ ಅನ್ನ ಹೊದಿಸ್ತಾರೆ. ಆದರೆ ಇದು ನ್ಯೂಟ್ರಾನ್ಗಳ ವೇಗವನ್ನ ಬದಲಿಸಬಹುದು. ಹಾಗಾಗದಿರಲಿ ಅಂತ ಜಿರ್ಕೋನಿಯಂನ ಜೊತೆಗೆ ಒಂದಿಷ್ಟು ಹ್ಯಾಪ್ನಿಯಂ ಅನ್ನ ಬೆರೆಸೋದು ವಾಡಿಕೆ. ಹ್ಯಾಪ್ನಿಯಂ ಜಿರ್ಕೋನಿಯಂಗೆ ವಿರುದ್ಧವಾಗಿ ವರ್ತಿಸೋದ್ರಿಂದ ನ್ಯೂಟ್ರಾನ್ಗಳನ್ನ ಹೀರಿಕೊಂಡು ಸಾಂದ್ರತೆಯಲ್ಲಿ ಹೆಚ್ಚು ಕಡಿಮೆ ಆಗದಂತೆ ಕಾಪಾಡುತ್ತೆ. ಇತ್ತೀಚೆಗೆ ಹ್ಯಾಪ್ನಿಯಂ ಅತಿ ಅಲ್ಪ ಪ್ರಮಾಣದಲ್ಲಿ ಹೈಡ್ರೋಜನ್ ಇದ್ದರೂ ಅದನ್ನ ಪತ್ತೆ ಮಾಡಬಲ್ಲದು ಅಂತ ಪತ್ತೆಯಾಗಿತ್ತು. ಹೀಗಾಗಿ ಇದನ್ನ ಹೈಡ್ರೋಜನ್ ಪತ್ತೆ ಮಾಡುವಂತಹ ಸಂವೇದಕಗಳಲ್ಲಿ ಬಳಸುವ ಆಲೋಚನೆ ಸಹ ಇದೆ. ಭೂಮಿಯ ಪುರಾತನ ಶಿಲೆಗಳಲ್ಲಿ ಇರುವಂತಹ ರಂಧ್ರಗಳಲ್ಲಿ ಹ್ಯಾಪ್ನಿಯಂ ಸಿಗುತ್ತದೆ. ಇದು ಭೂಮಿಯಲ್ಲಿ ಇದ್ದ ಜಿರ್ಕೋನಿಯಂ ಕ್ಷಯಿಸಿ ಹುಟ್ಟಿದ್ದು. ಹೀಗಾಗಿ ಅಂತಹ ಶಿಲೆಗಳಲ್ಲಿ ಇರುವ ಜಿರ್ಕೋನಿಯಂ ಹಾಗೂ ಹ್ಯಾಪ್ನಿಯಂ ಪ್ರಮಾಣವನ್ನ ಅಳೆದರೆ ಶಿಲೆಯ ಆಯಸ್ಸು ಎಷ್ಟು ಅಂತ ನಾವು ತಿಳಿಬಹುದು. ಈ ಕಾಲ ನಿರ್ಣಯ ತಂತ್ರವನ್ನ ಭೂವೈಜ್ಞಾನಿಕರು ವ್ಯಾಪಕವಾಗಿ ಬಳಸ್ತಾರೆ. ಇದಲ್ಲದೆ ಬೇರೆ ಬಳಕೆಗಳಿಗೆ ಹ್ಯಾಪ್ನಿಯಂ ಅನ್ನ ಉಪಯೋಗಿಸಿಲ್ಲ. ಹೀಗೆ ಗೊಂದಲದ ಗೂಡಿನಿಂದ ಹುಟ್ಟಿದ ಈ ಧಾತು ಈಗ ಬಹಳ ನಿರ್ದಿಷ್ಟವಾದ ಬಳಕೆಗೆ ಉಪಯೋಗವಾಗ್ತಾ ಇದೆ. ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯ ಎನ್.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 49ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ಯಾಲೆನ್ಸ್ ಇನ್ ನೇಚರ್ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ತಮಗೆ ತಿಳಿಸಿದ್ದೆ. ಆ ಎಪಿಸೋಡ್ ಮುಂದುವರಿಯುತ್ತದೆ. ಸೊ, ನೀರಿನ ವ್ಯರ್ಥ ಬಳಕೆ. ಹಲವಾರು ಸಲ ನಾವು ನೀರನ್ನು ವ್ಯರ್ಥವಾಗಿ ಬಳಸುತ್ತೇವೆ. ನಮ್ಮ ಡೊಮೆಸ್ಟಿಕ್ ಮನೆಗಳಲ್ಲಿ ವ್ಯರ್ಥವಾಗಿ ನೀರನ್ನು ನಲ್ಲಿಗಳನ್ನು ಆನ್ ಮಾಡಿ ಮುಖ ತೊಳೆಯುವುದು, ಹಲ್ಲು ಉಜ್ಜುವುದು, ಈ ಥರ ಕೆಲಸಗಳನ್ನು ನಾವು ಮಾಡುತ್ತೇವೆ. ಹೀಗಾಗಿ ನೀರು ಉಪಯೋಗವಾಗದೆ ವ್ಯರ್ಥವಾಗಿ ಮಲಿನವಾಗುತ್ತದೆ. ಸೊ, ಸುಮಾರು 20% ನಷ್ಟು ನೀರು

0: ವ್ಯರ್ಥವಾದ ಕೆಲಸದಿಂದಾಗಿ ಅಥವಾ ವಿನಾಕಾರಣ ಮಲಿನವಾಗಿ ಚರಂಡಿಗಳನ್ನು ಸೇರುತ್ತಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಟೋಮೆಟಿಕ್ ನೀರಿನ ನಲ್ಲಿಗಳು ಬಂದಿವೆ. ಈ ನಲ್ಲಿಗಳು ಮುಂದೆ ನಿಂತಾಗ ಮಾತ್ರ ನೀರು ಬರುತ್ತದೆ, ಅಥವಾ ಕಾಲು ಬಳಿ ಒಂದು ವಾಲ್ವ್ ಅನ್ನು ಇಟ್ಟಿರುತ್ತಾರೆ. ಆ ವಾಲ್ವನ್ನು ತುಳಿದಾಗ ಮಾತ್ರ ನಲ್ಲಿಯಲ್ಲಿ ನೀರು ಬರುತ್ತದೆ. ಇದರಿಂದಾಗಿ ಕಾರ್ಖಾನೆಗಳಲ್ಲಿ ಹಾಗೂ ಹೋಟೆಲ್ಗಳಲ್ಲಿ 50%ನಷ್ಟು ನೀರನ್ನು ಮಿತವಾಗಿ ಬಳಸಬಹುದಾಗಿದೆ. ಸೊ ಅಷ್ಟೇ ಅಲ್ಲದೆ ನೀರನ್ನು ಪುನರ್ಬಳಕೆ ಮಾಡಲು ಸಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕಂಡೀಷನ್ಗಳನ್ನು ವಿಧಿಸುತ್ತದೆ. ಹಾಗಾಗಿ ಸುಮಾರು 80%ನಷ್ಟು ಮಲಿನ ನೀರನ್ನು ಸ್ವಚ್ಛಗೊಳಿಸಿ ಅದನ್ನು ಪುನರ್ಬಳಕೆ ಮಾಡಬಹುದಾಗಿರುತ್ತದೆ. ನೀರು ಮತ್ತು ಮಣ್ಣಿನ ಅಸಮರ್ಥ ನಿರ್ವಹಣೆ. ಸೊ ನೀರನ್ನು ಕೃಷಿ ಕ್ಷೇತ್ರಗಳಲ್ಲಿಯೂ ಅಥವಾ ಕಾರ್ಖಾನೆಗಳಲ್ಲಿ ಉಪಯೋಗ ಮಾಡುವಾಗ ಅತ್ಯಂತ ಹೆಚ್ಚು ಜಾಗರೂಕತರಾಗಿ ಉಪಯೋಗ ಮಾಡಬೇಕಾಗುತ್ತದೆ. ನೀರನ್ನು ಹೆಚ್ಚು ಕೃಷಿಗೆ ಬಿಟ್ಟಾಗ ಅದು ಕೃಷಿಗಳಲ್ಲಿ ಭೂಮಿಯಿಂದ ಹರಿದು ಪುನಃ ಅದು ಹಳ್ಳಗಳನ್ನು ಸೇರುತ್ತದೆ. ಅದು ಆ್ಯಕ್ಚುಲಿ ವ್ಯರ್ಥವೆಂದೇ ತಿಳಿಯಬಹುದು. ವ್ಯರ್ಥ ಆಗುವುದರಿಂದ ನೀರಿನ ಸಮರ್ಪಕ ಬಳಕೆಗೆ ಧಕ್ಕೆಯಾಗುತ್ತದೆ. ಈ ನೀರನ್ನು ಮತ್ತು ಮಣ್ಣಿನ ಸವಕಳಿಯನ್ನು ಸಹ ನಾವು ತಡೆದೊಯ್ಯಬೇಕಾಗುತ್ತದೆ. ಮಣ್ಣಿನ ಸವಕಳಿ ತಡೆಯಲು ನಾವು ಮಣ್ಣಿನ ಚೆಕ್ ಬಂಡ್ಗಳನ್ನು ನಿರ್ಮಿಸಬಹುದು, ಅಥವಾ ಅಲ್ಲಿ ಗಿಡಮರಗಳನ್ನು ಬೆಳೆಸಿ ಮಣ್ಣು ಕೊಚ್ಚಿ ಹೋಗದಂತೆ ನಾವು ತಡೆಯಬಹುದಾಗಿದೆ. ಇಳುವರಿ ಹೆಚ್ಚಿಸಲು ರಾಸಾಯನಿಕ ಗೊಬ್ಬರ, ಕಳೆನಾಶಕ ಮತ್ತು ಕೀಟನಾಶಕಗಳ ಅತಿ ಬಳಕೆ. ಸೊ ಈ ರಾಸಾಯನಿಕ ಗೊಬ್ಬರವನ್ನು ಸಹ ಅತಿ ಬಳಕೆ ಮಾಡುವುದರಿಂದ ಗೊಬ್ಬರದ ಶೇಷ ಭಾಗವು ನದಿಗಳಿಗೆ, ಹಳ್ಳಗಳಿಗೆ, ಕೊಳಗಳಿಗೆ ಅಥವಾ ಕೆರೆಗಳಿಗೆ ಹೋಗಿ ಅವು ಸೇರ್ತವೆ. ಕೆರೆಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳು, ಫರ್ಟಿಲೈಸರ್ಸ್ಗಳು ಸೇರುವುದರಿಂದ ಅಲ್ಲಿ ಆಲ್ಗೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಕೆರೆಗಳ ಬಣ್ಣವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹಸಿರು ಬಣ್ಣಕ್ಕೆ ತಿರುಗಿದ ಲೇಕ್ ಅಥವಾ ಸರೋವರಗಳು ಅಲ್ಲಿ ಅತಿ ಹೆಚ್ಚು ಗೊಬ್ಬರವಿರುವುದು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಇರುವುದನ್ನು ಸೂಚಿಸುತ್ತವೆ. ಬೆಂಗಳೂರಿನಲ್ಲಿ ಸುಮಾರು 50 ಕೆರೆಗಳಿವೆ. ಎಲ್ಲ 50 ಕೆರೆಗಳು ಹಸಿರು ಬಣ್ಣಕ್ಕೆ, ಅಂದರೆ ಆಲ್ಗೆಯಿಂದ ತುಂಬಿವೆ. ಇದಕ್ಕೆ ಕಾರಣ ರಸಗೊಬ್ಬರವಲ್ಲ, ಆದರೆ ಮನುಷ್ಯನಿಂದಲೇ ವಿಸರ್ಜಿಸಲ್ಪಟ್ಟ ಸೀವೇಜ್. ಸೀವೇಜ್ ಸಹ ರಸಗೊಬ್ಬರಕ್ಕೆ ಸಮನಾಗಿರುತ್ತದೆ. ಇಂಥ ಸೀವೇಜ್ ನೀರಿನಲ್ಲಿ ಸೇರಿದಾಗ ಅದರಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ಗಳನ್ನು ಬಳಸಿಕೊಂಡು ಆಲ್ಗೆಗಳು ಅತ್ಯಂತ ಹೆಚ್ಚು ಬೆಳೆಯುತ್ತವೆ. ಇಂಥ ಅತ್ಯಂತ ಹೆಚ್ಚು ಬೆಳೆದ ಈ ಆಲ್ಗೆ ಮಿಶ್ರಿತ ನೀರಿನಲ್ಲಿ ಜಲಚರಗಳು ಬದುಕಲಾರವು. ಏಕೆಂದರೆ ಜಲಚರಗಳಿಗೆ ಬೇಕಾದ ಆಮ್ಲಜನಕವು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗಾಗಿ ಅನೇಕ ಸಲ ನಾವು ಪೇಪರ್ಗಳಲ್ಲಿ ಮೀನುಗಳ ಮಾರಣ ಹೋಮ ಎನ್ನುವ ಕ್ಯಾಪ್ಷನ್ನೊಂದಿಗೆ ಮೀನುಗಳು ಸತ್ತಿರುವುದನ್ನು ನಾವು ನೋಡಬಹುದು. ಅದೇ ರೀತಿ ಕಳೆನಾಶಕ ಮತ್ತು ಕೀಟನಾಶಕಗಳನ್ನು ಸಹ ಅತಿ ಬಳಕೆ ಮಾಡಿದಾಗ ಇದು ಪ್ರಕೃತಿಯಲ್ಲಿ ಅಸಮತೋಲನವಾಗುತ್ತದೆ. ಪ್ರಕೃತಿಯ ಬ್ಯಾಲೆನ್ಸ್ ಇರುವುದಿಲ್ಲ. ಏಕೆಂದರೆ ಕಳೆನಾಶಕಗಳನ್ನು ಅಥವಾ ಕೀಟನಾಶಕಗಳನ್ನು ಸರಿಯಾದ ಸಮಯದಲ್ಲಿ ಹಾಗೂ ಕ್ಲೈಮೆಟಿಕ್ ಅಥವಾ ವೆದರ್ ಕಂಡೀಷನ್ಗಳ ಮೇಲೆ ನಾವು ಉಪಯೋಗ ಮಾಡಬೇಕಾಗುತ್ತದೆ. ಕಳೆನಾಶಕವಾಗಲಿ ಕೀಟನಾಶಕವಾಗಲಿ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತದೆ ಅಥವಾ ಸಿಂಪಡಿಸಬೇಕಾಗುತ್ತದೆ. ಸಿಂಪಡಿಸುವಾಗ ಜಲರೂಪದಲ್ಲಿರುವ ಕೀಟನಾಶಕ ಮತ್ತು ಕಳೆನಾಶಕಗಳು ಪಂಪ್ನಿಂದಾಗಿ ಸಿಂಪಡಿಸುವಾಗ ಸಣ್ಣ ಸಣ್ಣ ಹನಿಗಳಾಗಿ ಬದಲಾಗುತ್ತವೆ. ಈ ಸಣ್ಣ ಸಣ್ಣ ಹನಿಗಳು ಆಕಸ್ಮಿಕವಾಗಿ ಗಾಳಿ ಜೋರಾಗಿ ಬೀಸುವಾಗ ನಾವು ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ಸಣ್ಣ ಸಣ್ಣ ಹನಿಗಳಾಗಿರುವ ಈ ಕಳೆನಾಶಕ ಅಥವಾ ಕೀಟನಾಶಕದ ಹನಿಗಳು ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಗಾಳಿಯಲ್ಲಿ ಪ್ರಸಾರವಾಗುತ್ತದೆ. ಹೀಗೆ ಪ್ರಸಾರವಾಗುವಾಗ 1 ಕಿಲೋಮೀಟರ್ವರೆಗಿನ ಗಾಳಿಯನ್ನು ಮತ್ತು ಅದು ನೀರಿನ ಮೇಲೆ ಬಿದ್ದಾಗ ನೀರನ್ನು ಮಲಿನ ಮಾಡುತ್ತದೆ. ಇಂಥ ನೀರಿನಲ್ಲಿ ಬೆಳೆದ ಮೀನುಗಳನ್ನು, ಏಡಿಗಳನ್ನು ಅಥವಾ ಜಲಚರಗಳನ್ನು ತಿಂದಾಗ ಈ ಕಳೆನಾಶಕಗಳು ಹಾಗೂ ಕೀಟನಾಶಕಗಳು ಮಾನವನ ಶರೀರವನ್ನು ಸೇರುತ್ತವೆ. ಅವು ಅಲ್ಲಿ ಮಾನವನಿಗೆ ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ. ಅಲ್ಲದೆ ಇಂತಹ ಕಲುಷಿತವಾದ ಅಥವಾ ಕಳೆ ಮಿಶ್ರಿತ ಕೀಟನಾಶಕ ಹಾಗೂ ಕಳೆನಾಶಕಗಳು ಸೇರಿದ ನೀರನ್ನು ಕುಡಿದಾಗ ಮಾನವನು ಆ ನೀರನ್ನು ಸಾರಿ ಕಳೆನಾಶಕಗಳು ಮಾನವನಲ್ಲಿ ವಿವಿಧ ರೋಗಗಳನ್ನು ಉಂಟು ಮಾಡುತ್ತವೆ. ಇದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂದರೆ ಎಂಡೋಸಲ್ಫಾನ್. ಎಂಡೋಸಲ್ಫಾನನ್ನು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಗಡಿ ಪ್ರದೇಶದಲ್ಲಿರುವ ಗೋಡಿಂಬಿ ಗಿಡಗಳ ಮೇಲೆ ಏರೋಪ್ಲೇನ್ಗಳಲ್ಲಿ ಅದನ್ನು ಸಿಂಪಡಿಸಲಾಯಿತು. ಏರೋಪ್ಲೇನ್ಗಳಲ್ಲಿ ಸಿಂಪಡಿಸಿದಾಗ ಅದು ಸುಮಾರು 5 ಕಿಲೋಮೀಟರ್ ದೂರದವರೆಗೂ ಈ ಕಳೆನಾಶಕ ಮತ್ತು ಕೀಟನಾಶಕಗಳ ಹನಿಗಳು 5 ಕಿಲೋಮೀಟರ್ ದೂರದವರೆಗೂ ಗಾಳಿಯ ಮೂಲಕ ತೇಲಿ ಹೋದವು. ಅಲ್ಲೇ ಹತ್ತಿರವಿದ್ದ ಕೆಲವು ಹಳ್ಳಿಗರು ಈ ಗಾಳಿಯನ್ನು ಕುಡಿದರು. ಆಗ ಅವರಿಗೆ ವಿವಿಧ ರೋಗಗಳಿಗೆ ಅವರು ತುತ್ತಾದರು. ಸೊ ಒಂದು ವರದಿಯ ಪ್ರಕಾರ ಅವರ ಮಕ್ಕಳಿಗೂ ಸಹ IQ ಅಂದರೆ ಬ್ರೈನ್ ಡೆವಲಪ್ ಆಗಿಲ್ಲ ಎಂದು ತಿಳಿದು ಬಂದಿದೆ. ಇದಕ್ಕೆ ಕಾರಣ ಕಳೆನಾಶಕದ ಹನಿಗಳನ್ನು ಅವರು ಉಸಿರಾಟದ ಮೂಲಕ ತಮ್ಮ ದೇಹವನ್ನು ದೊಳಗೆ ಸೇರಿದಾಗ ಅವು ಅಡ್ವರ್ಸ್ ಎಫೆಕ್ಟನ್ನು ಮಾಡಿರ್ತವೆ. ಅಲ್ಲದೆ ಅಲ್ಲಿಂದ ಬಿದ್ದ ನೀರು, ಅವು ನೀರಿನ ಮೇಲೆ ಬಿದ್ದಾಗ ಅಂಥ ನೀರನ್ನು ಕುಡಿದಾಗ ಅವರಿಗೂ ಈ ಕೀಟನಾಶಕಗಳು ದೇಹವನ್ನು ಪ್ರವೇಶಿಸಿದವೆ. ಅಲ್ಲದೆ ಸತ್ತ ಕೀಟನಾಶಕಗಳಲ್ಲಿಯೂ ಸತ್ತ ಕೀಟಗಳು ಸಹ ನೀರಿನಲ್ಲಿ ಹೋಗುವುದರಿಂದ ಅಥವಾ ಸತ್ತ ಕೀಟಗಳನ್ನು ಪಕ್ಷಿಗಳು ತಿನ್ನುವುದರಿಂದ ಈ ಕೀಟನಾಶಕಗಳು ಪಕ್ಷಿಯ ದೇಹದಲ್ಲಿಯೂ ಸಹ ಸಂಗ್ರಹಣೆಯಾಗುತ್ತವೆ. ಇದನ್ನು ಬಯೋಮ್ಯಾಗ್ನಿಫಿಕೇಶನ್ ಎಂದು ಕರೆಯುತ್ತಾರೆ. ಮಾನವನು ಸಹ ಮೀನುಗಳನ್ನು ತಿನ್ನುತ್ತಾನೆ. ಮೀನುಗಳು ಸಹ ಈ ಕಳೆನಾಶಕಗಳಿಂದ ಕಲುಷಿತವಾಗಿರುತ್ತವೆ. ಪಕ್ಷಿಗಳನ್ನು ತಿನ್ನುತ್ತಾನೆ. ಈ ಪಕ್ಷಿಗಳು ಸಹ ಈ ಕಳೆನಾಶಕದಿಂದ ಮಾಲಿನ್ಯವಾಗಿರುತ್ತವೆ. ಹಾಗಾಗಿ ಹಳ್ಳಿಯ ಜನರು ತಮ್ಮ ಆಹಾರವನ್ನು ಈ ಕಳೆನಾಶಕದ ರೆಸಿಡ್ಯೂ ಅಥವಾ ಶೇಷಭಾಗವನ್ನು ತಿನ್ನುವುದರಿಂದ ಅವರಿಗೂ ಸಹ ಅವರಿಗೆ ಆರೋಗ್ಯದ ಮೇಲೆ ಅಥವಾ ಆರೋಗ್ಯದ ಮೇಲೆ ದುಷ್ಪರಿಣಾಮವು ಬೀರುತ್ತದೆ. ಕೈಗಾರಿಕಾ ಕ್ಷೇತ್ರದಲ್ಲಿಯೂ ಸಹ ಅತಿಯಾದ ಉತ್ಪಾದನೆಯಿಂದ ಪರಿಸರವನ್ನು ಸೇರುತ್ತಿರುವ ರಾಸಾಯನಿಕ ಪದಾರ್ಥಗಳು. ದೇಶದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಕೆಮಿಕಲ್ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ಈ ಕೆಮಿಕಲ್ ವಸ್ತುಗಳನ್ನು ತಯಾರು ಮಾಡುವಾಗ ಅದರಿಂದ ಬರುವ ಹೊಗೆ ಅತ್ಯಂತ ಮಲಿನವಾಗಿರುತ್ತದೆ. ಏಕೆಂದರೆ ಅದು ಕೆಮಿಕಲ್ಗಳ ವಾಸನೆಯಿಂದ ತುಂಬಿರುತ್ತದೆ. ಅಲ್ಲದೆ ಕೈಗಾರಿಕೆಗಳು ನೀರನ್ನು ಬಳಸಿ ನೀರನ್ನು ಉಪಯೋಗಿಸಿದ ನಂತರ ಬರುವ ಕಲುಷಿತ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸಂಸ್ಕರಿಸಬೇಕೆಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಮಗಳಿದ್ದರೂ ಅವರು ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಈ ನೀರನ್ನು ಹೊರಬಿಡುತ್ತಾರೆ. ಇಂಥ ನೀರುಗಳು ಕೆರೆಗಳನ್ನು ಹಳ್ಳಗಳನ್ನು ಸೇರಿದಾಗ ಕೆರೆಗಳು ಹಳ್ಳಗಳಿರುವ ನೀರು ಕಲುಷಿತವಾಗುತ್ತದೆ. ಅಲ್ಲದೆ ಹೊರಗೆ ಬಿಟ್ಟಾಗ ಅಂಡರ್ಗ್ರೌಂಡ್ ವಾಟರ್ ಸಹ ಕಲುಷಿತವಾಗಿದೆ. ಪೀನ್ಯಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸುಮಾರು 22 ಬೋರ್ವೆಲ್ಗಳನ್ನು ಮುಚ್ಚಲಾಗಿದೆ. ಇದಕ್ಕೆ ಕಾರಣ ಕೈಗಾರಿಕೆಗಳಿಂದ ಹೊರಬರುವ ಕಲುಷಿತ ನೀರನ್ನು ಅವರು ನೇರವಾಗಿ ಟಾಯ್ಲೆಟ್ಗಳಲ್ಲಿ, ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಅಥವಾ ಹಳೆಯ ಬೋರ್ವೆಲ್ಗಳಲ್ಲಿ ನೇರವಾಗಿ ಅದನ್ನು ಡಿಸ್ಚಾರ್ಜ್ ಮಾಡಿರುತ್ತಾರೆ. ಹೀಗಾಗಿ ಭೂಮಿಯ ಒಳಗಡೆ ಇರುವ ನೀರು ಸಹ ಕಲುಷಿತವಾಗಿದೆ. ಇದು ಸಹ ಮಾನವನ ಅತಿ ಬುದ್ಧಿಯಿಂದ ಆದ ಪ್ರಕೃತಿಯ ಅಸಮತೋಲನ. ಸಮತೋಲನವು ತಪ್ಪಿಸಲು ಈ ಮಾನವನ ಚಟುವಟಿಕೆಗಳಿಗೆ ಇಲ್ಲೀಗಲ್ ಚಟುವಟಿಕೆಗೆ ಅಥವಾ ಕಾನೂನುಬಾಹಿರ ಚಟುವಟಿಕೆಯನ್ನು ಅಸಮತೋಲನ ಎಂದು ನಾವು ಹೇಳಬಹುದಾಗಿರುತ್ತದೆ. ಹಾಗೂ ಅತಿಯಾಗಿ ಮೇಯುವಿಕೆ, ಇದು ಸಹ ಅತ್ಯಂತ ಮುಖ್ಯವಾಗಿದೆ. ಅತ್ಯಂತ ಹೆಚ್ಚು ಹಸು ದನ ಕರುಗಳನ್ನು ಎಮ್ಮೆಗಳನ್ನು ಕುರಿಗಳನ್ನು ನಾವು ಸಾಗಾಣಿಕೆ ಮಾಡುವಾಗ ಅವುಗಳನ್ನು ಕೆಲವೊಮ್ಮೆ ಕಾಡುಗಳಲ್ಲಿ ಬಿಡುತ್ತಾರೆ. ಹಳ್ಳಿಯ ಜನರು ಅವುಗಳನ್ನು ಹಾಗೆ ಮೈದಾನಗಳಲ್ಲಿ ಮೇಯಲು ಬಿಡುತ್ತಾರೆ. ಅಂಥ ಸಮಯದಲ್ಲಿ ಹಸುಗಳು ಅಥವಾ ರಾಸುಗಳು ಹುಲ್ಲನ್ನು ತಿಂದಾಗ ಭೂಮಿಯು ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತದೆ. ಸೊ ಇಂಥ ಸಂದರ್ಭದಲ್ಲಿ ಮಣ್ಣು ಎಕ್ಸ್ಪೋಸ್ ಆದಾಗ ಮಣ್ಣಿನಲ್ಲಿರುವ ನೀರು ಆವಿಯಾಗಿ ಮಣ್ಣಿನ ಕಣಗಳು ಲೂಸ್ ಆಗುತ್ತವೆ. ಲೂಸಾದ ಮಣ್ಣಿನ ಕಣಗಳು ಗಾಳಿಯ ಹೊಡೆತಕ್ಕೆ ಹಾಳಾಗುತ್ತವೆ ಅಂದರೆ ಸಣ್ಣ ಸಣ್ಣ ಧೂಳಿನ ಕಣಗಳಾಗಿ ಮಾರ್ಪಡುತ್ತವೆ. ಮಳೆಗಾಲದಲ್ಲಿ ಇವು ನೇರವಾಗಿ ನೀರಿನ ಮೂಲಕ ಹರಿದು ಡ್ಯಾಮ್ಗಳಲ್ಲಿ ತುಂಬಿ ಡ್ಯಾಮ್ಗಳಲ್ಲಿ ಹೂಳು ಹೆಚ್ಚಾಗಬಹುದು. ಅಥವಾ ಕೆರೆಗಳಲ್ಲಿ ಹೂಳು ಹೆಚ್ಚಾಗಬಹುದು. ಹಿಂದಿನ ದಿನಗಳಲ್ಲಿ ಕೆರೆಗಳಲ್ಲಿನ ಹೂಳನ್ನು ಪ್ರತಿ ವರ್ಷವೂ ರೈತರು ಅದನ್ನು ಗೊಬ್ಬರವಾಗಿ ಉಪಯೋಗ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಸಹ ಈ ಕೆರೆಗಳ ತಳದಲ್ಲಿ ಶೇಖರಣೆಯಾದ ಈ ಮಣ್ಣನ್ನು ಅವರು ಉಪಯೋಗ ಮಾಡುವುದಿಲ್ಲ. ಇದರಿಂದಾಗಿ ಕೆರೆಗಳ ಅಥವಾ ಡ್ಯಾಮ್ಗಳ ಕೆಪ್ಯಾಸಿಟಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಕೆಪ್ಯಾಸಿಟಿ ಕಡಿಮೆಯಾದಂತೆಯೇ ನೀರಿನ ಸಂಗ್ರಹವೂ ಸಹ ಕಡಿಮೆಯಾಗುತ್ತದೆ. ಆಗ ಹೆಚ್ಚು ಬೆಳೆ ಬೆಳೆಯಲು ಮಾನವನಿಗೆ ಸಾಧ್ಯವಾಗದೆ ಆಹಾರದ ಕೊರತೆ ಉಂಟಾಗುವ ಸಾಧ್ಯವಾಗಿದೆ. ಸೊ ಆಹಾರದ ಕೊರತೆಯಲ್ಲಿ ಭಾರತ 111ನೆಯ ದೇಶವಾಗಿದೆ. 125 ದೇಶಗಳಲ್ಲಿ 111ನೇ ಸ್ಥಾನದಲ್ಲಿ ಭಾರತವಿದೆ. ಇದನ್ನು ಹಸುವಿನ ಇಂಡೆಕ್ಸ್ ಎಂದೇ ಕರೆಯಬಹುದು. ಈ ಇಂಡೆಕ್ಸ್ ನಾವು ಅತ್ಯಂತ ಹೆಚ್ಚು ಇದ್ದೇವೆ. ಇದಕ್ಕೆ ಕಾರಣ ಆಹಾರದ ಶಾರ್ಟೇಜ್. ಆಹಾರವನ್ನು ಹೆಚ್ಚು ಬೆಳೆಯದೆ ಆಹಾರವು ಶಾರ್ಟೇಜ್ ಆದಾಗ ಈ ಹಸುವಿನ ಇಂಡೆಕ್ಸ್ ಹೆಚ್ಚಾಗುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಜನರು ಹಸುವಿನಿಂದ ನರಳುತ್ತಾರೆ ಅಂತ ಹೇಳಬಹುದು. ಸೊ ಹಸುವಿನಿಂದ ನರಳುವುದರಿಂದ ಮಕ್ಕಳಿಗೆ ಆಹಾರದ ಕೊರತೆಯಾಗುತ್ತದೆ. ಮಕ್ಕಳಲ್ಲಿ ಆಹಾರದ ಕೊರತೆ, ವಿಟಮಿನ್ಗಳ ಕೊರತೆ, ನ್ಯೂಟ್ರಿಷನ್ಗಳ ಕೊರತೆಯಾಗಿರುವುದರಿಂದ ಮಕ್ಕಳ ಬೆಳವಣಿಗೆಯು ಕುಂಠಿತವಾಗುತ್ತದೆ. ಮಕ್ಕಳ 5 ವರ್ಷದ ಬೆಳವಣಿಗೆಯು ಬ್ರೈನ್ ಅಥವಾ ಮೆದುಳು ಡೆವಲಪ್ ಆಗುತ್ತದೆ. ಆದರೆ 5 ವರ್ಷದ ಮಕ್ಕಳ ಒಳಗೆ ಅತ್ಯಂತ ಹೆಚ್ಚು ನ್ಯೂಟ್ರಿಷನ್ ಆಹಾರವನ್ನು ನಾವು ಒದಗಿಸಬೇಕಾಗುತ್ತದೆ. ಅಂತಹ ಒದಗಿಸದೇ ಇದ್ದ ಸಂದರ್ಭದಲ್ಲಿ ಮಕ್ಕಳು ಇಂಟೆಲಿಜೆಂಟ್ ಆಗಿ ಬೆಳೆಯುವುದಿಲ್ಲ. ಸೊ ಇದಕ್ಕೆ ಕಾರಣ ಫುಡ್ ಶಾರ್ಟೇಜ್, ಆಹಾರದ ಕೊರತೆಯು ಸಹ ನೇಚರ್ನಲ್ಲಿ ಇಂಬ್ಯಾಲೆನ್ಸ್ ಮಾಡುತ್ತೆ. ಏಕೆಂದರೆ ಬುದ್ಧಿವಂತ ಮಕ್ಕಳನ್ನು ಬೆಳೆಯುವುದಕ್ಕೆ ಬಿಡುವುದಿಲ್ಲ. ಸೊ ಆಹಾರವು ಅಥವಾ ನ್ಯೂಟ್ರಿಷನ್ 5 ವರ್ಷದ ಮಕ್ಕಳಿಗೆ ಅತಿ ಅವಶ್ಯಕ ಎಂದು ಸರ್ಕಾರವು ಸಹ ಡಿಕ್ಲೇರ್ ಮಾಡಿದೆ. ಇಲ್ಲಿಗೆ ಎಪಿಸೋಡ್ 49 ಮುಕ್ತಾಯವಾಯಿತು. ಈ ಎಪಿಸೋಡ್ 50 ಮುಂದುವರಿಯುತ್ತದೆ. ಇದು ಪುನಃ ಬ್ಯಾಲೆನ್ಸ್ ಇನ್ ನೇಚರ್ ಬಗ್ಗೆಯೇ ಇದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 18ನೆಯ ಪದ್ಯ. ಆ ಪದ್ಯ ಹೀಗಿದೆ. ಕಡುಬಿನೆ ಕೊತ್ತು ಪಾಸರೆಯ ನೈತರೆ ಭೀಮನು ಮತ್ತಿ ಕಿಳ್ತು ಬೇರೊಡನೆ ಬೇ ಮಹೀಜ ಮುಂದ ಬಿಡೆಯು ಬಿಡೆ ಒಯ್ಯು ಮಾಬಲಂ ಪಡಲ್ಬಡುತ್ತಿರೆ ಕಲ್ಲೊಳಂ ಮರದೊಳಂ ಬಳಿದ ಮೈಯನೆ ಜೋಧ ಜೈದರಂ ಪಿಡಿದು ಮೃನಾಳ ನಾಳ ಮನೆ ಸೀಳುವವೋ ದುರ್ಮೆಯೇ ಸೀಳು ಬೀಸಿದಂ. ಇದನ್ನು ಬಿಡಿಸಿ ಹೀಗೆ ಹೇಳಬಹುದು. ಕಡುಬಿನೆ ಕೊತ್ತು ಪಾಸರೆಯಂ ಪಾಸರೆಯನೆ ಐತರೆ ಭೀಮನು ಒತ್ತಿ ಕಿಳ್ತು ಬೇರೊಡನೆ ಮಹೀಜ ಒಂದನಂ ಒಂದಂ ಇಡೆಯು ಬಿಡೆ ಪೊಯ್ಯುಮಾ ಬನಂ ಪಡಲ್ವಾಡುತ್ತಿರೆ ಕಲ್ಲೊಳಂ ಮರದಳಂ ಬಳಿದು ಒಯ್ಯನೆ ಜೋಧ ದೈತ್ಯನಂ ಪಿಡಿದು ಮೃನಾಳ ನಾಳ ಮನೆ ಸೀಳುವ ಓಲ್ ಒರ್ಮೆಯೇ ಸೀಳು ವೀಸಿದಂ. ಕಡುಬಿನೆ ಕೊತ್ತು ಪಾಸರೆಯನೆ ಪಾಸರೆಯ ಪಾಸರೆಯಂ ಐತರೆ ತೀವ್ರತೆಯಿಂದ ಅಂದರೆ ಬಹಳ ವೇಗವಾಗಿ ಕಡುಪು ಅಂದರೆ ತೀವ್ರತೆಯಿಂದ ಪೊತ್ತು ಪಾಸರೆಯ ಪಾಸರೆ ಅಂದರೆ ಹಾಸು ಬಂಡೆ ಒಂದು ದೊಡ್ಡ ಹಾಸು ಬಂಡೆಯನ್ನು ಹಾಗೆ ಹಾಗೆ ಎತ್ತಿ ಬಹಳ ಭಯಂಕರವಾಗಿ ತೀವ್ರತೆಯಿಂದ ಹಿಡಿಂಬ ಭೀಮಸರನ ಕಡೆಗೆ ಬಂದನಂತೆ. ಕಡುಪಿನೇ ಪೊತ್ತು ಪಾಸರೆಯನ್ನು ಐತರೆ ಭೀಮನು ಆಗ ಭೀಮನು ಏನು ಮಾಡ್ದ ಒತ್ತಿ ಕಿಳಿತು ಬೇರೊಡನೆ ಮಹೀಜ ಮುಂದನು ಒಂದು ದೊಡ್ಡ ಮರವನ್ನು ಅದರ ಬೇರು ಸಹಿತ ಎತ್ತಿ ನಿಂತನಂತೆ. ಒಂದಂ ಇಡೆಯು ಆ ದೊಡ್ಡದಾದ ಒಂದು ಮರವನ್ನು ಬೇರು ಸಹಿತ ಕಿತ್ತಿ ಆ ಹಾಸು ಬಂಡೆಯತ್ತ ಪ್ರಯೋಗ ಮಾಡಿದ. ಇಡೆಯುಂ ಬಿಡೆ ಪೊಯ್ಯಯು ಅಷ್ಟು ಮಾತ್ರ ಅಲ್ಲ ಪೊಯ್ಯಯು ಅಂದರೆ ಗುದ್ದಾಟ ಮಾಡ್ತಾನೆ ಹೊಳೆಯುತ್ತಾನೆ ಪೊಯ್ಯಯು. ಆವಾಗ ಅಂದರೆ ಭೀಮ ಮತ್ತು ಹಿಡಿಂಬ ಇವರ ನಡುವೆ ಘನಘೋರ ಯುದ್ಧವಾಗ್ತದೆ. ಅವನು ಹಾಸು ಬಂಡೆಯನ್ನು ಎತ್ತಿ ಭೀಮಸೇನನ ಕಡೆಗೆ ಎಸೆಯುತ್ತಾನೆ. ಈತ ದೊಡ್ಡದಾದಂತಹ ಒಂದು ಮರದ ಬೇರು ಸಮೇತ ಎತ್ತಿ ಅದರ ಕಡೆಗೆ ಬಿಡ್ತಾರೆ ಮತ್ತು ಹೊಡೆಯುತ್ತಾನೆ. ಆಗ ಪರಸ್ಪರ ಹೊಡೆದಾಟ ನಡೆಯುತ್ತದೆ. ಆಗ ಆ ಬನಂ ಕಡಲು ಹೊಡುತ್ತಿದೆ. ಆ ಬನವೇ ಅಲ್ಲಾಡ್ತಾ ಇತ್ತು, ಚಲ್ಲಾಪಿಲಿ ಆಗ್ತಿತ್ತು. ಕಡಲು ಹೊಡುತ್ತಿದೆ ಅಂದರೆ ಚಲ್ಲಾಡ್ತಿದೆ. ಕಲ್ಲೊಳಂ ಮರದೊಳಂ ಬಡಿದು, ಆಮೇಲೆ ಈ ಒಂಥರ ಈ ಪ್ರಾಣಿಗಳಿಗೆಲ್ಲ ನಾವು ಬೇಟೆಯಾಡುವಾಗ ಸಿಕ್ಕಿದನ್ನು ಎತ್ತಿ ಹೊಡೆಯುತ್ತೇವಲ್ಲ, ಹಾಗೆ ಕಲ್ಲೊಳಂ ಕಲ್ಲಲ್ಲಿ ಮರದಲ್ಲಿ ಮರದೊಳಂ ಬಡಿದು ಹಿಡಿಂಬನಿಗೆ ಭೀಮಸೇನ ಕಲ್ಲಿನಲ್ಲಿ ಮರದಲ್ಲಿ ಎಲ್ಲದರಲ್ಲೂ ಕೂಡ ಎತ್ತಿ ಎತ್ತಿ ಹೊಡೆದು ಜೋಗ ದೈತ್ಯನಂ. ಆಗ ಇವನು ಜೋತು ಬಿದ್ದ, ಅಂದರೆ ನಿತ್ರಾಣವಾಗಿ ಬಿದ್ದ. ದೈತ್ಯನಂ ಹಿಡಿದು ಮೃಣಾಳ ನಾಳವನೆ, ತಾವರೆಯ ದಂಟನ್ನು ಹೇಗೆ ಸುಲಭವಾಗಿ ಸೀಳ್ಬೋದಲ್ಲ ಹಾಗೆ, ಮೃಣಾಳ ಅಂದರೆ ತಾವರೆ, ಮೃಣಾಳ ನಾಳ ಅಂದರೆ ಮೃಣಾಳ ಅಂದರೆ ತಾವರೆ, ಅದರ ದಂಟು ನಾಳ ಸೀಳುವ ಹಾಗೆ ಒರ್ಮೆಯೇ ಸೀಳಿದು, ಒಂದೇ ಸಲ ಸೀಳಿದು ಬೀಸಿದವು. ಆ ಹಿಡಿಂಬನನ್ನು ತಾವರೆಯ ದಂಟನ್ನು ಸೀಳುವ ಹಾಗೆ ಎರಡು ಭಾಗವಾಗಿ ಸೀಳಿ ಬೀಸಾಕಿದ ಎನ್ನುವುದು ಈ ಪದ್ಯದ ಅರ್ಥ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 18ನೆಯ ಪದ್ಯದ ಬಳಿಕದ ವಚನ. ಇದು ಹೀಗಿದೆ: ಆ ಗಳ ಕಳ ಕಳಕೆ ಮರಲುಂಗಿರೈವರುಚ್ಚತ್ತಿದೇನೆಂದು ಬೆಸಗೊಳೆ, ತದ್ವೃತ್ತಾಂತಮೆಲ್ಲಮ ನರಿಪಿ ಹಿಡಿಂಬೆ ಡಂಬವಿಲ್ಲದೆ ಭೀಮಸೇನೊಡಂಬಡಂ ನುಡಿಯೇ, ಕೊಂತಿಯು ಧರ್ಮಪುತ್ರನು ಮೀಕೆ ಸಾಮಾನ್ಯ ವನಿತೆಯಲ್ಲಿ ಅವಳು ರಾಕ್ಷಸ ಸ್ತ್ರೀ ಎಂದು ಭಾವಿಸಲು ರೇಡಿಕೆಯಂ ಕೈಕೊಳ್ಳುವುದೇ ಕಂಜಮೆಂದ ಆಕೆಗೆಂ ಭೀಮಸೇನಗಂ ಗಂಧರ್ವ ವಿವಾಹ ಮಾಡಿದೊಡೆ. ಹಿಡಿಂಬೆ ನೀಮಿಲ್ಲಿರಲ್ಬೇಡ, ಪರ್ವತದ ಮೇಲೆ ಕರಂಗಿ ಕಳತಳಿಸಿದ ಮರದುರಗಲ ನಡುವೆ ಸುಧಾ ಧವಳಿತೋ ತುಂಗ ರಮ್ಯ ಅರಮ್ಯಂಗಳಂ ಕಾಣಿರಪ್ಪಡದು. ಹಿಡಿಂಬಪುರಮೆಂಬುದೆಮ್ಮ ಪುರಮಲ್ಲಿಗೆ ಕೋಪಂ ಬನ್ನಿಮೆಂದು ಮುಂದಿಟ್ಟು ಒಳಗೊಂಡು ಹೋಗಿ ಮಹಾವಿಭೂತಿಯೊಂಬಳನ್ನು ಪೊಗಿಸಿ ತನ್ನ ಸಂಪತ್ವಂ ಶ್ರೀಯು ಮರೆದು ಮಜ್ಜನ ಭೋಜನ ತಾಂಬೂಲ ಲೇಪನಂಗಳಿಂ ಪಥ ಪರಿಶ್ರಮೆಲ್ಲವನ್ನು ಕಳೆದು ಭೀಮಸೇನಂ ತಾಂ. ಈ ಪದ್ಯ ಈ ವಚನವನ್ನು ಹೀಗೆ ಬಿಡಿಸಿ ಓದಬಹುದು: ಆಗ ಆ ಕಳಕಳಕ್ಕೆ ಮರಳುಂದಿದ ಐವರು ಎಚ್ಚತ್ತು ಇದು ಏನೆಂದು ಬೆಸಗೊಳೆ, ತತ್ ವೃತ್ತಾಂತ ಮೆಲ್ಲವಂ ಅರಿಪಿ ಹಿಡಿಂಬೆ ಡಂಬಮಿಲ್ಲದೆ ಭೀಮಸೇನಳಪ್ಪಡೆ ಒಡಂಬಡಂ ನುಡಿಯೇ, ಕೊಂತಿಯು ಧರ್ಮಪುತ್ರಂ ಈಕೆ ಸಾಮಾನ್ಯ ವನಿತೆ ಅಲ್ಲ, ಇವಳು ರಾಕ್ಷಸ ಸ್ತ್ರೀಯನ್ನು ಭಾವಿಸಲು ಬೇಡ, ಈಕೆಯನ್ನು ಕೈಗೊಳ್ಳುವುದೇ ಕಜ್ಜಂ ಎಂದು ಆಕೆಗೆ ಭೀಮಸೇನಂಗಂ ಗಂಧರ್ವಯೋಗ ಮಾಡಿದಳೆ. ಹಿಡಿಂಬೆ ನೀಂ ಇಲ್ಲಿರಬೇಡ, ಪರ್ವತದ ಮೇಲೆ ಕರಂಗಿ ಕಟ್ಟಿಸಿದ ಮರದುರಗಲ ನಡುವೆ ಸುಧಾ ಧವಳಿತ ಉತ್ತುಂಗ ರಮ್ಯ ಹರಮ್ಯಂಗಳನ್ನು ಕಾಣಿ ಅಪ್ಪಡೆ, ಅದು ಹಿಡಿಂಬಪುರಂ ಎಂಬುದು ಎಂಬ ಪರಂಪುರಂ ಅಲ್ಲಿಗೆ ಕೋಪಂ ಬನ್ನಿ ಎಂದು ಮುಂದು ಇಟ್ಟು ಒಡಂಗೊಂಡು ಹೋಗಿ ಮಹಾವಿಭೂತಿಯಂ ಪುರಲಂ ಪೊಗಿಸಿ ತನ್ನ ಸಂಪತ್ಮಂ ಶ್ರೀವಂ ಮರೆದು ಮೆರೆದು ಮಜ್ಜನ ಭೋಜನ ತಾಂಬೂಲ ಲೇಪನಂಗಳಿಂ ಪದಶ್ ಪರಿಶ್ರಮವೆಲ್ಲವನ್ನು ಕಳೆದು ಭೀಮಸೇನನು ತಾನು. ಇದರ ವ್ಯಾಖ್ಯಾನ ಅಥವಾ ಅದರ ಅರ್ಥ ವಿವರಣೆಯನ್ನು ನಾನು ಈಗ ಮಾಡ್ತೇನೆ. ಆಗಳ ಕಳಕಳಕ್ಕೆ ಅಂದರೆ ಹಿಡಿಂಬ ಮತ್ತು ಭೀಮರ ನಡುವೆ ಭೀಕರವಾದ ಯುದ್ಧ ನಡೆಯಿತು. ಆ ಶಬ್ದಕ್ಕೆ ಕಳಕಳಕ್ಕೆ ಆ ಶಬ್ದಕ್ಕೆ ಮರಳುಂದಿದ ಐವರು ಎಚ್ಚತ್ತು, ಮೈಮರೆತು ಮಲಗಿದ ಐವರು ಕೂಡ ಎಚ್ಚೆತ್ತು. ಇದೇನೆಂದು ಬೆಸಗೊಳೆ, ಇದೇನು ಅಂತ ಬೆಸಗೊಳು ವಿಚಾರಿಸಲು ತತ್ತು ವೃತ್ತಾಂತಮೆಲ್ಲವನ್ನು ಅರಿಪಿ, ಆ ಎಲ್ಲ ವಿಷಯವನ್ನು ಆಗ ಹಿಡಿಂಬೆ ಇವರಿಗೆ ಆ ಎದ್ದವರಿಗೆ ಅಂದರೆ ಪಾಂಡವರಿಗೆ ಮತ್ತು ಕುಂತಿಗೆ ಹೇಳ್ತಾಳೆ. ಹಿಡಿಂಬೆ ಡಂಬವಿಲ್ಲದೆ, ಹಿಡಿಂಬೆ ಯಾವುದೇ ರೀತಿಯ ಅಹಂಕಾರ ಇಲ್ಲದೆ ಆಡಂಬರ ಇಲ್ಲದೆ ಭೀಮಸೇನಳು ಅಪ್ಪು ಒಡಂಬಡಂ ಅಂದರೆ ಭೀಮಸೇನಲ್ಲಿ ಒಡಂಬಡಂ ನುಡಿಯೇ, ಭೀಮಸೇನನು ಒಪ್ಪುವ ಹಾಗೆ ಮಾತಾಡಿದಾಗ ಕೊಂತಿಯು ಧರ್ಮಪುತ್ರನು ಈಕೆ ಸಾಮಾನ್ಯ ವನಿತೆ ಇಲ್ಲ ಅಂದರೆ ಆಗ ಅಂದರೆ ಭೀಮಸೇನಲ್ಲಿ ಒಂದು ತನ್ನ ಇಷ್ಟವನ್ನು ಆಕೆ ಹೇಳಿದಾಗ ಕುಂತಿಯು ಧರ್ಮಪುತ್ರನು ಕುಂತಿ ಮತ್ತು ಧರ್ಮಪುತ್ರನು ಅವಳ ಈ ಮಾತುಗಳನ್ನೆಲ್ಲ ಕೇಳಿ ಅಂದರೆ ಸಂಸ್ಕಾರ ಭರಿತವಾದಂಥ ಅವಳ ಈ ಮಾತುಗಳನ್ನೆಲ್ಲ ಕೇಳಿ ಈಕೆ ಸಾಮಾನ್ಯ ವನಿತೆ ಎಲ್ಲ, ಇವಳು ರಾಕ್ಷಸ ಸ್ತ್ರೀ ಎಂದು ಭಾವಿಸಲು ಬೇಡ, ಇವಳು ಸಾಮಾನ್ಯ ಸ್ತ್ರೀಯಿಂದಾಗಲಿ ಅಥವಾ ರಾಕ್ಷಸರ ಸ್ತ್ರೀ ಎಂದು ಕೂಡ ಭಾವಿಸೋದು ಬೇಡ. ಈ ಕಡೆ ಕೈಕೊಳ್ಳೋದೇ ಕಬ್ಜ, ಇವಳನ್ನು ಸ್ವೀಕಾರ ಮಾಡುವುದೇ ಅಥವಾ ಹೆಂಡತಿಯಾಗಿ ಪರಿಗಣಿಸುವುದೇ ನಿನಗೆ ಕರ್ತವ್ಯ ಎಂದು ಆಕೆಗೆ ಭೀಮಸೇನನು ಗಂಧರ್ವ ವಿವಾಹ ಮಾಡಿದೊಡೆ. ಅಂದರೆ ಪ್ರಾಚೀನ ವಿವಾಹ ಪದ್ಧತಿಗಳಿಗೆ ಗಂಧರ್ವ ವಿವಾಹ ಕೂಡ ಒಂದು, ಅಂದರೆ ಪ್ರೇಮ ವಿವಾಹ ಅಂತ ಈಗ ನಾವೇನು ಹೇಳ್ತೀವಿ ಅದನ್ನು ಮಾಡಿದೊಡೆ. ಹಿಡಿಂಬೆ ಭೀಮಸೇನನಿಗೂ ಮದುವೆ, ಹಿಡಿಂಬೆಗೂ ಮದುವೆ ಆಯಿತು. ಹಿಡಿಂಬೆ ನೀವು ಇಲ್ಲಿರೋದು ಬೇಡ, ನೀವು ಇಲ್ಲಿ ಇರುವುದು ಬೇಡ, ಪರ್ವತದ ಮೇಲೆ ಕರಣಿ ಕತ್ತಳಿಸಿದ ಮರದುರಗಳ ನಡುವೆ, ಇಲ್ಲಿಂದ ಮುಂದೆ ಒಂದು ಕಡೆ ಪರ್ವತದ ಮೇಲೆ ಕರಣಿ ಕತ್ತಳಿಸಿದ ಅಂದರೆ ನೆರಳಾಗಿ ಕತ್ತಲಾಗಿರುವಂತಹ ಒತ್ತೊತ್ತಾಗಿರುವ ಮರದುರಗಲ ಮರದ ಗುಂಪಿನ ನಡುವೆ, ಮರದುರಗಲ ಅಂದರೆ ಮರದ ಗುಂಪಿನ ನಡುವೆ, ಸುಧಾ ಧವಳಿತೋತ್ತುಂಗ ರಮ್ಯ ಹರಮ್ಯಂಗಳನ್ನು ಕಾಣ್ಬಿರಿ. ಅಂದರೆ ಇಲ್ಲಿಂದ ದೂರ ಇರುವಂತಹ ಒಂದು ಪರ್ವತದ ಮೇಲೆ ನೆರಳು ನೆರಳಾಗಿರುವಂತಹ ಮರಗಳ ರಾಶಿಯ ನಡುವೆ ಸುಣ್ಣದಿಂದ ಬಿಡಿದಾಗಿರುವ ಎತ್ತರವಾದ ಸೊಗಸಾದ ಅರಮನೆಗಳು, ಸುಧಾ ಧವಳಿತ ಉತ್ತುಂಗ ರಮ್ಯ ಹರಮ್ಯಂಗಳು. ಸುಧಾ ಧವಳಿತ ಅಂದರೆ ಬೆಳದಿಂಗಳ ಹಾಗೆ ಬೆಳ್ಳಾಗಿರುವ, ಅಂದರೆ ಸುಣ್ಣದಿಂದ ಬಣ್ಣ ಕೊಟ್ಟು ಮಾಡಿರುವ ಉತ್ತುಂಗ ಎತ್ತರವಾದ ರಮ್ಯ ಅರಮನೆಗಳು ಕಾಣಿದ್ರು ನಿಮ್ಮ ಕಣ್ಣಿಗೆ ಕಾಣುವುದು ಆ ಕೊಡಂ, ಅದು ನಮ್ಮ ಅದನ್ನು ಹಿಡಿಂಬಾಪುರಂ ಎಂಬುದು ಪುರ ಎಂಬುದಮ್ಮ ಪುರಂ. ಇಲ್ಲಿ ಮುಂದೆ ಅರಮನೆಗಳಿಗೂ ಇರುವಂತಹ ಕಾಡಿನ ಮಧ್ಯೆ ಒಂದು ಪುರ ಇದೆ, ಅದನ್ನು ಹಿಡಿಂಬಾಪುರ ಎಂದು ಹೇಳ್ತಾರೆ. ಅದು ನಮ್ಮದು, ಅಲ್ಲಿಗೆ ಹೋಗಮ್ಮ, ಅಲ್ಲಿಗೆ ಹೋಗ, ಇಲ್ಲೆಲ್ಲ ಇರುವುದು ಬೇಡ ನೀವು ಅಂತ ಹೇಳಿ ಎಂದು ಬನ್ನಿ ಬಂದು ಮುಂದಿಟ್ಟೊಳಗೊಂಡು ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಮಹಾವಿಭೂತಿಯು ಒಳಗೊಂಡು ಪೂಜಿಸಿ ಬಹಳ ವೈಭವದಿಂದ ಪುರವದನ್ನು ಪುರಪ್ರವೇಶವನ್ನು ಮಾಡಿಸಿ ಪೂಜಿಸಿ ತನ್ನ ಸಂಪತ್ತು ಅಂಶವನ್ನು ಮೆರೆದು ಅಲ್ಲಿ ತನ್ನ ಸಂಪತ್ತು ಮತ್ತು ಸಮೃದ್ಧಿಯನ್ನೆಲ್ಲವನ್ನೂ ಕೂಡ ಮೆರೆದು ತೋರಿಸಿ ಮಜ್ಜನ ಭೋಜನ ತಾಂಬೂಲ ಲೇಪನಗಳಿ ಸ್ನಾನ ಊಟ ಆಮೇಲೆ ವೀಳ್ಯ ಹಾಕೋದು ಇವುಗಳಿಂದ ಆಮೇಲೆ ಮೇಯಿಗೆ ಸುಗಂಧಗಳನ್ನು ಕುಸಿಕೊಳ್ಳೋದು ಇವುಗಳಿಂದ ಕಥ ಪರಿಶ್ರಮವೆಲ್ಲವನ್ನು ಕಳೆದು ಮಾರ್ಗಾಯಸವನ್ನೆಲ್ಲ ಕಳೆಯುವ ಹಾಗೆ ಮಾಡಿ ಆಮೇಲೆ ಈಗಾಗಲೇ ಗಂಧರ್ವವಾಗಿರುವಂಥ ಈ ಭೀಮಸೇನ ಮತ್ತು ಹಿಡಿಂಬೆ ಏನೇನು ಮುಂದಿನ ಅವರ ದಾಂಪತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಿದರು, ಎಲ್ಲೆಲ್ಲಿಗೆ ಹೋದರು ಎನ್ನುವುದನ್ನು ಪಂಪ 19ನೇ ಪದ್ಯದಲ್ಲಿ ವಿವರಿಸ್ತಾನೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಇದೆ, ಅದೇನು ಅಂತಂದರೆ ಹಿಡಿಂಬೆಗೆ ಮತ್ತು ಭೀಮಸೇನಿಗೆ ವಿವಾಹ ಆಗುತ್ತದೆ. ಈ ಹಿಡಿಂಬೆ ನಮಗೆ ಇದರಲ್ಲಿ ಗೊತ್ತಿರುವ ಹಾಗೆ ರಾಕ್ಷಸಿ ಎನ್ನುವುದಾಗಿ ಮಹಾಭಾರತದಲ್ಲೂ ಬರ್ತದೆ, ಪಂಪನಲ್ಲಿ ಕೂಡ ಅದು ಕಾಣಿಸ್ಕೊಳ್ಳುತ್ತೆ. ಈ ಹಿಡಿಂಬೆಯ ಬಗೆಗೆ ಮದುವೆ ಆಗುವುದಕ್ಕೆ ಸಂಬಂಧಪಟ್ಟ ಹಾಗೆ ಭೀಮಸೇನಿಗೆ ಅದೊಂದು ರೀತಿಯ ಏನು ಪೂರ್ವ ನಿರ್ಧಾರಿತವಾದದ್ದು, ಅವನಿಗೆ ಇರುವ ಒಂದು ವರವೇ ಹಾಗೆ ಎನ್ನುವ ರೀತಿಯಲ್ಲಿ ಪುರಾಣಗಳಲ್ಲಿ ಕಥೆ ಇದೆ. ಮತ್ತು ನಮ್ಮ ಈಗಿನ ವಿವರಣೆಯನ್ನು ನಾವು ಇನ್ನು ಸ್ವಲ್ಪ ವಿಸ್ತರಿಸುವುದಾದರೆ ಈ ಹಿಡಿಂಬೆ ಮತ್ತು ಹಿಡಿಂಬಾಸುರ ಅಣ್ಣ ತಂಗಿಯವರು ಕಾಡಲ್ಲಿ ವಾಸವಾಗಿದ್ದರು, ಪಾಂಡವರು ನಾಡಲ್ಲಿದ್ದವರು. ಒಂದು ಇದರಿಂದ ಸ್ಪಷ್ಟ ಆಗ್ತದೆ, ಪುರದಲ್ಲಿ ಯಾವುದನ್ನು ನಾವು ಪಟ್ಟಣ ಪುರ ನಗರ ಅಂತ ಏನು ಹೇಳ್ತೇವಲ್ಲ ಅಲ್ಲಿ ವಾಸ ಮಾಡ್ತಿದ್ದಂಥ ಜನಸಮುದಾಯ ಒಂದಿತ್ತು. ಅಲ್ಲಿ ರಾಜ ಮಹಾರಾಜರು ಮತ್ತು ಸಂಸ್ಥಾನಗಳಲ್ಲಿದ್ದವು, ಹಾಗೆ ಕಾಡಿನಲ್ಲಿ ಒಂದಷ್ಟು ಜನ ವಾಸವಾಗಿದ್ದರು. ಅದು ಬೇರೆ, ಕಾಡಂದ ತಕ್ಷಣ ಬರೀ ಪ್ರಾಣಿಗಳೇ ಇದ್ದವು ಅಲ್ಲಿ ಅಥವಾ ಬರೀ ಅರಣ್ಯವೇ ಇತ್ತು ಎನ್ನುವ ಅರ್ಥ ಅಲ್ಲ, ಅಲ್ಲಿ ಜನಸಮುದಾಯಗಳು ಕೂಡ ಇದ್ದವು ಎನ್ನುವುದು ಸ್ಪಷ್ಟ ಆಗ್ತದೆ. ಆದರೆ ನಮ್ಮ ಈ ಸಂದರ್ಭಕ್ಕೆ ನಾವು ಸ್ವಲ್ಪ ಗಮನ ಕೊಟ್ಟು ಹೇಳೋದಾದರೆ ಇದು ಹಿಡಿಂಬೆ ಮತ್ತು ಹಿಡಿಂಬರ ಪುರ, ಮತ್ತು ಇದರ ಉಲ್ಲೇಖ ಬರುವ ಹಾಗೆ ಅದು ರಾಕ್ಷಸರು ಇರುವಂತಹ ಜಾಗ. ಅಲ್ಲಿಗೆ ಇವರು ಬಂದಿದ್ದಾರೆ, ಈ ಹಿಡಿಂಬಾಪುರ ಎನ್ನುವ ನಗರಕ್ಕೆ ಪ್ರವೇಶ ಮಾಡಿ ಅಲ್ಲಿ ಹಿಡಿಂಬಾಸುರನ್ನು ಕೊಂದು ಹಿಡಿಂಬೆಯನ್ನು ಭೀಮ ಮದುವೆ ಆಗ್ತಾನೆ. ಒಂದು ನಮ್ಮ ಈಗಿನ ಆಂಥ್ರೋಪಾಲಜಿಕಲ್ ಅಧ್ಯಯನಗಳ ಹಿನ್ನೆಲೆ ಹೇಳುವುದಿದ್ದರೆ ರಾಕ್ಷಸರ ಅಲ್ಲಿ ಇರುವಂಥ ಒಂದು ಏನು ವಿವರಣೆ ಬರ್ತದಲ್ಲ ಅದು ಬಹುಮಟ್ಟಿಗೆ ಪುರಾಣಗಳಲ್ಲಿ ಬರುವ ಹಾಗೆ ಅದನ್ನು ಈಗಿನ ಅರ್ಥ ನೋಡಿದ್ರೆ ಅದೊಂದು ದ್ರಾವಿಡ ಸಂಸ್ಕೃತಿಯ ಕುರುಹುಗಳನ್ನು ಹೇಳುವ ರೀತಿಯಲ್ಲಿದೆ. ಒಂದು ವೇಳೆ ಅದು ದ್ರಾವಿಡ ಸಂಸ್ಕೃತಿಯ ಭಾಗ ಕುರುಹುಗಳು ಅಲ್ಲ ಅಂತಂದರೂ ಕೂಡ ಈ ಚಕ್ರವರ್ತಿಗಳು ಅಥವಾ ವೈದಿಕರು ಅಂತ ನಾವು ಏನು ಹೇಳ್ಬೋದಲ್ಲ ಅವರಿಗಿಂತ ಭಿನ್ನವಾದಂಥ ಒಂದು ಸಮುದಾಯದ ಜನರು ಇದರ ಸ್ಪಷ್ಟ ಸೂಚನೆ ಅಂತ ನಾವು ಹೇಳ್ಬೋದು. ಅದನ್ನೂ ಕೂಡ ಈ ಪುರಾಣಗಳಲ್ಲಿ ರಾಕ್ಷಸರನ್ನು ವೈದಿಕ ವಿರೋಧಿಗಳು, ಯಜ್ಞ ವಿರೋಧಿಗಳು, ವೇದ ವಿರೋಧಿಗಳು ಅಂತ ಹೇಳುವ ಕಂಡ್ರೆ ಸ್ಪಷ್ಟವಾಗಿ ನಾವೀಗ ಯಾರನ್ನ ದ್ರಾವಿಡರು ಅಂತ ಹೇಳ್ತೀವಲ್ಲ ಆ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ ಒಂದು ಸಮುದಾಯದ ಚಿತ್ರಣ ಅದು ಎನ್ನುವಲ್ಲಿ ಹೆಚ್ಚು ಅನುಮಾನ ಏನು ಉಂಟಾಗುವುದಿಲ್ಲ. ಒಂದು ಎರಡನೇದಾಗಿ ಈ ವೈದಿಕ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ಕ್ಷತ್ರಿಯರು ಅಂತ ಏನಿದ್ದಾರಲ್ಲ ಪಾಂಡವರು, ಆ ಕಾಲಕ್ಕೆ ಅಂದರೆ ಮಹಾಭಾರತದ ಕಾಲಕ್ಕೆ ವೈದಿಕರಲ್ಲಿ ಮತ್ತು ವೈದಿಕೇತರದಲ್ಲಿ ನಮ್ಮ ಈ ಚರ್ಚೆಯ ಸಂದರ್ಭದಲ್ಲಿ ಬಹುಶಃ ದ್ರಾವಿಡರಲ್ಲಿ ಒಂದು ಸಂಬಂಧ ಬೆಳೆದಿತ್ತು ಎನ್ನುವುದು, ಬೆಳೆಯುವುದಕ್ಕೆ ಆರಂಭವಾಗಿತ್ತು ಎನ್ನುವುದು ಸ್ಪಷ್ಟ ಆಗ್ತದೆ. ಆದರೆ ಈ ಸಂಬಂಧ ರಾಮಾಯಣ ಕಾಲದಲ್ಲಿ ಆಗಿತ್ತು. ಉದಾಹರಣೆಗೆ ರಾಮ ಲಂಕೆಗೆ ಹೋಗೋದು, ಅಲ್ಲಿ ರಾವಣನ ಕೊಲ್ಲೋದು ಮತ್ತು ವಿಭೀಷಣನ ಜೊತೆಗೆ ಒಂದು ಗೆಳೆತನವನ್ನು ಮಾಡಿ ಬರೋದು, ಆ ರೀತಿಯ ಒಂದು ಸಂಬಂಧ ಒಂದು ಕಡೆಗೆ ಆದರೆ ಅಂದರೆ ರಾಮಾಯಣ ಕಾಲದಲ್ಲಿ ಆರ್ಯರಿಗೆ ವೈದಿಕರಿಗೆ ಮತ್ತು ವೈದಿಕೇತರರಿಗೆ ಅಂದರೆ ಏನೂ ಇಲ್ಲ ಅಂದರೂ ಕೂಡ ನಾವು ಏನನ್ನೂ ಈಗ ಒಂದು ವೇಳೆ ಆಂಥ್ರೋಪೊಲಾಜಿಕಲ್ ಅಧ್ಯಯನಗಳು ನಮಗೆ ಬಹಳ ನಿಖರವಾದ ಆಧಾರಗಳನ್ನು ಕೊಡುವುದಿಲ್ಲ ಅಂತ ಆದರೂ ಕೂಡ ಒಂದು ಸ್ಪಷ್ಟತೆ ಅಂತ ಹೇಳ್ಬೋದು, ವೈದಿಕೇತರ ಸಂಪ್ರದಾಯಗಳಿಗೆ ವಿರೋಧವಾದಂತಹ ಮತ್ತು ವೈದಿಕೇತರ ಸಂಪ್ರದಾಯವನ್ನು ಸಂಪೂರ್ಣವಾಗಿ ದೂರ ಇಟ್ಟಂತಹ ಒಂದು ಸಮುದಾಯ ಏನಿತ್ತಲ್ಲ ಅದು ಕಾಡುಗಳಲ್ಲಿ ಅಥವಾ ವೈದಿಕರಿಗೆ ಅಪರಿಚಿತವಾದಂಥ ಜಾಗಗಳು ಇದ್ದವು ಇದ್ದರೂ ಕೂಡ ಅವು ಕಾಲಕಾಲಕ್ಕೆ ಮುಖಾಮುಖಿ ಆಗ್ತಿದ್ದವು. ಆ ಮುಖಾಮುಖಿ ಕೆಲವು ಸಲ ಏನಾಗ್ತಿತ್ತು ಅಂದರೆ ಯುದ್ಧದ ಮೂಲಕ ನಿರ್ಣಯ ಆಗ್ತಿತ್ತು, ಕೆಲವು ಸಲ ಯುದ್ಧ ಮಾತ್ರ ಅಲ್ಲದೆ ಅದರ ಜೊತೆ ಒಂದು ಸಂಧಾನ ಒಂದು ಸಖ್ಯತನ ಕೂಡ ಬೆಳೀತಿತ್ತು. ಇದು ಇಲ್ಲಿ ಬಹಳ ಸ್ಪಷ್ಟ ಆಗುವ ಹಾಗೆ ಮಹಾಭಾರತದ ಕಾಲಕ್ಕೆ ಆದಾಗ ವೈದಿಕರಿಗೆ ವೈದಿಕೇತರ ವ್ಯಕ್ತಿಗಳ ಜೊತೆಗೆ ಒಂದು ಅಂದರೆ ಒಪ್ಪಿತವಾಗುವಂಥ ವಿವಾಹ. ಈಗ ಹಿಂದೆ ವಿಶ್ವವಸ್ತು ಎನ್ನುವಂಥ ಮುನಿ, ಆ ಮುನಿಯ ಹೆಂಡತಿ ಕೈಕಸೆ, ಆ ಕೈಕಸೆ ರಾವಣನ ಮತ್ತು ಕುಂಭಕರ್ಣನ ತಾಯಿ, ಇದು ಮುನಿಗಳು ಮಾಡ್ತಿದ್ದಂತಹ ಒಂದು ವಿವಾಹ. ಅಂದರೆ ಮುನಿಗಳು ಈ ವಿವಾಹ ಕ್ರಮದನ್ನು ಅನುಸರಿಸ್ತಿದ್ರು ಎನ್ನುವುದು ಒಂದು ವಿವಾಹ ಕಂಡುಬರ್ತದೆ. ಅಲ್ಲಿ ಒಂದು ಸಮಾಧಾನ ಏನಂತಂದರೆ ದಿವ್ಯ ಮುನಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಅವರಿಗೆ ಯಾವುದೇ ನಿರ್ಬಂಧಗಳಿಲ್ಲ ಎನ್ನುವುದು ಇನ್ನೊಂದು ಇದು. ಆದರೆ ಇದು ದಿವ್ಯ ಮುನಿಗಳಲ್ಲ, ಕ್ಷತ್ರಿಯರು ಅಂದರೆ ಆ ದಿವ್ಯ ಮುನಿಗಳನ್ನು ಹೊರತುಪಡಿಸಿದಂತಹ ಕ್ಷತ್ರಿಯರು ವೈದಿಕರು. ಮಹಾಭಾರತದ ಕಾಲಕ್ಕೆ ವೈದಿಕೇತರ ಸಮುದಾಯಗಳ ಜೊತೆಗೆ ವಿವಾಹವನ್ನು ಮಾಡಿಕೊಳ್ಳುವಂಥ ಒಂದು ಹಂತ ಬಂದಿತ್ತು. ಮತ್ತು ಅದಕ್ಕಾಗಿಯೇ ಕುಂತಿ ಮತ್ತು ಕುಂತಿಯೂ ಧರ್ಮಪುತ್ರನು, ಕುಂತಿ ಮತ್ತು ಧರ್ಮಪುತ್ರ ಈಕೆಯ ಜೊತೆಗೆ ಮದುವೆ ಮಾಡುವುದೇ ಕರ್ತವ್ಯ ನಿನಗೆ ಅಂತ ಭೀಮಸೇನ ಹೇಳ್ತಾರೆ. ಅಂದರೆ ಮಹಾಭಾರತದ ಹಂತಕ್ಕೆ ರಾಮಾಯಣದ ಹಂತದಲ್ಲಿ ಸ್ವಲ್ಪ ಅನುಮಾನಾಸ್ಪದವಾದಂಥ ಈ ವಿವಾಹ ಬಂಧನಗಳು ಮಹಾಭಾರತದ ಹಂತಕ್ಕೆ ಬಂದಾಗ ಒಪ್ಪಿತವಾಗುವ ರೀತಿಯಲ್ಲಿ ಇದ್ದವು. ಒಂದು ಎರಡನೇದಾಗಿ ನಾವು ಪುರಾಣಗಳನ್ನು ಮತ್ತು ವರ್ತಮಾನವನ್ನು ಗಮನಿಸಿದರೆ ಈ ಸಂಪ್ರದಾಯಗಳು ಮತ್ತು ಜಾತಿ ಪದ್ಧತಿಗಳು ಬಹುಶಃ ಎರಡು ಸಂದರ್ಭಗಳಲ್ಲಿ ಅವು ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ಕೊಳ್ತವೆ. ಒಂದು ಅಂದರೆ ಅವುಗಳನ್ನು ಮೀರುವ ಸಂದರ್ಭ, ಒಂದು ಜಾತಿ, ಇನ್ನೊಂದು ಬಹುಮಟ್ಟಿಗೆ ಸಂಪತ್ತು ಅಥವಾ ಹಣ. ಈ ಎರಡು ಹಂತಗಳಲ್ಲಿ ಸಾಮಾನ್ಯವಾಗಿ ಜಾತಿಯನ್ನು ಮೀರುವುದಕ್ಕೆ ಸಾಧ್ಯ ಇದೆ, ಅದು ಈಗಲೂ ಇದೆ ಹಿಂದೆ ಇದೆ. ಅಂದರೆ ಜಾತಿಯನ್ನು ಮೀರುವಂತಹ ಅನಿವಾರ್ಯತೆ ಅಥವಾ ಒಂದು ಸುಲಭ ಸಾಧನ ಅಂದರೆ ಸ್ತ್ರೀಯರು. ಅಂದರೆ ಸ್ತ್ರೀಯರಿಂದಾಗಿಯೇ ವರ್ಣ ಮತ್ತು ಜಾತಿಗಳು ಸಡಿಲವಾಗುತ್ತಾ ಬಂದಿವೆ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಮುಂದೆ ಬಂದಾಗ ಅಂದರೆ ಜಾತಿ ಸಂಕರ ಎನ್ನುವುದನ್ನು ಒಂದು ಮಾತಾಗಿ ಒಂದು ನಿಷೇಧವಾಗಿ ಕೂಡ ತರ್ತಾರೆ. ಅಂದರೆ ಪುರುಷರು ಬಹುಮಟ್ಟಿಗೆ ಜಾತಿವಾದಿಗಳಾಗಿಯೇ ಹೋಗ್ತಾರೆ. ಜಾತಿಯನ್ನು ಕ್ರಮಿಸುವುದಕ್ಕೆ ಮೀರುವಂಥ ಒಂದು ಪ್ರಯತ್ನವನ್ನು ಕಾಲಕಾಲಕ್ಕೆ ಮಹಿಳೆಯರು ಅಥವಾ ಮಹಿಳೆಯರಿಂದಾಗಿಯೇ ಇದು ಆಗಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಹಿಡಿಮೆಯ ಮೂಲಕ ಸೋಮವಂಶದವರ ಜೊತೆಗೆ ಒಂದು ಸೋಮವಂಶದವರ ರಕ್ತ ಸಂಬಂಧದಲ್ಲಿ ಒಂದು ಬೇರೆ ಟಿಸಿಲು ಕಾಣಿಸ್ಕೊಳ್ತದೆ. ಆ ಟಿಸಿರಿ ಯಾವುದು ಎಂಬುದು ಮುಂದೆ ನಮಗೆ

0: ಅದು 19ನೇ ಪದ್ಯದಲ್ಲಿ ಗೊತ್ತಾಗ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಇಂದಿನ ಸಂಚಿಕೆಯಲ್ಲಿ ನಾನು ಟ್ರಾವೆಲ್ ರಿಲೇಟೆಡ್ ಸಂಭಾಷಣೆ ಮಾಡೋದನ್ನ ಹೇಳ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಪುನಃ ಪುನಃ ಮಾಡೋ ಪದಗಳು, ರಿನೇಮ್ಡ್, ರಿಕ್ರಿಯೇಟ್, ಈ ಥರ ಒಂದು ಪದಕ್ಕೆ ಪುನಃ ರೀಸೇರಿಸಿ ಯಾವುದೆಲ್ಲ ಪದನ ಮಾಡಬೇಕು, ಹೇಗೆ ಒಂದು ಪದಕ್ಕೆ ರೀಸೇರಿಸಿದಾಗ ಅದು ಹೇಗೆ ಪುನಃ ಮಾಡೋದು ಅನ್ನೋದನ್ನು ಹೇಳಿದೆ. ಅದೇ ರೀತಿ ನೀವು ಒಂದಷ್ಟು ಪದಗಳನ್ನು ಹುಡುಕಿ ಬರಿಬೇಕು ಅಂತ ಕೂಡ ಹೇಳಿದ್ದೀನಿ. ನೀವು ಹೀಗೆ ಮಾಡೋದ್ರಿಂದನೇ ಈಸಿಯಾಗಿ ಇಂಗ್ಲೀಷ್ನ ಕನ್ವರ್ಸೇಷನ್ ಮಾಡೋದನ್ನು ಕಲಿತೀರಾ. ವಿತ್ ಸಮ್ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ? ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀರಾ ಅಲ್ವಾ? ಸರಿ, ಹಾಗಾದರೆ ಇವತ್ತು ನಾವು ಯಾವ ಟಾಪಿಕನ್ನು ಮಾತಾಡೋದು? ಕಲಿಕೆ ಯಾವತ್ತು ಬೋರಿಂಗ್ ಆಗಿರಬಾರ್ದು, ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ? ಕಲಿತಾ ಖುಷಿ ಖುಷಿಯಿಂದ ಕಲಿತ್ರೆ ಅದಿನ್ನೂ ಚೆನ್ನಾಗಿ ನಮಗೆ ನೆನಪಿರುತ್ತೆ. ಸೊ ಮನರಂಜನೆಯಲ್ಲಿ ಏನೆಲ್ಲ ಮಾತುಕತೆಗಳಿರುತ್ತೆ ನೋಡೋಣ. ಮನರಂಜನೆ ಅಂದರೆ ರಿಕ್ರಿಯೇಷನ್, ಯೂಶ್ವಲಿ ಸಿನೆಮಾ, ಸಂಗೀತ ಅಥವಾ ನಮ್ಮ ಫೇವ್ರೆಟ್ ಹಾಬೀಸ್, ಇವೆಲ್ಲ ನಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತಲ್ವಾ? ನನ್ನ ಮೋಸ್ಟ್ ಫೇವ್ರೆಟ್ ಎಂಟರ್ಟೈನಿಂಗ್ ಅಂದರೆ ಮ್ಯೂಸಿಕ್. ನಾನು ಸಂಗೀತ ಕೇಳ್ತೀನಿ. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ನಾವು ಕೇಳ್ತಿದ್ದೀವಿ ಅನ್ನೋದಕ್ಕೆ ವಿ ವರ್ ಲಿಸ್ನಿಂಗ್ ಟು ಮ್ಯೂಸಿಕ್. ನಾವು ಕೇಳ್ತಾ ಇದ್ವಿ, ನಾವು ಸಂಗೀತ ಕೇಳ್ತಾ ಇದ್ವಿ, ವಿ ವರ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅಂತ ಹೇಳಬೇಕು. ನೀವೆಲ್ಲ ಥಿಯೇಟ್ರಿಗೆ ಸಿನಿಮಾಕ್ಕೆ ಹೋಗಿದ್ದೀರಾ? ಅವಳು ಸಿನಿಮಾ ಹಾಲಲ್ಲಿ ನಿಮಗೆ ಕಾಯ್ತಿದ್ದಾಳೆ, ಅದನ್ನ ಹೇಗೆ ಹೇಳೋದು? ಶಿ ವಿಲ್ ವೇಟ್ ಫಾರ್ ಯು ಅಟ್ ದ ಸಿನಿಮಾ ಹಾಲ್. ಶಿ ವಿಲ್ ವೇಟ್ ಫಾರ್ ಯು ಅಟ್ ದ ಸಿನಿಮಾ ಹಾಲ್. ಅವಳು ನಿನಗಾಗಿ ಸಿನಿಮಾ ಹಾಲಲ್ಲಿ ಕಾಯ್ತಾ ಇದ್ದಾಳೆ ಅನ್ನೋದಕ್ಕೆ ಶಿ ವಿಲ್ ವೇಟ್ ಫಾರ್ ಯು ಅಟ್ ದ ಸಿನಿಮಾ ಹಾಲ್. ಕೆಲವರು ಮ್ಯೂಸಿಕ್ ಕಲಿತಾ ಜೊತೆಯಲ್ಲಿ ಒಂದಷ್ಟು ಇನ್ಸ್ಟ್ರೂಮೆಂಟ್ ಕೂಡ ನುಡಿಸೋದನ್ನು ಕಲಿತಾ ಇರ್ತಾರೆ. ಅದು ಅವ್ರಿಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ. ಆದರೆ ಎಲ್ಲ ಇನ್ಸ್ಟ್ರೂಮೆಂಟ್ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತಿಲ್ಲ ಅಲ್ವಾ? ಅವಳು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನುಡಿಸಿರ್ತಾಳೆ, ನಾವು ಇನ್ನೇನು ಅಂತ ಹೇಳಿಬಿಟ್ಟಿರ್ತೀವಿ. ಅದು ನೀವು ಕರೆಕ್ಟ್ ಮಾಡ್ತಾ ಇದ್ದೀರಾ. ಅವಳು ಪಿಯಾನೋ ಬಾರಿಸ್ತಾಳೆ, ಪಿಟಿಲನ್ ಅಲ್ಲ. ಇದನ್ನ ಹೇಗೆ ಹೇಳೋದು? ಶಿ ಕ್ಯಾನ್ ಪ್ಲೇ ದ ಪಿಯಾನೋ ಬಟ್ ನಾಟ್ ದ ವಾಯ್ಲಿನ್. ಶಿ ಕ್ಯಾನ್ ಪ್ಲೇ ದ ಪಿಯಾನೋ, PIANO, ಬಟ್ ನಾಟ್ ದ ವಾಯ್ಲಿನ್, VIOLIN. ಅವಳು ಪಿಯಾನೋ ಬಾರಿಸ್ತಾಳೆ ಆದರೆ ಪಿಟಿಲನ್ ಅಲ್ಲ ಅಂತ ಹೇಳೋದು. ನಿಮಗೆಲ್ಲ ಗೊತ್ತಾ, ತುಂಬ ಹಿಂದೆ ನಾನು ಪ್ರತಿ ಭಾನುವಾರ ಸಿನಿಮಾಕ್ಕೆ ಥಿಯೇಟ್ರಿಗೆ ಅಂತ ಹೋಗ್ತಾ ಇದ್ದೆ. ಐ ಯೂಸ್ ಟು ಗೋ ಟು ಸೀ ಅ ಫಿಲಮ್ ಎವ್ರಿ ಸಂಡೇ. ಐ ಯೂಸ್ ಟು ಗೋ ಟು ಸೀ ಅ ಫಿಲಮ್ ಎವ್ರಿ ಸಂಡೇ. ನಾನು ಪ್ರತಿ ಭಾನುವಾರ ಸಿನಿಮಾಗೆ ಹೋಗ್ತಿದ್ದೆ ಅಂತ ಹೇಗೆ ಹೇಳೋದು? ಐ ಯೂಸ್ ಟು ಗೋ ಟು ಸೀ ಅ ಫಿಲಮ್ ಎವ್ರಿ ಸಂಡೇ. ಯೂಸ್ ಟು ಗೋ, USED, ಯೂಸ್ ಟು ಗೋ. ಇನ್ನು ಸ್ಟ್ಯಾಂಪ್ ಸಂಗ್ರಹ ಮಾಡೋದು ಕೂಡ ನನ್ನ ಹವ್ಯಾಸ. ಸ್ಟ್ಯಾಂಪ್ ಕಲೆಕ್ಟಿಂಗ್ ಈಸ್ ಮೈ ಹಾಬಿ. ಫಿಲಾಟ್ಲಿ ಈಸ್ ಮೈ ಹಾಬಿ. ಫಿಲಾಟ್ಲಿ, PHILATELY, ಫಿಲಾಟ್ಲಿ ಈಸ್ ಮೈ ಹಾಬಿ. ಸ್ಟ್ಯಾಂಪ್ ಕಲೆಕ್ಟಿಂಗ್ ಈಸ್ ಮೈ ಹಾಬಿ. ಸ್ಟ್ಯಾಂಪ್ ಸಂಗ್ರಹ ಮಾಡೋದಕ್ಕೆ ಫಿಲಾಟ್ಲಿ ಅಂತ ಹೇಳ್ತಾರೆ. ನಾನು ನನ್ನ ಕೆಲವು ಸ್ಟ್ಯಾಂಪ್ಗಳನ್ನು ರೇಖಾಗೆ ತೋರಿಸಿದೆ. ಐ ಶೋಡ್ ಸಮ್ ಆಫ್ ಮೈ ಸ್ಟ್ಯಾಂಪ್ಸ್ ಟು ರೇಖಾ. ಐ ಶೋಡ್ ಸಮ್ ಆಫ್ ಮೈ ಸ್ಟ್ಯಾಂಪ್ಸ್ ಟು ರೇಖಾ. ನಾನು ನನ್ನ ಕೆಲವು ಸ್ಟ್ಯಾಂಪ್ಗಳನ್ನು ರೇಖಾಗೆ ತೋರಿಸಿದೆ ಅಂತ ಹೇಗೆ ಹೇಳೋದು? ಐ ಶೋಡ್, SHOWED, ಸಮ್ ಆಫ್ ಮೈ ಸ್ಟ್ಯಾಂಪ್ಸ್ ಟು ರೇಖಾ. ಯಾವುದು ಹಾಡು ಕೇಳ್ತೀರಾ, ತುಂಬ ಚೆನ್ನಾಗಿದೆ ಅನಿಸುತ್ತೆ. ಒಂದು ಸುಮಧುರವಾದ ಗೀತೆ ಇದು ಅನಿಸುತ್ತೆ. ಇಟ್ ವಾಸ್ ಅ ಸ್ವೀಟ್ ಸಾಂಗ್, ಇಟ್ ವಾಸ್ ಅ ಮೆಲೋಡಿಯಸ್ ಸಾಂಗ್, MELODIOUS. ಇಟ್ ವಾಸ್ ಅ ಮೆಲೋಡಿಯಸ್ ಸಾಂಗ್, ಇಟ್ ವಾಸ್ ಅ ಸ್ವೀಟ್ ಸಾಂಗ್, ಇದು ಸುಮಧುರವಾದ ಗೀತೆ ಅಂತ. ಸಿನಿಮಾ ನೋಡಿದ್ದೀರಾ ಅಂದಮೇಲೆ ಕೆಲವು ಸ್ವಾರಸ್ಯವಾದ ಕಥೆ ಇರುತ್ತಲ್ವಾ? ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಈ ಕತೆ ಬಹಳ ಸ್ವಾರಸ್ಯವಾಗಿತ್ತು ಅಂತ. ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಹೇಗೆ ಹೇಳೋದು ಅದನ್ನ? ಈ ಕತೆ ಬಹಳ ಸ್ವಾರಸ್ಯವಾಗಿತ್ತು ಅನ್ನೋದನ್ನು ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಬೇಕು. ಇವತ್ತಿನ ಆಟ ನೋಡೋದಕ್ಕೆ ಚೆನ್ನಾಗಿರುತ್ತಾ? ಈಸ್ ಟುಡೇಸ್ ಪ್ಲೇ ವರ್ತ್ ಸೀಯಿಂಗ್. ಆಟ ಅಂದರೆ ಅದೊಂದು ಪ್ಲೇ, ನಾಟಕ, ಡ್ರಾಮಾ ಕೂಡ ಇದ್ದಿರ್ಬೋದು ಅಥವಾ ಯಾವುದಾದ್ರೂ ಕ್ರಿಕೆಟ್ ಮ್ಯಾಚ್ ಈ ಥರದ್ದು ಕೂಡ ಇದ್ದಿರ್ಬೋದು. ಈಸ್ ಟುಡೇಸ್

0: ಪ್ಲೇ ವರ್ತ್ ಸೀಯಿಂಗ್. ಇವತ್ತಿನ ಆಟ ನೋಡೋದಕ್ಕೆ ಚೆನ್ನಾಗಿರತ್ತಾ? ಒಂದು ಸಿನಿಮಾ, ಅದನ್ನು ಸದ್ಯದಲ್ಲೇ ಪ್ರದರ್ಶನ ಮಾಡಲಾಗತ್ತೆ. ಅದರ ಹೆಸರು ಯಾವುದಿಡೋಣ? ಕರ್ಮ ಅಂತ ಅನ್ಕೊಳ್ಳೋಣ. ಕರ್ಮ ಚಲನಚಿತ್ರವನ್ನು ಸದ್ಯದಲ್ಲೇ ಪ್ರದರ್ಶಿಸಲಾಗತ್ತೆ. ಇದನ್ನು ಹೇಗೆ ಹೇಳೋದು? ಟ್ರೈ ಮಾಡಿ ನೋಡೋಣ. ಇಷ್ಟೊಂದು ಇಂಗ್ಲೀಷ್ ಕನ್ವರ್ಸೇಷನ್ ಕಲ್ತಿದ್ದೀವಿ ಅಂದಮೇಲೆ ಇದನ್ನು ನೀವು ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಕರ್ಮ ಚಲನಚಿತ್ರನ ಸದ್ಯದಲ್ಲೇ ಪ್ರದರ್ಶಿಸಲಾಗತ್ತೆ. ಹೇಗೆ ಹೇಳ್ತೀರಾ? ದ ಫಿಲ್ಮ್ ಕರ್ಮ ವಿಲ್ ಬಿ ರಿಲೀಸ್ಡ್ ಶಾರ್ಟ್ಲಿ. ಸದ್ಯದಲ್ಲೇ, ಟೈಮು ಡೇಟು ಏನು ಫಿಕ್ಸ್ ಆಗಿಲ್ಲ ಅಲ್ವಾ? ಸೊ ವೆರಿ ಸೂನ್ ಬರುತ್ತೆ ಅನ್ನೋದಕ್ಕೆ ಶಾರ್ಟ್ಲಿ. ದ ಫಿಲ್ಮ್ ಕರ್ಮ ವಿಲ್ ಬಿ ರಿಲೀಸ್ಡ್ ಶಾರ್ಟ್ಲಿ. ಕರ್ಮ ಚಲನಚಿತ್ರನ ಸದ್ಯದಲ್ಲೇ ಪ್ರದರ್ಶಿಸಲಾಗತ್ತೆ. ನೋಡಿ, ಕೆಲವು ಮನೋರಂಜನೆ ಇರುವಂತಹ ಸಂಭಾಷಣೆಯನ್ನು ನಾವು ಮಾಡಿದ್ವಿ ಅಲ್ವಾ? ಈಗ ಡೂಸ್ ಡೋಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನೋದೆಲ್ಲ ಇರುತ್ತಲ್ವಾ? ಈಗ ಸದ್ಯ ಕೆಲವು ವಾಕ್ಯಗಳು ಡೋಂಟ್ಸ್ ರಿಲೇಟೆಡ್ ನೋಡೋಣ. ನೀವು ಹೀಗೆ ಮಾಡಬಾರ್ದು ಅನ್ನೋದಕ್ಕೆ ಯಾವುದೆಲ್ಲ ಆ ಥರದ್ದು? ಕೆಲಸಕ್ಕೆ ಹಿಂದೆ ಹಾಕಬಾರ್ದು. ಏನು ನಮ್ಮ ಕೆಲಸ ಇರುತ್ತೆ ಅದು ಮಾಡೋದಕ್ಕೆ ಯೋಚನೆ ಮಾಡ್ಕೊಂಡು ಕೂರಬಾರ್ದು, ಏ ಮಾಡಿದ್ರಾಯ್ತು ಅನ್ನೋ ಥರ. ಡೋಂಟ್ ಶಿರ್ಕ್ ವರ್ಕ್. ಶಿರ್ಕ್ SHIRK ಶಿರ್ಕ್ ವರ್ಕ್ ಹಿಂದೆ ಹಾಕಬಾರ್ದು ಕೆಲಸ ಮಾಡೋದಕ್ಕೆ. ಅದನ್ನು ಹೇಗೆ ಹೇಳೋದು? ಡೋಂಟ್ ಶಿರ್ಕ್ ವರ್ಕ್. ಅವಸರ ಪಡಬೇಡಿ. ಡೋಂಟ್ ಬಿ ಇನ್ ಅ ಹರಿ. ಡೋಂಟ್ ಬಿ ಇನ್ ಅ ಹರಿ, ಅವಸರ ಪಡಬಾರ್ದು. ಏನೇ ಒಂದು ಕೆಲಸ ಹೋಗಬೇಕಾದ್ರೆ ಸ್ವಲ್ಪ ಮುಂಚೆ ಹೊರಡಬೇಕ ಹೊರತು ಗಡಿ ಬಿಡಿ ಮಾಡ್ಕೊಳ್ಬಾರ್ದು. ಇನ್ನೊಬ್ಬರನ್ನ ನಾವು ಯಾವತ್ತೂ ಹೀಗಳಿಬಾರ್ದಲ್ವಾ? ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಇಲ್ಲಿ ಹೆಚ್ಚಾಗಿ ಡೋಂಟ್ ಅನ್ನೋ ಪದನೇ ಬರುತ್ತೆ. ಯಾಕಂದ್ರೆ ಡೋಂಟ್ಸ್ ಅಂತಲೇ ನಾವು ಮಾತಾಡ್ತಿರೋದು, ಆ ವಿಷಯದ ಬಗ್ಗೆ ಮಾತಾಡ್ತಿರೋದಲ್ವಾ? ಇತರರನ್ನ ಹೀಗಳಿಯಬೇಡಿ ಅಂತ ಹೇಗೆ ಹೇಳೋದು? ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಬೇರೆಯವ್ರನ್ನ ಕಂಡು ನಗಬಾರ್ದು. ಡೋಂಟ್ ಲಾಫ್ ಎಟ್ ಅದರ್ಸ್. ಬೇರೆಯವ್ರನ್ನ ನೋಡಿ ನಗಬಾರ್ದು. ಡೋಂಟ್ ಲಾಫ್ ಎಟ್ ಅದರ್ಸ್. ಬೇರೆಯವ್ರ ಜೊತೆ ಜಗಳ ಆಡಬಾರ್ದು. ಡೋಂಟ್ ಕ್ವಾರಲ್ ವಿತ್ ಅದರ್ಸ್. ಕ್ವಾರಲ್ QUARRELL ಜಗಳ. ಡೋಂಟ್ ಕ್ವಾರಲ್ ವಿತ್ ಅದರ್ಸ್. ಬೇರೆಯವರೊಟ್ಟಿಗೆ ಜಗಳ ಆಡಬಾರ್ದು. ಇನ್ನೊಬ್ಬರ ಮೇಲೆ ನಾವು ಯಾವತ್ತೂ ಅವಲಂಬಿತರಾಗಬಾರ್ದು. ಅವಲಂಬನೆಗೆ ಏನು ಹೇಳಬೇಕು? ಡಿಪೆಂಡ್. ಡೋಂಟ್ ಡಿಪೆಂಡ್ ಅಪಾನ್ ಅದರ್ಸ್. ಅಪಾನ್, ಡೋಂಟ್ ಡಿಪೆಂಡ್ ಅಪಾನ್ ಅದರ್ಸ್. ಇನ್ನೊಬ್ಬರ ಮೇಲೆ ಅವಲಂಬಿತರಾಗೋದಿಕ್ಕೆ ಹೋಗಬಾರ್ದು. ಬರಿಗಾಲಲ್ಲಿ ಹೊರಗೆ ಹೋಗಬಾರ್ದು. ಡೋಂಟ್ ಗೋ ಔಟ್ ಬೇರ್ ಫೂಟೆಡ್. ಬರಿಗಾಲಿಗೆ ಬೇರ್ ಫೂಟೆಡ್ ಅಂತಾರಲ್ವಾ? ಡೋಂಟ್ ಗೋ ಔಟ್ ಬೇರ್ ಫೂಟೆಡ್. ಕಾಲಹರಣ ಮಾಡಬಾರ್ದು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಕಾಲಹರಣ ಮಾಡಬಾರ್ದು ಅಂತ ಹೇಗೆ ಹೇಳೋದು? ಡೋಂಟ್ ವೇಸ್ಟ್ ಯುವರ್ ಟೈಮ್. ಇನ್ನೊಬ್ಬರ ವಸ್ತುಗಳನ್ನು ಕದಿಬೇಡಿ. ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್. ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್. ಇನ್ನೊಬ್ಬರ ವಸ್ತುನ ಕದಿಬೇಡಿ. ನಮ್ಮ ಸಂತುಲನನ್ನು ನಾವು ಕಳ್ಕೊಬಾರ್ದು. ಡೋಂಟ್ ಲೂಸ್ ಯುವರ್ ಬ್ಯಾಲೆನ್ಸ್. ಡೋಂಟ್ ಲೂಸ್ LOSE ಲೂಸ್ ಯುವರ್ ಬ್ಯಾಲೆನ್ಸ್. ನಿಮ್ಮ ಸಂತುಲನನ್ನು ಕಳ್ಕೊಬಾರ್ದು. ಸೋಮಾರಿಯಾಗಿ ಕೂತ್ಕೋಬಾರ್ದು. ಡೋಂಟ್ ಸಿಟ್ ಐಡಲ್ ಸೋಮಾರಿಯಾಗಿ ಕೂತ್ಕೋಬಾರ್ದು. ಕೆಲಸ ಮಾಡಬೇಕಾದ್ರೆ ತೂಕಡಿಸಬಾರ್ದು. ಡೋಂಟ್ ಡೋಸ್ ವೈಲ್ ವರ್ಕಿಂಗ್ ತೂಕಡಿಸೋದಕ್ಕೆ ಡೋಸ್, DOZE ಡೋಸ್ ಅಂತ ಹೇಳ್ತಾರೆ. ಡೋಂಟ್ ಡೋಸ್ ವೈಲ್ ವರ್ಕಿಂಗ್, ಕೆಲಸ ಮಾಡಬೇಕಾದ್ರೆ ತೂಕಡಿಸಬಾರ್ದು. ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಾವು ಏನಾದರೂ ಚಂದದ ಹೂ ಕಂಡ್ರೆ ಕೀಳೋಣ ಅಂತ ಹೊರಡ್ತೀವಲ್ವಾ? ಬಟ್ ಹಾಗೆ ಮಾಡಬಾರ್ದು. ಡೋಂಟ್ ಪ್ಲಕ್ ಫ್ಲವರ್ಸ್. PLUCK ಪ್ಲಕ್ ಫ್ಲವರ್ಸ್. ಹೂಗಳನ್ನು ಕೀಳಬಾರ್ದು. ಡೋಂಟ್ ಪ್ಲಕ್ ಫ್ಲವರ್ಸ್. ನೆಲದ ಮೇಲೆ ಉಗುಳಬಾರ್ದು. ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್ ಉಗುಳೋದಕ್ಕೆ ಸ್ಪಿಟ್ ಅಂತಾರೆ, SPIT ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್. ನೆಲದ ಮೇಲೆ ಉಗುಳಬಾರ್ದು. ಬೇರೆಯವ್ರ ಕೆಲಸದಲ್ಲಿ ನಾವು ಅಡಚಣೆ ಉಂಟು ಮಾಡಬಾರ್ದು. ಡೋಂಟ್ ಡಿಸ್ಟರ್ಬ್ ಅದರ್ಸ್ ಬೇರೆಯವ್ರ ಕೆಲಸದಲ್ಲಿ ಅಡಚಣೆ ಉಂಟು ಮಾಡಬಾರ್ದು. ಪುಟದ ಮೂಲೆನ ಮಡಿಸಬಾರ್ದು. ಕೆಲವ್ರಿಗೆ ಅಭ್ಯಾಸ ಇರತ್ತೆ, ನಾನು ಇಷ್ಟು ಓದಿ ಆಯಿತು ಅಂತ ಪುಸ್ತಕದ ಒಂದು ಹಾಳೆನ ಮಡಿಸ್ಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಅದು ಹರಿದೋಗುತ್ತಲ್ವಾ? ಈ ಅಭ್ಯಾಸ ಒಳ್ಳೆಯದಲ್ಲ. ಡೋಂಟ್ ಟರ್ನ್ ದ ಕಾರ್ನರ್ಸ್ ಆಫ್ ದ ಪೇಜಸ್ ಪುಟದ ಮೂಲೆಗಳನ್ನು ಮಡಿಸಬಾರ್ದು. ನಮ್ಮ ಪುಸ್ತಕಗಳಲ್ಲಿ ಅನವಶ್ಯಕವಾದದ್ದನ್ನು ಬರೀಬಾರ್ದು. ಬರೀತಿಯೋದು ಅಂತ ಈ ನಾವು ಪುಸ್ತಕಗಳಲ್ಲಿ ಯಾವುದ್ಯಾವುದೋ ಪೇಜ್ಗಳಲ್ಲಿ ನೋಟ್ಗಳಲ್ಲಿ ಗೋಡೆ ಮೇಲೆ ಎಲ್ಲಿ ಬೇಕಲ್ಲಿ ಬರಿತೀವಿ. ಆದರೆ ಪುಸ್ತಕದಲ್ಲಿ ಅನವಶ್ಯಕವಾದದ್ದನ್ನು ಬರೆಯೋಕ್ಕೆ ಹೋಗಬಾರ್ದು. ಡೋಂಟ್ ರೈಟ್ ಎನಿಥಿಂಗ್ ಆನ್ ಯುವರ್ ಬುಕ್ಸ್. ಎಷ್ಟೋ ಸಮಯ ನಮ್ಗೆ ಗೊತ್ತಿರುತ್ತೆ ಇವೆಲ್ಲ ಡೋಂಟ್ಸ್, ನಾವು ಹೀಗೆಲ್ಲ ಮಾಡಬಾರ್ದು ಅಂತ, ಆದರೂ ಅದನ್ನು ಕೇರ್ ಮಾಡ್ದಲೆ ಸುಮ್ಮನೆ ಮಾಡ್ತಾ ಇರ್ತೀವಲ್ವಾ. ಎಸ್ಪೆಷಲಿ ನಮ್ಮ ಮನೆ ಹೊರತಾಗಿ ನಾವು ಎಲ್ಲೇ ಹೋದ್ರೂ ಇವನ್ನೆಲ್ಲ ಚೂರು ಗಮನದಲ್ಲಿಟ್ಕೊಳ್ಬೇಕು. ಮನೆಯವರು ಸಹಿಸ್ಕೊಳ್ಬೋದು, ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ನಾವು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು, ಡೀಸೆಂಟಾಗಿ ನಡ್ಕೊಳ್ಬೇಕು, ನಮ್ಮ ಬಿಹೇವಿಯರ್ ಒಳ್ಳೆ ರೀತಿಯಲ್ಲಿ ಇರಬೇಕು, ಯಾವುದು ಡೂಸ್ ಡೋಂಟ್ಸ್ ಇದೆ ಅದನ್ನು ನಾವು ಪರಿಪಾಲನೆ ಮಾಡಲೇಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಮ್ಮಿಂದ ಇನ್ಯಾರು ಸಮಸ್ಯೆಗೆ ಒಳಗಾಗೋದಿಲ್ಲ, ಹೌದಲ್ವಾ? ನೀವು ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತೀರ ತಾನೆ? ಡೋಂಟ್ಸ್ ಅಂದರೆ ಡೋಂಟ್ಸ್ ಅಷ್ಟೇ, ಮಾಡೋದಕ್ಕೆ ಹೋಗಬಾರ್ದು. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕರ್ತವ್ಯವೆನ್ನುವ ಸಂಕೋಲೆ ತೊಡಿಸಿದ ಬಂದಿಗಳು ನಾವು, ನ್ಯಾಯ ದೇವತೆಯ ಗುಡಿಯಲ್ಲಿ ಸಲ್ಲದು.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್, ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ india.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ವಿಶ್ವ ಕೃತಜ್ಞತಾ ದಿನ ಇರೋದ್ರಿಂದ ಕೃತಜ್ಞತೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಕುರಿತು ಮಾತಾಡ್ಬೋದು. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಪೋಷಕರು, ಸ್ನೇಹಿತರು, ಹಾಗೆ ಅಪರಿಚಿತರು ಕೂಡ ಕೆಲವೊಮ್ಮೆ ನಮಗೆ ನಮ್ಗೆ ಗೊತ್ತಿಲ್ಲದೇ ಸಹಾಯವನ್ನು ಮಾಡ್ತಾರೆ. ಅಂಥ ಸಹಾಯ ಮಾಡಿದವ್ರಿಗೆ ನಾವು ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ. ಈ ರೀತಿ ಹೇಳೋದ್ರಿಂದ ಅವರಿಗೂ ಖುಷಿಯಾಗುತ್ತೆ, ಹಾಗೆ ನಮಗೂ ಕೂಡ ಸಮಾಧಾನ ಆಗುತ್ತೆ. ಅವ್ರು ನಮಗೆ ಸಹಾಯ ಮಾಡಿರೋದ್ರಿಂದ ನಾವು ಕೂಡ ಥ್ಯಾಂಕ್ಸ್ ಹೇಳಿದ್ವಿ ಅಂಥೇಳಿ ಅಂತ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸಾಕಷ್ಟು ಬಾರಿ ಈಗ ಅನಿಸಿರುತ್ತಲ್ವ ಸ್ನೇಹಿತರೆ? ಇದು 1965 ಹವಾಯಿಯಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಧನ್ಯವಾದ ಔತಣಕೂಟದಲ್ಲಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾರಂತೆ. ಹಾಗಾದರೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ. ಹಲೋ ಹಲೋ
10: ಹಲೋ, ಹಾಯ್ ಪವಿತ್ರ.
9: ಹಾಯ್ ಮೋನಿಕಾ ಅವರೇ, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಪ್ಪ, ನೀವು?
9: ಹಾಂ, ಊಟ ಆಯ್ತು. ನಿಮ್ದಾಯ್ತಾ?
10: ಏನು ಊಟ?
9: ಇವತ್ತು ಬೂದ್ಗುಂಬಕಾಯಿ ಹುಳಿ.
10: ಓ, ಅಡಿಗೆ ಹುಳಿ?
9: ಬೀನ್ಸ್. ಹಾಂ, ಬೀನ್ಸ್ ಸಾಂಬಾರ್. ಮತ್ತೆ ಇವತ್ತು ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಥ್ಯಾಂಕ್ಸ್ ಹೇಳೋದು
10: ಅದು ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ ಇತ್ತೀಚೆಗೆ.
9: ಹಾಗೆ ಅನಿಸ್ತಿದೆ ನಿಮ್ಗೆ?
10: ಖಂಡಿತ, ಎಷ್ಟೇ ನೀವು ಉಪಕಾರ ಮಾಡಿ ಅದನ್ನ ಸ್ಮರಿಸ್, ಅವ್ರೇನೋ ರಿಪೀಟ್ ಮಾಡೋದ್ ಬೇಡ. ನಮ್ಗೆ ಈಗ ನಿಮ್ಗೇನೋ ಒಂದ್ ಕಷ್ಟ ತೊಂದ್ರೆ ಏನೋ ಇರತ್ತೆ, ಸಹಾಯ ಮಾಡ್ತೀನಿ, ನೀವೇನ್ ಅದನ್ನ ನಮಗೆ ಮಾಡೋದು, ಅದ ಸ್ಮರಿಸ್ಬೇಕು, ಅದನ್ನ
9: ನೆನ್ಪ್ ಮಾಡ್ಕೋಬೇಕು ಅಂತ.
10: ಅದನ್ನೇ ಕೃತಜ್ಞತಾ ಭಾವ ಅನ್ನೋದು. ಗ್ರಾಟಿಟ್ಯೂಡ್, ಈಗ ಒಂದ್ ಸಣ್ಣ ಹೆಲ್ಪ್ ಅಂದ್ಮೇಲೆ ಹೆಲ್ಪೇ, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಸಹಾಯ ಸಹಾಯನೇ. ಆಯ್ತಾ, ಅಗತ್ಯ ಇದ್ದಾಗ ನಮ್ಗೆ ಸಣ್ಣ ಸಹಾಯ ಆದ್ರೂ ಅದು ಅಮೂಲ್ಯ ಅಂತ. ಹಾಗಾಗಿ ನಾವ್ ಏನೇ ಒಂದು ಚಿಕ್ಕದೇ ಮಾಡಿದ್ವಿ ಅದೇನ್ ಮಹಾ ಅನ್ನೋ ತರ, ಈಗ ನಮ್ಗ ಅವಾಗ ಅವಶ್ಯಕತೆ ಇರತ್ತೆ, ಆಯ್ತಾ, ನಾವ್ ತಗೊಂತೀವಿ ಸಹಾಯನ, ಆಮೇಲೆ ಅದನ್ನ ಮರ್ತ್ಬಿಡ್ತೀವಿ, ಆಮೇಲೆ ನಮ್ಗ ಅನ್ಸುತ್ತೆ ಅಯ್ಯೋ ಅವ್ರೇನ್ ಮಹಾ ಮಾಡಿದ್ದಾರೆ ಅನ್ನೋ ತರ. ಅದ್ ತಪ್ಪದು, ಹಾಗೆ ಹೇಳ್ಕೋಬಾರ್ದು. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅವಾಗ ಅವ ನಮ್ಗೆ ಅವಶ್ಯಕತೆ ಇದ್ದಾಗ ಮಾಡಿದಾನ ಸ್ಮರಿಸಿದ್ರೆ ಅದನ್ನೇ ಒಂದು ಕೃತಜ್ಞತಾ ಭಾವ ಅಂತ ಹೇಳೋದು. ಪ್ರತಿಯೊಬ್ರು, ಹಾ ಹೇಳಿ
9: ಹೇಳಿ ಹೇಳಿ ಮೇಡಮ್.
10: ಅದನ್ನೆಲ್ಲ ಪ್ರತಿಯೊಬ್ಬರಲ್ಲೂ ನಾವು ಯಾರು ಪರ್ಫೆಕ್ಟ್ ಅಲ್ಲ, ನಾವೆಲ್ಲರೂ ಒಂದಲ್ಲ ಒಂದ್ ದಿನಕ್ಕೆ ಸಹಾಯ ಕೇಳ್ತೀವಿ.
8: ಆಯ್ತಾ,
10: ಯಾವ ವಿಚಾರದಲ್ಲಾದ್ರೂ ನಮ್ಗೆ ಒಬ್ಬರ ನೆರವು ಬೇಕಾಗಿರುತ್ತೆ. ಅದಕ್ಕೆ ಅವಾಗ ನಾವು ಅದನ್ನ ತಗೊಂಡಾಗ ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟಕ್ಕೆ ಅಲ್ಲ, ಅದನ್ನ ಮರ್ತು ಬಿಡಬಾರ್ದು. ನಮ್ಮಿಂದ ಅವ್ರಿಗೇನು ವಾಪಸ್ ಮಾಡಕ್ಕಾಗ್ಲಿಲ್ಲ ಅಂದಾಗ್ಲಾರು, ಹಾಗಾಗಿ ನಮ್ಗೆ ನೋಡಿ ಇಂಥವ್ರು ನಮ್ಗೆ ಕಷ್ಟ ಸಹಾಯ ಮಾಡಿದ್ರು ಅಲ್ವಾ ಅಂತ ನಾವು ನೆನ್ಸ್ಕೊಂತಾ ಇದ್ರೆ ಅವ್ರಿಗೆ ಅದೊಂದು ಬ್ಲೆಸ್ಸಿಂಗ್ ಇದ್ದಂಗೆ, ಅವ್ರಿಗೆ ಆಶೀರ್ವಾದ ಅದು ಅದನ್ನ ನಾವು ನೆನ್ಪಿಸ್ಕೊಳ್ಳೋದು ಅವ್ರಿಗೆ ಆಶೀರ್ವಾದ ಇದ್ದಂಗೆ. ಆಗ ಭಗವಂತ ಬೇರೆ ಯಾವ್ದಾರು ರೂಪದಲ್ಲಿ ಅವ್ರಿಗೆ ನಮಗ್ ಸಹಾಯ ಮಾಡಿದ್ರೆ ಅವ್ರಿಗೆ ಸಹಾಯ ಮಾಡೇ ಮಾಡ್ತಾನೆ. ನಮಗೆ ಮಾಡಿದವ್ರು ನಾವು ಮಾಡಿದವ್ರೆ ನಮಗ್ ಸಹಾಯ ಮಾಡ್ಬೇಕು ಅಂತ ಏನಿಲ್ಲ. ಹಾಗಾಗಿ ನಮ್ಮಲ್ಲಿ ಆ ಒಳ್ಳೆತನ ಇದ್ರೆ, ಕೃತಜ್ಞತೆ ಭಾವ ಇದ್ರೆ, ಖಂಡಿತ ನಮ್ಗೆ ಇನ್ನೊಂದು ರೂಪದಲ್ಲಿ ಅದು ಸಹಾಯಕ್ಕೆ ಬಂದೇ ಬರುತ್ತೆ ಅನ್ನೋದು 100% 100% ಕರೆಕ್ಟ್ ಅದು. ಹಾಗಾಗಿ ಯಾವತ್ತು ನಮಗೆ ಉಪಕಾರನ ನಾವು ಬೇರೆಯಿಂದ ತಗೊಂಡು ಮರ್ತು ಬಿಡಬಾರ್ದು. ಮತ್ತೆ ಇನ್ನೊಂದು ಕೆಟ್ಟ ಒಂದು ಇದು ಶುರುವಾಗಿದೆ ಇತ್ತೀಚೆಗೆ, ನೀವು 9 ಸರಿ ಸಹಾಯ ಮಾಡಿ 10ನೇ ಸರಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರು ಕೆಟ್ಟವರಾಗ್ಬಿಡ್ತಾರೆ.
8: ಹಿಂದಿನ ಮಾಡಿದೆಲ್ಲ ನೆನಪೇ ಇರಲ್ಲ ಅಂತೇಳಿ.
10: ಖಂಡಿತ ನೀವ್ ಎಷ್ಟು ಮಾಡಿ ಅದ್ರ ಲೆಕ್ಕಕ್ಕೆ ಬರಲ್ಲ, ಕೊನೆಲ್ ಒಂದಿನ ಮಾಡಲ್ವಲ್ಲ. ಯಾಕೆಂದ್ರೆ ನಿರೀಕ್ಷೆ ಈಗ ನಾವು ಮಾಡ್ತಾ ಅದು ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಪವಿತ್ರ, ನಾವ್ ಒಬ್ರಿಗೆ ಏನಾದ್ರೂ ಸಹಾಯ ಮಾಡ್ತಾ ಅವ್ರಿಗೆ ನಿರೀಕ್ಷೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದ್ ನೆನ್ಪಿಸ್ಕೊಳ್ಳೋದಿರ್ಲಿ, ಆ ಕೃತಜ್ಞತೆನೇ ಇರೋದಿಲ್ಲ, ಎಂತದಿರಲ್ಲ. ಆಮೇಲೆ ಒಂದ್ಸರಿ ಏನೋ ನಮ್ಮಿಂದ ಮಾಡಕ್ ಆಗಲ್ಲ ಅವ್ರಿಗೆ, ಅವಾಗ ಏನಾಗುತ್ತೆ, ತುಂಬಾ ಕೆಟ್ಟವರಾಗ್ಬಿಡ್ತೀವಿ ನಾವು. ಯಾಕೆಂದ್ರೆ ಇಷ್ಟು ದಿನ ಅವ್ರಿಗೆ ನಮ್ಮಿಂದ ತಗೊಂಡಿರ್ತಾರಲ್ಲ, ಅವ್ರಿಗೆ ಏನೋ ಪಾಪ ನಿರೀಕ್ಷೆ ಇರುತ್ತೆ, ಜೊತೆಗೆ ಬಹಳ ಒಂದು ಇದ್ರಲ್ಲಿ ಇರ್ತೀವಿ. ನಮ್ಮಿಂದ ಮಾಡ್ಲಿಲ್ಲ ಅಂದ ತಕ್ಷಣ ಅವ್ರಿಗೆ ನಮ್ಮಿಂದ ಕೋಪನೂ ಬರುತ್ತೆ, ಅಷ್ಟು ಮರ್ತೋಗ್ಬಿಡುತ್ತೆ. ಹಿಂದೆ ಏನ್ ಮಾಡಿರ್ತೀವಿ ಅಷ್ಟು ಮರ್ತೋಗ್ಬಿಡುತ್ತೆ. ದಯವಿಟ್ಟು ಅದನ್ನ ಯಾರು ಮಾಡಬಾರ್ದು, ಯಾಕೆಂದ್ರೆ ಎಲ್ಲಾ ಸಮಯದಲ್ಲೂ ಎಲ್ರಿಗೂ ಸಹಾಯ ಮಾಡಕ್ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಆಗಲ್ಲ,
8: ಯಾಕಂದ್ರೆ
10: ಎಲ್ಲರ ಪರಿಸ್ಥಿತಿನೂ ಒಂದೊಂದ್ ರೀತಿಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನ ಅನುಸರಣೆ ಅನ್ನೋದು ಅನುಸರಿಸ್ಕೋಬೇಕಷ್ಟೇ ಬಿಡಿ. ಇಷ್ಟು ದಿನ ಪಾಪ ಏನೋ ಮಾಡಿದ್ದಾರೆ, ಇವತ್ ಮಾಡಿಲ್ಲ, ಅದ್ ಬೇರೆ ಯಾರಾದ್ರೂ ಹಾಗೆ ಆಗ್ತಾರೆ. ಆ ಸಹಾಯ ಮಾಡಿದವರೇ ಮಾಡ್ಬೇಕು ಅಂತ ನಿರೀಕ್ಷೆ ಇಟ್ಕೋಬಾರ್ದು. ಜೊತೆಗೆ ಸಹಾಯ ತಗೊಂಡವ್ರಿಗೆ ಖಂಡಿತ ಕೃತಜ್ಞತೆ ಭಾವ ಸಲ್ಲಿಸ್ಬೇಕು. ನಮ್ಗೊಬ್ರು ಟೀಚರ್ ಯಾವಾಗ್ಲೂ ಹೇಳೋರು, ಪ್ರತಿ ಸರಿ ನೀವ್ ಯಾವಾಗ್ಲೂ ಲೈಫ್ ಅಲ್ಲಿ ಒಂದು ಈ ಸಾರಿ ಮತ್ತೆ ಥ್ಯಾಂಕ್ಸ್ ಇದನ್ನ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಂಡ್ರೆ ಜೀವನದಲ್ಲಿ ನೀವು ಒಳ್ಳೆ ಇದಕ್ಕೆ ಹೋಗ್ತೀರಾ ಅಂತ ಯಾವಾಗ್ಲೂ ಹೇಳೋರು. ಅಂದ್ರೆ ಖಂಡಿತ, ಯಾಕೆಂದ್ರೆ ಒಂದ್ ಸಣ್ಣ ತಪ್ಪಾದ್ರೂ ಸಾರಿ ಅಂತ ಹೇಳ್ಬಿಡ್ಬೇಕಂತೆ, ಆಗ ನಮ್ಮಲ್ಲಿ ಈಗೋ ಕ್ರಿಯೇಟ್ ಆಗಲ್ಲ. ಅದೇ ನಾವು ಯಾರಾದ್ರೂ ಸಣ್ಣ ಸಹಾಯ ಮಾಡಿದಾಗ ಥ್ಯಾಂಕ್ಸ್ ಹೇಳ್ಬಿಟ್ರೆ ಅವ್ರಿಗೆ ಅದು ಒಂದು ಇದಾಗತ್ತೆ, ಖುಷಿ ಸಿಗತ್ತೆ ಅಲ್ವಾ. ಅದನ್ನ ಹೇಳೋರು ನಂಗೆ ಇವತ್ತಿನವರೆಗೂ ಅದ್ ನೆನಪಿದೆ. ನಾನು ಸಾಧ್ಯವಾದಷ್ಟು ಅದನ್ನ ಮಾಡ್ತೀನಿ ಕವಿತಾ.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಮೋನಿಕಾ ಅವರೇ, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.
10: ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್.
8: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದರೆ, ನಾವು ಯಾರಾದರೂ ಸಹಾಯ ಮಾಡಿದರೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡೋದಲ್ಲ, ಯಾವಾಗಲೂ ನೆನ್ಪು ಮಾಡ್ಕೋಬೇಕು ಅವ್ರನ್ನ ಅಂತೇಳಿ. ಈಗ ಮತ್ತೊಂದು ಕರೆ ಇದೆ ನೋಡೋಣ.
11: ಆರ್ಡರ್ ಮಾಡಿಲ್ಲ.
8: ಹಲೋ,
11: ಹಲೋ
8: ಸರ್, ನಮಸ್ತೆ. ಬ್ರಹ್ಮಾನಂದ ರಾಣೆ.
11: ಗುಡ್ ಆಫ್ಟರ್ನೂನ್ ಮೇಡಮ್.
8: ಗುಡ್ ಆಫ್ಟರ್ನೂನ್ ಸರ್.
11: ಊಟ ಆಯ್ತು ಮೇಡಮ್?
8: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
11: ನಮ್ದು ಆಯ್ತು ಮೇಡಮ್, ಊಟ.
8: ಸರ್, ಇವತ್ತು ವಿಶ್ವ ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಿದ್ವಿ.
11: ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ. ಕೃತಜ್ಞತೆ ಅಂತಕ್ಕಂಥದ್ದು ಅದೇ ಇದು, ಧನ್ಯವಾದ
8: ಹೇಳ್ತಾರೆ
11: ಅದೇ ಸಾಲಲ್ಲಿ ಬರುತ್ತೆ. ಕೃತಜ್ಞತೆ ಅಂತಕ್ಕಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಮೇಡಮ್. ಇದು ನಾವು ಹೇಳ್ತಾ ಹೋದ್ರೆ ಪ್ರತಿ ಒಂದು ವಿಷಯಕ್ಕೂ ಕೃತಜ್ಞರಾಗಿರ್ಬೇಕು ಅಂತಕ್ಕಂಥದ್ದು 100ಕ್ಕೆ 100 ಸತ್ಯ. ಮಕ್ಕಳು ತಂದೆ ತಾಯಿಗೆ ಕೃತಜ್ಞ ಆಗಿರ್ಬೇಕು ಯಾವಾಗ್ಲೂ, ಮತ್ತೆ ವಿದ್ಯಾರ್ಥಿಗಳು ಯಾವಾಗ್ಲೂ ಗುರುಗಳಿಗೆ ಕೃತಜ್ಞರಾಗಿರ್ಬೇಕು. ಆಮೇಲೆ ನಮ್ಮ ಜೀವನದಲ್ಲಿ ಯಾರೇ ಏನೇ ಒಂದು ಸಹಾಯ ಮಾಡಿದ್ರೆ, ಅಥವಾ ನಾವು ಯಾರಿಂದ ಹೆಲ್ಪ್ ಪಡೆದ್ರೆ, ಅಥವಾ ನಮ್ಗೆ ಒಂದು ಆಪತ್ ಕಾಲದಲ್ಲಿ ಏನಾದ್ರು ಸಹಾಯ ಮಾಡಿದ್ರೆ ಅದಕ್ಕೆ ನಾವು ಅವರಿಗೆ ಕೃತಜ್ಞರಾಗಿ ಇರಲೇಬೇಕು.
8: ಅಂದ್ರೆ
11: ಒಳ್ಳೇದನ್ನ ಏನ್ ಪಡಿತೀವಿ ಅದಕ್ಕೆಲ್ಲದಕ್ಕೂ ನಾವು ಕೃತಜ್ಞರಾಗಿ ಇರಲೇಬೇಕು. ಅವಾಗ್ಲೇ ನಮಗೆ ಜೀವನದಲ್ಲಿ ಯಶಸ್ ಸಿಗೋದು. ಇವಾಗ ನಾವು ಯಾವ್ದಾದ್ರು ಒಂದು ಓದ್ಬಿಟ್ಟು ಒಳ್ಳೆ ಉದ್ಯೋಗ ಮಾಡ್ತಿರ್ತೀವಿ ಅಂದ್ರೆ ಆ ಉದ್ಯೋಗಕ್ಕೂ ಕೂಡ ಕೃತಜ್ಞರಾಗಿರ್ಬೇಕು, ಒಳ್ಳೆ ತಂದಲ್ಲಿ ಕೆಲಸ ಮಾಡ್ಬೇಕು, ಆಗ ನಮಗೂ ಸಹ ಒಂದು ಒಳ್ಳೆ ಯಶಸ್ ಸಿಗುತ್ತೆ. ನಮ್ಮ ಒಂದು ಪ್ರತಿ ಒಂದು ಹಂತದಲ್ಲೂ ನಾವು ಎಲ್ಲದಕ್ಕೂ ಕೃತಜ್ಞರಾಗಿದ್ರೆ ಮಾತ್ರನೇ ನಾವು ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ. ಯಾವುದೇ ಸಹಾಯ ಆಗ್ಲಿ ಕೃತಜ್ಞತೆಯನ್ನಾಗ್ಲಿ ನಾವು ಮರಿಬಾರ್ದು. ಯಾರು ಮರೀತಾರೋ ಅವರು ನಿಜವಾಗ್ಲೂ ಒಂದು ಒಳ್ಳೆ ಮನುಷ್ಯರಲ್ಲ ಅಂತಾನೆ ನಾವು ಹೇಳ್ಬೋದು. ಅದಕ್ಕೆ ನಾವು ಜೀವನದಲ್ಲಿ ಯಾವುದೇ ಒಂದು ಸಹಾಯ ಆಗ್ಲಿ ಒಳ್ಳೆತನ ಆಗ್ಲಿ ಯಾವುದೇ ಇದ್ರು ಅದನ್ನ ನಾವು ಸದಾ ನೆನ್ಪಿಟ್ಕೊಂಡು ಅದನ್ನ ನಾವು ಕೃತಜ್ಞತೆಯಿಂದ ನೆನೆಸಬೇಕು, ನಮ್ಮ ಕೈಲಾದ ಕಾರ್ಯವನ್ನು ಮಾಡ್ಬೇಕು. ಉದಾಹರಣೆಗೆ ನಾವು ಈ ದೇಶದ ಬಗ್ಗೆ ಹೇಳೋದಾದ್ರೂ ಅಷ್ಟೇ, ಈ ದೇಶದಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಈ ದೇಶಕ್ಕೆ ನಾವು ಕೃತಜ್ಞರಾಗಿರ್ಬೇಕು. ನಮ್ಮ ಕೈಯಲ್ಲಿ ಏನಾಗುತ್ತೆ, ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೇಕು, ಸೊಸೈಟಿಗೆ, ಆಮೇಲೆ ದೇಶಕ್ಕೆ. ಇದೇ ತರ ನಾವು ಪ್ರತಿಯೊಂದು ವಿಚಾರನ ಯೋಚನೆ ಮಾಡಕ್ ಹೋದಾಗ ಕೃತಜ್ಞತೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗಿಂದ ಕೊನೆಯ ತನಕನು ಇದು ನಮ್ಮ ಜೊತೆಗೆ ಇರುತ್ತೆ. ಇದನ್ನ ನಾವು ಯಾವತ್ತೂ ಮರಿಬಾರ್ದು ಮೇಡಮ್. ಇದನ್ನ ಮರ್ತವರನ್ನ ಮನುಷ್ಯರಲ್ಲ ಅಂತಾನೆ ಹೇಳ್ತಾರೆ. ಇದು ಕೃತಜ್ಞತೆ ಇಲ್ದವರು
8: ಎಲ್ಲ ಸಮಯದಲ್ಲೂ ಕೂಡ ಈ ಕೃತಜ್ಞತೆ ಅನ್ನೋದು ಉಪಯೋಗ.
11: ಮೇಡಮ್, ಉದಾಹರಣೆಗೆ ಈಗ ನಾವು ಪ್ರಾಣಿಗಳಲ್ಲೂ ಕೂಡ ಕೃತಜ್ಞತಾ ಭಾವ ಕಾಣ್ಬೋದು. ಈಗ ನಾವೊಂದು ಬೀದಿ ನಾಯಿ ಇರ್ಲಿ ಅಥವಾ ನಮ್ಮ ಮನೇಲಿ ಸಾಕಿದ ನಾಯಿ ಇರ್ಲಿ, ಅದಕ್ಕೆ ನಾವು ಬರೀ ದಿನ ಒಂಚೂರು ಫುಡ್ ಹಾಕಿದ್ರೆ ಸಾಕು, ಅದು ನಾವು ಹೋಗ್ಲಿ ಹೋದಾಗ ಬಂದಾಗ ನಮಗೆ ಎಷ್ಟು ಕೃತಜ್ಞತೆ ತೋರಿಸುತ್ತೆ ಅಂದ್ರೆ ಮೋಸ್ಟ್ಲಿ ಮನುಷ್ಯನು ಅಷ್ಟು ಕೂಡ ತೋರಿಸಲ್ಲ ಅಂತ ಅನ್ಸುತ್ತೆ. ಪ್ರಾಣಿಗಳಲ್ಲೂ ಕೂಡ ಕೃತಜ್ಞತಾ ಭಾವನೆ ಇದೆ, ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಮೇಡಮ್,
8: ಅದರ ಬಿಹೇವಿಯರ್ ಅಲ್ಲಿ ನಾವು ನೋಡಬಹುದು ಅಂತ.
11: ಹೌದು ಹೌದು ಮೇಡಮ್, ಹೌದು ಹೌದು, ನಿಜವಾಗ್ಲೂ ಹೌದು. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗ್ಲೂ ನಾವು ಮನುಷ್ಯರಾಗಿರೋರು ಕೃತಜ್ಞತಾ ಭಾವವನ್ನ ಯಾವತ್ತೂ ಮರಿಬಾರ್ದು. ನಾವು ಯಾವಾಗ ಮರ್ತೋ ನಾವು ಅವಾಗ ನಮ್ಮ ಮನುಷ್ಯರಾಗಿ ಇರೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
8: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ.
11: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
8: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರೆ ಕೇವಲ ಮನುಷ್ಯಂಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಇರ್ಬೋದು ಅಥವಾ ಪರಿಸರ ಇರ್ಬೋದು, ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಕರೆ ಕಟ್ ಆಯಿತು ಅಂದ್ರೆ. ಹಲೋ ಹಲೋ ಸರ್, ನಮಸ್ತೆ.
12: ಹಲೋ
8: ಸರ್, ನಮಸ್ತೆ.
12: ಹಲೋ ಮೇಡಮ್ ಅವರೇ, ನಮಸ್ಕಾರ.
8: ಹಾ ಸರ್, ಕೇಳ್ತಿದ್ಯಾ, ವಾಯ್ಸ್ ಕೇಳ್ತಿದ್ಯಾ?
12: ಹಾ, ಕೇಳ್ತಾ ಇದ್ದೆ ಮೇಡಮ್ ಅವರೇ ಈಗ.
8: ಹಾ ಸರ್, ಇವತ್ತು ಕೃತಜ್ಞತೆ ಬಗ್ಗೆ ಮಾತಾಡ್ತಾ ಇದ್ವಿ.
12: ಹಾ ಹೌದು ಮೇಡಮ್ ಅವರೇ, ಒಳ್ಳೆ ಟಾಪಿಕ್ ಗೆ ತಗೊಂಬಂದಿದ್ದೀರಾ, ನಿಜಕ್ಕೂ ಖುಷಿ ಆಗುತ್ತೆ.
8: ಹಾ ಸರ್,
12: ಕೃತಜ್ಞತೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ನಮ್ಮ ತಂದೆ ತಾಯಿಗಳಿಗೆ ಹೇಳ್ಬೇಕಾಗುತ್ತೆ
8: ಅಂತ.
12: ಯಾಕೆಂದ್ರೆ ನಾವು ಚಿಕ್ಕವರಿದ್ದಾಗ ಅವ್ರಿಗೆ ಅದ್ ಎಷ್ಟು ತೊಂದರೆ ಕೊಟ್ಟಿರ್ತಾವೋ ಅದ್ ಅವ್ರಿಗೆ ಗೊತ್ತು. ಅದನ್ನೆಲ್ಲ ಅವ್ರು ಸಹಿಸ್ಕೊಂಡು ಮಕ್ಕಳಲ್ಲ ಅಂತಂದು ಹೇಳಿ ಅವ್ರು ಯಾವುದೇ ನಮಗೆ ತೊಂದರೆ ಮಾಡದೆ ನಮಗೆ ದೊಡ್ಡರನ್ನ ಮಾಡಿ ಸರಿಯಾಗಿ ಒಂದು ದಾರಿ ತೋರಿಸಿದ್ದಾರೆ. ದುಡ್ತಂದು ಹೇಗೆ ಬದುಕಬೇಕು ನೀವು ಅನ್ನೋದೊಂದು ದಾರಿ ತೋರಿಸಿದಾರೆ. ಮೊದಲನೇದಾಗಿ ಅವರು ಈಗ ಇಲ್ಲಿ ಇಲ್ಲಿ ಇಲ್ಲ, ಅವರು ದೇವ್ರ ಹತ್ರ ಹೋಗಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಮತ್ತೆ ಈಗ ನಮ್ ನೋಡ್ರಿ, ಈಗ ನಿಮಗ್ ಫೋನ್ ಮಾಡಿದೇವಿ. ನಾವು ಫೋನ್ ಮಾಡಿದಾಗ ನಮಗೆ ಎಷ್ಟು ಒಂದು ಆತ್ಮೀಯತೆಯಿಂದ ನೀವು ನಮ್ಮ ಮಾತುಗಳನ್ನ ಸ್ಪಂದಿಸ್ತೀರಾ, ಅದಕ್ಕೋಸ್ಕರ ನಿಮಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಲೇಬೇಕು. ಯಾಕೆಂದ್ರೆ ಯಾವುದೇ ಬೇಜಾರ ಮಾಡ್ಕೊಳ್ಳೋದಿಲ್ಲ ನಾವು. ಏನಾದ್ರೂ ಒಂದ್ ಮಾತಾಡುವಾಗ ಒಂದ್ ತಪ್ಪು ಮಾತಾಡ್ಬೋದು, ಏನೇ ಒಂದಾದ್ರೂ ನೀವು ಅದನ್ನ ಇದನ್ ಮಾಡೋದಿಲ್ಲ, ಚೆನ್ನಾಗಿ ಅದಕ್ಕೆ ಸ್ಪಂದಿಸ್ತೀರ. ಹಾಗಾಗಿ ನಿಮಗೂ ಮತ್ತೆ ಏನು ಬಾನುಲಿ ಶಿವಮೊಗ್ಗ ರೇಡಿಯೋ ಬಳಗದವ್ರು ಏನಿದ್ದೀರಲ್ಲ ಅವ್ರೆಲ್ರಿಗೂ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದೀನಿ. ಮತ್ತೆ ನಾವು ಏನು ನಿತ್ತ ಹತ್ರನೇ ಮಾತಾಡೋ ಅಂತ ಒಂದ್ ಮೊಬೈಲ್ ಕಂಡು ಹಿಡಿದಿದ್ದಾರಲ್ಲ, ನಾವು ಎಲ್ಲೋ ಇರ್ತೇವೆ ನಿತ್ತ ಹತ್ರನೇ ಎಲ್ಲ ಇಡೀ
8: ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ ಮೊಬೈಲ್.
12: ಮೊಬೈಲಿಗೆ ಕಂಡಿಡ್ದವ್ರು ತಯಾರಿ ಮಾಡಿದವ್ರಿಗೆ ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ಬೇಕಾಗುತ್ತೆ. ಮತ್ತೆ ಯಾರೇ ನಮಗೆ ಸಹಾಯ ಮಾಡಿದ್ರು ಕೂಡ ನಾವು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅವರು ನಮಗೆ ಸಹಾಯ

0: ನಿಮಗೆ
1: ಸಹಾಯ
0: ಒಂದು
1: ಮಾಡಿದ್ದು.
0: ಸಹಾಯ ಮಾಡಿದವ್ರನ್ನ ಯಾವತ್ತು ಮರಿಬಾರ್ದು.
1: ಹೌದು,
0: ಆಮೇಲೆ ಒಂದು ಈಗ ನೋಡ್ರಿ, ರಕ್ತದ ಅವಶ್ಯಕತೆ ಇರುತ್ತೆ ಎಷ್ಟೋ ಜನಗಳಿಗೆ,
1: ಹೌದು.
0: ಅಂಥವ್ರಿಗೆ ಒಂದು ರಕ್ತ ಕೊಡೋದ್ರಿಂದನೂ ಅವರು ಕೂಡ ನಮಗೆ ಕೃತಜ್ಞತೆಯನ್ನ ಅವರೇ ನಮಗೆ ಸಲ್ಲಿಸ್ತಾರೆ.
1: ಸಲ್ಲಿಸ್ತಾರೆ. ಹೌದು.
0: ಇಂಥ ಒಂದೆಲ್ಲ ಮಾಡೋದ್ರಿಂದ ನಾವ್ ಏನ್ ಅವ್ರಿಗೆ ಕೊಡಕ್ ಆಗ್ಲಿದ್ರು ಪರವಾಗಿಲ್ಲ, ಒಂದ್ ಥ್ಯಾಂಕ್ಸ್ ಹೇಳಿ, ಕೃತಜ್ಞತೆ ನೀವು ನಮಗೆ ಒಂದು ಸಹಾಯ
1: ಸಹಾಯ
0: ಮಾಡಿದ್ರಿ
1: ಮಾಡಿದ್ರಿ ಅಂತ ಹೇಳೋದು.
0: ಅವ್ರಿಗೆ ಒಂದು ಒಂದು ಒಂದು ಒಂದು ಅರ್ಧ ಟೀ ಕುಡಿಸಿದ್ರೆ ಸಾಕು, ಅವ್ರು ನಮ್ಮಿಂದ ಏನು ಬಯಸೋದಿಲ್ಲ, ನಾವೇ ಒಂದು ಅರ್ಧ ಅವರಿಗೆ ಪ್ರೀತಿಯಿಂದ ಟೀ ಕುಡಿಸಿ, ನೀವು ಆತ್ಮೀಯತೆಯಿಂದ ಒಂದು ಅರ್ಧ ಟೀ ಕುಡಿಸಿ, ನಿಮ್ಗೆ ನಿಮ್ಮಿಂದ ನಮ್ಗೆ ತುಂಬಾ ಸಹಾಯ ಆಯ್ತು, ನಾವ್ ಇದನ್ನ ಯಾವತ್ತು ನಾವು ಮರೆಯೋದಿಲ್ಲ ಅಂತ ಹೇಳಿದ್ರೆ,
1: ಖುಷಿ
0: ಅವ್ರು ಸಹಾಯ
1: ಆಗ್ಬಿಡುತ್ತೆ.
0: ಮಾಡಿದ್ದಕ್ಕೆ ಅಷ್ಟೇ ಸಾಕು,
1: ಅವ್ರಿಗೆ
0: ಅವ್ರಿಗೆ
1: ಸಾರ್ಥಕತೆ ಅನ್ಸುತ್ತೆ.
0: ಸಾರ್ಥಕ ಆಗುತ್ತೆ, ಅವ್ರಿಗೆ ಏನ್ ಬೇಕಾಗಿಲ್ಲ, ಏ ದುಡ್ಡು ನೀವು ಕೊಟ್ಟಿದ್ದೀರ ನಿಮ್ಗೆ ವಾಪಸ್ ಕೊಟ್ಟಿದೆ ಹೋಗ್ರಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ,
1: ಅಲ್ಲಿ ಬೆಲೆನೇ ಇರಲ್ಲ, ಮನೆ
0: ಬೆಲೆನೆ
1: ಮೇಲೆ.
0: ಇರೋದಿಲ್ಲ ಅದಕ್ಕೆ, ಕೃತಜ್ಞತೆ ಹೇಳೋದಿರ್ಲಿ ಬೆಲೆನೆ ಇರೋದಿಲ್ಲ. ಈಗ ನೋಡ್ರಿ, ನಾವ್ ಎಲ್ಲಾದ್ರೂ ಹೋಗ್ತಾ ಇರ್ತೀವಿ, ಈಗ ನಾವು ಕೈ ಮಾಡಿದ್ರೆ ಅವ್ರು ನಿಲ್ಸಲ್ಲ, ಸುಮ್ನೆ ಯಾಕೆ ಕೈ ಮಾಡೋದು ಅಂತ ನಾವು ಸುಮ್ನೆ ನಾವು ಪಾಡಿಗೆ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾರಾದ್ರೂ ಬರ್ತೀರಾ ಸ್ವಲ್ಪ ಎಲ್ಲಿಗೆ ಬಿಡ್ಬೇಕು ಹೇಳ್ರಿ ಅಂತ ಎಷ್ಟು ಕೇಳ್ತಾರಲ್ಲ, ಅವ್ರಿಗೆ ಕೂಡ ನಾವು ಇಂತ ಜಾಗಕ್ಕೆ ಇಳಿಸ್ತೀರಾ ಅಂತ ಹೇಳಿದಾಗ, ಅವ್ರು ಇಳಿಸಿದ್ಮೇಲೆ ಏ ಬಿಡು ಅವ್ರೇನ್ ನಮ್ಮನೇನ್ ಹೊತ್ಕೊಂಡ್ ಬಂದಿಲ್ಲ ಅಂತ ಅನ್ನೋದ್ಕಿಂತ
1: ಆ ಭಾವನೆ ಇರಬಾರ್ದು ಅಂತೀವಿ.
0: ಆ ಭಾವನೆ ಬರಬಾರ್ದು. ನೀವು ನೋಡ್ರಿ, ನಮಗೆ ಅಲ್ಲಿಂದ ನಡ್ಕೊಂಬರೋದು ಎಷ್ಟು ಕಷ್ಟ ಆಗ್ತಿತ್ತು, ನೀವು ನಮಗೆ ತುಂಬಾ ಸಹಾಯ ಮಾಡಿದ್ರಿ ಕಣ್ರಿ, ಧನ್ಯವಾದಗಳು ಅಂತಂದು ಅವ್ರಿಗೊಂದು ಕೃತಜ್ಞತೆ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ.
1: ಓಕೆ ಸರ್, ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ.
0: ತುಂಬಾ ವಿಚಾರಗಳಿದಾವೆ, ಹೇಳ್ತಾ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿಚಾರಗಳಿದಾವೆ ಮೇಡಮ್ ಅವರೇ. ಇವತ್ತು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಅವರೇ. ನಮಸ್ಕಾರ.
1: ನಮಸ್ತೆ. ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಈ ಧನ್ಯವಾದಗಳನ್ನು ಹೇಳೋದು ಇರ್ಬೋದು, ಕೃತಜ್ಞತಾ ಭಾವ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
2: ಕೇಳ್ತಾ ಇದೆ ನಿಮ್ ಮಾತು.
1: ಹೌದಾ? ಈಗ ಸರ್?
2: ಕೇಳ್ತಾ ಇದೆ.
1: ಈಗ ಸರಿ ಕೇಳ್ತಿದ್ಯಾ?
2: ಬಾರಿ ಒಳ್ಳೆ ವಿಷಯ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಇವತ್ತು 4 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೆ.
1: ಈಗ ಸಿಕ್ಕಿದೆ ನೋಡಿ ಸರ್.
2: ಯಾಕೆಂದ್ರೆ ಕೃತಜ್ಞತೆ ಅನ್ನೋದು ಒಂದು ಅಪೂರ್ಣವಾದ ಪುಣ್ಯ ವಸ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಕೃತಜ್ಞ ಹೇಳ್ಬೇಕು ಅಂದ್ರೆ ಫಸ್ಟ್ ನಮ್ಮ ತಂದೆ ತಾಯಿ ಹುಟ್ಟಿ ಬೆಳೆಸಿ ನಮ್ಮ ವಿದ್ಯಾಭ್ಯಾಸ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತಾರೆ, ಅವರಿಗೆ ನಾವು ಕೃತಜ್ಞ ಹೇಳ್ಬೇಕು. ಅದ್ರ ಜೊತೆಗೆ ನಮ್ಮ ಗುರುಗಳಿಗೆ, ವಿದ್ಯೆ ಕಲಿಸಿದಂತ ಗುರುಗಳು, ಗುರುಗಳು ಕಷ್ಟಪಟ್ಟು ನಮಗೆ ಏನೋ ಹೊಡೆದ್ರು ಮಾಡಿದ್ರು, ಬುದ್ಧಿವಾದ ಹೇಳಿ ಅಕ್ಷರ ಕಲಿಸಿ ನಾವು ಒಂದು ಒಳ್ಳೆ ಉತ್ತಮವಾದ ದಾರಿಲಿ ಅಥವಾ ಒಂದು ಕೆಲಸಕ್ಕೆ ಕಳೆದ ಅಥವಾ ಏನೋ ಒಳ್ಳೆ ಜಾಬ್ಗೋ ಯಾವ್ದಕ್ಕೋ ಇದ್ ಮಾಡಲು ಪ್ರಯತ್ನ ಮಾಡೋದು ಗುರುಗಳು. ಅಂತ ಗುರುಗಳಿಗೆ ನಾವು ಕೃತಜ್ಞತೆ ಹೇಳ್ಬೇಕು, ತಂದೆ ತಾಯಿ ಗುರುಗಳಿಗೆ ಕೃತಜ್ಞತೆ ಹೇಳಲೇಬೇಕು. ಜೊತೆಗೆ ನಮ್ಮ ದೇಶವನ್ನು ಕಾಯುತ್ತಿರುವಂತ ಸೈನಿಕರು, ಸೈನಿಕರು ಎಂತೆಂತ ನೀರ್ಗಲ್ಲು ಪ್ರದೇಶದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಾಣನೇ ಒತ್ತೆ ಇಟ್ಟು ಗಡಿಯನ್ನ ಕಾಯ್ತಾ ಇರ್ತಾರೆ, ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಅವರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗನೂ ಮಾಡ್ತಾ ಇದ್ದಾರೆ. ಅಂತ ಪ್ರಾಣ ತ್ಯಾಗ ಮಾಡುವಂತ ಸೈನಿಕರಿಗೂ ನಾವು ಒಂದು ಕೃತಜ್ಞತೆ ಹೇಳಲೇಬೇಕು. ಜೊತೆಗೆ ನಮ್ಗೆ ನಾವ್ ಸುಮ್ನೆ ಮನೇಲಿ ಇದ್ರು ಸಾಲದು, ನಮ್ಗೆ ಕಷ್ಟಪಟ್ಟು ಒಂದು ಆಹಾರ ಅನ್ನೋದಕ್ಕೆ ರೈತ ಅನ್ನೋದೊಂದು ನಾವು ಮುಖ್ಯ. ರೈತ ಬೆಳೆ ಬೆಳೆದು ನಮ್ಗೆ ಅನ್ನ ನೀ ಇದಕ್ಕೆ ಸ್ವಲ್ಪ ಇದು ಆಗೋದಕ್ಕೆ ರೈತನೇ ಕಾರಣ.
1: ಅದರಿಂದ
2: ನಾನು ಒಬ್ಬ ಸಣ್ಣ ರೈತ, ಆದ್ರೂ ಎಲ್ಲರೂ ಸೇರ್ಕೊಂಡು ಈ ರೈತರಿಗೆ ಒಂದು ಕೃತಜ್ಞತೆ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ರೈತರು ಬೆಳೆದ್ರೇನೆ ನಾಳೆ ದಿವಸ ಹೊಟ್ಟೆ ತಿನ್ನೋದಕ್ಕೆ ಅನ್ನ ಹಿಂದೆ ಹೋದ್ರೆ ಕಷ್ಟ ಆಗುತ್ತೆ. ಅಂದ್ರೆ ಅದಕ್ಕೂ ಒಂದು ಪ್ರಕೃತಿ ನಿಯಮನೂ ಇದೆ. ಯಾಕೆಂತ ಹೇಳಿದ್ರೆ ಈಗ ಮಳೆ ಆಗ್ತಾ ಇಲ್ಲ, ಮಳೆಗೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಏನೇನೋ ತೊಂದರೆಗಳಾಗ್ತವೆ, ಅದು ಆಗು ಹೋಗೋ ದೇವ್ರನ್ನ ಆಗು ಹೋಗುವಂತ ಇದೆ ಕೆಲಸಗಳು. ಆದ್ರೂ ನಾವು ಪ್ರಯತ್ನ ಪಟ್ಟು ಮಾಡುವಂತ ಕರ್ತವ್ಯನು ಒಳ್ಳೆ ನಿಯತ್ತಿನಿಂದ ನಿಭಾಯಿಸಿದ್ರೆ ಒಂದು ಒಳ್ಳೆ ಉತ್ತಮವಾದ ದೇಶವನ್ನು ಸುಭದ್ರವಾದ ಸ್ಥಿತಿಗೆ ಕೊಂಡೊಯ್ಯಬಹುದು. ಅದರಿಂದ ಸೈನಿಕರಿಗೆ ಆಗಲಿ ರೈತರಿಗೆ ಆಗ್ಲಿ ಹಾಗೂ ಎಲ್ಲಾ ಒಂದು, ಯಾಕಂದ್ರೆ ಈಗ ಒಂದು ಒಂದು ಉದಾಹರಣೆಗೆ ಸಣ್ಣದೊಂದು ಕರೆಂಟ್ ಲೈನ್ ನ ಇಲ್ದ ಹೋದ್ರೆ ಕರೆಂಟ್ ಇದ್ ಮಾಡಕ್ ಆಗಲ್ಲ, ಅಕಸ್ಮಾತ್ ಒಂದು ಚೂರ್ ವ್ಯತ್ಯಾಸ ಆದ್ರೆ ಅವನ ಜೀವಕ್ಕೆ ಅಪಾಯ ಆಗುತ್ತೆ. ಮಳೆ ಗಾಳಿಯಿಂದಲೇ ಎಲ್ಲೆಲ್ಲಿ ಲೈನ್ ಕಂಬ ಬೀಳ್ತವೆ, ಕರೆಂಟ್ ಇರುತ್ತೆ, ಅದ್ರಿಂದ ತೊಂದರೆ ಇದ್ ಮಾಡ್ಬೇಕು. ಅದನ್ನ ಅವರು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಅದನ್ನ ಕೆಲಸ
1: ಮಾಡ್ತಾರೆ.
2: ಅವ್ರಿಗೋಸ್ಕರ ನಾವು ಕೃತಜ್ಞತೆ ಹೇಳ್ಬೇಕು. ನಿಜವಾಗ್ಲು ಹೇಳ ಅವರು ಒಂದು ಉತ್ತಮವಾದಂತ ನಿಜವಾಗ್ಲು ಒಳ್ಳೆ ದ್ರೋಣಾಚಾರ್ಯ ಗುರುಗಳು ಅಂತ ಹೇಳ್ಬೋದು. ಇಂತ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ನಾವು ಎಲ್ಲರನ್ನು ಸೇರಿ, ಆಲ್ ಅಪ್ ಇನ್ಕ್ಲೂಡಿಂಗ್ ಎಲ್ಲರನ್ನು ಸೇರಿ ಒಂದು ಕೃತಜ್ಞತೆಯನ್ನ ಹೇಳಲೇಬೇಕು ಅಂತ ಈ ಮೂಲಕ ಘಂಟಾಘೋಷವಾಗಿ ಹೇಳ್ತೇನೆ ಮೇಡಮ್.
1: ಓಕೆ ಸರ್, ಎಲ್ಲರನ್ನು ನೆನಪು ಮಾಡ್ಕೊಂಡ್ರಿ ನೀವು ಕೃತಜ್ಞತಾ ಭಾವದಿಂದ. ಧನ್ಯವಾದ.
2: ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
1: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದರು. ಅವ್ರು ಕೂಡ ಹೇಳ್ತಿದ್ರು, ದೇಶವನ್ನು ಕಾಯುವಂತಹ ಸೈನಿಕರಿಗಿರ್ಬೋದು, ದೇಶದ ಬೆನ್ನೆಲುಬಾದಂತಹ ರೈತರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ

0: ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಬೇಕು, ಧನ್ಯವಾದ ಹೇಳಬೇಕು ಅಂತ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಸರ್ ನಮಸ್ತೆ, ಮುರಳಿ ಸರ್. ಹಲೋ ಸರ್, ವಾಯ್ಸ್ ಸ್ವಲ್ಪ. ಹಾ ಸರ್,
1: ಕೃತಜ್ಞತೆಯನ್ನ ನಾವು ಫಸ್ಟ್ ವಿದ್ಯೆ ಕಲಿಸ ಗುರುಗಳಿಗೆ ಹೇಳ್ಬೇಕಕ್ಕ.
0: ಗುರುಗಳಿಗೆ? ಹಾ ಸರ್,
1: ಗುರುಗಳಿಗೆ ಹೇಳ್ಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು. ನಮ್ಗೆ ಈ ಭೂಮಿ ಮೇಲೆ ತಂದು ಇಷ್ಟೆಲ್ಲ ಮಾತಾಡೋದು, ಇಷ್ಟೆಲ್ಲ ಬುದ್ಧಿ ಕಲ್ಸಿರ್ತಲ್ಲ, ಅವ್ರ ಮೇಲೆ ಕೃತಜ್ಞತೆ ಭಾವ ಇಟ್ಕೊಂಡ್ರೆ ಎಲ್ಲಾರು ಕೃತಜ್ಞತೆ ಸಲ್ಲಿಸ್ತಾನೆ ಅಕ್ಕ.
0: ಸಲ್ಲಿಸ್ತೀರಾ? ಹಾ ಹಾ
1: ಹಾ, ನಂದಿಷ್ಟೇ ಮಾತು.
0: ಓಕೆ ಸರ್, ಓಕೆ, ಧನ್ಯವಾದ ಸರ್.
1: ಧನ್ಯವಾದ.
0: ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್ ನಮಸ್ತೆ. ನಮಸ್ತೆ ಸೋಮಶೇಖರ್ ಸರ್. ಸರ್, ಇವತ್ತು ವಿಶ್ವ ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಿದ್ವಿ. ಸೋಮಶೇಖರ್ ಸರ್, ಯಾರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರಾ ಜೀವನದ?
2: ಒಬ್ಬಿಬ್ರು ಇಲ್ಲ ಮೇಡಮ್,
0: ಎಲ್ಲರೂ ಇದಾರಲ್ಲ.
2: ಅಯ್ಯೋ, ಹೆತ್ತ ತಂದೆ ತಾಯಿ ಮತ್ತೆ ಹೊತ್ತ ಭೂಮಿ, ನಾವು
0: ಭೂಮಿ,
2: ಪಂಚಭೂತಗಳು ಇದೆ, ಪ್ರಕೃತಿ ಇದೆ ಮೇಡಮ್.
0: ಹೌದು,
2: ಮತ್ತೆ ನಾವೆಲ್ಲ ಇಲ್ಲಿ ಬಹಳ ನೆಮ್ಮದಿಯಿಂದ ಇದೀವಿ ಅಂದ್ರೆ ಅಲ್ಲಿ ಗಡಿ ಕಾಯತಕ್ಕಂಥ ಸೈನಿಕರಿದ್ದಾರೆ, ಮತ್ತೆ ನಮ್ಗೆಲ್ಲ ಅನ್ನ ಕೊಡ್ಸತಕ್ಕನ್ನ ಅನ್ನದಾತ ರೈತರು ಇದ್ದಾರೆ. ನಾವು ಬರೀ ನಮ್ಗೆ ತಂದೆ ತಾಯಿಗಳು ಮತ್ತೆ ಶಿಕ್ಷಕರು ಅಂದ್ಬಿಟ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ. ನಾವು ಈ ಸಮಾಜದ ಋಣವನ್ನ ಯಾವುದೇ ಕಾರಣಕ್ಕೂ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ನಾವು ಕೃತಜ್ಞರಾಗೇ ಇರ್ಬೇಕು, ಕೃತಜ್ಞತಾ ಭಾವವನ್ನು ಹೊಂದಿರ್ಬೇಕು. ಕೃತಜ್ಞರಾಗಬಾರ್ದು, ಕೃತಜ್ಞತಾ ಭಾವನೆಯನ್ನೇ ಹೊಂದಿರ್ಬೇಕು. ಅಂದ್ರೆ ನಾವು ಸಮಾಜದಲ್ಲಿ ಒಂದಿಲ್ಲ ಒಂದು ಸಮಯದಲ್ಲಿ ನಾವು ಬೇರೆಯವರಿಂದ ಮತ್ತೆ ಬೇರೆ ಬೇರೆ ಮೂಲಗಳಿಂದ ನಾವು ಸಹಾಯವನ್ನು ಪಡ್ಕೊಂಡೇ ಬೆಳಿತೀವಿ ಮೇಡಮ್. ಯಾವುದು ಕೂಡ ನಾನು ನನ್ನಿಂದ ಅಂತ ಆಗೋದಿಲ್ಲ,
0: ಎಲ್ಲರೂ ಇರ್ಲೇಬೇಕಾಗುತ್ತೆ.
2: ಖಂಡಿತ ಬೇಕು ಮೇಡಮ್, ಪ್ರತಿಯೊಂದು ಬೇಕು. ಇವತ್ತು ಗಾಳಿ ಇಲ್ಲ ಅಂತಂದ್ರೆ ನಾವೆಲ್ಲಿ ಬದುಕಲಿಕ್ಕೆ ಆಗುತ್ತಾ ಮೇಡಮ್?
0: ಗಾಳಿ ಇಲ್ಲದೆ ಬದುಕ್ತೀನಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ.
2: ಆಗೋದಿಲ್ಲ, ಗಾಳಿಗೂ ನಾವು ಕೃತಜ್ಞರಾಗಿರ್ಬೇಕು, ಮತ್ತೆ ಆ ಗಾಳಿ ಕಲುಷಿತವಾಗದಂತೆ ನಾವು
0: ಕಾಪಾಡ್ಕೊಳ್ಬೇಕು.
2: ಹಾಗಾಗಿ ಇಡೀ ಪ್ರಕೃತಿ ಮಾತಗೆ ಮತ್ತೆ ಈ ಭೂಮಿ ತಾಯಿಗೆ ನಾವು ಯಾವಾಗಲೂ ಕೊನೆವರೆಗೂ ಋಣಿಯಾಗಿರ್ಬೇಕು, ಕೃತಜ್ಞತಾ ಭಾವವನ್ನು ಹೊಂದಿರ್ಲೇಬೇಕಾಗುತ್ತೆ. ಆದ್ರೆ ಏನ್ ಮಾಡ್ತಾ ಇದೀವಿ ನೋಡಿ, ನಮ್ಮ ಇತಿಹಾಸ ಹುಚ್ಚಿನಿಂದ ಆ ಭೂಮಿಯನ್ನ ನಾವು ರಾಸಾಯನಿಕಗಳಿಂದ ನಾವು
0: ಕಲುಷಿತಗೊಳಿಸ್ತಾ ಇದೀವಿ.
2: ನಾವು ಅದು ಬೇಡ್ಕೊಳ್ತಾ ಇದೆ, ನನ್ನನ್ನ ನಾಶ ಮಾಡಬೇಡಿ ಅಂತ. ಆದ್ರೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ.
0: ಹೌದು, ನಮ್ಮ ಹಿರಿಯರೆಲ್ಲ ಬೆಳಿಗ್ಗೆ ಎದ್ದಾಗ ಭೂಮಿ ಮೇಲೆ ಕಾಲಿಡುವಾಗಲೂ ಕೂಡ ನಮಸ್ಕಾರ ಮಾಡಿ ಹೇಳ್ತಿದ್ರಂತೆ ಭೂಮಿ ಮೇಲೆ.
2: ಹಿಂದೆ ನಮ್ಮ ಜನಪದರೆಲ್ಲ ಅಷ್ಟು ನೋಡ್ರಿ, ಎದ್ದೊಂದು ಗಳಿಗೆ ನಾವ್ ಏನ್ ಭೂಮಿ ತಾಯಿ ನೆನ್ರಿ
0: ಅಂತ.
2: ಹಾಗಾಗಿ ಇವತ್ತು ನಾವು ಕೃತಜ್ಞತಾ ಭಾವ ಹೊಂದಿರ್ಬೇಕು ಅಂದ್ರೆ ಅದು ಲೆಕ್ಕವಿಲ್ಲ, ಅಗಣಿತ ಮೇಡಮ್. ಒಂದಿಲ್ಲ ಒಂದು ಕಾರಣದಿಂದ ಬೇರೆ ಬೇರೆ ವಸ್ತುಗಳಿರ್ಬೋದು, ಬೇರೆ ಬೇರೆ ಅಂಶಗಳಿರ್ಬೋದು ನಮ್ಗೆ ನೆರವಾಗಿರ್ತಾವ. ಹಾಗಾಗಿ ಇಡೀ ಮನುಕುಲಕ್ಕೆ ಮತ್ತೆ ನಾವು ಈ ಪ್ರಕೃತಿ ಮಾತಿಗೆ ನಾವು ಸದಾ ಋಣಿಯಾಗಿರ್ಬೇಕು, ಕೃತಜ್ಞತಾ ಭಾವವನ್ನು ಹೊಂದಿರ್ಬೇಕಾಗುತ್ತೆ. ಆಮೇಲೆ ನಾವು ನಮ್ಮನ್ನ ಅವರು ಹೊಗಳ್ತಾರೆ ಅಥವಾ ನಮ್ಮನ್ನ ಒಂದ್ ಸ್ವಲ್ಪ ಅಪೇಕ್ಷೆ ಪಡ್ತಾರೆ ಅಂತ ನಾವು ಅವ್ರಿಗೆ ಸಹಾಯ ಮಾಡೋದಲ್ಲ ಮೇಡಮ್, ಅದು ಸಹಜವಾಗಿ ಬರಬೇಕು. ಅದು ನಮ್ಮ ಆತ್ಮ ಸಾಕ್ಷಿಗೆ ಒಪ್ಪಿತವಾಗಿರ್ಬೇಕು ಮೇಡಮ್.
0: ಆರ್ಟಿಫಿಷಿಯಲ್ ಆಗಿ ಸುಮ್ನೆ ಯಾರೋ ನೋಡ್ತಾರೆ ಅಂತ ಸಹಾಯ ಮಾಡಬಾರ್ದು.
2: ಅಲ್ಲ ಅಲ್ಲ, ಪ್ರಚಾರಕ್ಕೆ ಈಗ ನಾವ್ ಅನೇಕ ಸಂದರ್ಭಗಳಲ್ಲಿ ನೋಡ್ತೀವಿ ಮೇಡಮ್. ಈಗ ನಮ್ಗೆಲ್ಲ ಹೋಗ್ಬಿಟ್ಟು ಕೆಲವು ದೊಡ್ಡ ದೊಡ್ಡ ಮನುಷ್ಯರು ಸಿಂಬಳ ಸುರಿಸ್ತಾರೆ, ತಮ್ಮ ಮಕ್ಕಳನ್ನೆಲ್ಲ ಎತ್ಕೊಂಡು ಫೋಟೋ ತೆಗೆಸಿ ಫೋಟೋ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ತಿರುಗಿ ನೋಡಲ್ಲ ಅಂತ. ಆತರ ಕೃತ್ರಿಮತೆ ಕೃತಕ ಇರಬಾರ್ದು ಮೇಡಮ್. ಸಹಜವಾಗಿ ಅಂತರಾಳದಿಂದ ಬರ್ಬೇಕು, ಅದನ್ನ ನಾವು ಮಾಡಿರ್ಬೇಕು ಅಷ್ಟೇ. ಅದರಿಂದ ಮತ್ತೆ ನಾವು ನಿರೀಕ್ಷೆಯನ್ನ ನಾವು ನಿರೀಕ್ಷೆ ಮಾಡಬಾರ್ದು ಮೇಡಮ್. ಪ್ರತಿಫಲವನ್ನು
0: ನಿರೀಕ್ಷೆ ಮಾಡಬಾರ್ದು ಅಂತ ಹೇಳಿ
2: ಆತ್ಮಸಾಕ್ಷಿಗೆ ಒಪ್ಪಿತವಾಗೋ ರೀತಿ ಅಂತ ನಡ್ಕೊಂಡ್ರೆ ನಾವು ಅದೇ ದೊಡ್ಡ ಕೊಡುಗೆ ಮೇಡಮ್. ಪ್ರಕೃತಿ ಎಲ್ಲ ನಾವೇ ಇರಿಸ್ಲಿಕ್ಕೆ ಮತ್ತೆ ಒಂದು ಕೃತಜ್ಞತಾ ಭಾವ ನಮಗೆ ನಾವೇ ಸಂತೃಪ್ತಿ ಅಂತಕ್ಕಂಥ ಭಾವನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಓಕೆ ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ವಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್, ತುಂಬಾ ಒಳ್ಳೆ ವಿಷಯವನ್ನು ಇವತ್ತು ಹೇಳ್ಕೊಂಡು ಬಂದಿದ್ರೆ, ನಿಮ್ಗೂ ಕೂಡ ಧನ್ಯವಾದಗಳು.
0: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಹೇಳ್ತಿದ್ರು ಅಂದರೆ ಕೇವಲ ವ್ಯಕ್ತಿಗಷ್ಟೇ ಅಲ್ಲ, ಇಡೀ ಪರಿಸರ ಇರ್ಬೋದು, ಭೂಮಿ ಇರ್ಬೋದು, ಗಾಳಿ, ನೀರು, ಪ್ರತಿಯೊಂದಕ್ಕೂ ಕೂಡ ನಾವು ಕೃತಜ್ಞರಾಗಿರಬೇಕು ಅನ್ನೋ ಒಂದು ಒಳ್ಳೆ ವಿಚಾರವನ್ನು ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
8: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है।
7: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾವು ಬದುಕುವಂಥ ಭೂಮಿ ಇರ್ಬೋದು, ಪರಿಸರ ಇರ್ಬೋದು, ತಂದೆ ತಾಯಿ, ಗುರುಗಳು, ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞರಾಗಿರ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ.
9: ನಮಸ್ಕಾರ. ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಹೆಸರು ಗೊತ್ತಾಗಿಲ್ಲ.
9: ಸೋಮಶೇಖರ್
0: ಸರ್. ಸೋಮಶೇಖರ್ ಸರ್, ಇವತ್ತು ವಿಶ್ವ ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
9: ಮೇಡಮ್, ಒಬ್ಬರಿಗೆ ಸಹಾಯ ಮಾಡಿದವರಿಗೆ ಸಲ್ಲಿಸುವ ಮನೋಭಾವಕ್ಕೆ ಕೃತಜ್ಞತೆ ಅಂತ ಕರಿತೀವಿ ಮೇಡಮ್.
0: ಸರ್,
9: ನಮಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಆಕಾಶವಾಣಿ ಮೂಲಕ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಆಮೇಲೆ ಗುರುಗಳಿಗೆ, ತಂದೆ ತಾಯಿಗೆ ಮೇಡಮ್. ಆಮೇಲೆ ಭೂಮಿ ತಾಯಿಗೆ, ಪ್ರಕೃತಿಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ.
0: ಹಾಗೆ ಸರ್, ನಿಮ್ಗೆ ನಿಮ್ ತುಂಬಾ ಕಷ್ಟದಲ್ಲಿ ಇದ್ದಾಗಿರ್ಬೋದು, ಯಾವ್ದೋ ಒಂದು ಸಂದರ್ಭದಲ್ಲಿ ಅಪರಿಚಿತ್ರ ಯಾರಾದ್ರೂ ಸಹಾಯ ಮಾಡಿದ್ದ ಇದೆಯಾ ಸರ್?
9: ಇಲ್ಲ, ಮಾಡಿದಾರ ಮೇಡಮ್.
0: ಮಾಡಿದಾರ?
9: ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅವರು ನಮಗೆ ನಮ್ಮ ಮಗಳು ಓದೋ ಹೊತ್ತಿನಾಗ ಹೆಂಗ ನೀವೆಲ್ಲ ಇಷ್ಟು ಅಂಗಡಿ ಒಳಗಡೆ ಹಿಂಗ್ ಮೇಂಟೈನ್ ಮಾಡ್ತೀರಿ ಅಂತ ಕೇಳಿದ್ರು ಮೇಡಮ್. ಕೇಳಿ ಮತ್ತೆ ಅವರು ನಮ್ಮ ಇದು ಕಷ್ಟ ನೋಡ್ಲಾರ್ದೇನೆ ನೀವು ಯಾವ ಕಾಲೇಜ್ಗೆ ಹಚ್ತೀರಾ ಆ ಕಾಲೇಜ್ಗೆ ಹೇಳ್ರಿ, ನಾವು ಒಂದು 25,000 ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿ ಕುಟ್ನೂರ್ಲಿಂದ ವಿಷ್ಣು ತಿಪ್ಪಾಪುರ ಮೇಡಮ್ ಅವ್ರ ಹೆಸರು.
0: ಅವ್ರ ಹೆಸರ?
9: ಅವರೊಂದು 25,000 ರೂಪಾಯಿ ನಮಗೆ ಸಹಾಯ ಮಾಡಿದ್ರೆ
0: ಮಕ್ಕಳ ಎಜುಕೇಶನ್ಗೆ ಅಂತ ಹೇಳಿ ಅಂತ.
9: ಎಜುಕೇಶನ್ಗೆ ಅಂತೇಳಿ. ಆಮೇಲೆ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಅಂತೇಳಿ ನಮ್ಮ ವಿಶ್ವನಾಥ್ ಕಡಗೇರಿ ಅಂತೇಳಿ ಅವರು ಕೂಡ ಒಂದು 25,000 ರೂಪಾಯಿ ಅಂದ್ರೆ ನಾನು 10,000 ರೂಪಾಯಿ ಕೊಡಕ್ ಹೋದೆ ಮೇಡಮ್ 10,000 ರೂಪಾಯಿ ಕೊಟ್ಟು ಮುಟ್ತಾನಂತ. ಅವರು ಇಲ್ಲ, ನಾವು ಮಕ್ಕಳಿಗೆ ಎಜುಕೇಶನ್ಗೆ ಅಂತ ಕೊಟ್ಟಿವಿ, ನಾವು ವಾಪಸ್ ಇಸ್ಕೊಂಡಲ್ಲ ಅದನ್ನ ಅಂತಂದು ಹೇಳಂದ್ರೆ ಮೇಡಮ್. ಅವ್ರಿಗೂ ಕೂಡ ನಾನು ಈ ಮೂಲಕ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇಲ್ಲ, ಬಹಳ ಸಹಾಯ ಮಾಡಿದಾರೆ ಮೇಡಮ್ ನಮಗೆ.
0: ಸಹಾಯ ಮಾಡಿದಾರೆ? ಅವರೆಲ್ಲರೂ ನೆನ್ಪ್ ಮಾಡ್ಕೊಳ್ತೀರಾ ಈ ಸಮಯದಲ್ಲಿ?
9: ಹೌದು ಮೇಡಮ್, ಯಾಕಂದ್ರೆ ಇಂಥ ವಿಷಯಗಳು ಬಂದಾಗ ನೆನಪು ಮಾಡ್ಕೊಡ್ತಿರಲ್ಲ ನೀವು ಆಕಾಶವಾಣಿ. ನಿಮಗೆ ಕೂಡ ಧನ್ಯವಾದಗಳು ಮೇಡಮ್.
0: ಓಕೆ ಸರ್, ಧನ್ಯವಾದ ನೀವು ಕೂಡ ಕರೆ ಮಾಡಿದ್ದಕ್ಕೆ.
9: ಒಳ್ಳೆ ಒಂದು ಟಾಪಿಕ್ ತಗೊಂಡಿದ್ರೆ ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಓಕೆ ಸರ್, ಓಕೆ. ಹಂಸಸಾಗರದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ನಮಸ್ತೆ ಪ್ರೇಮ ಮೇಡಮ್. ಹಲೋ ಹಲೋ ಕೇ ನನ್ನ ವಾಯ್ಸ್ ಕೇಳ್ತಿದ್ಯಾ? ಕರೆ ಕಟ್ಟಾಯ್ತು. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
10: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್.
10: ಆರಾಮಿದ್ದೀರಿ ಮೇಡಮ್?
0: ಹಾಂ ಸರ್ ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ?
10: ಹಾಂ ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
0: ಮಳೆ ಬಂತ ನಿಮ್ಮ ಕಡೆ?
10: ಏನು ಮೇಡಮ್ ಸಣ್ಣಾಗಿ ಹಚ್ಚಿದೆ ಮೇಡಮ್, ತುಂತುರು ಮಳೆ ಅಂತಾರಲ್ಲ ಮೇಡಮ್, ಆದ್ರೆ ಜೋರು ಇಲ್ಲ ಮೇಡಮ್.
0: ಆದ್ರೂ ಮೋಡ ಇದೆ, ಮಳೆ ಬರ್ತಿದೆ ಸಣ್ಣ.
10: ಹಾಂ ಪರವಾಗಿಲ್ಲ ಮೇಡಮ್, ತೋಡ
0: ಭೂಮಿ ಒದ್ದೆ ಆಗುತ್ತೆ ಹಾಗಾದ್ರೆ.
10: ಹಾಂ ಆಗುತ್ತೆ ಮೇಡಮ್, ಆಗುತ್ತೆ ಮೇಡಮ್, ಹಸಿ ಆಗುತ್ತೆ ಮೇಡಮ್. ಹಂಗೂ ಬಿತ್ತಾಕ್ ಬರುತ್ತೆ ಮೇಡಮ್, ಮುಂದಿನ ಮುಂದೆ ನೋಡೋಣ ಆಮೇಲೆ. ಈಗ ಒಂದ್ ಮಾತ್ರ ದೇವ್ರ ಮಾತ್ರ ಹಂಗ ಒಂದು ಕಣ್ ತೆರೆದಾನಂತ ನಮ್ಮ ಅಭಿಪ್ರಾಯ ಇದೆ ಮೇಡಮ್.
0: ಕಣ್ ತೆರೆದಿದ್ದಾರೆ.
10: ಹಾ ಮೇಡಮ್.
0: ಸರ್ ಇವತ್ತು ಕೃತಜ್ಞತೆ ಬಗ್ಗೆ ಮಾತಾಡ್ತಿದ್ವಿ.
10: ಕೃತಜ್ಞತೆ ಹೌದು ಮೇಡಮ್, ಯಾಕೆ ಹೇಳಿದ್ರೆ ನಮ್ಗೆ ಯಾರು ಸಹಾಯ ಮಾಡಿದಾರಲ್ಲ ಮೇಡಮ್, ಅವರಿಗೆ ನಾವು ಯಾವಾಗಲಿ ಕೃತಜ್ಞತೆ ಹೇಳ್ತಾನೆ ಇರ್ಬೇಕು ಮೇಡಮ್. ಅಂದಾಗ ಮಾತ್ರ ನಾವು ಮಾನವೀಯತೆ ಮೇರೆ ಸಾಧ್ಯ ಮೇಡಮ್.
0: ಮಾನವೀಯತೆ
10: ಇಲ್ಲಾತಂದ್ರೆ ಅದು ಮಾನವೀಯತೆ ಅಲ್ಲ ಮೇಡಮ್. ಯಾಕೆ ಕೇಳಿದ್ರೆ ನಮ್ಮ ಕಷ್ಟದಾಗ ಯಾರು ಸಹಾಯ ಮಾಡ್ತಾರಲ್ಲ ಅವರಿಗೆ ನಾವು ದೇವರಂತ ಕರಿತೀವಿ ಮೇಡಮ್. ಇದನ್ನ ನೋಡಿರ್ಬೇಕಾದ್ರೆ ನೀವು ಈ ದೇವರ ಹುಂಡಿಗೆ ನಾವು ಎಷ್ಟು ಬೇಕಾದ್ರೆ ದುಡ್ಡು ಹಾಕ್ರಿ, ಭಕ್ತರಂತ ಕರೀತಾರ,
0: ಭಕ್ತರಂತಾರ,
10: ಹೌದಲ್ಲ ನೋಡ್ರಿ ನೀವು ಬೇಕಾದ್ರೆ.
0: ಹೌದೌದು.
10: ಆದ್ರೆ ಕಷ್ಟದಾಗ ಇದ್ದಾಗ ಸಹಾಯ ಮಾಡಿದ್ರೆ ನಮ್ಗೆ ದೇವರ
0: ದೇವ್ರಂತಾನೆ ಕರೀತಾರೆ. ವ್ಯತ್ಯಾಸ
10: ನೋಡ್ರಿ ಬೇಕಾರ, ಪರೀಕ್ಷೆ ಮಾಡೋದಾರ ಮಾಡಿ ನೋಡ್ರಿ ಬೇಕಾರ. ದೇವರ ಹುಂಡಿಗೆ ನಾವು ಎಷ್ಟೇ ದುಡ್ಡು ಹಾಕ್ಲಿ ನಾವು ಭಕ್ತರೇ ಆಗ್ತೀವಿ,
0: ದೇವರ ಭಕ್ತರ ಆಗ್ತೀರ.
10: ಆದ್ರೆ ಅದೇ ಒಬ್ಬ ಹಸದಾವಾಗ ಅನ್ನ ಸರಿ ಅನ್ನ ಕುಡ್ಲಿ ನೀವು ಏನೋ ಒಂದು ತ್ರಾಸ ಇದ್ದಾಗ ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅಂದ್ರೆ ನೀವು ಒಂದು ಪಾಲಿಗೆ ದೇವ್ರ ಅಂತ ಹೇಳ್ಬಿಡ್ತಾನೆ ಮೇಡಮ್.
0: ಅವ್ರ ದೃಷ್ಟಿಯಲ್ಲಿ ನೀವು ದೇವ್ರ ಸ್ಥಾನ ಪಡಿತೀರಾ ಅಂತ.
10: ಹಾ ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ಯಾವುದೇ ಇರಲಿ ಸಹಾಯ ಮಾಡಿದವ್ರನ್ನ ಎಂದು ಮರಿಬಾರ್ದು.
0: ಮರಿಬಾರ್ದು
10: ಯಾಕಂದ್ರೆ ಮೇಡಮ್ ಅವ್ರು ಸಹಾಯ ಮಾಡಿರ್ತಾರೆ, ಯಾಕಂದ್ರೆ ಎಂದು ಮರಿಲಾರ್ದಂತ ಒಂದು ಕಷ್ಟ ಇರುತ್ತೆ ಮೇಡಮ್
0: ಕಷ್ಟದಲ್ಲಿ. ಹೌದು.
10: ಆ ಟೈಮ್ದಾಗ ನಮಗ್ ಒಂದ್ 10 ರೂಪಾಯಿ ಕೊಳೆ ಮಾಗಿದ್ರು ಯಾವರೆ ಕೊಟ್ಟಂದ್ರೆ ಅವ್ರು ದೇವ್ರೇ ಅಂತ ಕರಿಬಹುದು ಮೇಡಮ್. ನಾವು
0: ಆ ಸಮಯದಲ್ಲಿ ಅದೇ ದೊಡ್ಡ ಅಮೌಂಟ್ ಆಗುತ್ತೆ,
10: ದೊಡ್ಡ ಅಮೌಂಟ್ ಮೇಡಮ್. ಅದು ಈಗ ಒಂದ್ ನಾವು ಬಸ್ ನಾಗ ಬರ್ತಿರ್ತೀವಿ ಮೇಡಮ್, ನಮ್ಮ ಹತ್ರ 30 ರೂಪಾಯಿ ಇರುತ್ತೆ, ಆದ್ರೆ 33 ರೂಪಾಯಿ ಬಸ್ ಚಾರ್ಜ್ ಇದೆ. ಅದು ಇವಾಗ
0: 3 ರೂಪಾಯಿ ಇಲ್ಲಾಂದ್ರೆ ಇಳಿಸ್ಬಿಡ್ತಾರೆ,
10: ಇಳಿಸ್ಬಿಡ್ತಾರೆ ಮೇಡಮ್ ಅವರು. ಅವಾಗ ಅವ ಸಹಾಯ ಮಾಡಿದ್ರೆ ಮತ್ತೆ ಅವ್ನ ಹೆಂಗ್ ಮರಿಬೇಕು ನಾವು? ಯಾವಾಗೂ ಮರಿಬಾರ್ದು. ಅದ್ರ ಸಲುವಾಗಿ ಏನ್ ಹೇಳ್ತೀವಿ ಮೇಡಮ್, ಯಾವ ನಮಗೆ ಸಹಾಯ ಮಾಡಿರ್ತಾರಲ್ಲ ಅವ್ರು ನಮ್ಮ ಗುರುಗಳು ಸರಿ ಅಂತ ನಾವು ತಿಳ್ಕೊಬೇಕು ಮೇಡಮ್.
0: ಗುರುಗಳಿಗೆ
10: ಸಹಾಯ ಮಾಡಿರ್ತಾರ ಅವ್ರು, ಯಾಕಂದ್ರೆ ಗುರುವಿನಕ್ಕಿಂತ ಹೆಚ್ಚು ಗುರು ಏನ್ ಮಾಡ್ತಾನೆ, ಏನ್ ಮಾಡಕ್ ಬರೋಲ್ಲ ಅವ್ನಿಗೆ ಗುರು. ಆದ್ರೆ ಅವ ಸಹಾಯ ಮಾಡಿದ್ದಾನಪ್ಪ ಅಂದ್ರೆ ಅವ್ ನಮ್ ಗುರುನೇ. ಅವಾಗ
0: ಓಕೆ ಸರ್, ಧನ್ಯವಾದ.
10: ಇಷ್ಟಪಡ್ತೀನಿ ನೋಡ್ರಿ ಮೇಡಮ್.
0: ಆಯ್ತು ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
10: ಧನ್ಯವಾದ ಮೇಡಮ್.
0: ಧನ್ಯವಾದ. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಹಲೋ
0: ಮೇಡಮ್ ನಮಸ್ತೆ.
11: ಮೇಡಮ್ ನಮಸ್ತೆ.
0: ಗುಣ ಅವರೇ ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಪ್ಪ?
0: ನಾನು ಚೆನ್ನಾಗಿದ್ದೀನಿ ಮೇಡಮ್.
11: ಕೃತಜ್ಞತೆ ಬಗ್ಗೆ
0: ಮಾತಾಡ್ತಾ ಇದ್ವಿ. ಹೌದು,
11: ಒಂದೊಳ್ಳೆ ವಸ್ತು ವಿಷಯ ಶಬ್ದ ಮೇಡಮ್. ನಾವು ಹುಟ್ಟಿದ್ರಿಂದ ಹಿಡಿದು ಕಡೆಯವರೆಗೂ ಕೃತಜ್ಞತಾ ಪೂರ್ವಕವಾಗಿ ಭೂಮಿ ಮೇಲೆ ಬದುಕಲೇಬೇಕಾಗತ್ತೆ. ಸೃಷ್ಟಿಸಿದ ಬ್ರಹ್ಮನಿಂದ ಹಿಡಿದು ಪಂಚಭೂತಗಳಿಗಿಂತ ಹಿಡಿದು ಪ್ರತಿ ಒಂದು ಜೀವಿಗಳಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ. ಯಾಕೆಂದ್ರೆ ಅವರೆಲ್ಲರ ಸಹಕಾರ ಸಪೋರ್ಟ್ ಮತ್ತೆ ಒಂದು ಒಂದು ಬಾಂಧವ್ಯಗಳು ಇರೋದಿಕ್ಕೆ ನಾವು ಜೀವಂತವಾಗಿ ಒಂದು ಒಳ್ಳೆ ಜೀವನನ ಭೂಮಿ ಮೇಲೆ ಬದುಕೋದಿಕ್ಕೆ ಸಾಧ್ಯ ಆಗಿರುತ್ತೆ. ಕೇವಲ ಕೈ ನೀಡಿ ಕೊಟ್ಟ ವಸ್ತು ಹಣ ಮಾತ್ರ ನಮಗೆ ಸಹಾಯ ಅಲ್ಲ, ಹೇಳ್ಕೊಳಕ್ ಆಗದೆ ಇರೋಂತ ಎಷ್ಟೋ ವಿಷಯಗಳು. ಇವನ್ ನಾ ಹೇಳಿದ್ರೆ ಪಂಚಭೂತ, ಗಾಳಿ, ನೀರು, ಬೆಳಕು, ಇದರಿಂದ ನಾವು ಎಷ್ಟು ಸವಲತ್ತುಗಳನ್ನ ಪಡಿತಾ ಇದೀವಿ ಅಂತಂದ್ರೆ ನಾವು ಸೂರ್ಯನಿಗೆ ಒಂದು ಕೃತಜ್ಞತೆ ಹೇಳಲೇಬೇಕಾಗತ್ತೆ, ವರುಣನಿಗೆ, ಪ್ರತಿ ಒಂದಕ್ಕೂ ಅಲ್ವಾ. ಇನ್ನ ಸಾಮಾನ್ಯ ಜೀವನ ಅಂತ ಬಂದಾಗ ನಮ್ಮ ದೇವನದಲ್ಲಿ ಸಂಬಂಧಿಕರಾಗ್ಲಿ ಸ್ನೇಹಿತರಾಗ್ಲಿ ಎಷ್ಟೋ ಸಲಹೆ ಕೊಟ್ಟಿರ್ತಾರೆ. ಬರೀ ಹೇಳ್ತೀನಲ್ಲ, ಬರೀ ವಸ್ತು ರೂಪದಲ್ಲೇ ಇರಬಾರ್ದಲ್ಲ. ನಾವು ಕಷ್ಟ ಕಾಲದಲ್ಲಿದ್ದಾಗ, ನೋವಿನಲ್ಲಿದ್ದಾಗ ಒಂದು ಸಾಂತ್ವನದ ಮಾತುಗಳನ್ನ ಹಾಡಿ ಆ ಪರಿಸ್ಥಿತಿ ಚಿಂತೆ ಮಾಡ್ಬೇಡ ಬಿಡು, ಭಗವಂತ ಇದ್ದಾನೆ, ಎದ್ದು ನಿಲ್ಲು, ಆತ್ಮ ಗೌರವ ತಗೋ, ಎದ್ದು ನಿಂತ್ಕೊಂಡು ಬದುಕು, ಫೇಸ್ ಮಾಡು ಅಂತ ಒಂದ್ ಎಲ್ಲೋ ಒಂದ್ ಕಡೆ ನಮ್ಮನ್ನ ಪುಷ್ ಮಾಡ್ತಾರಲ್ವಾ
0: ಸಾಂತ್ವನದ ಮಾತುಗಳು ಕೂಡ.
11: ಅದು ಒಂದು ದೊಡ್ಡ ಒಂದು ಶಕ್ತಿನೇ ಕೊಟ್ಟಿರುತ್ತೆ ನಮ್ಗೆ ಅವ್ರದ್ದು. ಹಾಗಾಗಿ ಮತ್ತೆ ಕೃತಜ್ಞತೆ ಇಲ್ಲದ ಮನುಷ್ಯನ ಬಾಳು ವ್ಯರ್ಥ ಮೇಡಮ್.
0: ವ್ಯರ್ಥ.
11: ಎಷ್ಟೋ ಜನ ಎಷ್ಟೊಂದು ನಾವು ಒಂದು ಸಹಾಯ ಮಾಡ್ದನಿ ಗೊತ್ತಿರುತ್ತೆ, ಅವನು ಮರಿತಾನೆ ನಿಜ, ಆದ್ರೆ ನಾನ್ ಎಂತದೊಂದು ಒಳ್ಳೆ ಸಹಾಯ ಮಾಡ್ಬೇಕು ಅಂತ ಮನ್ಸಿಟ್ಟು ಸಹಾಯ ಮಾಡಿರ್ತಾನೆ. ಆ ಒಂದು ಸಹಾಯದ ಮಹತ್ವನೇ ಒಂದು ಅದ್ರ ಒಂದು ಇದನ್ನೇ ಅರಿದೇನೆ. ಆ ಏಣಿ ಹತ್ತಿದ ಮೇಲೆ ಏಣಿನ ಕಾಲಿಂದ ಹೊಡಿತಾರೆ ಅಂತಾರಲ್ಲ, ದೂಡ್ತಾರೆ ಅಂತಾರಲ್ಲ, ಅಂತ ಕೃತಜ್ಞಹೀನರು ಸಹ ಭೂಮಿ ಮೇಲೆ ಇದ್ದಾರೆ. ಅವರಲ್ಲಿರೋ ಸಂಸ್ಕಾರಗಳು ಅದನ್ನ ಪ್ರತಿಬಿಂಬಿಸುತ್ತೆ. ಏನೇ ಆದ್ರೂ ನಾವು ಎಲ್ಲಿ ಹೇಳಿದ್ನಲ್ಲ, ಪ್ರತಿ ಒಂದು ನಾವು ಸಂಬಂಧ ಆಗ್ಲಿ ಸ್ನೇಹಿತರಾಗ್ಲಿ ಪ್ರತಿ ಒಂದು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮೇಡಮ್ ಯಾರು ನಮ್ಮ ಚೋರಿ ತಾಳ್ ಚುಚ್ಚಿ ಕೊಲೆ ಮಾಡಿರೋದಿಲ್ಲ ಅಲ್ವಾ? ಎಲ್ಲೋ ಒಂದ್ ಕಡೆ ನಮ್ಮ ಬದುಕಿಗೆ ಬೆನ್ನೆರವಾಗಿದ್ದೆ ಇದ್ರು ಓ ಏನೋ ಒಂದು ಮಾರಕ ಅಂತೂ ಆಗಿರೋದಿಲ್ಲ. ಹಾಗಾಗಿ ಇವತ್ತು ಎದ್ದೆ ಸಂಜೆವರೆಗೂ ನಾನು ಯಾವ್ದೇ ಒಂದು ಆತಂಕ ಅಡ್ಡಿ ಆತಂಕ ಯಾವ್ದೇ ಕೆಟ್ಟದ್ದು ಏನೋ ಒಂದು ಘಟನೆಗಳು ಘಟಿಸ್ದಂಗೆ ನಾನು ಇವತ್ತು ಒಂದು ದಿನ ಕಳೆದೇ ಇದ್ರೆ ಅದಕ್ಕೆ ನಾನು ಕಾರಣ ಅಂತಲ್ಲ, ನನ್ನ ಸುತ್ತಲಿನ ವಾತಾವರಣ ಸುತ್ತಲಿನ ಸಮಾಜ ಅಲ್ಲಿ ಕಾರಣ ಆಗಿರುತ್ತೆ ಅಲ್ವಾ? ಕೆಲವರು ಎಷ್ಟೋ ಜನ ನೋಡ್ರಿ, ಸೊ ನೋಡ್ತಾ ಇರ್ತೀವಿ ನೀವು ಸರಿ, ಎಲ್ಲೋ ಟೂರ್ ಹೋಗಿರ್ತಾರೆ, ಎಲ್ಲೋ ಅನಾಹುತ ಮಾಡ್ಕೊಳ್ತಾರೆ, ಇನ್ನ ಒಬ್ಬ ಇನ್ಯಾರಿಗೋ ಏನೋ ಮಾಡಿರ್ತಾರೆ ಅಂತ. ಅಂತಹದ್ದು ಏನು ನನ್ನ ಜೀವನದಲ್ಲಿ ನನ್ನ ಪರಿಸರದಲ್ಲಿ ನನ್ನ ಸುತ್ತಮುತ್ತಲಿನ ಸಾಮಾಜಿಕರಲ್ಲಿ ನಡೀಲಿಲ್ವಲ್ಲ ಅಂತೇಳಿ ಕೃತಜ್ಞತೆ ಆಗಿರ್ಬೇಕು. ಅದೇ ದೇವರಿಂದ ಪ್ರತಿ ಒಂದು ಪ್ರತಿ ಕಡೆಗೆ ಕುಟುಂಬ ಅಂತ ಬಂದಾಗ ನನ್ನ ಕುಟುಂಬದೊಳಗೆ ನನ್ನ ಸಂಬಂಧಗಳಿಗೆ ನಾನು ಕೃತಜ್ಞತೆ ಕೊಡಿ. ಯಾಕೆಂದ್ರೆ ಒಂದು ಸಹಕಾರ ಇರೋದಕ್ಕೆ ಒಂದು ಮನೆ ನಡೀತಾ ಇರುತ್ತೆ ಅಲ್ವಾ? ಸಂಜೆ ದೀಪ ಹಚ್ಚುತ್ತೀವಿ, ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕ್ತೀವಿ, ಇವೆಲ್ಲವೂ ಕೃತಜ್ಞತಾ ಪೂರ್ವಕಗಳು ನಮ್ಮ ಮನಸ್ಸನ್ನ ಇಟ್ಕೊಂಡ್ರೆ ಮಾತ್ರ ಪ್ರತಿನಿತ್ಯದ ಜೀವನ
0: ಖುಷಿಯಾಗಿ ನಡೆಯುತ್ತೆ.
11: ಒಂದು ಆಫೀಸ್ ಅಲ್ಲೇ ಆಗ್ಲಿ ಒಂದು ಏನೋ ಒಂದು ಹೆಲ್ಪ್ ಮಾಡ್ಕೊಂತಾ ಇರ್ತೀವಿ ಅಲ್ವಾ? ಸಹ ಅದಕ್ಕೆ ಒಂದು ಕೃತಜ್ಞತೆ ಥ್ಯಾಂಕ್ಸ್ ಅನ್ನೋದೊಂದು ಶಬ್ದ ಎಲ್ಲದನ್ನು ಮುಚ್ಚಾಕಲ್ಲ, ಅದು ಅಂತರಾತ್ಮದಿಂದ ಬಂದಿರೋ ಒಂದು ಒಂದು ಕಣ್ಣಲ್ಲಿ ಒಂದು ನೋಟ ಸಾಕು ನಮ್ಮ ವಂದನೆಗಳನ್ನು ಸಲ್ಲಿಸೋದಕ್ಕೆ.
0: ತುಂಬಾ ವಿಚಾರಗಳನ್ನು ತಿಳಿಸಿದ್ರಿ,
11: ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಸಹ ಕೃತಜ್ಞತೆಗಳು.
0: ಓಕೆ ಮೇಡಮ್, ಓಕೆ. ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಧನ್ಯವಾದದ ಬಗ್ಗೆ ಅಥವಾ ಕೃತಜ್ಞತೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ನಮಸ್ತೆ ಮೇಡಮ್.
0: ನಮಸ್ತೆ, ನಿಂಗಣ್ಣ ಅವ್ರು ಹೇಗಿದ್ದೀರಾ?
12: ಆರಾಮಿರಿ ಮೇಡಮ್, ನೀವು ಹೆಂಗಿರಿ ಮೇಡಮ್?
0: ನಾವು ಆರಾಮಿದ್ದೀವಿ. ನಿಂಗಣ್ಣ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು
12: ಮೇಡಮ್? ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಆಲಗೇರಿ ಕುರಿಕಾಯಿ ನಿಂಗಣ್ಣ ಅಂತ ಮೇಡಮ್.
0: ಯಾದಗಿರಿ ಜಿಲ್ಲೆ,
12: ಯಾದಗಿರಿ ಮೇಡಮ್.
0: ಹಾ ಸರ್, ಇವತ್ತು ಕೃತಜ್ಞತೆ ಬಗ್ಗೆ ಮಾತಾಡ್ತಾ ಇದ್ವಿ
12: ಮೇಡಮ್. ನಿಮ್ಮ ಕಡೆಗೆ ಮಳೆ ಹಂಗಿದೆ ಮೇಡಮ್?
0: ಮಳೆ ಇಲ್ಲ ಸರ್.
12: ನಮ್ ಕಡೆ ಏನಿಲ್ಲ ಮೇಡಮ್, ಕುರಿ ಮರಿ ದನಕರ ಪ್ರಾಣಿ ಪಕ್ಷಿ ಮೇಡಮ್, ನೀರಿನ ಬಹಳ ಕಮ್ಮಿ ಮೇಡಮ್. ಇಲ್ಲಿ
0: ನೀರೇ ಇಲ್ವಾ? ಅಲ್ಲಿ
12: ಇಲ್ರಿ ಮೇಡಮ್, ನೀರು ನಮ್ಮೂರು ಬಿಟ್ಟು ಮತ್ತೆ ಬೇವರಿಗೆ ಹೋಗಿ ಹೊಂಟಿವಿ ಮೇಡಮ್ ಕುಡ್ಕೊಂಡ್ ಬರಕ.
0: ಶಿವಮೊಗ್ಗ ಜಿಲ್ಲೆಲಿ ಇವಲ್ಲ ತಾಲೂಕಲ್ಲಿ ಸ್ವಲ್ಪ ಮಳೆ ಆಗಿದೆ ಅಷ್ಟೇ ಸರ್.
12: ಇಲ್ರಿ ಕೆಲವು ಕಡೆ ಮಳೆ ಆಗಿದೆ ಮೇಡಮ್. ನಮ್ ಕಡೆ ಈ ಕಡೆ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆ ಮಳೆ ಇಲ್ರಿ ಮೇಡಮ್?
0: ಮಳೆನೇ ಇಲ್ಲ.
12: ಕೆಲವು ಕಡೆಗೆ ಆ ಕಡೆ ಆಗಿದೆ ಮೇಡಮ್. ನಮ್ ಕಡೆಗೆ ಒಂದ್ ಮೇಲಕಂದ್ರೆ 4 ತಿಂಗಳು ಮ್ಯಾಗ ಆಯ್ತು ಮೇಡಮ್. ನಮ್ಮಲ್ಲಿ ಮಳೆ ಅಂಬೋದು ಬಂಗಾರ ಆಗಿದೆ ಮೇಡಮ್.
0: ಮಳೆನೇ ಇಲ್ಲ,
12: ಮಳೆ ಇಲ್ರಿ ಮೇಡಮ್. ಬಹಳ ತ್ರಾಸರಿ ಮೇಡಮ್. ದನ ಕುರಿ ಪ್ರಾಣಿ
0: ಕಷ್ಟ ಆಗಿದೆಯಾ ಅಂತ?
12: ಬಹಳ ಕಷ್ಟ ಮೇಡಮ್. ಇಂತ ಕಷ್ಟ ನಮ್ಮ ಮನೋಸ ಯಾವಾಗ ಬರಬಾರ್ದು ಮೇಡಮ್.
0: ಹೌದು ಸರ್,
12: ಪ್ರಾಣಿಗಳ ನೋಡೋದಾಗದು ಮೇಡಮ್. ಆ ನಮ್ಮ ಕಷ್ಟ ಇದೆ ಮೇಡಮ್.
0: ಕಷ್ಟ ಇದೆ, ಹೌದು. ನೀರೇ ಇಲ್ಲ ಅಂತ ಹೇಳ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ.
12: ಇಲ್ಲ ಮೇಡಮ್, ನೀರ್ ಅಂಬುದಿಲ್ರಿ ಮೇಡಮ್. ಯಾವಾಗ ನಿಂತ ನೀರು ಒಂಡನೆ ಕುಡಿಯೋದು ಮೇಡಮ್, ತ್ರಾಸ ಬಹಳ ರೀ. ನೀವು ಹೇಳ್ರಿ ಮೇಡಮ್, ಇವತ್ತು ವಿಶೇಷ ಯಾವ್ದ್ರಿ ಮೇಡಮ್?
0: ಕೃತಜ್ಞತೆ ಬಗ್ಗೆ ಮಾತಾಡ್ತಾ ಇದ್ವಿ.
12: ಕೃತಿ ಬಗ್ಗೆ ಮೇಡಮ್?
0: ಹೌದು ಸರ್, ಧನ್ಯವಾದ. ಎಲ್ಲರೂ ನಾವು ಸಹಾಯ ಮಾಡಿದಾಗ ಅವ್ರಿಗೆ ಧನ್ಯವಾದ ಹೇಳ್ತೀವಲ್ಲ ಸರ್.
12: ಮಾಡುದು ಮೇಡಮ್, ನಾವು ಮಾಡುವಾಗ ಅವ್ರು ಮೇಡಮ್ ಮೇಡಮ್ ಅಂದ್ರೆ ಕಷ್ಟ ಬಂದಾಗ ಅವ್ರಿಗೆ ಅವ್ರಿಗೆ ನಾವಾಗಬಹುದು, ಅವ್ರಿಗೆ ನಮಗಾಗಬಹುದು ಮೇಡಮ್.
0: ಒಬ್ರಿಗೊಬ್ರು ಸಹಾಯ ಮಾಡ್ಬೋದು.
12: ಒಬ್ರು ಸಹಾಯ ಮೇಡಮ್. ಈಗ ನಮ್ ಕೆಲ ಮಂದಿ ಮೇಡಮ್ ಇಲ್ಲಿ ನಮ್ಮ ದೋಸ್ತ ನಮ್ಮ ಮಹೇಂದ್ರ ಅಂತಾನೆ ಮೇಡಮ್. ಅವಂದು ಈಗ ಮೇಲಕಂದ್ರೆ ಒಂದ್ ಈಗ 20 ದಿನ ಆಗತ್ತೆ ಮೇಡಮ್. ಅವ್ನು ಕಷ್ಟ ಬಾಳದ್ರಿ ಮೇಡಮ್. ಅವ್ ಕಷ್ಟ ಬಾಳದ್ ಮೇಡಮ್. ಅವ್ನ ಸುತ್ತ ಅಂದ್ರೆ ಅವ್ ಯಾರಿಗೆ ಹೇಳಿಕಂಗಲ್ಲ, ನಾವು ತಿಳಿದು ಸಹಾಯ ಮಾಡ್ಕೊಂಡ್ ನಮ್ ಲೆಕ್ಕ ಮೇಡಮ್.
0: ತಿಳಿದು ಅವ್ರ ಕೆಲವೊಬ್ರು ಹೇಳಲ್ಲ, ಬಾಯ್ ಬಿಟ್ಟು
12: ಹೇಳಿ ಮೇಡಮ್. ನಾವು ಹೇಳ್ಕೊಂತೀವಿ, ಹೇಳ್ಕಲ್ಲ ಮೇಡಮ್. ಮಹೇಂದ್ರ ಅಂದ್ರೆ ಬಾಳು ಕ್ಲೋಸ್ ಮೇಡಮ್. ಅವ ನಾವ್ ಅಂದ್ರೆ ಇಷ್ಟ ಚಡಿ ದೋಸ್ತ ಅಂದ್ರೆ ಮೇಲಕಂದ್ರೆ ಈಗ 30 ವಯಸ್ಸು ಕಮ್ಮಿ ಮೇಡಮ್. ಒಂದ್ ಇಬ್ಬರಿಗೆ ಅವನ್ ಕೊಟ್ಟು ನಮಗ್ ಕೊಟ್ಟಲ್ರಿ, ನಮ್ಗೆ ಕೊಟ್ಟು ಮೇಡಮ್. ಒಬ್ಬರು ಕೊಟ್ಟರೆ ಮೇಡಮ್, ನಾವು ನಮ್ಮ ದೋಸ್ತರ ಮೇಡಮ್. ಅಂತವಾಗಿ ಇವತ್ತಿಂದ ಅವ್ರ ಅಣ್ಣ ಸ್ವಲ್ಪ ಅರಣ್ಯ ಬಿಡ್ರಿ ಮೇಡಮ್. ಹಂಗಾಗಿ ಸ್ವಲ್ಪ ಆಸ್ಪತ್ರೆಗೆ ಅನ್ನೋ ಗುಲ್ಬರ್ಗ ಅವ್ರ ಅಣ್ಣಗೋಸ್ಕರ ಸರ್ ಮೇಡಮ್, ಸ್ವಲ್ಪ ಜಲ್ದಿ ಬೇಗ ನಮ್ಮ ಕಾರ್ಯಕ್ರಮ ಸಲಾಗಿ ಸ್ವಲ್ಪ ಜೀವನ ಜಲ್ದಿ ಆರೋಗ್ಯ ಆಗಿ ಬರಲ್ಲ ಅಂತ ಕೇಳ್ತೀನಿ ಮೇಡಮ್.
0: ಓಕೆ ಸರ್, ಆರೋಗ್ಯವಾಗಿ ಬೇಗ ಬರ್ಲಿ ಅವರು ಅಂತ ನಾವು ಹಾರೈಸ್ತೀವಿ ಸರ್. ಧನ್ಯವಾದ,
12: ಥ್ಯಾಂಕ್ಸ್ ಮೇಡಮ್.
0: ಓಕೆ ಸರ್, ಯಾದಗಿರಿಯಿಂದ ನಿಂಗಣ್ಣ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ಹಲೋ,
0: ನಮಸ್ತೆ ಪ್ರೇಮ ಅವರೇ.
13: ನಮಸ್ತೆ ಮೇಡಮ್.
0: ಈ ಕೇಳ್ತಾ ಇದೀಯಾ, ವಾಯ್ಸ್ ಕೇಳ್ತಿದ್ಯಾ?
13: ಈ ಕೇಳ್ತಿದೆ ಮೇಡಮ್.
0: ಅವಾಗ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತ ಅಂತ ಹೇಳಿ.
13: ಹೌದು ಹೌದು ಮೇಡಮ್.
0: ಹೌದು, ಊಟ ಆಯ್ತಾ?
13: ಊಟ ಆಯ್ತು ಮೇಡಮ್, ಕಾಫಿ ಆಗ್ಬೇಕು
0: ಆಗ್ಬೇಕು. ಇವತ್ತು ಕೃತಜ್ಞತಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
13: ಹೌದು ಮೇಡಮ್, ಕೃತಜ್ಞತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ಬೇಕಾದಂತದ್ದು ಮೇಡಮ್. ಅದು ಕೃತಜ್ಞತೆ ಯಾಕೆಂದ್ರೆ ತಂದೆ ತಾಯಿಯ ಕೃತಜ್ಞತೆ ಹೇಳೋದೊಂದು ಹೆಚ್ಚಲ್ಲ ಮೇಡಮ್, ಯಾಕೆಂದ್ರೆ ಅದು ತಂದೆ ತಾಯಿ ಮಾಡೇ ಮಾಡ್ತಾರೆ. ಆದ್ರೆ ನಾವು ಯಾರೋ ಬೇರೆಯವರು ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿರೋ ಅವ್ರಿಗೆ ಕೃತಜ್ಞತೆ ಹೇಳಿದ್ರೆ ಅವ್ರಿಗೆ ತುಂಬಾ ಸಂತೋಷ
0: ಆಗ್ಬಿಡುತ್ತೆ.
13: ಯಾರೋ ಒಂದು ಬಸ್ ಅಲ್ಲಿ ಒಂದು ಸೀಟ್ ಕೊಡ್ತಾರೆ, ಆ ಕೊಟ್ಟು ಕೂರಿಸಿ ನಾವು ಸುಮ್ಮನೆ ಎದ್ದು ಬಂದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಅಪ್ಪ ಇವ್ರಿಗೆ ಏನು ಒಂದು ಕೃತಜ್ಞತೆ ಭಾವನೆ ಈ ಮನುಷ್ಯನಿಗೆ ಅಂತ ಅವ್ರ ಮನ್ಸಲ್ಲಿ ಬಂದ್ಬಿಡುತ್ತೆ ತಕ್ಷಣ ಮೇಡಮ್. ಅದು ಹಾಗಾಗಿ ಒಂದು ಬಸ್ ಅಲ್ಲಿ ಒಂದ್ ಸೀಟ್ ಕೊಟ್ಟಾರಾಗ್ಲಿ, ನಮ್ ಕೈಲಿ ಎರಡ್ ಲಗೇಜ್ ಇದ್ದಾಗ ಒಂದ್ ಇಸ್ಕೊಂಡ್ ಬಂದು ಸ್ವಲ್ಪ ಸಹಾಯ ಮಾಡಿದಾರಾಗ್ಲಿ. ಮತ್ತೆ ಡಾಕ್ಟರ್ಸ್ ಮೇಡಮ್, ನಮಗೆ ಮಧ್ಯರಾತ್ರಿ ನಮ್ಗೆ ಏನಾದ್ರು ಸುಸ್ತು ಅಂದ್ರೆ ಅವ್ರು ಅವ್ರ ನಿದ್ದೆ ಬಿಟ್ಟು ಅವರು ತಮ್ಮ ಇದನ್ನೆಲ್ಲ ಬಿಟ್ಟು ಬರ್ತಾರೆ ಮೇಡಮ್ ಅವ್ರಿಗೆ. ಈ ತರಗೆಲ್ಲ ತುಂಬಾ ಇದೆ ಮೇಡಮ್. ಪೊಲೀಸ್ ನೈಟ್ ಡ್ಯೂಟಿ ಎಲ್ಲ ಮಾಡ್ಕೊಂಡು ಒಂದು ನರ್ಸ್ ಆಗ್ಲಿ ಇಂತರೆಲ್ಲ ತುಂಬಾ ಅವ್ರಿಗೆಲ್ಲ ನಾವು ಹೇಳಲೇಬೇಕು ಮೇಡಮ್. ಅದನ್ನ
0: ತುಂಬಾ ಗಮನಿಸಿದಾಗ ಎಷ್ಟೊಂದು ಜನ ಸಿಗ್ತಾರೆ,
13: ತುಂಬಾ ಸಿಗ್ತಾರೆ ಮೇಡಮ್. ಅದು
0: ನಾವು ಒಂದು ಆಟದಲ್ಲಿ ಹೋದ್ರೂ ಇಳಿವಾಗ ಅವ್ರಿಗೆ ನಾವು ದುಡ್ಡು ಕೊಟ್ಟಿರ್ತೀವಿ, ಹೌದು, ಆದ್ರೂ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ.
13: ಖುಷಿ ಆಗುತ್ತೆ ಮೇಡಮ್. ಈಗ ನೋಡಿ ಮೇಡಮ್, ನಾವೇ ಏನಾದ್ರು ಹೇಳ್ಬೇಕಾದ್ರೆ ನಾವೊಂದು ಸಹಾಯ ಮಾಡಿರ್ತೀವಿ, ಅವ್ರು ಏನೋ ಮುಖಭಾವ ಇಟ್ಕೊಂಡು ಹೋದಾಗ ನಾವೇನಂತೆ ಆ ಮನುಷ್ಯನಿಗೆ ಒಂಚೂರು ಕೃತಜ್ಞತೆನೆ ಇಲ್ಲ ಅಂತ
0: ಹೇಳ್ತೀವಿ.
13: ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಒಂದು ನಗು ಮುಖ, ಒಂದು ಕೃತಜ್ಞತೆ, ಒಂದು ಬಾಯಿಲಿ ಹೇಳಕ್ ಆಗಲ್ಲ ಅಂದ್ರೆ ಒಂದು ಕಣ್ಣಲ್ಲಿ ಮುಖದಲ್ಲಿ ತೋರ್ಸೋಂತದ್ದು ಸಹ ಇರುತ್ತೆ. ಈಗ ಒಂದು ಪ್ರಾಣಿನೇ ಮೇಡಮ್, ಈಗ ಒಂದು ನಾಯಿ ಬಂದಾಗ ನಾವ್ ಏನಾದ್ರು ಒಂದು ಊಟ ಹಾಕಿದಾಗ ಅದ್ ಬಾಲ ಅಲ್ಲಾಡಿಸಿ ನಮ್ಗೆ ಕೃತಜ್ಞತೆ ತೋರಿಸುತ್ತೆ.
0: ಮತ್ತೊಂದ್ಸರಿ ನೆನ್ಪ್ ಮಾಡಿ ಅದು
13: ಟೈಮ್ಗೆ ಮತ್ತೆ ಅದೇ ಟೈಮಿಗೆ ಬಂದು ಅದು ಮತ್ತೆ ಇದ್ ಮಾಡುತ್ತೆ ನೋಡಿ. ಅದು ಕೃತಜ್ಞತೆ ಆ ಪ್ರಾಣಿಗಳಿಗೂ ಸಹ ಇರುತ್ತೆ, ಹಾಗೆ ಮನುಷ್ಯನಿಗಿರೋದೊಂದು ಇದಲ್ಲ ಮೇಡಮ್. ಪ್ರತಿಯೊಂದು ವಿಚಾರದಲ್ಲಿ ಇದು ಕೃತಜ್ಞತೆ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಅರ್ಪಿಸ್ತಾನೆ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿನಿತ್ಯ ಒಂದು ನಮಗೆ ಸಹಾಯ ಮಾಡೋದಿಲ್ಲದೆ ನಾವು ಬದುಕಕ್ಕೆ ಆಗಲ್ಲ ಮೇಡಮ್. ಒಂದು ಮನೆಯಿಂದ ಹಿಡಿದು ಹೊರಗಡೆಯಿಂದ ಹಿಡಿದು ಪ್ರತಿ ವಿಚಾರದಲ್ಲೂ ನಮ್ಮ ಮನೆ ಒಂದು ಕಸದ ಗಾಡಿ ಬಂದಾಗ ಮೇಡಮ್ ಅವ್ರು ಒಂದಿನ ಬರ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ.
0: ಕಷ್ಟ ಆಗುತ್ತೆ, ಹೌದು.
13: ಹಾಗೆ ಪ್ರತಿಯೊಬ್ಬರಿಗೂ ನಾವು ಒಂದು ಕೃತಜ್ಞತೆ ಹೇಳೋದು, ಒಂದು ಗೌರವ ತೋರಿಸೋದು ನಮ್ಮ ಮನುಷ್ಯನ ಗುಣ ಮೇಡಮ್. ಅದು
0: ಗುಣ, ಹೌದು. ಈ ಕಸ ತಗೊಂಡೋಗ್ ಬಂದಾಗ ಒಂದ್ಸರಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ.
13: ಎಷ್ಟು ಖುಷಿ ಆಗುತ್ತೆ ಮೇಡಮ್, ನಮ್ ಕೈಲಿದ್ದನ್ನು ಕೊಟ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ರೀತಿ ನಾವು ಒಂದು ಇದು ಹೇಳಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ.
0: ಖುಷಿ ಆಗುತ್ತೆ.
13: ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಒಂದು ಮನುಷ್ಯ ಅಂತ ಕೃತಜ್ಞತೆ ಇರ್ಲೇಬೇಕು ಮೇಡಮ್.
0: ಇರ್ಬೇಕಾಗುತ್ತೆ ಅಂತ ಹೇಳಿ.
13: ಹೌದು, ಹೌದು ಮೇಡಮ್.
0: ಓಕೆ, ಪ್ರೇಮ ಅವರೇ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
13: ಧನ್ಯವಾದ ಮೇಡಮ್.
0: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ನಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ಒಂದಲ್ಲ ಒಂದ್ ರೀತಿಲಿ ಒಬ್ಬರಿಂದಲ್ಲ ಒಬ್ಬರಿಂದ ಸಹಾಯವನ್ನ ಪಡೆದಿರ್ತೀವಿ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಕೆಲವೊಂದ್ಸರಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಆದ್ರೂ ಕೂಡ ನೆನಪು ಮಾಡಿ ಈ ರೀತಿಯ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಟವ್ರನ್ನು ಕೂಡ ಗುರುತಿಸಿ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಅವ್ರಿಗೆ ಎಷ್ಟೊಂದು ಖುಷಿ ಆಗುತ್ತಲ್ವಾ ಸ್ನೇಹಿತರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
15: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
16: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
20: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ.
15: ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
20: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಕೃತಜ್ಞತಾ ದಿನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಯದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಕೃತಜ್ಞರಾಗಿರಬೇಕು. ಅದು ತಂದೆ ತಾಯಿ ಇರ್ಬೋದು, ಗುರುಗಳಿರ್ಬೋದು, ಅಥವಾ ಅಕ್ಕಪಕ್ಕದವ್ರು ಇರ್ಬೋದು. ನಮ್ಗೆ ಏನೇ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿದ್ರು ಕೂಡ ಅವರನ್ನು ನೆನಪು ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ
21: ಹಲೋ
0: ಮೇಡಮ್, ನಮಸ್ತೆ.
21: ನಮಸ್ತೆ
0: ಮೇಡಮ್, ಹೇಗಿದ್ದೀರಾ?
21: ಆರಾಮಿದ್ದೀನಪ್ಪ, ನೀವು?
0: ನಾನು ಆರಾಮಿದ್ದೀನಿ ಮೇಡಮ್. ಊಟ ಆಯ್ತಾ?
21: ಕೃತಜ್ಞತೆ ಬಗ್ಗೆ ಖುಷಿ ಆಯ್ತು ಕೇಳಿ.
0: ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು.
21: ಹೌದು, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಕೃತಜ್ಞತೆ ಅಂದ್ರೆ ನಾವು ಬರೀ ನಮ್ಗೆ ಯಾರೋ ಒಂದು ಸಹಾಯ ಮಾಡಿದ್ರು ಅದಕ್ಕೋಸ್ಕರ ಒಂದು ಧನ್ಯವಾದ ಹೇಳೋದು ಒಂದೇನೆ ಕೃತಜ್ಞತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ ಜೀವನದಲ್ಲಿ ಯಾರಾದ್ರೂ ಮಾಡಿರ್ತಕ್ಕಂತ ಒಳ್ಳೆ ಕೆಲ್ಸಗಳಿಗೆ ಗುರುತಿಸ್ತಾರೆ, ಆದ್ರೆ ಅದು ಸಣ್ಣ ಕೆಲ್ಸ ಆಗಿರ್ಬೋದು ಅಥವಾ ದೊಡ್ಡ ಕೆಲ್ಸ ಆಗಿರ್ಬೋದು, ಎಲ್ಲದಕ್ಕೂ ಸಹ ನಾವು ಗೌರವನ ಸೂಚಿಸ್ಲೇಬೇಕಾಗುತ್ತೆ. ಆ ಒಂದು ಗೌರವ ಸೂಚಿಸೋದ್ರ ಮೂಲಕ ನಮ್ಮ ಮನಸ್ಸಿಗೆ ಎಷ್ಟೋ ಒಂದು ರೀತಿಯ ಹಿತ ಸಿಗ್ತದೆ. ಆ ಒಂದು ಹಿತವನ್ನ ನಾವು ಅನುಭವಿಸ್ತೀವಿ. ಆ ಒಂದು ಕೃತಜ್ಞತೆ ಹೇಳಿದಾಗ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅಂತ ನನ್ನ
0: ಅಭಿಪ್ರಾಯ.
21: ನಿಜವಾಗ್ಲೂ ಅದು. ಮತ್ತೆ ನಾವು ಕೃತಜ್ಞತೆ ಹೇಳಕ್ಕೆ ಮುಂಚೆ ಏನ್ ಮಾಡ್ಬೋದು ಅಂದ್ರೆ ಮೂರು ವಿಧ ಇದೆ ಅದರಲ್ಲಿ. ಒಂದು ಗುರುತಿಸ್ಕೊಳ್ಳೋದು, ಮತ್ತೊಂದು ಒಪ್ಕೊಳ್ಳೋದು, ಮತ್ತೆ ಮೂರನೇದು ಅದನ್ನ ವ್ಯಕ್ತಪಡಿಸೋದು.
0: ವ್ಯಕ್ತಪಡಿಸೋದ್ರ
21: ಮೂಲಕ ನಾವು ಕೃತಜ್ಞತೆಯನ್ನು ಹೇಳುದು. ಕೆಲವರಿಗೆ ನಮಸ್ಕಾರ ಮಾಡ್ತೀವಿ, ಕೆಲವರಿಗೆ ಸಲ್ಲಿ ತೊಡಿತೀವಿ, ಕೆಲವರಿಗೆ ಕಣ್ಣುಗಳಿಂದಾನೆ ವಂದನೆಗಳನ್ನ ಸಲ್ಲಿಸ್ತೀವಿ. ಆದ್ರೂ ಸಹ ನಾವು ಬೆಳಿಗ್ಗೆ ಎದ್ದ ಕೂಡ್ಲೆ ನಮ್ಮ ಉಸಿರಿಗೆ ಮೊದಲು ಕೃತಜ್ಞತೆಯನ್ನ ಹೇಳಬೇಕು. ಮತ್ತೊಂದು ದಿವಸವನ್ನ ನಮಗೆ ಕೊಟ್ಟಿದ್ದೇನಲ್ಲ ಪರಮಾತ್ಮ, ಅದನ್ನ ನೋಡ್ತಕ್ಕಂತ ಭಾಗ್ಯ ಸಿಕ್ಕಿದೆ ಅಂತ ಫಸ್ಟ್ ಉಸಿರಿಗೆ ಕೃತಜ್ಞತೆಯನ್ನ ಹೇಳ್ತೇವೆ. ನಂತರ ನಮ್ದು ಹಾಸಿಗೆ, ಹೊದಿಕೆ, ಪ್ರತಿಯೊಂದಕ್ಕೂ ಸಹ ನಾವು ಕೃತಜ್ಞತೆ. ತಿಂತಕ್ಕಂತ ಆಹಾರ, ನಾವು ಪ್ರತಿಯೊಂದು ಬೆಳಗಿನಿಂದ ರಾತ್ರಿವರೆಗೂ ಏನ್ ಮಾಡ್ತೀವಿ, ಎಲ್ಲದಕ್ಕೂ ಸಹ ಕೃತಜ್ಞತೆಯನ್ನ ಹೇಳ್ತಾ ಬಂದ್ರೆ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆ ಹೇಳಿದಷ್ಟು ಅಲ್ಲಿ ಶ್ರೇಷ್ಠತೆ ಸಿಗ್ತದೆ ಅಂತ ನನ್ಗೆ ಅನ್ಸುತ್ತೆ. ಈಗ ಒಬ್ಬ ನಾವ್ ಯಾವ್ದೋ ಒಂದು ಬಟ್ಟೆಯನ್ನ ಉಪಯೋಗಿಸ್ತೀವಿ ಅಥವಾ ಮುಖ ತೊಳಿತೀವಿ, ಡವಲನ್ನ ಒರ್ಸ್ಕೊಂತೀವಿ, ಅದ್ರಲ್ಲಿ ಎಷ್ಟು ಜನದ ಕೆಲ್ಸ ಇರುತ್ತೆ ಅಲ್ವಾ? ಹೇಗೆ ಮಾಡ್ತಾನೆ ಅದು, ಅಲ್ಲಿ ನಮ್ಮ ಮನೆಗೆ ಬರೋ ತನಕನು ಎಷ್ಟೊಂದು ಜನದ ಒಂದು ತುಂಬಾ ಸೇವೆ ಇರುತ್ತೆ. ಹಾಗಾಗಿ ಅವರ ಒಂದು ಇದಕ್ಕೆ ನಾವು ಕೃತಜ್ಞತೆ ಹೇಳಿದಾಗ ಅದೊಂದು ಪ್ರತಿಫಲವನ್ನ ಉಂಡಂತೆ ಅನ್ಸುತ್ತೆ.
0: ಕೇವಲ ಜೀವ ಇರೋ ವಸ್ತು ಅಷ್ಟೇ ಅಲ್ಲ, ನಿರ್ಜೀವ ವಸ್ತುಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು.
21: ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ನೀರ್ ಕುಡಿತಾ ಇರ್ತೀವಿ, ನೀರಿಗೆ ಸಹ ಥ್ಯಾಂಕ್ಸ್ ಹೇಳ್ಬೇಕು. ಪ್ರಕೃತಿಲಿ ಸೂರ್ಯನನ್ನ ನೋಡ್ತೀವಿ, ಸೂರ್ಯನ ಶಾಖ, ಆ ಚಂದ್ರನ ತಂಪು, ಎಲ್ಲದ್ರಿಂದ ನಮ್ಮ ಪ್ರತಿಯೊಂದು ಒಂದು ಪ್ರಪಂಚನೇ ನಡೀತಾ ಇದೆ ಅಲ್ವಾ? ಆ ನಿಸರ್ಗದಲ್ಲಿ ಗಿಡ ಮರ ಬಳ್ಳಿಗಳು, ಅದರಿಂದ ಬರ್ತಕ್ಕಂಥ ಗಾಳಿ, ಹಣ್ಣು, ಹೂವು, ಚಿಗುರು, ಎಲ್ಲದಕ್ಕೂ ಸಹ ನಾವು ಕೃತಜ್ಞತೆ ಹೇಳ್ಬೇಕು. ಹೇಳ್ಬೋದು ಅಂದ್ರೆ ನಾವು ಏನನ್ನ ನೋಡ್ತೀವಿ, ಏನನ್ನ ಅನುಭವಿಸ್ತೀವಿ, ಎಲ್ಲದಕ್ಕೂ ಸಹ ನಾವು ಕೃತಜ್ಞತೆಯನ್ನ ಹೇಳ್ತಾ ಬಂದಾಗ ನಮ್ಮ ಒಂದು ಸಾರ್ಥಕತೆಯ ಜೀವನವನ್ನ ನಡೆಸ್ಬೋದು ಅಂತ ನನ್ಗೆ ಅನ್ಸುತ್ತೆ. ನಮ್ ಜೀವನದಲ್ಲಿ ಕೃತಜ್ಞತೆನೆ ಮಹತ್ವ ಅಲ್ಲ ಅಂದ್ರೆ ಯಾವಾಗ್ಲೂ ನಮ್ ಬಳಿ ಇಲ್ದೆ ಇರ್ತಕ್ಕಂಥದ್ದನ್ನ ತುಂಬಾ ನೆನ್ಸ್ಕೋತೀವಿ. ಇರೋದಕ್ಕೆ ಕೃತಜ್ಞತೆ ಹೇಳೋದನ್ನ ಮೊದಲು ಕಲಿಬೇಕು ನಾವು. ಅವಾಗ ಏನಾಗುತ್ತೆ, ಇಲ್ದೇ ಇದನ್ನ ನಾವು ನೆನ್ಸ್ಕೊಂತ ಇದ್ದಾಗ ಇರೋದಕ್ಕೆ ಕೃತಜ್ಞತೆ ಅತೃಪ್ತಿನ ಹೊಂದಿರ್ತೀವಿ,
0: ಇರೋದು ಬೆಲೆನೆ ಕಳ್ಕೊಳ್ತೀವಿ.
21: ಆ ಬೆಲೆ ಅದು ಇದೆ ಅನ್ನೋದಕ್ಕೆ ನಾವು ಇದೆ ಬೆಲೆನೆ ಕೊಡಲ್ಲ, ಅಷ್ಟು ಕೊಟ್ಟಿರ್ತೇನೆ ಪರಮಾತ್ಮ, ಅದನ್ನ ನಾವು ನೆನ್ಸೋದೇ ಇಲ್ಲ. ಇಲ್ದೆ ಇರೋದನ್ನ ಮತ್ತೆ ಹೋಲಿಕೆ ಮಾಡ್ಕೊಳ್ಳೋದು ಅವ್ರದ್ದು ಇವ್ರದನ್ನ, ಆ ಒಂದು ಮನಸ್ಸನ್ನ ಯಾವತ್ತು ಸಹ ಕೃತಜ್ಞತೆ ಹೇಳಕ್ ಮುಂಚೆ ಮನಸ್ಸನ್ನ ಸಂತೋಷವಾಗಿರೋದನ್ನ ಕಲಿಬೇಕು. ಅದು ನಮ್ಗಿರೋದ್ರಲ್ಲಿ ನಮ್ಮ ಶರೀರಕ್ಕಾಗ್ಲಿ ನಮ್ಮ ಯೋಚನೆಗಳಿಗಾಗ್ಲಿ ನಾವು ಮಾಡ್ತಕ್ಕಂತ ಒಳ್ಳೇದನ್ನ ನಮ್ಮಲ್ಲೇ ಗುರುತಿಸ್ಕೊಂಡು ನನಗಿಷ್ಟು ಒಳ್ಳೆತನ ಇದೆಯಲ್ಲ ಅಂತ ಅದಕ್ಕೂ ಸಹ ನಾವು ಕೃತಜ್ಞತೆಯನ್ನ ಹೇಳ್ತಾ ಬರ್ಬೇಕು. ಬೇರೆಯವ್ರಿಗೆ ಒಂದೇ ಹೇಳೋದಲ್ಲ, ನಮಗೆ ನಾವು ಸಹ ಕೃತಜ್ಞತೆಯನ್ನ ಹೇಳ್ಕೋಬೇಕು.
0: ಇದು ಒಳ್ಳೆ ವಿಚಾರ, ಧನ್ಯವಾದ ಮೇಡಮ್ ತುಂಬಾ ವಿಚಾರವನ್ನು ತಿಳಿಸಿದ್ರಿ.
21: ಥ್ಯಾಂಕ್ ಯು, ಥ್ಯಾಂಕ್ ಯು ಪವಿತ್ರ.
0: ಇಂದ್ರಾ ಪ್ರಕಾಶ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಿದ್ರಂದ್ರೆ ನಮಗೆ ನಾವು ಕೂಡ ಥ್ಯಾಂಕ್ಸನ್ನು ಹೇಳ್ಕೋಬೇಕು, ಯಾಕೆಂದರೆ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಒಂದು ವಸ್ತುವಿಗೆ ಕೂಡ ಪ್ರತಿಯೊಂದು, ಈಗ ಜೀವವಿರೋ ವಸ್ತು ಅಷ್ಟೇ ಅಲ್ಲ, ನಿರ್ಜೀವ ವಸ್ತುಗಳಿಗೂ ಕೂಡ ನಾವು ಧನ್ಯವಾದವನ್ನು ಹೇಳುವ ಮೂಲಕ ನಮ್ಮಲ್ಲೊಂದು ಧನ್ಯತೆಯನ್ನು ಕಂಡುಕೊಳ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
1: ಮೇಡಮ್ ನಮಸ್ಕಾರ.
0: ನಮಸ್ತೆ
1: ಕೆಂಡೇಗೌಡ.
0: ಹಾಂ ಸರ್,
1: ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್. ನಮಸ್ಕಾರ.
0: ಹಾ ಸರ್, ಕೆಂಡೇಗೌಡ ಸರ್ ಹೇಗಿದ್ದೀರಾ?
1: ಹಾ ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ ಮೇಡಮ್, ಚೆನ್ನಾಗಿದ್ದೀವಿ.
0: ಊರಿಗೆ ಬಂದ್ರಾ ಬೆಂಗಳೂರಿಂದ?
1: ನಮ್ಮ ಜಿಲ್ಲೆಯಾದ್ಯಂತ ಮಳೆ ಆಯ್ತು ನಿನ್ನೆ ಸಾಯಂಕಾಲ.
0: ಓ ಸೂಪರ್, ಹಾಗಾದ್ರೆ.
1: ಹಾ, ಒಳ್ಳೆ ಮಳೆ ಬಂತು, ಒಳ್ಳೆ ವಾತಾವರಣ, ತಣ್ಣನೆ ವಾತಾವರಣ,
0: ತಣ್ಣನೆ ವಾತಾವರಣದಲ್ಲಿ ತಣ್ಣಗಿದ್ದೀರಾ ಹಾಗಾದ್ರೆ?
1: ಹೌದೌದು,
0: ಎಲ್ಲ ಕಡೆ ಬಿಸಿಲು, ಮಳೆ ಇಲ್ಲ ಅಂತ ಹೇಳ್ತಾರೆ.
1: ಇಲ್ಲಿ ಮಾತ್ರ ಒಳ್ಳೆ ಮಳೆ ಆಯ್ತು, ಬಿಸಿಲು ಇದೆ ಜೊತೆಗೆ ಮಳೆ ಆಯ್ತು, ಭೂಮಿ
0: ತಂಪಾಗಿದೆ.
1: ಈ ದಿನದ ಸಬ್ಜೆಕ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಸಮಾಜದಲ್ಲಿ ನಾವು ಒಂದಲ್ಲ ಒಂದು ಇದರಲ್ಲಿ ಹೆಲ್ಪ್ ಪಡ್ತಿರ್ತೀವಿ, ನಮಗ್ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ, ನಮ್ಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು. ಹಾಗಾಗಿ ನಾವು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾನು ನಾವು ಏನು ಬೆಳಿಗ್ಗೆಯಿಂದ ಸಂಜೆ ತನಕ ಈ ದೇವ್ರಾಗ್ಲಿ ಯಾರೇ ಆಗ್ಲಿ ನಮ್ಗೆ ಹೆಲ್ಪ್ ಮಾಡಿದ್ರಲ್ಲ ದೇವ್ರೇ, ಅವ್ರು ಏನು ನಮ್ಗೆ ಈ ಜೀವಿತ ಅವಧಿ ಏನು 24 ಗಂಟೆ ನಾವು ಕಳೆದಿದ್ದೀವಿ, ಅದಕ್ಕೆ ನಮ್ಗೆ ಏನು ಜೀವಿತ ಅವಧಿ ಕೊಟ್ಟಿದ್ದಾನಲ್ಲ, ಆ ಅವಧಿನಲ್ಲಿ ನಮ್ಗೆ ಏನೇನು ಸಹಾಯ ಆಗಿದೆ ಪ್ರತಿಯೊಂದನ್ನು ಕೂಡ. ರಾತ್ರಿ ಮಲಗುವಾಗ ನಾವು ದೇವ್ರ ಮನೆ ಮುಂದೆ ನಿಂತು 2 ನಿಮಿಷ ಭಗವಂತ ಇವತ್ತನ ಈ ಉಸಿರಾಟದಿಂದ ಹಿಡಿದು ಪ್ರತಿಯೊಂದು ಎಲ್ಲಾ ಕೆಲಸಗಳಿಗೂ ನಿನ್ನ ಸಹಕಾರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದೆಯಪ್ಪ, ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಅಪ್ಪ, ನಿನ್ನ ಡೈರಿನಲ್ಲಿ ನಂದೊಂದು ಈ ಪದನ ಬಂದಿಡಪ್ಪ ನನ್ನ ಕೃತಜ್ಞತೆ ಅಂತ ಅಂತ ಹೇಳ್ಬಿಟ್ರೆ ನಮ್ಗೆ ಎಷ್ಟೋ ಒಂದು ಸಮಾಧಾನ ಆಗುತ್ತೆ,
0: ಸಮಾಧಾನ ಆಗುತ್ತೆ, ಖುಷಿ ಸಿಗುತ್ತೆ, ಆ ದಿನ ಪೂರ್ತಿ ಸಾರ್ಥಕತೆ ಅಂತ ಭಾವನೆ.
1: ಹೌದು ಹೌದು, ನಮ್ಗೆ ಏನು ಇವತ್ತು ಈ ದಿನದ್ದು ಕಳೆದ ದಿನದ ಏನಿದೆ ಅದು ನಮ್ಗೆ ಒಂದು ಸಾರ್ಥಕತೆ ಸಿಗುತ್ತೆ ಮೇಡಮ್, ಅದನ್ನ ಹೇಳಕ್ ಒಂದು ಇಷ್ಟಪಡ್ತೀನಿ. ಎಲ್ಲರಿಗೂ ಸಂಜೆ ನಮಸ್ಕಾರ.
0: ನಮಸ್ತೆ. ನಮಸ್ತೆ ಸರ್.
1: ನಮಸ್ತೆ.
0: ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವ್ರು ಒಂದು ಒಳ್ಳೆ ವಿಚಾರ ಹೇಳಿದ್ರು ಅಂದರೆ, ನಾವು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸಗಳನ್ನು ಮಾಡಿರ್ತೀವಲ್ಲ, ಮಲಗುವಾಗ ಒಂದ್ಸರಿ ಅದೆಲ್ಲವನ್ನು ನೆನ್ಪು ಮಾಡಿಕೊಂಡು ಎಲ್ರಿಗೂ ಕೂಡ ಒಂದು ಧನ್ಯವಾದ ಕೃತಜ್ಞತೆಯನ್ನು ಹೇಳುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಅಂಥೇಳಿ ತುಂಬ ಚೆನ್ನಾಗಿ ತಿಳಿಸಿದ್ರು. ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಜೊತೆಗೆ ಜೀವನದಲ್ಲಿ ಬರುವಂತಹ ಸವಾಲುಗಳಿರ್ಬೋದು, ನಮಗೆ ಪಾಠ ಕಲಿಸುತ್ತೆ ಅಂದರೆ ಸಾಕಷ್ಟು ಸವಾಲುಗಳು ನಮಗೆ ಪಾಠ ಕಲಿಸುತ್ತೆ, ಅನುಭವಗಳು ನಮಗೆ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ. ಈ ರೀತಿಯ ಅನುಭವಗಳಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಸಮಯದಲ್ಲೂ ನಮಗೆ ಪೂರ್ತಿ ವಿಚಾರಗಳು ತಿಳಿದಿರಲ್ಲ, ಕೆಲವೊಂದು ಸರಿ ಅನುಭವದಿಂದ ಬಂದಿರುತ್ತೆ, ಕೆಲವೊಂದು ಸವಾಲುಗಳಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲ್ತಿರ್ತೀವಿ. ಹಾಗಾಗಿ ಪ್ರತಿ ಕೇವಲ ವ್ಯಕ್ತಿಗಳಿಗಷ್ಟೇ ಅಲ್ಲ, ಈ ಥರ ಪರಿಸ್ಥಿತಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು ಅಂತ ಕೂಡ ಎಲ್ಲರೂ ತಿಳಿಸಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಹಾಸನದಿಂದ ಸಂಕಪ್ಪ ಅವರು ಕರೆ ಮಾಡಿದರು, ಹಾಗೆ ಹಾಸನದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದರು, ಶಿವಮೊಗ್ಗದಿಂದ ಮುರಳೀಧರ್ ಅವರು ಕರೆ ಮಾಡಿದರು, ಹಾಗೆ ಹಂಸಸಾಗರದಿಂದ ಸೋಮಶೇಖರ್ ಅವರು ಕರೆ ಮಾಡಿದರು, ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಶಂಕರಘಟ್ಟದಿಂದ ಗುಣ ಅವರು ಕರೆ ಮಾಡಿದರು, ಹಾಗೆ ಯಾದಗಿರಿಯಿಂದ ನಿಂಗಣ್ಣ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿನೋಬ್ ನಗರದಿಂದ ಇಂದಿರಾ ಪ್ರಕಾಶ್ ಅವರು ಕರೆ ಮಾಡಿದರು, ಆಲೂರಿನಿಂದ ಪ್ರೇಮ್ ಅವರು ಕರೆ ಮಾಡಿದರು, ಮಂಡ್ಯದಿಂದ ಕೆಂಡೇಗೌಡರು ಇವರೆಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಇವತ್ತಿನ ಕೊನೆಯ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ
2: ಹಲೋ
0: ಸರ್, ನಮಸ್ತೆ. ನಮಸ್ತೆ.
2: ಹಲೋ. ನಮಸ್ತೆ ಮೇಡಮ್.
0: ಇವತ್ತಿನ ಕೊನೆಯ ಕಾಲರ್
2: ನೀವು?
0: ಸರ್ ನನ್ನ ವಾಯ್ಸ್ ನನಗೆ ಕೇಳ್ತಿದೆ.
2: ಹೌದಾ? ಈಗ
0: ಈಗಿಲ್ಲ,
2: ಈಗ
0: ಸ್ವಲ್ಪ ಕಮ್ಮಿ ಆಗಿದೆ.
2: ಈಗ ಕೇಳ್ತಾ?
0: ಇಲ್ಲ ಇಲ್ಲ ಸರ್, ಅದು ಸ್ವಲ್ಪ ಕೇಳುತ್ತೆ. ಸ್ವಲ್ಪ ಕೇಳುತ್ತೆ ನನ್ನ ವಾಯ್ಸ್ ನನಗೆ.
2: ಹೇಳಿ ವಿಷಯ.
0: ಸರ್ ಇವತ್ತು ಕೃತಜ್ಞತೆಯನ್ನ ತಲಿಸೋದ್ರ ಬಗ್ಗೆ ಮಾತಾಡ್ತಿದ್ವಿ, ವಿಶ್ವ ಕೃತಜ್ಞತಾ ದಿನ.
2: ಯಾರು ಒಂದು ಹೆಲ್ಪ್ ಮಾಡಿದಾಗ ಕೃತಜ್ಞತೆ ಸಲ್ಲಿಸಲೇಬೇಕು, ಅದು ಮಾನವೀಯ ಗುಣ.
0: ಹೌದು.
2: ಪರಿಚಯ ಮಾಡ್ಕೊಳ್ಳ ನೋಡಿ, ಪರಿಚಯ ಮಾಡ್ಕೊಳ್ತೀನಿ. ಮತ್ತೆ ಹೆಸರು ಸಿ ಟಿ ಚಂದ್ರಶೇಖರ್ ಅತಿ ಚೌಡ ನೋಡಿ, ವಲಸಪುರ ತಾಲೂಕು ಹಾಸನ ಜಿಲ್ಲೆ 573211. ನಮ್ಮೆಲ್ಲ ಸೋದರ ಸೋದರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
0: ನಮಸ್ತೆ.
2: ಕೃತಜ್ಞತೆಯಿಂದ ಮಾನವೀಯ ಗುಣ ಮೇಡಮ್ ಅದು. ಯಾರ ಸಹಾಯ ಮಾಡಿದ್ರೆ ಯಾವುದೇ ರೀತಿಯ ಹಣಕಾಸಿನ ಸಹಾಯ ಇರ್ಬೋದು, ಇಲ್ಲ ಮಾತಿನ ಸಹಾಯ ಆಗ್ಬಹುದು, ಒಂದು ದಾರಿ ತೋರಿಸುವಂತದ್ದು, ಒಂದು ಮಾರ್ಗ ತೋರಿಸೋ ಸಹಾಯ ಯಾವುದೇ ಆಗ್ಲಿ ತೋರಿಸಿದ್ರೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಮಾನವೀಯ ಕರ್ತವ್ಯ, ಮೌಲ್ಯ ಅದು.
0: ಮೌಲ್ಯ ಅಂತ ಹೇಳ್ಬೋದು.
2: ಅದು ಯಾಕೆಂದ್ರೆ ಅದು ನಾವು ಕೃತಜ್ಞತೆಗೆ ಬೆಲೆ ಕಟ್ಟಕ್ ಆಗಲ್ಲ ಮೇಡಮ್.
0: ಹೌದು,
2: ಅದು ಏನೋ ಒಂಥರ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ರೆ ಅದು ಇದಾಗುತ್ತೆ. ನಾವು ಕೊಟ್ಟು ನಮಗ್ ಕೃತಜ್ಞತೆ ಸಲ್ಲಿಸೋದಾಗ್ಲಿ, ಅವರು ನಾವು ಅವ್ರ ಕೃತಜ್ಞತೆ, ಅದೊಂಥರ ಮಾನವೀಯ ಮೌಲ್ಯಗಳ ಪರಂಪರೆ.
0: ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳಿ,
2: ಬೆಲೆ ಕಟ್ಟಕ್ ಆಗಲ್ಲ ಕೃತಜ್ಞತೆ. ಅದು ಏನಪ್ಪ, ಒಬ್ಬರಿಗೊಬ್ರು ಮಾನವ ಸಂಘ ಜೀವಿಗಳು ಒಬ್ಬರಿಗೊಬ್ರು ಕೃತಜ್ಞತೆ ಸಲ್ಲಿಸ್ಬೇಕಾಯ್ತು. ಸಹಾಯ ಮಾಡ್ಲೆ ನಾವು ಒಬ್ರು ಮನುಷ್ಯ ಸಂಘ ಜೀವಿ ಸಹಾಯ ಮಾಡದೇ ಇರಕ್ ಆಗಲ್ಲ, ನಾವು ಸಹಾಯ ತಗೊಳ್ಳದೆ ಇರಕ್ ಆಗಲ್ಲ. ಒಂದು ಗಾದೆ ಇರುತ್ತೆ, ಅರಮನೆ ಇಲ್ಲದೆ ಇದ್ರ ಪರವಾಗಿ ನೆರೆಮನೆ ಬೇಕೇ
0: ನೆರೆಮನೆ ಬೇಕಾಗುತ್ತೆ ಅಂತ ಹೇಳಿ.
2: ಹಾಗಾಗಿ ಮನುಷ್ಯನಿಗೆ ಎಲ್ಲ ಕೃತಜ್ಞತೆ ಅದು ಸಹಜ ಗುಣ ಅದು ಬರಬೇಕು, ಅದು ಬೆಳೆಸ್ಕೋಬೇಕು ಮೇಡಮ್. ನಾವು
0: ಬೆಳೆಸ್ಕೋಬೇಕು ಅಂತ
2: ಈಗ ಯಾರು ಏನೋ ಸಾಧನೆ ಮಾಡಿರ್ತಾರೆ ಅವ್ರಿಗೆ ನಾವೇನು ಹೆಲ್ಪ್ ಮಾಡಕ್ಕಾದ್ರೆ ಒಂದು ಕೃತಜ್ಞತೆ ಹೇಳ್ಬಹುದು. ಬೇಸ್ ಅಂತ
0: ಬೆಂತಟ್ಬೋದು.
2: ಅವೆಲ್ಲ ಒಂಥರ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಅಷ್ಟಕ್ಕೆ ಎಷ್ಟೋ ಸಮಾಧಾನ ಇದಾಗುತ್ತೆ, ಸಂತೋಷ ಆಗುತ್ತೆ,
0: ಖುಷಿ ಆಗ್ಬಿಡುತ್ತೆ.
2: ಏನೋ ನಾವೇನೋ ಕೊಟ್ಟಂಗ ಆಗುತ್ತೆ, ಅವ್ರಿಗೆ ಪ್ರೋತ್ಸಾಹ ಕೊಟ್ರೆ ಅವ್ರಿಗೆ ಮುಂದಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ. ಕೃತಜ್ಞತೆ ಅನ್ನೋದು ಬಹಳ ಒಳ್ಳೇದು ಮೇಡಮ್. ಯಾವ್ದಕ್ಕಾದ್ರೂ ಯಾವ್ದಾದ್ರು ಅಷ್ಟೇ. ಈಗ ಡಾಕ್ಟರ್ ಕಾಯಿಲೆ ಹುಷಾರು ಮಾಡ್ತಾರೆ, ಅವರು ಹಗಲು ರಾತ್ರಿ ಎಲ್ಲ ನಮ್ಗೆ ಸೇವೆ ಮಾಡ್ತಾರೆ, ಅವ್ರು ದುಡ್ಡು ಎಷ್ಟಾಗ ಖರ್ಚು ಬರುತ್ತೆ ಅವರು ಸೇವೆ ಮಾಡಿದ್ರೆ ಕೃತಜ್ಞತೆ
0: ಹೇಳಲೇಬೇಕಾಗ್ತಾವೆ.
2: ದುಡ್ಡು ದುಡ್ಡಿಂದ ಈಗ ಏನೋ ಟ್ರೀಟ್ಮೆಂಟ್ ಮಾಡ್ಬೋದು ಅಷ್ಟೇ, ಅವರು ಕೆಲಸ ಮಾಡ್ತಾರೆ ಅದಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕು ಮೇಡಮ್. ದುಡ್ಡು ಏನ್ ಮಾಡಕ್ಕೆ ಜೀವನಕ್ಕೆ ಎಲ್ಲರಿಗೂ ದುಡ್ಡು ಬೇಕೇ ಬೇಕು, ಅವ್ರು ಚಾರ್ಜ್ ಮಾಡಲೇಬೇಕು ಜೀವನಕ್ಕೆ. ನಾವು ಜೀವನ ಮಾಡ್ಬೇಕು ದುಡ್ಡು ಬೇಕೇ ಬೇಕು, ಪದಾರ್ಥ ತಗೊಳಕ್ಕೆ ನಾವು ಜೀವಿಸ ಸಾಮಾನ್ಯ ತಗೊಳ್ಳ ದುಡ್ಡು ಬೇಕೇ ಬೇಕು ಮೇಡಮ್,
0: ಬೇಕಾಗುತ್ತೆ.
2: ಹಲೋ.
0: ಹೌದು ಸರ್, ಹೌದು.
2: ಅದರಿಂದ ಈ ಕೃತಜ್ಞತೆ ಈಗ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರೆ ನೋಡಿ. ಹಾಗೆ ನಾವು ದುಡ್ಡು ಮಾಡ್ಬೇಕು ಎಷ್ಟು ಸಾಧ್ಯ ಎಷ್ಟು ಬೇಕು ಅಷ್ಟು ಮಾಡ್ಬೇಕು, ಅದೇ ಅತಿಯಾಗಿ ಇದು ಮಾಡ ಸುಲಿಗೆ
0: ಮಾಡಬಾರ್ದು.
2: ಆ ತರ ಮಾನವೀಯ ಅದೊಂದು ಮಾನವೀಯ ಮೌಲ್ಯ ಇಟ್ಕೋಬೇಕು,
0: ಇಟ್ಕೋಬೇಕು ಜೀವನದಲ್ಲಿ
2: ಸೇವೆ ಮಾಡೋರು
0: ಸೇವೆ,
2: ಅವಾಗ ಸಾರ್ಥಕವಾಗುತ್ತೆ ಜೀವನ.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
2: ಸರಿ, ಧನ್ಯವಾದಗಳು. ಕೊನೆ ಕಲರ್ ಅಂತೀರಾ?
0: ಹೌದು ಸರ್.
2: ಸರಿ ಮೇಡಮ್, ಧನ್ಯವಾದಗಳು.
0: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಜ್ಞತೆಯ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಒಬ್ಬರಿಂದ ಸಹಾಯವನ್ನು ಪಡೆದಿರ್ತೀವಿ. ಅವರನ್ನು ನೆನಪು ಮಾಡ್ಕೊಳ್ಳೋದಿರ್ಬೋದು, ಪರಿಸರ ಇರ್ಬೋದು, ಇಲ್ಲಿನ ನೀರು, ಗಾಳಿ, ಸೂರ್ಯ, ಚಂದ್ರ, ಎಲ್ಲರಿಗೂ ಕೂಡ ನಾವೊಂದು ಕೃತಜ್ಞರಾಗಿರಬೇಕು, ಧನ್ಯವಾದವನ್ನು ತಿಳಿಸ್ಬೇಕು. ನಾವು ಪ್ರತಿದಿನ ಬಳಸ್ಕೊಳ್ತಾ ಇರ್ತೀವಿ, ಆದರೂ ಕೂಡ ಒಂದು ನಮ್ಮಲ್ಲಿ ಧನ್ಯತಾ ಒಂದು ಭಾವ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
22: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
23: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
24: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
23: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
24: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಮಗ, ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
9: ಓಕೆ,
25: ಎಷ್ಟ್ ದಿನ

0: ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು, ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳಲ್ಲಿ ನೇರ ಸಾಲ ಯೋಜನೆ, ಹೈನುಗಾರಿಕೆ, ಸ್ವಾವಲಂಬಿ ಸಾರಥಿ ಯೋಜನೆ, ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಅಥವಾ ಮೊಬೈಲ್ ಕಿಚನ್ ಫುಡ್ ಕಿಯೋಸ್ಕ್ ಯೋಜನೆ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೈಕ್ರೋಕ್ರೆಡಿಟ್ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ ಹಾಗೂ ಭೂ ಒಡೆತನ ಯೋಜನೆಗಳ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ಫಲಾಪೇಕ್ಷಿತರಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿದಾರರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ 18-60, ವಾಹನ ಸ್ವಯಂ ಉದ್ಯೋಗ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ 18-50 ವಯೋಮಾನದವರಾಗಿರಬೇಕು. ಕೊಳವೆ ಬಾವಿ ಸೌಲಭ್ಯಕ್ಕೆ ಯಾವುದೇ ವಯೋಮಿತಿ ಇರುವುದಿಲ್ಲ. ಕುಟುಂಬದ ವಾರ್ಷಿಕ ವರಮಾನವು ಗ್ರಾಮೀಣ ಪ್ರದೇಶದವರಿಗೆ ₹1.50 ಲಕ್ಷ ಹಾಗೂ ನಗರ ಪ್ರದೇಶದವರಿಗೆ 2.00 ಲಕ್ಷಗಳವರೆಗೆ ಮಿತಿಯಲ್ಲಿರಬೇಕು. ಕುಟುಂಬದ ಯಾವುದೇ ಸದಸ್ಯರಿರುವ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನೌಕರಿಯಲ್ಲಿರಬಾರದು ಹಾಗೂ ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು. ಮಹಿಳೆಯರಿಗೆ ಶೇಕಡ 33% ಮತ್ತು ಅಂಗವಿಕಲರಿಗೆ ಶೇಕಡ 5% ಗುರಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗುವುದು. ಆಸಕ್ತ ಅರ್ಜಿದಾರರು ವೆಬ್ ಪೋರ್ಟಲ್ https://sevasindhu.karnataka.gov.in ಮೂಲಕ ದಿನಾಂಕ 17-10-2026 ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ದೂರವಾಣಿ ಸಂಖ್ಯೆ 08182227766 ಅಥವಾ https://kmvstdcl.karnataka.gov.in ಅನ್ನು ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಗುರು ಸಂಸ್ಮರಣೋತ್ಸವ, ಸಾಧಕರಿಗೆ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಸೆಪ್ಟೆಂಬರ್ 23-25 3 ದಿನಗಳ ಕಾಲ ನಾಗಮಂಗಲ ತಾಲೂಕಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ರಾಜ್ಯಮಟ್ಟದ 47ನೇ ಶ್ರೀ ಕಾಲಭೈರವೇಶ್ವರ ಜಾನಪದ ಕಲಾಮೇಳ ಹಾಗೂ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುವ ಜಾನಪದ ಕಲಾವಿದರು ತಾವು ಕಲಿತಿರುವ ಗ್ರಾಮೀಣ ಸೊಗಡಿನ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಭೈರವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶಯವನ್ನು ಈಡೇರಿಸಲಿದ್ದಾರೆ.

ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ರಾಜ್ಯ ಮಟ್ಟದ ಜಾನಪದ ಕಲಾಮೇಳವನ್ನು ಸೆಪ್ಟೆಂಬರ್ 23ರ ಸಂಜೆ 5 ಗಂಟೆಗೆ ಶ್ರೀಗಳ ಜೊತೆಗೂಡಿ ಗಣ್ಯರು ಉದ್ಘಾಟಿಸಲಿದ್ದಾರೆ. ಮುತ್ತಿನ ಪಲ್ಲಕ್ಕಿ ಉತ್ಸವ ತೆಪ್ಪೋತ್ಸವ ಸೆಪ್ಟೆಂಬರ್ 24ರ ಸಂಜೆ 8:30 ಗಂಟೆಗೆ ಶ್ರೀಕ್ಷೇತ್ರ ಜೋಡಿ ರಸ್ತೆಯಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಸರ್ವಾಲಂಕೃತ ಮುತ್ತಿನ ಪಲ್ಲಕ್ಕಿ ಉತ್ಸವ ಹಾಗೂ ಜನಪದ ಕಲಾವಿದರ ವರ್ಣರಂಜಿತ ಮೆರವಣಿಗೆ ನಡೆಯುತ್ತದೆ. ಆ ಬಳಿಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಜರುಗಲಿದೆ. ಸೆಪ್ಟೆಂಬರ್ 25ರ ಬೆಳಿಗ್ಗೆ 9:30ಕ್ಕೆ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಶ್ರೀಗಳ ವಾರ್ಷಿಕ ಪಟ್ಟಾಭಿಷೇಕ, ಶ್ರೀ ಗುರು ಸಂಸ್ಮರಣೋತ್ಸವ ಮತ್ತು ರಾಜ್ಯಮಟ್ಟದ 47ನೇ ಶ್ರೀ ಕಾಲಭೈರವೇಶ್ವರರ ಜಾನಪದ ಕಲಾಮೇಳದ ಸಮಾರೋಪ ಸಮಾರಂಭ ನಡೆಯಲಿದೆ. ಜನಪದ ಕ್ಷೇತ್ರದ ನಾಡಿನ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಜಾನಪದ ಕಲಾಮೇಳದಲ್ಲಿ ಭಾಗವಹಿಸುವ ಎಲ್ಲಾ ಕಲಾವಿದರಿಗೆ ವಸ್ತ್ರ ಸೇರಿದಂತೆ ಪ್ರಯಾಣ ಭತ್ಯ ಹಾಗೂ ಉಚಿತ ಊಟ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು. ಜಾನಪದ ಕಲಾಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಕಲಾವಿದರು ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ತಮ್ಮ ಜಿಲ್ಲೆಯ ಆದಿಚುಂಚನಗಿರಿ ಶಾಖಾಮಠ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಭಾಗವಹಿಸುವಿಕೆ ಪತ್ರವನ್ನು ಕಡ್ಡಾಯವಾಗಿ ತರತಕ್ಕದ್ದು. ಉತ್ತಮ ಪ್ರದರ್ಶನ ನೀಡಿದವರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಎಂದು ಶ್ರೀಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಚುಂಚಶ್ರೀ ಪ್ರಶಸ್ತಿ ಪ್ರದಾನ. ಸೆಪ್ಟೆಂಬರ್ 24ರ ಬೆಳಗ್ಗೆ 10 ಗಂಟೆಗೆ ರಾಜ್ಯಮಟ್ಟದ ಶ್ರೀ ಕಾಲಭೈರವೇಶ್ವರ ಜಾನಪದ ಕಲಾಮೇಳವನ್ನು ಉದ್ಘಾಟಿಸಿ ಬಳಿಕ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ವಾಸ್ತುಶಿಲ್ಪಿ ಕಲೆಯಲ್ಲಿ ಸಾಧನೆ ಮಾಡಿರುವ ಮುತ್ತಯ್ಯ, ಜಾನಪದ ಕ್ಷೇತ್ರದಲ್ಲಿ ಸಾಧಕ ಕೆ ಗುಡ್ಡಪ್ಪ ಜೋಗಿ, ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಎಂಸಿ ರಂಗಸ್ವಾಮಿ, ಕೃಷಿ ಮತ್ತು ವಿಜ್ಞಾನ ಕ್ಷೇತ್ರದ ಸಾಧಕ ಡಾಕ್ಟರ್ ಎಂಎನ್ ವೇಣುಗೋಪಾಲ್, ಸಮಾಜ ಸೇವಾ ಕ್ಷೇತ್ರದಿಂದ ಎಂಬಿ ಬೋರೇಗೌಡ ಅವರಿಗೆ 50,000 ನಗದು ನೆನಪಿನ ಕಾಣಿಕೆ ಸೇರಿದಂತೆ ಪ್ರಶಸ್ತಿ ಫಲಕಗಳನ್ನೊಳಗೊಂಡ ಈ ವರ್ಷದ ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಶ್ರೀಮಠದಿಂದ ಪರಮಪೂಜ್ಯ ಶ್ರೀಗಳು ಗೌರವಿಸುವರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಚುಂಚಾದ್ರಿ ಮಹಿಳಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ 2025-26 ಸಾಲಿನ 12 ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು 24 ಗುರುವಾರ ಆಯೋಜಿಸಲಾಗಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ, ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹಾಗೂ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಸಭೆ ನಡೆಯಲಿದೆ. 24 ಮಧ್ಯಾಹ್ನ 2 ಸಾಗರ ರಸ್ತೆಯಲ್ಲಿರುವ ಶ್ರೀಧಾತ್ರಿ ಭವನ ಹೋಟೆಲ್ HSR ಇನ್ನೆದುರು ಸಾಗರ ರಸ್ತೆ ಶಿವಮೊಗ್ಗ ಇಲ್ಲಿ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಸಂಘದ 2025-26 ಸಾಲಿನ ವಿವಿಧ ಚಟುವಟಿಕೆಗಳು, ಆಡಳಿತಾತ್ಮಕ ವಿಚಾರಗಳು ಹಾಗೂ ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚೆ ನಡೆಯಲಿದೆ. ಸಂಘದ ಎಲ್ಲಾ ಸದಸ್ಯರು ಸಭೆಗೆ ತಪ್ಪದೇ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ, JC ರಸ್ತೆ, ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ DDಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ DD ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, JC ರಸ್ತೆ, ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ನಲ್ಲಿ ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು DDಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, JC ರಸ್ತೆ, ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ

ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1 ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿಯ ಮಂಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ಯಾವಿನಕೆರೆ ಗ್ರಾಮದಲ್ಲಿ ಇರುವಕ್ಕಿಯ ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 19 ಶ್ರಮಿಕ ಸಾಮಾನ್ಯ ಸಭೆಯ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಮುಂದಿನ 3 ಕಾಲ ಕೃಷಿ ವಿಶ್ವವಿದ್ಯಾಲಯದ 13 ವಿದ್ಯಾರ್ಥಿಗಳಾದ ಪ್ರಶಾಂತ, ಆಶಿತ, ಅನನ್ಯ, ಲಿಖಿತ, ಬಸವರಾಜ್, ದರ್ಶನ್, ನಿಮಿತ, ದಿನೇಶ್ ಬಾಬು, ಹಾಲಪ್ಪ, ಕಿರಣ್, ಸುನೀಲ, ಬೈರೇಶ್ ಮತ್ತು ಗೌತಮಿ ಅವರು ದ್ಯಾವಿನಕೆರೆ ಗ್ರಾಮದಲ್ಲಿಯೇ ವಾಸ್ತವ ಹೂಡಲಿದ್ದಾರೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಹೊಸ ತಳಿಗಳನ್ನು ಪರಿಚಯಿಸಿ ಬೆಳೆಯುವುದು, ಬೆಳೆ ಪ್ರಾತ್ಯಕ್ಷಿಕೆ, ಗುಂಪು ಚರ್ಚೆ ಮತ್ತು ವಸ್ತು ಪ್ರದರ್ಶನ, ತಂತ್ರಜ್ಞಾನ ಪ್ರದರ್ಶನ, ಕೈತೋಟ ನಿರ್ಮಾಣ, ಬೆಳೆ ಸಂಗ್ರಹಾಲಯ ಹಾಗೂ ಮಾಹಿತಿ ಕೇಂದ್ರ ಸ್ಥಾಪನೆಯಂತಹ ವಿವಿಧ ಕಾರ್ಯಕ್ರಮಗಳನ್ನು ವಾರಕ್ಕೆ 6 ಕಾಲ ಆಯೋಜಿಸಲಿದ್ದಾರೆ. ಈ ಚಟುವಟಿಕೆಗಳು ಕೇವಲ ದ್ಯಾವಿನಕೆರೆಗೆ ಸೀಮಿತವಾಗಿರದೆ ರಾಗಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ರೈತರಿಗೂ ತಲುಪಲಿವೆ. ವಿದ್ಯಾರ್ಥಿಗಳು ನಿರಂತರವಾಗಿ ರೈತರ ತೋಟ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಕೃಷಿ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಜೊತೆಗೆ ಕೃಷಿ ವಿಜ್ಞಾನಿಗಳು ಸಹ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಸೂಕ್ತ ವೈಜ್ಞಾನಿಕ ಪರಿಹಾರ ಹಾಗೂ ಸಲಹೆಗಳನ್ನು ನೀಡಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಸಭೆಯಲ್ಲಿ ಗ್ರಾಮದ ಹಲವು ರೈತರು, ಕೃಷಿ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸಹನಾ ಎಸ್, ಡಾಕ್ಟರ್ ಪ್ರದೀಪ್ ಕುಮಾರ್, ಡಾಕ್ಟರ್ ಪ್ರಶಾಂತ್ ಹಾಗೂ ಗ್ರಾಮದ ಮುಖಂಡರಾದ ಶಿವಮೂರ್ತಿ ಕೆ ತಿಮ್ಮಪ್ಪ ಸೇರಿದಂತೆ ದ್ಯಾವಿನಕೆರೆ ಗ್ರಾಮದ ರೈತ ಬಾಂಧವರು ಮತ್ತು ಮಹಿಳಾ ರೈತರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 2 ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸೆಪ್ಟೆಂಬರ್ 23 ವಿದ್ಯುತ್ ಪರಿವರ್ತಕ ಕೇಂದ್ರದ ಕಾಮಗಾರಿ ಹಮ್ಮಿಕೊಂಡಿದ್ದು ಅಂದು ಬೆಳಗ್ಗೆ 10 3:30 ಕಾಮತ್ ಲೇಔಟ್, ತುಂಗಾನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ದಿನಾಂಕ 24/9/2026 ಬೆಳಗ್ಗೆ 10 ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸುತ್ತಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ತೇರ್ಗಡೆಯಾದ 18-35 ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಅಥವಾ 9108235132 ಮೂಲಕ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಬೆಳಗ್ಗೆ ಆಫೀಸ್ಗೆ ಹೋಗೋ ಗಡಿಬಿಡಿ, ಸಂಜೆ ಮನೆಗೆ ಹಿಂತಿರುಗುವ ತವಕ, ಲಾಂಗ್ ಡ್ರೈವ್ ಹೋಗೋ ಖುಷಿ, ಹೀಗೆ ಪ್ರತಿಯೊಬ್ಬರ ಜೀವನವು ರಸ್ತೆ ಮೇಲೆ ಓಡ್ತಾ ಇರತ್ತೆ ಅಲ್ವಾ? ಆದ್ರೆ ಸ್ನೇಹಿತರೆ, ರಸ್ತೆಗೆ ಇಳಿದ ತಕ್ಷಣ ನಮ್ಮ ಸ್ಪೀಡ್ ಜೊತೆಗೆ ಜವಾಬ್ದಾರಿಯೂ ಕೂಡ ಹೆಚ್ಚಾಗಬೇಕು. ಸೊ ಹಾಗಾಗಿ ಇವತ್ತು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಸೇಫ್ ರೈಡ್ ಹ್ಯಾಪಿ ಲೈಫ್ ಅನ್ನೋ ವಿಶೇಷ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದೊಂದಿಗೆ ಬಂದಿದ್ದೀನಿ. ಸ್ನೇಹಿತರೆ, ನೀವು ಬೈಕ್ ರೈಡರ್ ಆಗಿರ್ಲಿ, ಕಾರ್ ಡ್ರೈವರ್ ಆಗಿರ್ಲಿ, ಅಥವಾ ದೊಡ್ಡ ವಾಹನಗಳ ಚಾಲಕರಾಗಿರ್ಲಿ, ರಸ್ತೆಯಲ್ಲಿ ನೀವು ಅನುಸರಿಸಲೇಬೇಕಾದ ಪ್ರಮುಖ ನಿಯಮಗಳು ಮತ್ತು ಕಾನೂನುಗಳ ಬಗ್ಗೆ ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ, ಪ್ರತಿಯೊಬ್ಬ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನ ಸವಾರರು ನೆನ್ಪಿಟ್ಕೊಳ್ಬೇಕಾದ ಸಂಗತಿ ಏನಪ್ಪ ಅಂತಂದ್ರೆ ಸೇಫ್ಟಿ ಗೇರ್. ಈಗ ಬೈಕ್ ಅಥವಾ ಸ್ಕೂಟರ್ ಹತ್ತಿದ ತಕ್ಷಣ ISI ಮಾರ್ಕ್ ಇರೋ ಹೆಲ್ಮೆಟ್ ಹಾಕೊಳ್ಳೋದು ಕಡ್ಡಾಯ. ಹೆಲ್ಮೆಟ್ ಅನ್ನ ತಲೆಗೆ ಸುಮ್ನೆ ಹಾಕೊಂಡ್ರೆ ಸಾಕಾಗೋದಿಲ್ಲ, ಅದರ ಸ್ಟ್ರಾಪ್ ಅನ್ನ ಸರಿಯಾಗಿ ಲಾಕ್ ಮಾಡಬೇಕಾಗುತ್ತೆ. ಭಾರತೀಯ ಮೋಟಾರು ವಾಹನ ಕಾಯ್ದೆ ಪ್ರಕಾರ ರೈಡರ್ ಮಾತ್ರ ಅಲ್ಲದೆ ಹಿಂಬದಿ ಕೂತ್ಕೊಂಡಿರುವಂತಹ ಸವಾರರು ಕೂಡ ಹೆಲ್ಮೆಟ್ ಹಾಕೊಳ್ಳೋದು ಕಡ್ಡಾಯ. ಹೆಲ್ಮೆಟ್ ಹಾಕೊಳ್ಳದೇ ಇದ್ರೆ ಫೈನ್ ಅಂತೂ ಗ್ಯಾರಂಟಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೆ ಆಕ್ಸಿಡೆಂಟ್ ಏನಾದರೂ ಆದಾಗ ಜೀವಕ್ಕೆ ಕಂಟಕ ಎದುರಾಗಬಹುದು. ಸೊ ಹಾಗಾಗಿ ಹೆಲ್ಮೆಟ್ ಹಾಕೊಳ್ಳೋದನ್ನ ಮರಿಬೇಡಿ. ಇನ್ನ ಎರಡನೇದಾಗಿ, ನಾಲ್ಕು ಚಕ್ರ ವಾಹನ ಸವಾರರಿಗೆ ಏನಪ್ಪಾ ಅಂದ್ರೆ, ಕಾರ್ ಹತ್ತಿದ ಕೂಡಲೇ ಮೊದಲ ಕೆಲಸವೇ ಸೀಟ್ ಬೆಲ್ಟ್ ಹಾಕೊಳ್ಳೋದು. ಮುಂಭಾಗದಲ್ಲಿ ಕೂತವರು ಮಾತ್ರವಲ್ಲ, ಹಿಂಭಾಗದ ಸೀಟ್ನಲ್ಲಿ ಕುಳಿತ ಪ್ರಯಾಣಿಕರು ಕೂಡ ಸೀಟ್ ಬೆಲ್ಟ್ ಹಾಕೊಳ್ಳೋದು ಕಾನೂನುಬದ್ಧವಾಗಿ ಕಡ್ಡಾಯವಾಗಿದೆ. ಏರ್ ಬ್ಯಾಗ್ಗಳು ಕೆಲಸ ಮಾಡಬೇಕು ಅಂತಂದ್ರೆ ನೀವು ಸೀಟ್ ಬೆಲ್ಟ್ ಹಾಕಿರ್ಲೇಬೇಕು ಸ್ನೇಹಿತರೆ. ಇನ್ನ ಎರಡನೇ ಅತ್ಯಂತ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ವೇಗದ ಮಿತಿ ಮತ್ತು ಲೇನ್ ಶಿಸ್ತು, ಅಂದ್ರೆ ಸ್ಪೀಡ್ ಲಿಮಿಟ್ ಅಂಡ್ ಲೇನ್ ಡಿಸಿಪ್ಲಿನ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀನಿ, ಆದ್ರೆ ಅದನ್ನ ಕೇಳೋಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸೇಫ್ ರೈಡ್ ಹ್ಯಾಪಿ ಲೈಫ್ ಅನ್ನೋ ವಿಶೇಷ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಕಳೆದ ಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹಾಗೆ ನಾಲ್ಕು ಚಕ್ರ ವಾಹನ ಸವಾರರಿಗೆ ನೆನಪಿಟ್ಟುಕೊಳ್ಳಲೇಬೇಕಾದ ಸಂಗತಿ ಬಗ್ಗೆ ತಿಳಿಸಿದ್ದಾಯ್ತು. ಈಗ ಎರಡನೇ ಅತ್ಯಂತ ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ ಸ್ಪೀಡ್ ಲಿಮಿಟ್ ಹಾಗೆ ಲೇನ್ ಡಿಸಿಪ್ಲಿನ್. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತಾರಲ್ಲ, ಅದು ನೂರಕ್ಕೆ ನೂರು ಸತ್ಯ ಸ್ನೇಹಿತರೆ. ಪ್ರತಿಯೊಂದು ರಸ್ತೆಗೂ ಹೈವೇಗೂ ನಿಗದಿತ ವೇಗದ ಮಿತಿ ಇರುತ್ತೆ. ನಗರದ ರಸ್ತೆಗಳಲ್ಲಿ ನಿಯಂತ್ರಿತ ವೇಗದಲ್ಲೇ ಚಲಿಸಬೇಕು. ಲೇನ್ ಡ್ರೈವ್ ಮಾಡಬೇಕಾದ್ರೆ ಬಲಗಡೆಯ ಲೇನ್ ಯಾವಾಗ್ಲೂ ಓವರ್ಟೇಕ್ ಮಾಡೋದಕ್ಕೆ ಅಥವಾ ವೇಗವಾಗಿ ಹೋಗುವ ವಾಹನಗಳಿಗೆ ಮೀಸಲಿಡಲಾಗುತ್ತೆ. ನಿಧಾನವಾಗಿ ಹೋಗುವ ವಾಹನಗಳು ಮತ್ತು ಹೆವಿ ವೆಹಿಕಲ್ಗಳು ಯಾವಾಗಲೂ ಎಡಗಡೆಯ ಲೇನ್ನಲ್ಲೇ ಚಲಿಸಬೇಕು. ಇನ್ನು ನೀವು ಲೇನ್ ಬದಲಾಯಿಸುವಾಗ ಲೆಫ್ಟ್ ಅಥವಾ ರೈಟ್ ಟರ್ನ್ ತೆಗೆದುಕೊಳ್ಳುವಾಗ ಕನಿಷ್ಠ 50 ಮೀಟರ್ ಮುಂಚಿತವಾಗಿಯೇ ಇಂಡಿಕೇಟರ್ ಅನ್ನ ಹಾಕೋದನ್ನ ಮರಿಬೇಡಿ. ನಿಮ್ಮ ಹಿಂದಿರುವ ಚಾಲಕನಿಗೆ ನೀವು ಹಾಕಿರುವಂತಹ ಇಂಡಿಕೇಟರ್ನಿಂದ ಅವರಿಗೆ ತಿಳಿಯುತ್ತೆ. ಹಾಗೇನೆ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಅಥವಾ ಫೈರ್ ಎಂಜಿನ್ ಸೈರನ್ ಕೇಳಿದ ಕೂಡಲೇ ತಕ್ಷಣ ನಿಮ್ಮ ವಾಹನವನ್ನ ಎಡಕ್ಕೆ ಸರಿಸಿ ಅವರಿಗೆ ದಾರಿ ಮಾಡಿಕೊಡಿ. ತುರ್ತು ವಾಹನಕ್ಕೆ ದಾರಿ ಬಿಡದಿರುವುದು ಗುರುತರ ಅಪರಾಧ ಮತ್ತು ಭಾರಿ ದಂಡಕ್ಕೆ ಕಾರಣವಾಗುತ್ತೆ ಸ್ನೇಹಿತರೆ. ಸೊ ಈಗ ನಾನು ಹೇಳೋ ಮಾತುಗಳನ್ನ ತುಂಬಾ ಗಂಭೀರವಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ರಸ್ತೆಯಲ್ಲಿ ನಡೆಯುವ 70%+ ಅಪಘಾತಗಳಿಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಗಮನದ ಕೊರತೆ ಮತ್ತು ಮದ್ಯಪಾನ. ಡ್ರೈವ್ ಮಾಡುವಾಗ ಕಾಲ್ನಲ್ಲಿ ಮಾತನಾಡುವುದು, ಸೆಲ್ಫೋನ್ನಲ್ಲಿ ಮಾತನಾಡುವುದು, ಮೆಸೇಜ್ ಮಾಡುವುದು ಅಥವಾ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡುವುದು ನಿಮ್ಮ ಜೀವನವನ್ನು ನೀವೇ ಅಪಾಯಕ್ಕೆ ತಳ್ಳಿದಂತಾಗುತ್ತೆ. ಇಯರ್ ಫೋನ್ ಅಥವಾ ಬ್ಲೂಟೂತ್ ಬಳಸ್ಕೊಂಡು ಫೋನ್ನಲ್ಲಿ ಮಾತನಾಡುವುದು ಸಹ ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಸೆಳೆಯುತ್ತೆ. ಕಾನೂನಿನ ಪ್ರಕಾರ ಡ್ರೈವಿಂಗ್ ವೇಳೆ ಮೊಬೈಲ್ ಬಳಸಿದ್ರೆ ಭಾರಿ ದಂಡ ವಿಧಿಸಲಾಗುತ್ತೆ. ಹಾಗೆ ಸ್ನೇಹಿತರೆ, ಡ್ರಿಂಕ್ ಅಂಡ್ ಡ್ರೈವ್ ಅಂದ್ರೆ ಕುಡಿದು ವಾಹನ ಚಾಲನೆ ಮಾಡುವುದು ಕ್ಷಮಿಸಲಾರದ ಅಪರಾಧ. ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ನಿಗದಿತ ಮಿತಿಗಿಂತ ಹೆಚ್ಚಿದ್ದರೆ ಸೆಕ್ಷನ್ 185 ಅಡಿಯಲ್ಲಿ ನಿಮ್ಮ ಲೈಸೆನ್ಸ್ ರದ್ದಾಗಬಹುದು, ಭಾರಿ ದಂಡ ಬೀಳಬಹುದು ಮತ್ತು ಜೈಲು ಶಿಕ್ಷೆಯೂ ಆಗಬಹುದು. ಅಕಸ್ಮಾತ್ ಆಗಿ ನೀವೇನಾದ್ರೂ ಮದ್ಯಪಾನ ಮಾಡಿದ್ರೆ ಕ್ಯಾಬ್ ಬುಕ್ ಮಾಡಿ ಅಥವಾ ಡ್ರೈವರ್ ಅನ್ನ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟೇರಿಂಗ್ ಹಿಡಿಬೇಡಿ ಅನ್ನೋದು ಎಲ್ಲರ ಮುಕ್ತವಾದ ಸಲಹೆ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನ ರಾತ್ರಿ ವೇಳೆ ಡ್ರೈವ್ ಮಾಡುವಾಗ ಮತ್ತು ಸಿಗ್ನಲ್ಗಳಲ್ಲಿ ಅನುಸರಿಸಬೇಕಾದ ಶಿಸ್ತುಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಹೈ ಬೀಮ್ ವರ್ಸಸ್ ಲೋ ಬೀಮ್. ಎಸ್ ಹೌದು, ನಗರದ ಬೆಳಕಿರುವ ರಸ್ತೆಗಳಲ್ಲಿ ಮತ್ತು ಎದುರಿನಿಂದ ವಾಹನಗಳು ಬರುವಾಗ ಯಾವಾಗ್ಲೂ ಡಿಪ್ಪರ್ ಅಥವಾ ಲೋ ಬೀಮ್ ಬಳಸಿ. ಹೈ ಬೀಮ್ ಬೆಳಕು ಎದುರಿನ ಚಾಲಕನ ಕಣ್ಣಿಗೆ ಬಿದ್ದು ಕಣ್ಣು ಕೋರೈಸಿ ಅಪಘಾತಕ್ಕೆ ಕಾರಣವಾಗುತ್ತೆ. ಸೊ ಹಾಗೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತು ಜೀಬ್ರಾ ಕ್ರಾಸಿಂಗ್ಗಳಲ್ಲಿ ಹೇಗಿರಬೇಕು ಅಂತಂದ್ರೆ ರೆಡ್ ಸಿಗ್ನಲ್ ಬಿದ್ದಾಗ ಸ್ಟಾಪ್ ಲೈನ್ಗಿಂತ ಹಿಂದೆ ವಾಹನ ನಿಲ್ಲಿಸಿ. ಜೀಬ್ರಾ ಕ್ರಾಸಿಂಗ್ ಸಾರ್ವಜನಿಕವಾಗಿ ನಡೆದಾಡುವ ಪಾದಾಚಾರಿಗಳಿಗೆ ಮೀಸಲಾದದ್ದು. ಸಿಗ್ನಲ್ ಹಳದಿ ಇದ್ದಾಗ ವೇಗ ಹೆಚ್ಚಿಸುವುದಲ್ಲ, ವಾಹನ ನಿಲ್ಲಿಸಲು ಸಿದ್ಧರಾಗಬೇಕು. ಪಾದಾಚಾರಿಗಳಿಗೆ ರಸ್ತೆ ದಾಟಲು ಮೊದಲ ಆದ್ಯತೆ ನೀಡಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಇನ್ನ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ವಾಹನ ಚಾಲನೆ ಮಾಡುವಾಗ ನಿಮ್ಮ ಹತ್ರ ಇರಬೇಕಾದ ಅಗತ್ಯ ದಾಖಲೆಗಳು ಯಾವುವು ಅಂತ ಹೇಳೋದಾದ್ರೆ, ಎಸ್ ಮೊದಲನೇದಾಗಿ ಚಾಲ್ತಿಯಲ್ಲಿರುವ ಚಲನಾ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ DL ಅಂತ ಹೇಳ್ತೇವೆ. ಇನ್ನ ಎರಡನೇದಾಗಿ ವಾಹನದ ನೋಂದಣಿ ಪ್ರಮಾಣ ಪತ್ರ RC ಬುಕ್. ಇನ್ನ ಮೂರನೇದಾಗಿ ಚಾಲ್ತಿಯಲ್ಲಿರುವ ವಾಹನ ವಿಮೆ ವೆಹಿಕಲ್ ಇನ್ಶೂರೆನ್ಸ್. ಹಾಗೆ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ PUC ಸರ್ಟಿಫಿಕೇಟ್. ಎಸ್ ಈ ದಾಖಲೆಗಳನ್ನು ನೀವು ಡಿಜಿಟಲ್ ರೂಪದಲ್ಲಿ ಎಂ ಪರಿವಾಹನ್ ಅಥವಾ ಡಿಜಿಲಾಕರ್ ಆಪ್ನಲ್ಲೂ ಇಟ್ಕೊಳ್ಬಹುದು ಸ್ನೇಹಿತರೆ. ಇದು ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿರುತ್ತೆ. ಓಕೆ ಸ್ನೇಹಿತರೆ, ಟ್ರಾಫಿಕ್ ಪೊಲೀಸರು ದಂಡ ಹಾಕ್ತಾರೆ ಅನ್ನೋ ಭಯಕ್ಕೆ ನಿಯಮವನ್ನ ಪಾಲಿಸಬೇಡಿ. ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇರುವ ನಿಮ್ಮ ತಂದೆ ತಾಯಿಯಾಗಿರ್ಬಹುದು, ಹೆಂಡತಿ ಆಗಿರ್ಬಹುದು, ಮಕ್ಕಳಾಗಿರ್ಬಹುದು ಮತ್ತು ಸ್ನೇಹಿತರ ಪ್ರೀತಿಯ ಮುಖಗಳನ್ನ ನೆನಪಿಸಿಕೊಳ್ಳಿ. ನೀವು ಸುರಕ್ಷಿತವಾಗಿ ಮನೆ ತಲುಪುವುದೇ ಅವರಿಗೆ ಸಿಗುವ ದೊಡ್ಡ ಉಡುಗೊರೆ ಅಂತಾನೆ ಹೇಳಬಹುದು. ವೇಗಕ್ಕಿಂತ ಸುರಕ್ಷತೆ ಮುಖ್ಯ. ನಿಯಮ ಪಾಲಿಸಿ, ಜೀವ ಉಳಿಸಿ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಕೇಂದ್ರ ಸಾರಿಗೆ ಇಲಾಖೆಯಿಂದ ಒಂದು ಸೂಚನೆ ಬಂದಿದೆ ಸ್ನೇಹಿತರೆ. ಅದು ಯಾವ ಸೂಚನೆ ಅಂತ ತಿಳಿಯೋಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಇಂಪಾರ್ಟೆಂಟ್ ಹಾಗೆ ಯೂಸ್ಫುಲ್ ಅಪ್ಡೇಟ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಇತ್ತೀಚೆಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಸಖತ್ ವೈರಲ್ ಆಗ್ತಾ ಇದೆ ಅಲ್ವಾ? ಸೆಪ್ಟೆಂಬರ್ 25ರ ಒಳಗೆ ಡ್ರೈವಿಂಗ್ ಲೈಸೆನ್ಸ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡದಿದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ. ಇದನ್ನ ನೋಡಿ ಎಷ್ಟೋ ಜನ ಅಯ್ಯೋ ನನ್ನ ಲೈಸೆನ್ಸ್ ಏನಾಗುತ್ತೋ ಅಂತ ಗಾಬರಿಯಾಗಿ ಟೆನ್ಷನ್ ತಗೊಳ್ತಾ ಇದ್ದಾರೆ. ಅಂದ ಹಾಗೆ ಈ ವಿಷಯದ ನಿಜವಾದ ಅಸಲಿಯತ್ತು ಏನು? ಕೇಂದ್ರ ಸಾರಿಗೆ ಇಲಾಖೆಯ ನಿಯಮಗಳ ಪ್ರಕಾರ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಗಾಬರಿ ಬೇಡ ಸ್ನೇಹಿತರೆ, ಸತ್ಯ ಏನ್ ಗೊತ್ತಾ? ಮೊದಲನೇದಾಗಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರೋದು ಖಂಡಿತ ಒಳ್ಳೆಯದು ಮತ್ತು ಮುಖ್ಯವಾಗಿದೆ. ಯಾಕೆ ಅಂತ ಕೇಳ್ತೀರಾ? ಎಸ್, ಯಾಕೆ ಅಂತಂದ್ರೆ ನಿಮ್ಮ ಟ್ರಾಫಿಕ್ ಇ ಚಲನ್, ಆನ್ಲೈನ್ ಸೇವೆಗಳು, RC ನವೀಕರಣ ಮತ್ತು RTO ತಲುಪಿಸುವ ಪ್ರಮುಖ ಸಂದೇಶಗಳು ಸರಿಯಾಗಿ ತಲುಪಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಸರಿಯಾಗಿರ್ಬೇಕು. ಆದ್ರೆ ಸೆಪ್ಟೆಂಬರ್ 25ರ ಒಳಗೆ ಲಿಂಕ್ ಮಾಡ್ತಿದ್ರೆ ಲೈಸೆನ್ಸ್ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹರಡ್ತಾ ಇರೋದು ಜನರಲ್ಲಿ ಆತಂಕ ಹುಟ್ಟಿಸೋ ವದಂತಿ ಮತ್ತು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನ ಎರಡನೇದಾಗಿ ಫೇಕ್ ಲಿಂಕ್ಗಳ ಬಗ್ಗೆ ಸಖತ್ ಹುಷಾರಾಗಿರಿ ಸ್ನೇಹಿತರೆ. ಈ ತರಹದ ಡೆಡ್ ಲೈನ್ ಮೆಸೇಜ್ಗಳ ಕೆಳಗೆ ಕೆಲವೊಂದ್ಸರಿ ವಂಚಕರು ತಕ್ಷಣ ಇಲ್ಲೇ ಕ್ಲಿಕ್ ಮಾಡಿ ಲಿಂಕ್ ಮಾಡಿ ಅಂತ ನಕಲಿ ಲಿಂಕ್ಗಳನ್ನ ಕಳಿಸ್ತಾರೆ. ಅಂತಹ ಯಾವುದೇ ಅಪರಿಚಿತ ವಾಟ್ಸ್ಆಪ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಹಣ ಕಟ್ಟೋದು ಅಥವಾ OTP ಶೇರ್ ಮಾಡೋದು ಅಡ್ಡದಾರಿ, ಅದು ಸೈಬರ್ ಫ್ರಾಡ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನೀವು ಕೇಳ್ಬೋದೀಗ, ಸರಿ ಹಾಗಿದ್ರೆ ನಾವೀಗ ಏನ್ ಮಾಡ್ಬೇಕು ಶ್ವೇತಾ ಅಂತ ನೀವು ಕೇಳ್ತೀರಾ ಅನ್ಕೊಳ್ಳೋಣ. ಈಗ ನೀವು ಆನ್ಲೈನ್ ಅಲ್ಲಿ ಉಚಿತವಾಗಿ ಲಿಂಕ್ ಮಾಡೋದು ಹೇಗೆ ಅಂತಂದ್ರೆ, ಯಾವುದೇ ಬ್ರೋಕರ್ ಸಹಾಯ ಇಲ್ಲದೆ ಎಲ್ಲಿಗೂ ಹೋಗದೆ ನಿಮ್ಮ ಮೊಬೈಲ್ ಸಂಖ್ಯೆ ಅಪ್ಡೇಟ್ ಅನ್ನ ನೀವೇ ಮಾಡ್ಕೊಳ್ಬಹುದು. ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ ಪರಿವಾಹನ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಂದ್ರೆ parivahan.gov.in ಗೆ ಭೇಟಿ ನೀಡಿ. ಎರಡನೇದಾಗಿ ಆನ್ಲೈನ್ ಸರ್ವಿಸಸ್ ವಿಭಾಗದ ಕೆಳಗೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಆರಿಸ್ಕೊಳ್ಳಿ. ಇನ್ನ ಮೂರನೇದಾಗಿ ನಿಮ್ಮ ರಾಜ್ಯ ಅಂದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ಅದರ್ಸ್ ಮೆನುವಿನಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಆಪ್ಷನ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಲೈಸೆನ್ಸ್ ನಂಬರ್ ಅಂದ್ರೆ ಹುಟ್ಟಿದ ದಿನಾಂಕ ನಮೂದಿಸಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರೋ OTP ಎಂಟರ್ ಮಾಡಿದ್ರೆ ಸಿಸ್ಟಮ್ನಲ್ಲಿ ಅಪ್ಡೇಟ್ ಪೂರ್ಣಗೊಳ್ಳುತ್ತೆ. ಸೊ ಸ್ನೇಹಿತರೆ, ಯಾವುದೇ ಗೊಂದಲಕ್ಕಾಗಲಿ ಫೇಕ್ ಮೆಸೇಜ್ಗಳಿಗಾಗಲಿ ಹೆದರಬೇಡಿ. ಆನ್ಲೈನ್ ಸೇವೆಗಳನ್ನು ಸರಳವಾಗಿ ಪಡೆಯೋದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
5: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
5: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
6: LIC ಹರ್ ಪಲ್ ಆಪ್ಕೆ ಸಾಥ್.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾನು ಹೇಳ್ತಾ ಇದ್ದೀನಿ ಒಂದು ಮುತ್ತಿನ ಕಥೆಯ ಬಗ್ಗೆ. ಅಣ್ಣವರ ಸಿನಿಮಾ ಅಲ್ಲ, ಒಂದು ಮುತ್ತು ಹೇಗೆ ರೆಡಿ ಆಗುತ್ತೆ, ಸಮುದ್ರದ ಆಳದಲ್ಲಿ ಮುತ್ತು ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು, ಮತ್ತು ಇದು ಎಲ್ಲಿ ಸಿಗುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಸಹ ಮುತ್ತಿನ ಹಾರಗಳನ್ನ ಏನಾದರೂ ಹಾಕ್ಕೊಂಡಿದ್ದೀರ ಅಂತಂದರೆ, ಅಥವಾ ಮುತ್ತಿನ ಒಡವೆಗಳನ್ನ ಏನಾದರೂ ಧರಿಸಿದ್ದೀರ ಅಂತಂದರೆ, ಸೊ ನಿಮಗೆ ಆ ಮುತ್ತುಗಳನ್ನು ಧರಿಸಿದಾಗ ಹೇಗನ್ಸಿತ್ತು ಅದರ ಬಗ್ಗೆ ನಮಗೆ ವಾಟ್ಸಪ್ ಮಾಡಿ. ಜೊತೆಗೆ ನೀವೇನಾದರೂ ರೀಸೆಂಟಾಗಿ ಮುತ್ತಿನ ಹಾರಗಳು ಅಥವಾ ಒಡವೆಗಳನ್ನು ತೊಗೊಂಡಿದ್ರೆ ಸೊ ಪ್ರೈಸ್ ಕೂಡ ಎಷ್ಟಿದೆ ಅದ್ರ ಬಗ್ಗೆನೂ ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಈ ಒಂದು ಮುತ್ತಿನ ಕಥೆಯ ಬಗ್ಗೆ ಕೇಳೋದಕ್ಕೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗ್ಲಿಂದ ಹೇಳ್ತಾ ಇದ್ದೆ ನಿಮ್ಗೆ, ಇವತ್ತು ಒಂದು ಮುತ್ತಿನ ಕಥೆಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಒಂದು ಮುತ್ತಿನ ಕಥೆ ಅಣ್ಣವರ ಸಿನಿಮಾ ಕೂಡ ಆಗಿದೆ. ಅದರಲ್ಲೂ ಕೂಡ ಈ ಮುತ್ತನ್ನ ಹೇಗೆ ತಗೊಂಡು ಬರ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಆದ್ರೆ ತಗೊಂಡು ಬರೋದು ಒಂದು ಕಡೆಗಾದ್ರೆ ಈ ಒಂದು ಮುತ್ತು ಹೇಗೆ ಸಮುದ್ರದಲ್ಲಿ ರೆಡಿ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ. ಇವತ್ತಿನ ಶೋನಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಸಮುದ್ರದ ಆಳದಲ್ಲಿರುವಂತಹ ಈ ಮುತ್ತು ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ, ಮತ್ತೆ ಮುತ್ತು ರೆಡಿಯಾದ ನಂತರದಲ್ಲಿ ಅದನ್ನ ಹೇಗೆ ನಾವು ಧರಿಸೋದಕ್ಕೆ ಸಾಧ್ಯ ಆಗುತ್ತೆ, ಇದೆಲ್ಲದರ ಕುರಿತಂತೆ ನಾನು ಕೂಡ ಹೇಳ್ತೀನಿ. ಹಾಗೆ ನಿಮಗೇನಾದರೂ ಮುತ್ತುಗಳ ಬಗ್ಗೆ ಗೊತ್ತಿದೆ ಅಂತಂದ್ರೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಸಮುದ್ರದ ಮುತ್ತನ್ನ ಇಂಗ್ಲಿಷ್ನಲ್ಲಿ ಪರ್ಲ್ಸ್ ಅಂತ ಹೇಳಿ ಕರೀತಾರೆ. ಇದರ ಸ್ಪೆಲ್ಲಿಂಗ್ PERLS, ಪರ್ಲ್ಸ್ ಅಂತ ಕರೀತಾರೆ. ಇದರ ಬಗ್ಗೆ ಕೆಲವು ಸ್ವಾರಸ್ಯಕರವಾದಂತಹ ವಿಷಯಗಳನ್ನ ನಾನು ಇವತ್ತಿನ ಶೋನಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಮುತ್ತುಗಳು ಸಮುದ್ರದಲ್ಲಿ ಸಿಗುವಂತಹ ಎಲ್ಲಾ ಕಪ್ಪೆ ಚಿಪ್ಪುಗಳಲ್ಲೂ ಕೂಡ ಆಗೋದಿಲ್ಲ. ಈ ಒಂದು ಕಪ್ಪೆ ಚಿಪ್ಪಿನ ಒಳಗೆ ಒಂದು ಫಾರಿನ್ ಎಲಿಮೆಂಟ್ ಅಥವಾ ಪ್ಯಾರಾಸೈಟ್ ಆ ಕಪ್ಪೆ ಚಿಪ್ಪಿನ ಒಳಗಡೆ ಹೋದಾಗ ಆಯಿಸ್ಚರ್ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ನೇಕರ್ ಅನ್ನುವಂತಹ ಒಂದು ದ್ರವ್ಯವನ್ನ ರಿಲೀಸ್ ಮಾಡುತ್ತೆ. ಅದರಲ್ಲಿರುವಂತಹ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಎಷ್ಟೋ ಹುಣ್ಣಿಮೆಗಳ ಕಾಲ ಲೇಯರ್ ಬೈ ಲೇಯರ್ ಕವರ್ ಆಗ್ತಾ ಹೋಗುತ್ತೆ ಅಥವಾ ಬೆಳೀತಾ ಹೋಗುತ್ತೆ. ಈ ಪರ್ಲ್ಸ್ ಲೂನಾರ್ ಸೈಕಲ್ಸ್ ನ ಥ್ರೂ ಎನರ್ಜೈಸ್ ಆಗ್ತಾ ಹೋಗುತ್ತೆ, ಅದು ಕೂಡ ವರ್ಷಾನುಗಟ್ಟಲೆ ಎನರ್ಜೈಸ್ ಆಗುತ್ತೆ. ಅದಕ್ಕಾಗಿನೇ ನಮ್ಮ ಸನಾತನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುತ್ತನ್ನ ಚಂದ್ರನ ರತ್ನವಾಗಿ ಸೂಚಿಸಿದ್ದಾರೆ. ಚಂದ್ರ ಸಮುದ್ರದ ಅಲೆಗಳ ಮೇಲೆ ಮಾತ್ರನೇ ಪ್ರಭಾವ ಬೀರಲ್ಲ, ಸಮುದ್ರದ ಆಳದವರೆಗೂ ಕೂಡ ಪ್ರಭಾವವನ್ನ ಬೀರುತ್ತೆ. ಹಾಗೆಯೇ ಇದಕ್ಕೆ ಉದಾಹರಣೆಯಾಗಿ ಸಮುದ್ರದ ಆಳದಲ್ಲಿರುವಂತಹ ಕ್ರ್ಯಾಬ್ ಲಾರ್ವಾ ಸೈಕಲ್ ಇಂದ ಹಿಡಿದು ಈ ರೀತಿ ಮುತ್ತುಗಳಾಗುವವರೆಗೂ ಕೂಡ ಅದರ ಪ್ರಭಾವ ಬೀರುತ್ತೆ. ಹಾಗೆ ಈ ಮುತ್ತುಗಳನ್ನ ರಕ್ಷಣೆಗಾಗಿ ಹುಟ್ಟುವಂತಹ ರತ್ನ ಅಂತ ಕೂಡ ಹೇಳ್ತಾರೆ. ಮುತ್ತುಗಳು ಸಮುದ್ರದ ಸಿಪಿ ಅಥವಾ ಆಯಿಸ್ಚರ್ ಅಥವಾ ಚಿಪ್ಪುಗಳ ಒಳಗೆ ರೂಪುಗೊಳ್ಳುತ್ತೆ. ಚಿಪ್ಪಿನ ಒಳಗೆ ಫಾರಿನ್ ಪಾರ್ಟಿಕಲ್ಸ್ ಅಂತ ನಾನಾಗ್ಲಿ ಏನ್ ಹೇಳಿದೆ, ಸಣ್ಣ ಕಸ ಆಗ್ಲಿ ಅಥವಾ ಸಣ್ಣ ಸಣ್ಣ ಜೀವಿಗಳಾಗ್ಲಿ ಅದು ಸೇರ್ಕೊಂಡಾಗ ನಾಕ್ರೆ ಅಥವಾ ಮದರ್ ಆಫ್ ಪರ್ಲ್ಸ್ ಎನ್ನುವಂತಹ ಒಂದು ದ್ರವ ಸ್ರವಿಸೋದಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ಈ ಮುತ್ತು ರೂಪುಗೊಳ್ಳಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ನಾವು ನೋಡಿದ್ರೆ, ನ್ಯಾಚುರಲ್ ಪರ್ಲ್ಸ್ ಬೇಕಾಗೋದು 6 ತಿಂಗಳಿಂದ ಹಿಡಿದು 5-7 ವರ್ಷಗಳವರೆಗೂ ಕೂಡ ಸಮಯ ಬೇಕಾಗತ್ತೆ. ಕಲ್ಚರಲ್ ಪರ್ಲ್ಸ್ ನ ಕೂಡ ನೀವು ನೋಡಿರ್ತೀರಾ, ಮುತ್ತಿನ ಗಾತ್ರ ಮತ್ತೆ ತಳಿಯನ್ನು ಆಧರಿಸಿ ಸಾಮಾನ್ಯವಾಗಿ 1-3 ವರ್ಷಗಳ ಅವಧಿ ಬೇಕಾಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮುತ್ತುಗಳನ್ನ ನಾವು ಸಮುದ್ರದಿಂದ ತಂದು ಹಾಗೇನೆ ಧರಿಸೋದಕ್ಕಾಗತ್ತ ಅಂತ ಕೇಳಿದ್ರೆ ಅದು ಆಗುದಿಲ್ಲ, ಯಾಕಂದ್ರೆ ಅದನ್ನ ಪ್ರೋಸೆಸ್ ಮಾಡಿದ ನಂತರದಲ್ಲೇನೆ ಬಳಸೋದಕ್ಕಾಗೋದು. ಈ ಸಿಪಿಯಿಂದ ಮುತ್ತನ್ನ ಹೊರತೆಗೆದ ನಂತರದಲ್ಲಿ ಅದನ್ನ ನೇರವಾಗಿ ಮಾರಾಟ ಮಾಡೋದಿಲ್ಲ. ಹೊರತೆಗೆದ ಮುತ್ತುಗಳನ್ನ ಮೊದಲಿಗೆ ವಾಶ್ ಮಾಡ್ತಾರೆ, ಮತ್ತೆ ಅದನ್ನ ಸಾರ್ಟಿಂಗ್ ಕೂಡ ಮಾಡ್ತಾರೆ. ಅದರ ಹೊಳಪು ಮತ್ತೆ ಬಣ್ಣಕ್ಕೆ ಅನುಗುಣವಾಗಿ ವಿಂಗಡಣೆ ಮಾಡಿ ಸಣ್ಣ ಪ್ರಮಾಣದಲ್ಲಿ ಬ್ಲೀಚಿಂಗ್ ಅಥವಾ ಪಾಲಿಶಿಂಗ್ ಮಾಡಿ ಅದರ ನೈಸರ್ಗಿಕ ಹೊಳಪನ್ನ ಹೆಚ್ಚು ಮಾಡ್ತಾರೆ. ಆ ನಂತರ ಆಭರಣ ತಯಾರಿಕೆಗೆ ಅದು ಬಳಕೆಯಾಗುತ್ತೆ. ಇನ್ನೊಂದು ರೋಚಕವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ಜೀವಂತ ಜೀವಿಯಿಂದ ಸಿಗುವಂತಹ ಏಕೈಕ ರತ್ನ ಅಂತಾನೆ ಇದನ್ನ ಹೇಳ್ಬೋದು. ಜಗತ್ತಿನ ಎಲ್ಲ ರತ್ನಗಳು ಅಂದ್ರೆ ವಜ್ರ, ಕೆಂಪು ಇತ್ಯಾದಿ ಭೂಮಿಯ ಅಡಿಯಲ್ಲಿ ಸಿಗುವಂತಹ ಖನಿಜಗಳಾದ್ರೆ ಮುತ್ತು ಮಾತ್ರ ಜೀವಂತ ಜೀವಿಯೊಳಗೆ ತಯಾರಾಗುವಂತಹ ಏಕೈಕ ನೈಸರ್ಗಿಕ ರತ್ನ ಅಂತಾನೆ ಹೇಳ್ಬೋದು. ಅದಕ್ಕೆ ಇದನ್ನ ಓಷನ್ ಆರ್ಗ್ಯಾನಿಸಮ್ ಅಂತ ಕೂಡ ಕರೀತಾರೆ. 10 ವರ್ಷದಲ್ಲಿ ಒಂದು ಮಾತ್ರ ನೈಸರ್ಗಿಕ, ನಿಸರ್ಗದಲ್ಲಿ ಸಿಗುವಂತಹ ಪ್ರತಿ 10,000 ಸಿಪ್ಪಿಗಳಲ್ಲಿ ಕೇವಲ 1ರಲ್ಲಿ ಮಾತ್ರ ನೈಸರ್ಗಿಕ ಮುತ್ತು ಸಿಗುವಂತಹ ಸಾಧ್ಯತೆ ಇರುತ್ತೆ ಅಂತ ಕೂಡ ಅಧ್ಯಯನಗಳು ತಿಳಿಸಿದವೆ. ಮತ್ತೆ ಬೇರೆ ಬೇರೆ ಬಣ್ಣಗಳ ಮುತ್ತುಗಳು ಕೂಡ ನೀವು ನೋಡಬಹುದು. ಮುತ್ತುಗಳು ಕೇವಲ ಬಿಳಿ ಬಣ್ಣದಲ್ಲಿ ಮಾತ್ರ ಅಲ್ಲದೆ ಗುಲಾಬಿ, ಕಪ್ಪು, ಚಿನ್ನದ ಬಣ್ಣ, ಹಸಿರು ಮತ್ತೆ ನೇರಳೆ ಬಣ್ಣಗಳಲ್ಲೂ ಕೂಡ ಸಿಗುತ್ತೆ. ಇದರ ಇತಿಹಾಸವನ್ನು ಕೂಡ ನೋಡ್ತೀವಿ ಅಂತಂದ್ರೆ, ರೋಮನ್ ಸಾಮ್ರಾಜ್ಯದಲ್ಲಿ ಮುತ್ತುಗಳು ಎಷ್ಟು ದುಬಾರಿಯಾಗಿತ್ತು ಅಂತಂದ್ರೆ, ರೋಮನ್ ಜನರಲ್ ಒಬ್ರು ತಮ್ಮ ತಾಯಿಯ ಮುತ್ತಿನ ಕಿವಿ ಒಲೆಯನ್ನ ಮಾರಿ ಇಡೀ ಸೈನ್ಯದ ಯುದ್ಧದ ವೆಚ್ಚವನ್ನ ಭರಿಸಿದ್ರಂತೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಹಾಗಾದರೆ ಇವತ್ತು ನಾನು ನಿಮಗೆ ತಿಳಿಸಿರುವಂಥದ್ದು ಈ ಆ್ಯಪು ಮೆರ್ಲಿನ್ ಬರ್ಡ್ ಐಡಿಯಾ ಆ್ಯಪ್ ಆಗಿರುತ್ತೆ. ಸೊ ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹುಡುಕಿದ್ರೆ ಮೆರ್ಲಿನ್ ಬರ್ಡ್ ಐಡಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ಈ ಆ್ಯಪ್ನ ಮುಖ್ಯ ವೈಶಿಷ್ಟ್ಯತೆ ಏನಂತಂದರೆ, ನಿಮ್ಮ ಸ್ಮಾರ್ಟ್ಫೋನಲ್ಲಿ ಪಕ್ಷಿಗಳ ಧ್ವನಿ ಅಥವಾ ಅವುಗಳ ಕೂಗುವಂತಹ ಶಬ್ದವನ್ನು ನೀವು ರೆಕಾರ್ಡ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ನೀವು ಸರ್ಚ್ ಮಾಡಿದ್ರೆ ಅದು ಯಾವ ಪಕ್ಷಿ ಅಂತೇಳಿ ಕೂಡ ಐಡೆಂಟಿಫೈ ಮಾಡಿ ಹೇಳುತ್ತೆ. ಇಲ್ಲ, ನಿಮ್ಗೆ ಏನಾದರೂ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ, ನೀವು ಆ ಒಂದು ಲೈವ್ ಆಗಿನೇ ಪಕ್ಷಿ ಕೂಗ್ತಾ ಇದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡಿ ಅಲ್ಲಿ ಕೂಡ ನೀವು ಏನು ಐಡೆಂಟಿಫೈ ಮಾಡಿಕೊಂಡು ಯಾವ ಪಕ್ಷಿ ಅಂತೇಳಿ ಗುರುತಿಸ್ಬೋದು. ಅದೇ ರೀತಿನಲ್ಲೇ ಫೋಟೋ ತೆಗೆಯೋದ್ರ ಮೂಲಕನೂ ನೀವು ಆ ಪಕ್ಷಿಯ ಕೂಗು ಹೇಗಿರುತ್ತೆ, ಆ ಪಕ್ಷಿಯ ಡೀಟೇಲ್ಗಳನ್ನ ಪಡ್ಕೊಳ್ಬೋದು ಈ ಆ್ಯಪ್ನ ಮೂಲಕ. ಮತ್ತು ಅದು ಯಾವ ರೀತಿಯಲ್ಲಿ ಕೂಗುತ್ತೆ, ಯಾವ ಬಣ್ಣದಲ್ಲಿರುತ್ತೆ, ಇದೆಲ್ಲದನ್ನು ಕೂಡ ಇನ್ ಡೀಟೇಲಾಗಿ ಗಮನಿಸ್ಬೋದು. ಹಾಗೆ ಆ ಪಕ್ಷಿಯ ಬಗ್ಗೆ ನಿಮಗೇನಾದ್ರು ಇನ್ಫಾರ್ಮೇಷನ್ಗಳು ಬೇಕು ಅಂತಂದರೆ ಅಲ್ಲೇ ಪ್ರಶ್ನೆ ಕೇಳೋದಕ್ಕೆ ಕೂಡ ಇರುತ್ತೆ. ಅಲ್ಲೇ ನೀವು ಏನೇನು ವಿಚಾರಗಳಿದ್ದಾವೆ ಅದನ್ನು ಪ್ರಶ್ನೆ ಕೇಳೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ಪಡ್ಕೋಬೋದು. ಹಾಗೆ ಇದರ ಇನ್ ಡೆಪ್ತ್ ಡೀಟೇಲ್ ಬೇಕು ಅಂತಂದರೆ ಕೂಡ ಅದರಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ. ಆಫ್ಲೈನಲ್ಲೂ ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ, ಆ್ಯಂಡ್ ಆನ್ಲೈನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಫ್ರೀ ವರ್ಷನಲ್ಲಿ ಇರುವಂತಹ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಹತ್ತಿರ ಸುತ್ತಮುತ್ತದಲ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಪಕ್ಷಿಯ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಬೇಕು ಅಂತ ಇದ್ದರೆ, ಸೊ ಈ ಆ್ಯಪ್ನ ಮೂಲಕ ಖಂಡಿತವಾಗ್ಲೂ ಎಲ್ಲ ವಿಷಯಗಳನ್ನ ಕೂಡ ತಿಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಈಗ ಎಷ್ಟೋ ಮಕ್ಕಳಿಗೆ ಪಕ್ಷಿಗಳನ್ನ ನೋಡಿರೋದಕ್ಕೆ ಕೂಡ ಸಾಧ್ಯ ಇರಲ್ಲ, ಆ ರೀತಿಯ ಪಕ್ಷಿಗಳನ್ನು ಕೂಡ ನೀವು ಇಲ್ಲಿ ತೋರಿಸಿ ಅದರ ಇನ್ಫಾರ್ಮೇಷನ್ನ ಅವರಿಗೆ ತಿಳಿಸ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಆ್ಯಪ್ ಬಿಲ್ಡ್ ಆಗಿರುವಂಥದ್ದು, ಇದನ್ನು ನೀವು ಕೂಡ ಯೂಸ್ ಮಾಡಿ ಹಾಗೆ ನಿಮ್ಮ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವೆಷ್ಟೊಂದು ಪಕ್ಷಿಗಳನ್ನ ನೋಡಿರ್ತೀವಿ, ಆ ಪಕ್ಷಿಗಳ ಡೀಟೇಲ್ಸ್ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಲೈವ್ ಆಗಿ ಈ ರೀತಿಯ ಪಕ್ಷಿಗಳ ಇನ್ಫಾರ್ಮೇಷನ್ಗಳನ್ನ ನಾವು ಪಡ್ಕೊಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಇನ್ಫಾರ್ಮೇಷನ್ಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ನಾ ತೊಗೊಂಡು ಬರ್ತೀನಿ. ಹಾಗೆ ನೀವೇನಾದ್ರೂ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳಬೇಕು ಅಂತಾದರೆ ಅಥವಾ ನೀವು ನೋಡಿರುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ ಕಳಿಸೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ನಿಮ್ಮ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
6: ಹೌದಾ, ಅದ್ ಹೇಗೆ?
7: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ ಎಲ್ಐಸಿ ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ ಎಲ್ಐಸಿ ಆಪ್ ಡೌನ್ಲೋಡ್ ಮಾಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
8: ಅಮ್ಮ, ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ಪಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಸಮಯ ಏನೋ 6:30 ಆಯಿತು, ಹಾಗಿದ ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಯಿತು. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್, ಪ್ರತಿಯೊಬ್ಬರು ಬಿಸ್ನೆಸ್ ಮ್ಯಾನ್ನ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಸ್ಟ್ರಗಲಿಂಗ್ ಸ್ಟೋರಿ ಇರುತ್ತೆ, ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಸಕ್ಸಸ್ ಅನ್ನ ಕಂಡಿರುವಂತಹ ಸ್ಟೋರೀಸ್ ಕೂಡ ಇರುತ್ತೆ. ಹೀಗೆಲ್ಲ ಇರುವಾಗ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತಹ ಎಸ್ ಧನಶೇಖರ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಸೊ ಈ ಒಂದು ಕಾಂಕ್ರೀಟ್ ಪ್ರಾಡಕ್ಟ್ಸ್ ನಲ್ಲಿ ಏನೆಲ್ಲ ಇದೆ, ಯಾವ ರೀತಿಯ ಅಡ್ವಾಂಟೇಜಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾನೇ ವಿವರಣೆಯನ್ನ ನೀಡ್ತಾ ಇದ್ರು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನ ಬಗ್ಗೆ ಇನ್ನಷ್ಟು ಮಾತಾಡೋಕೆ ವಿಷಯಗಳು ಇದೆ. ಹಾಗೆ ಧನಶೇಖರ್ ಸರ್ ಜೊತೆ ಬಿಸ್ನೆಸ್ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ಸರ್ ನಮಸ್ತೆ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ನಿನ್ನೆಯ ಕಾರ್ಯಕ್ರಮದಲ್ಲಿ ಈ ಒಂದು DCP ಅಂದ್ರೆ ಧನಶೇಖರ್ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇದೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ನೀಡ್ತಾ ಇದ್ರಿ. ಸರ್, ಹಾಗಿದ್ರೆ ನೀವು ನಿಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಈ ಒಂದು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಗಳನ್ನ ಎಷ್ಟು ದಿನ ತನಕ ನಿಮ್ಮ ಒಂದು ಶಾಪ್ ನಲ್ಲಿ ಅಥವಾ ಫ್ಯಾಕ್ಟರಿಯಲ್ಲಿ ಸ್ಟೋರ್ ಮಾಡಬಹುದು, ಅದ್ರ ಬಗ್ಗೆ ಹೇಳ್ಬಹುದಾ?
17: ಇದು ಕ್ವಾಲಿಟಿ ಬರಲ್ಲ, ಇದು ಕಾಂಕ್ರೀಟ್ ಆದ್ರಿಂದ ಮಳೆಗೆ ಎಷ್ಟೇ ಆದ್ರೂ ಸಹ ಏನು ಆಗೋದಿಲ್ಲ, ಇದು ಏನು ಆಗಲ್ಲ, ಬಿಸಿಲಿಗೆ ಏನು ಆಗಲ್ಲ.
16: ನಮ್ಮ ಪುನೀತ್ ಸರ್ ಹೇಳ್ತಾರಲ್ಲ, ಮಳೆಯೇ ಬರಲಿ ಬಿಸಿಲೇ ಬರಲಿ ಏನು ಆಗಲ್ಲ ಅಂತ ಹೇಳಿ, ಆ ರೀತಿಯ ನಿಮ್ಮ ಬ್ರಿಕ್ಸ್ ಗಳಿದೆ ಅಲ್ವಾ ಸರ್?
17: ಹೌದು, ಇದರಂದ್ರೆ ನಮ್ಮಲ್ಲಿ ಏನಂತೀವಿ, ನಮ್ಮ ಪ್ರತಿ ಕುಟುಂಬ ತನ್ನ ಮನೆ ಕಟ್ಕೊಳ್ಳುವಾಗ ಅದು ಕೇವಲ ಇಟ್ಟಿಗೆ ಸಿಮೆಂಟ್ ಅಲ್ಲ, ಅದು ಅದರ ಕನಸಿನ ಪ್ರಪಂಚ ಅಂತ ಹೇಳ್ತೀವಿ. ನಿಮ್ಮ ಪ್ರಪಂಚದಲ್ಲಿ ಇರ್ತೀರಾ ನೀವು. ನಿಮ್ಮ ಇಟ್ಟಿಗೆಗಳಿಂದ ನಿರ್ಮಿತ ಮನೆಗಳು, ಅಂದರೆ ನಮ್ಮ ಇಟ್ಟಿಗೆಗಳಿಂದ ನಿರ್ಮಿತ ಮನೆಗಳು, ನೂರಾರು ಕುಟುಂಬಗಳು ಸಂತೋಷದಿಂದ ಜೀವನ ನಡೆಸ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಮೇಡಮ್.
1: ಸರ್, ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು 3 ವರ್ಷ ಆಯಿತು ಅಂತ ಹೇಳಿದ್ರಿ, 3 ವರ್ಷದಿಂದ ಬಿಸ್ನೆಸ್ ಹೇಗಿದೆ ಸರ್?
17: ಪರವಾಗಿಲ್ಲ ಮೇಡಮ್, ಎಲ್ಲ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಸರ್ಕಾರದ ಮಟ್ಟದಲ್ಲೂ ಸಹ ಚೆನ್ನಾಗಿ ಬಂದಿದೆ. ಅಂದರೆ ಈ ಹೊಸ ಐಟಮ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅಲ್ಲೂ ಸಹ ನಮಗೆ ಒಳ್ಳೆಯ ಒಂದು ಮಾರಲ್ ಸಪೋರ್ಟ್ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಇಂಜಿನಿಯರ್ಸ್ಗಳು ಏನಿದ್ದಾರೆ ಇದ್ರ ಬಗ್ಗೆ ಅವರಿಗೂ ಸಹ ಮಾಹಿತಿ ಕೊಟ್ಟಾಗ ಪ್ರೈವೇಟ್ ಇಂಜಿನಿಯರ್ಸ್ ಸಹ ಇದನ್ನು ಬಳಕೆ ಮಾಡೋದ್ರೊಳಗೆ ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ. ಆದ್ರೆ ನನಗೆ ಒಂದು ಸಂತೋಷ ಆಗ್ತಿದೆ ಮೇಡಮ್.
1: ಯಾಕಂದ್ರೆ ಈಗ ಅಟ್ ಪ್ರೆಸೆಂಟ್ ಬಿಸ್ನೆಸ್ ಮಾರ್ಕೆಟಿಂಗ್ ಹೇಗಿದೆ ಅಂದ್ರೆ, ಹೊಸ ಪ್ರಾಡಕ್ಟ್ನ ಎಲ್ಲ ಕಡೆ ತಲುಪಿಸೋದು ತುಂಬಾನೇ ಕಷ್ಟವಾದ ವಿಷಯ ಆಯ್ತಾ. ಯಾಕಂದ್ರೆ ಜನ ಯಾರು ಒಪ್ಕೊಳ್ಳಲ್ಲ ಹೊಸ ಪ್ರಾಡಕ್ಟ್ ಅನ್ನುವಾಗ, ಅಯ್ಯೋ ಅದು ಹೇಗೋ ಏನೋ, ಅದರಿಂದ ಅಡ್ವಾಂಟೇಜ್ ಜಾಸ್ತಿ ಇದೆಯೋ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆಯೋ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತಾರೆ. ಸೊ ನೀವು ಇದನ್ನ ಎಲ್ರಿಗೂ ಆಲ್ಮೋಸ್ಟ್ 3 ವರ್ಷದಿಂದ ಸಪ್ಲೈ ಮಾಡ್ತಿದ್ದೀರಾ ಅನ್ನುವಾಗ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಸರ್?
17: ಕನ್ವಿನ್ಸ್ ಮಾಡೋಕ್ಕೆ ಫಸ್ಟ್ ನಾವು ಇದನ್ನ ಮೌತ್ ಟು ಮೌತ್ ಅಂದರೆ ಈ ಬಗ್ಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದ್ವಿ. ಆಮೇಲೆ ಇಂಜಿನಿಯರ್ಸ್ ಮೀಟ್ ಮಾಡಿದ್ವಿ, ಇಂಜಿನಿಯರ್ಸ್ ಮೀಟಿಂಗಲ್ಲೂ ಸಹ ಇದನ್ನು ಪ್ರಮೋಟ್ ಮಾಡಿದ್ವಿ. ಇದ್ರ ಬಗ್ಗೆ ಒಂದು 3-4 ಸೆಮಿನಾರ್ಸ್ ಸಹಗಳನ್ನು ಮಾಡಿ ಎಲ್ಲರಿಗೂ ತಲುಪಿಸುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಮೇಡಮ್.
1: ಸೂಪರ್. ಸೊ ಯಶಸ್ಸನ್ನ ಕಾಣ್ತಾ ಇದ್ದೀರಾ ಸರ್?
17: ಖಂಡಿತ ಮೇಡಮ್,
1: ಖಂಡಿತ ಕಾಣ್ತಾ ಇದ್ದೀರಾ. ಓಕೆ. ಸೊ ನೀವೇ ಹೇಳ್ದ ಹಾಗೇನೆ ಇಲ್ಲಿ ಕಾಂಟ್ರಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ಸ್ಗಳು ಎಲ್ರಿಗೂ ಕೂಡ ಈ ಒಂದು ವಿಷಯವನ್ನ ಹೇಳ್ತಾ ಇದ್ದೀರಾ. ಹಾಗೆ ಈ ಒಂದು ಬ್ರಿಕ್ಸ್ಗಳು ನಮ್ಮ ಶಿವಮೊಗ್ಗಕ್ಕಷ್ಟೇ ಸೀಮಿತನಾ ಅಥವಾ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಗೂ ಸಪ್ಲೈ ಆಗ್ತಿದೆಯಾ?
17: ಇದು ಬರೀ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಆಗ್ತಾ ಇದೆ. ಹೊರ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಉತ್ಸುಕನಾಗಿದ್ದೇನೆ. ನೆಕ್ಸ್ಟ್ ಬೇರೆ ಪಕ್ಕದಲ್ಲಿ ಅಂದ್ರೆ ನನ್ನ ಹುಟ್ಟಿದ ತವರೂರು ಅಂತಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಇದು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿದೆ.
1: ಮನಸ್ಸಲ್ಲಿದೆ. ಸೂಪರ್. ಅದಕ್ಕೆ ಆಲ್ ದ ಬೆಸ್ಟ್ ಸರ್, ಚೆನ್ನಾಗಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಹಾಗೇನೆ ಧನ್ರಾಜ್ ಸರ್, ಸಾರಿ ಧನ್ಶೇಖರ್ ಸರ್, ಈಗ ನಿಮ್ಮ ಈ ಒಂದು ಬ್ರಿಕ್ಸ್ ಏನಿದೆ ಸಪ್ಲೈ ಮಾಡಿ

0: ಇರಲ್ಲ, ಟ್ರಾನ್ಸ್ಪೋರ್ಟೇಶನ್ ಹೇಗೆ ನಿಮ್ದೇ ಇರುತ್ತೋ ಅಥವಾ ಅಲ್ಲಿ ಯಾರು ಮನೆ ಕಟ್ಟಿಸ್ತಾ ಇರ್ತಾರೋ ಅವರೇನೆ ತರಿಸ್ಬೇಕಾ?
1: ಇದು ಟ್ರಾನ್ಸ್ಪೋರ್ಟೇಶನ್ ನಮ್ದೇ ಇರುತ್ತೆ. ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಶನ್ ಸಹ ನಮ್ಮ ಪಾಲ್ ಫಿಂಗರ್ ಟ್ರಕ್ ಇದೆ, ಅದರೊಳಗೆ ಅದು ಕ್ರೇನ್ ಅಟ್ಯಾಚ್ಮೆಂಟ್ ಇರುತ್ತೆ, ಆ ಟ್ರಕ್ ಅಲ್ಲೇ ಲೋಡಿಂಗ್ ಆಗುತ್ತೆ, ಅನ್ಲೋಡಿಂಗ್ ಆಗುತ್ತೆ.
0: ಅಲ್ಲಿಗೆ ಮ್ಯಾನ್ ಪವರ್ ಕೂಡ ಬೇಡ?
1: ಮ್ಯಾನ್ ಪವರ್ ಸಹ ಇಲ್ಲ. ಅದೇ ನಮ್ಮ ಬ್ಯೂಟಿ,
0: ಬ್ಯೂಟಿ ಆಫ್ ದ ಬಿಸ್ನೆಸ್. ಹಾಗೆ ಧನಶೇಖರ್ ಸರ್, ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ನಂಗೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ಹೊಸದಾಗಿ ಮನೆ ಕಟ್ಟಿಸ್ಬೇಕು, ಹಾಗೆ ಇದೇ ಬ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಕೂಡ ಅನಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಬ್ರಿಕ್ಸ್ಗೂ ಮಾಮೂಲಿ ಬ್ರಿಕ್ಸಿಗೂ, ಅಂದ್ರೆ ಸಿಮೆಂಟ್ ಇಟ್ಟಿಗೆಗೂ, ನಿಮ್ಮ ಸಿಮೆಂಟ್ ಇಟ್ಟಿಗೆಗೂ ಏನು ಬೆಲೆಯ ವ್ಯತ್ಯಾಸ ಇದೆ ಸರ್?
1: ಬೆಲೆಯಲ್ಲಿ ವ್ಯತ್ಯಾಸ ಕಮ್ಮಿ ಇದೆ. ಅದೇ ರೀತಿ ನಿಮಗೆ ಅತ್ಯಂತ ವೇಸ್ಟೇಜ್ ಇದೆಯಲ್ಲ, ಶೂನ್ಯ ಅಥವಾ ಅತ್ಯಂತ ಕಡಿಮೆ ವೇಸ್ಟೇಜು, ಅಳತೆಯಲ್ಲಿ ಖಾತ್ರಿ ಇದೆ, ಆಕಾರ ಕ್ರಮಬದ್ಧತೆ ಇದೆ, ಆಮೇಲೆ ಹೆಚ್ಚುವರಿ ದಪ್ಪ ಮುಂತಾದ ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರುವ ನಮ್ಮ ಇಟ್ಟಿಗೆಯನ್ನು ಸಾಂಪ್ರದಾಯಿಕ ಇಟ್ಟಿಗೆಯ ಬದಲು, ಅಂದರೆ ರೆಡ್ ಬ್ರಿಕ್ಸ್ ಬದಲಿಗೆ ಬಳಸಿದರೆ 12% ನಿಮ್ಮ ಟೋಟಲ್ ಕಾಸ್ಟಲ್ಲಿ ಉಳಿತಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಫಸ್ಟ್.
0: ಓಹ್, 12% ಉಳಿತಾಯ ಆಗುತ್ತೆ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಧನಶೇಖರ್ ಸರ್ ಹೇಳ್ತಾ ಇದ್ರು ಮಾಮೂಲಿ ಇಟ್ಟಿಗೆಗೂ ಹಾಗೆ ಈ ಒಂದು ಇಟ್ಟಿಗೆಗೂ ಎಷ್ಟೊಂದೆಲ್ಲ ವ್ಯತ್ಯಾಸ ಇದೆ, ಜೊತೆಗೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಸುಮಾರು 12% ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಈ ಒಂದು ಕಾಂಕ್ರೀಟ್ ಬ್ರಿಕ್ಸ್ ಅಲ್ಲಿ ಮತ್ತಿನ್ನೇನೆಲ್ಲ ವಿಶೇಷತೆ ಇದೆ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಹೋಗಿ ಬರಲೇ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲ್ಲೇ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

0: ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವೆ ಮೊದಲು ತೊಲಗು ನೀನು.
1: ಅರೆ ಬಂದಳೋ ಬಂದಳೋ ಕಾಂಚನ ಕಾಂಚನ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಸ್ ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಿಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದ ಬಿಸ್ನೆಸ್, ಅದೇನೆ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಕಾಂಕ್ರೀಟ್ ಇಂದ ತಯಾರಿಸಿದಂತಹ ಡ್ರೈನೇಜಸ್ ಇರ್ಬೋದು, UGD ಚೇಂಬರ್ಸ್ ಇರ್ಬೋದು, ಲೇಔಟ್ ಆಗಿರ್ಬೋದು, ಹಾಗೆ ಪಾರ್ಕಿಂಗ್ ಲೇಔಟ್ಸ್ ಗಳಾಗಿರ್ಬೋದು, ಇನ್ನು ಪ್ರೀಕಾಸ್ಟ್ ಕಾಂಪೌಂಡರ್ ವಾಲ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತಹ ಧನಶೇಖರ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ, ಈಗ ಮಾಮೂಲಿ ಕೆಂಪು ಇಟ್ಕೆಗೂ ಹಾಗೆ ನಿಮ್ಮಲ್ಲಿ ತಯಾರು ಮಾಡಿದಂತಹ ಕಾಂಕ್ರೀಟ್ ಇಟ್ಕೆಗೂ ಏನೆಲ್ಲ ವ್ಯತ್ಯಾಸ ಇದೆ ಅಂತ ಸರ್ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಇಟ್ಟಿಗೆಯನ್ನ ಎತ್ತಿ ನೋಡುವಾಗ ನಿಮ್ಮ ಇಟ್ಟಿಗೆ ಸ್ವಲ್ಪ ವೇಟ್ ಅಂತ ಅನ್ಸುತ್ತೆ ಸರ್. ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ?
5: ವೇಟ್ ಜಾಸ್ತಿ ಬರಲ್ಲ, ಯಾಕಂದ್ರೆ ನಮ್ದು ಅಕ್ಯುರೇಸಿ ಇರುತ್ತೆ, ಅಂದ್ರೆ ಲೆಂತ್ ವಿಡ್ತ್ ಹೈಟ್ ಎಲ್ಲ ಒಂದೇ ರೀತಿ ಇರುತ್ತೆ. ಆದ್ರಿಂದ ನಮ್ಮ ಒಂದು ಇಟ್ಟಿಗೆ 3 kg 700 gram ಬರುತ್ತೆ, ಕೆಂಪು ಇಟ್ಟಿಗೆ 3 kg 400 gram ಬರುತ್ತೆ. ಆ 300 gram ಯಾಕೆ ವ್ಯತ್ಯಾಸ ಬರುತ್ತೆ ಅಂದ್ರೆ 10% ಇಟ್ಟಿಗೆ ನಮ್ಮ ಅಂದ್ರೆ ಕೆಂಪು ಇಟ್ಟಿಗೆಯಲ್ಲಿ 10% ಇಟ್ಟಿಗೆ ಕಮ್ಮಿ ನಮ್ಮಲ್ಲಿ ಬಳಕೆ ಆಗುತ್ತೆ. ನಿಮಗೆ 400 ಇಟ್ಟಿಗೆ ಕೆಂಪು ಇಟ್ಟಿಗೆ ಬೇಕು ಅಂದ್ರೆ ನಮ್ಮ ಇಟ್ಟಿಗೆ 360 ಸಾಕು. ಹಾಗೆ ಇದು 1 cubic meter ಲೆಕ್ಕದಲ್ಲಿ ಹಾಕ್ತಿವಿ ನಾವು. ನಮ್ಮ ಇಟ್ಟಿಗೆ 425, ಕೆಂಪು ಇಟ್ಟಿಗೆ 455. ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದು ನಾನು ಒಂದು ಮಾನದಂಡವನ್ನು ನೋಡಿದಾಗ ಎಷ್ಟು ಮಾಡ್ತೀವಿ. ಆಮೇಲೆ ಅಳತೆಯಲ್ಲಿ ನಮ್ಮಲ್ಲಿ 99% ಆಕ್ಯುರೇಸಿ ಇರುತ್ತೆ. ಅದೇ ರೆಡ್ ಬ್ರಿಕ್ಕಲ್ಲಿ 98% ಇರುತ್ತೆ. ಆಕಾರದಲ್ಲಿ ಕ್ರಮಬದ್ಧತೆ ಅಂತೀವಿ, ಅದು 99% ಇರುತ್ತೆ. ಕೆಂಪು ಇಟ್ಟಿಗೆಯಲ್ಲಿ 95% ಇರುತ್ತೆ. ವಕ್ರತೆ ಅಂತೀವಿ, ವಾರ್ಪಿಂಗ್, ಅದು ಎಷ್ಟು ಪರ್ಸೆಂಟ್ ಇರುತ್ತೆ ನಮ್ಮಲ್ಲಿ ಅಂದರೆ 0.25 mm ಇರುತ್ತೆ, ಆದರೆ ಕೆಂಪು ಇಟ್ಟಿಗೆಯಲ್ಲಿ 1% ಇರುತ್ತೆ. ಬಿಳಿಚಿಕೊಳ್ಳುವಿಕೆ ಅಂತೀವಿ ಅದನ್ನ, ಅದು ಇದಾಗತ್ತೆ ಅಂತ, ಅದು ನಮ್ಮಲ್ಲಿ ಇಲ್ಲ, ಕೆಂಪು ಇಟ್ಕೆಯಲ್ಲಿ ಇದೆ. ಸಂಕುಚನ ಸಾಮರ್ಥ್ಯ ಅಂದರೆ ನಮ್ಮ ಕಂಪ್ರೆಷನ್ ಸ್ಟ್ರೆಂತ್ ಎಷ್ಟಿರುತ್ತೆ ನಮ್ಮ ಇಟ್ಕೆಯಲ್ಲಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ 12% ಇದೆ ನಮ್ಮದು. ಅಂದರೆ 12 ನಮ್ಮಲ್ಲಿ 12 MPa ಅಂತ ಹೇಳ್ತೀವಿ. ಅಂದರೆ ನಮ್ದು ಆ್ಯಕ್ಚುಲಿ ಬ್ರಿಕ್ಸ್ ಎಲ್ಲ ನಮ್ಮದು 18 MPa ಮೇಲೆ ಬರುತ್ತೆ, ಬ್ಲಾಕ್ಸ್ ಎಲ್ಲ 7 MPa ಮೇಲೆ ಬರುತ್ತೆ. ಇದೇ ರೀತಿ ಕೆಂಪು ಇಟ್ಕೆ ಬಂದುಬಿಟ್ಟು 4 MPa ಮಾತ್ರ ಬರುತ್ತೆ. ವಾಟರ್ ಅಬ್ಸರ್ಪ್ಷನ್ಸ್ ಹೇಳ್ತೀವಿ ಅಂದರೆ ನೀರು ಹಿಂಗುವಿಕೆ, ನೀರು ಹೀರುವಿಕೆ ಅಂತೀವಿ. ಇಟ್ಕೆ ನೀರು ಎಷ್ಟು ವಾಟರ್ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದು ಸಹ ಏನಾಗುತ್ತೆ, ಸಿಮೆಂಟ್ ಇಟ್ಕೆಯಲ್ಲಿ less than 8%, ಅದೇ ಕೆಂಪು ಇಟ್ಕೆಯಲ್ಲಿ more than 12%.
6: ಸೊ ಇಲ್ಲಿ ಮಳೆ ಬಂದಾಗೂ ಹೆಚ್ಚು ಗೋಡೆ ತಂಡಿ ಆಗೋದಿಲ್ಲ.
5: ಆಮೇಲೆ ಇಟ್ಟಿಗೆಗೆ ಬಳಸ್ಕೊಂತ ಗಾರೆ ಪ್ರಮಾಣ ಅಂದ್ರೆ ಏನಂತೀವಲ್ಲ ಮಡ್ಡಿ ಅಂತ ಹೇಳ್ತೀವಲ್ಲ, ಆ ಪ್ರಮಾಣ ಸಹ ನಮ್ಮ ಇಟ್ಕೆಗೆ 19% ಸಾಕು ಮಡ್ಡಿ, ಅದೇ ಕೆಂಪು ಇಟ್ಕೆಗೆ 25% ಬೇಕು.
4: ಎಲ್ಲಾ ರೀತಿಯಿಂದ ನೋಡಿದಾಗ ಕೂಡ ನಿಮ್ಮ ಈ ಒಂದು ಬ್ರಿಕ್ಸ್ ಏನಿದೆ, ಸಿಮೆಂಟ್ ಬ್ರಿಕ್ಸ್ ಗಳು ತುಂಬಾನೇ ಉಪಯೋಗಕಾರಿ, ಹಾಗೆ ದೀರ್ಘ ಬಾಳಿಕೆ ಕೂಡ ಬರುತ್ತೆ ಅಲ್ವಾ ಸರ್?
5: ಹೌದು, ಖಂಡಿತ ಹೌದು. ಹಾಗೆ ನಮ್ಮಲ್ಲಿ ಏನಾಗುತ್ತೆ, ನಿಮಗೆ ಸಾಗಾಣಿಕೆ ವೆಚ್ಚ ಇದೆಯಲ್ಲ, ಟೈಮ್ ಸಹ ಇದಾಗುತ್ತೆ. ಆಮೇಲೆ ನಮ್ಮಲ್ಲಿ ವೇಸ್ಟೇಜ್ ಇರಲ್ಲ, 1% ಆಫ್ ವೇಸ್ಟ್ ಮಾತ್ರ ಬರುತ್ತೆ, ಅದೇ ಕೆಂಪು ಇಟ್ಕೆಯಲ್ಲಿ 5% ಮೇಲೆ ವೇಸ್ಟೇಜ್ ಬರುತ್ತೆ. ಇವೆಲ್ಲ ಲೆಕ್ಕ ಹಾಕೊಂಡಾಗ ನಿಮ್ಮ ಮನೆಯ ಕನಸಿನ ಮನೆ ಏನಿದೆ 12%ಕ್ಕಿಂತನೂ ಹೆಚ್ಚಿಗೆ ನಮಗೆ ಸೇವಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರೊಳಗೆ ಏನ್ ಹೇಳಿದ್ರೆ ನಿಮಗೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಕೆಂಪು ಇಟ್ಕೆಯಲ್ಲಿ ಗೆದ್ದಲು ಬರುತ್ತೆ. ಈಗ ಗೆದ್ದಲು ಮುಕ್ತ ಮನೆ ಇದೆ ಅಂತ ಹೇಳಿದ್ರೆ ಕೆಂಪು ಇಟ್ಕೆಯಲ್ಲಿ ಬರೋ ಚಾನ್ಸೇ ಇಲ್ಲ, ಯಾಕೆ 10 ವರ್ಷ ಆದ್ಮೇಲೆ ಗೆದ್ದಲು ಬಂದೇ ಬರುತ್ತೆ. ಆದರೆ ನಮ್ಮ ಇಟ್ಕೆಯಲ್ಲಿ ಗೆದ್ದಲು ಬರಲ್ಲ,
6: ಲೈಫ್ ಲಾಂಗ್
5: ಬರಲ್ಲ. ಈ ಇಟ್ಕೆನ ಬಳಸಿದ ನಿಮಿಷ ಗೋಡೆಗಳು ಗೆದ್ದಲು ದಾಳಿಯಿಂದ ಮುಕ್ತವಾಗಿದೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್.
4: ಸೂಪರ್ ಸರ್. ಸೊ ನಿಮ್ಮ ಈ ಒಂದು ಇಟ್ಕೆ ಬಗ್ಗೆ ಕೇಳುವಾಗ ತುಂಬಾ ಖುಷಿ ಆಗ್ತದೆ. ಸಾಕಷ್ಟು ಅಡ್ವಾಂಟೇಜಸ್ ಇರುವಂತಹ ಈ ಒಂದು ಬ್ರಿಕ್ಸ್ ಎಲ್ಲರೂ ಕೂಡ ಕೊಂಡ್ಕೋಬಹುದು. ಹಾಗೇನೆ ಸರ್, ನಿಮ್ಮ ಈ ಒಂದು 33 ವರ್ಷ ಜರ್ನಿ, ಆಲ್ಮೋಸ್ಟ್ 30 ವರ್ಷ ಕಾಂಟ್ರಾಕ್ಟರ್ ಆಗಿದ್ದೀರಾ, ಈಗ 3 ವರ್ಷದಿಂದ ಓನರ್ ಆಗಿದ್ದೀರಾ. ಇಷ್ಟು ವರ್ಷದ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಓನರ್ ಆಗಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
5: ಜನ ನಮ್ಮ ಇಟ್ಟಿಗೆನ ಯಾವಾಗ ತುಂಬಾ ಇಷ್ಟಪಟ್ಟು ಬಂದು ಪರ್ಚೇಸ್ ಮಾಡಿದಾಗ ಆ ಒಂದು ಖುಷಿ ಇರುತ್ತಲ್ಲ, ಅದೇ ಫಸ್ಟ್. ಅಂದ್ರೆ ನಮ್ಮ ಇಟ್ಟಿಗೆ ನಿಮ್ಮ ಮನೆಗೆ ಬಲ, ಭದ್ರತೆ ಮತ್ತು ನೆಮ್ಮದಿ ಯಾವಾಗ ಕೊಡುತ್ತೆ ಅದೇ ನಮಗೆ ತುಂಬಾ ಖುಷಿ ಆಗುತ್ತೆ
4: ಸರ್. ಹಾಗೆ ಯಾವ ಟೈಮ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್? ಈಗ 33 ವರ್ಷದಲ್ಲಿ 3 ವರ್ಷದಿಂದ ಓನರ್ ಆಗಿದ್ದೀರಾ, ಒಂದಿಷ್ಟು ಟೈಮ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅನ್ನೋದಾದ್ರೆ ಯಾವಾಗ, ಸವಾಲುಗಳು ಹೆಚ್ಚಾಗಿದ್ದು?
5: ಸವಾಲುಗಳು ಯಾವಾಗಲೂ ಬರ್ತಾ ಇರುತ್ತೆ. ಕಾಂಟ್ರಾಕ್ಟರ್ ಅಂದಾಗ ಸವಾಲುಗಳು ಏರಿಳಿತಗಳು ಭಾಳಷ್ಟು ಬಂದೇ ಬರ್ತಾ ಇರ್ತವೆ. ನನ್ನ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಫಸ್ಟಿಂದಲೂ ಸಹ ನಂದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀನಿ. ರೋಡ್ಸ್ ಮಾಡಿದಾಗ ಫಸ್ಟು ಶಿವಮೊಗ್ಗದಲ್ಲಿ ಡಾಂಬರ್ ಆಸ್ಫಾಲ್ಟಿಂಗ್ ಕಾಂಕ್ರೀಟ್ ಅಂದರೆ ಆಸ್ಫಾಲ್ಟಿಂಗ್ ಪ್ಲ್ಯಾಂಟ್ ಅಂತ ಶುರು ಆಗಬೇಕಾಗಿತ್ತು. ಅದು 1999 ಮಾಡಿದೆ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಆಸ್ಫಾಲ್ಟ್ ಪ್ಲ್ಯಾಂಟ್ ಮಾಡೋಕೆ ನನ್ನ ಜೊತೆಗೆ ನನ್ನ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರ್ಕೊಂಡು ಫಸ್ಟು ಮಾಡಿದ್ವಿ. ಆಮೇಲೆ 2010 ಕಾಂಕ್ರೀಟ್ನ ರೆಡಿಮಿಕ್ಸನ್ನು ಮಾಡಬೇಕು, ಶಿವಮೊಗ್ಗಕ್ಕೆ ರೆಡಿಮಿಕ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಅವಾಗ ಪ್ರಾರಂಭ ಮಾಡಿದ್ವಿ. ಹೀಗೆ ಅನೇಕ ಒಂದ್ಸಲ ಬಂದಿದೆ ಎಲ್ಲ.
6: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಒಂದು ಬಿಸ್ನೆಸ್ ಅನ್ನುವಾಗ ಅಲ್ಲಿ ಸ್ಟ್ರಗಲಿಂಗ್ ಕೂಡ ಇರುತ್ತೆ, ಹಾಗೆ ಸಕ್ಸಸ್ ಕೂಡ ಇರುತ್ತೆ. ಇನ್ನು ಧನಶೇಖರ್ ಸರ್ ಅವರ ಬಿಸ್ನೆಸ್ ಜರ್ನಿಲಿ ಏನೆಲ್ಲ ಚಾಲೆಂಜಸ್ ಬಂತು ಅಂತ ಕೇಳ್ತ್ರಿ. ಹಾಗೆ ಇವರು ಯಶಸ್ವಿ ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಇವ್ರ ಪ್ರಕಾರ ಬಿಸ್ನೆಸ್ ಮ್ಯಾನ್ ಹೇಗಿರ್ಬೇಕು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗಿದೆ, ನಿಮಗೂ ಇದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ಒಂದು ಬ್ರೇಕ್ನ ತೆಗೆದುಕೊಂಡು ಸೂಪರ್ ಸಾಂಗ್ನ ಕೇಳ್ಕೊಂಡು ಬನ್ನಿ, ಮತ್ತೆ ವಾಪಸ್ ಬಂದು ಮಾತುಕತೆಯನ್ನ ಮುಂದುವರಿಸ್ತೀನಿ. ಸೊ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ, ಅದೇನೇ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್. ಸೊ ಈ ಒಂದು ಬಿಸ್ನೆಸ್ ನ ಮಾಲೀಕರಾಗಿರುವಂತಹ ಧನಶೇಖರ್ ಸರ್ ಅವರು ಅವರ ಒಂದು ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ಹೊಸದಾಗಿ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತೀವಿ ಅನ್ನುವಾಗ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಧನಶೇಖರ್ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಫಸ್ಟ್ ನಂಬಿಕೆ ಬೇಕು. ಹಾಗೆ ಈ ಬಿಸ್ನೆಸ್ ಅಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ, ಅಂದ್ರೆ ಎಷ್ಟು ಕ್ವಾಲಿಟಿ ಇರ್ತಿ ಕೊಡ್ತೀವೋ ಅದೇ ರೀತಿ ಕ್ವಾಂಟಿಟಿಗಳು ಸಹ ಮೋಸ ಮಾಡಬಾರ್ದು ನಮ್ಮ ಗ್ರಾಹಕರಿಗೆ ಅನ್ನೋದು ಫಸ್ಟ್ ಮೇನ್ ಥಿಂಗ್.
0: ಸೊ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ.
1: ಕ್ವಾಂಟಿಟಿ
0: ಈ ಎರಡು ಪಾಯಿಂಟ್ಸ್ ಇದ್ರೆ ಸಾಕ. ಅಂದ್ರೆ ಈಗ ಕಸ್ಟಮರ್ ಹತ್ರ ಮಾತಾಡೋ ರೀತಿ ಇರ್ಬೋದು ಅಥವಾ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗಲ್ವಾ?
1: ಅದು ಜೊತೆಗೆ ನಮ್ಮಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ನಮ್ಮ ಪ್ರಾಡಕ್ಟ್ ಏನಿದೆ ನಮ್ಮಲ್ಲೇ ಲ್ಯಾಬ್ ಇಟ್ಕೊಂಡಿದೀವಿ. ನಮ್ಮಲ್ಲೇ ಕಸ್ಟಮರ್ ಬಂದ್ಬಿಟ್ಟು ನಾವು ಏನು ಇವೆಷ್ಟು ಹೇಳ್ತಾ ಇದ್ದೀವಿ, ಇವಿಷ್ಟು ಗುಣಮಟ್ಟದ ಖಾತ್ರಿ ಮಾಡ್ಕೊಂಡ ಮೇಲೇ ನಾವು ಅವ್ರಿಗೆ ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಸಹ ನಾವು ಅವರಿಗೆ ಮೋಟಿವ್ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮಲ್ಲಿ ಅದನ್ನು ಬಂದು ಅವ್ರು ಚೆಕ್ ಮಾಡಿಬಿಟ್ಟು ಗುಣಮಟ್ಟನ ಖಾತ್ರಿ ಮಾಡಿಕೊಂಡೇ ನಮ್ಮಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ.
0: ಓಕೆ ಸರ್, ಈ ರೀತಿಯ ಹೊಸದಾಗಿ ಒಂದು ಬಿಸ್ನೆಸ್, ಹೊಸ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನುವಾಗ ಸರ್ಕಾರದಿಂದ ಬೆಂಬಲ ಹೇಗೆಲ್ಲ ಇದೆ ಸರ್?
1: ಈಗ ಮೇಡಮ್, ಇದು ಇಟ್ಟಿಗೆ ನಾವೇನು ಮಾಡ್ತಾ ಇದ್ದೀವಿ, ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಬರುತ್ತೆ, MSME ಸ್ಕೀಮಲ್ಲಿ ಎಲ್ಲ ಬಂದಿದ್ದಾವೆ. ಇದು ಸರ್ಕಾರದಲ್ಲೂ ಸಹ, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸಲ್ಲೂ ಸಹ ಈ ಒಂದು ಘಟಕಕ್ಕೆ ನಾ ಏನು ಮಾಡಿದ್ದೀನಿ ಆ ಘಟಕಕ್ಕೆ ಸಬ್ಸಿಡಿ ಸಹ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನು ಈ ಒಂದು ಯೋಜನೆಯನ್ನು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾ ಹೇಳ್ತಾ ಇದ್ದೀನಿ.
0: ಇದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬ ಬೇಕಾಗುತ್ತಾ ಅಥವಾ ಹೇಗೆ ಸರ್?
1: ಇದಕ್ಕೆ ಕಮ್ಮಿ ಅಂದ್ರೆ ಸಹ 2 ಕೋಟಿ ಮೇಲೆ ಇದಕ್ಕೆ ಆಗುತ್ತೆ. ಇದಕ್ಕೆ ಅದೇ ರೀತಿ ಸಬ್ಸಿಡಿ ಸಹ, ಅಂದರೆ ನಾವು ಸಾಮಾನ್ಯ ವರ್ಗದವರಾದ್ರಿಂದ 20% ಸಬ್ಸಿಡಿ ಇದಕ್ಕೆ ಅವೈಲಬಿಲಿಟಿ ಆಗಿದೆ.
0: ಸೊ ಹಾಗಿದ್ರೆ ಸರ್, ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಕೇಳುಗರು, ಹೌದಲ್ವಾ, ನಾನು ಈ ರೀತಿಯ ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಸರ್ಕಾರ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ, ಈ ರೀತಿ ಒಂದು ಬ್ರಿಕ್ಸ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದಾ ಅಥವಾ ಅನುಭವ ಬೇಕಾಗುತ್ತಾ?
1: ಅನುಭವ ಅದು ಅದಾಗೆ ಬರುತ್ತೆ. ಅನುಭವ ಫಸ್ಟ್ ನಾವು ಫೀಲ್ಡಲ್ಲಿ ಯಾವಾಗ ಹೋಗಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ಸ್ಟಡೀಸ್ ಮಾಡಬೇಕಾಗತ್ತೆ. 4 ಕಡೆ ಹೋಗ್ಬಿಟ್ಟು ಏನು ಮಾಡ್ತೀಯಾರ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಸಾಕು, ಅಲ್ಲಿಂದನೇ ಅವನು ಆ ಉದ್ಯೋಗ ಮಾಡೋಕ್ಕೆ ಆಗ್ತಾನೆ, ರೆಡಿ ಆಗ್ತಾನೆ.
0: ಸರ್, ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವೊಬ್ರು ಎಕ್ಸ್ಪೀರಿಯನ್ಸ್ ಆಗಿರುವಂಥ ಬಿಸ್ನೆಸ್ ಮ್ಯಾನ್, ಒಂದಿಷ್ಟು ಸಲಹೆನ ಕೊಡೋದಾದರೆ ಈಗಿನ ಯುವಕ ಯುವತಿಯರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್ ಬಿಸ್ನೆಸ್ ಬಗ್ಗೆ?
1: ಅಲ್ಲ, ಪ್ರತಿಯೊಬ್ಬರು ಸಹ ಇದ್ರ ಬಗ್ಗೆ ಫಸ್ಟ್ ಏನಂತ ಹೇಳಿದ್ರೆ, ನಾವು ಏನು ಮಾಡಬೇಕು ಅಂತ ಹೇಳ್ತಿದ್ದೀವಿ ಅದನ್ನು ಅವ್ರ ಮನಸ್ಸಲ್ಲಿ ಫಸ್ಟ್ ಇರಬೇಕು. ನಾನು ಯಾವ ಉದ್ಯಮವನ್ನು ಆರಿಸ್ಕೊತೀನಿ, ಆ ಉದ್ಯಮದಲ್ಲಿ ಆಳ ಎಷ್ಟಿದೆ ಅಂದರೆ ಅದ್ರ ಬಗ್ಗೆ ಡೆಪ್ತಲ್ಲಿ ಹೋಗ್ಬೇಕು ನಾವು. ಈ ಮೆಟೀರಿಯಲ್ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಮಾಡ್ರನ್ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಬಂದಿದ್ದಾವೆ, ಅಂದರೆ ಲೇಬರ್ಸನ್ನ ಕಮ್ಮಿ ಇದನ್ನು ಮಾಡಿಕೊಂಡು ಹೆಚ್ಚಿನದಾಗಿ ಇದನ್ನು ಅರ್ನಿಂಗ್ ಮಾಡೋಕ್ಕೆ ಏನು ಬೇಕು ಎಲ್ಲ ಐಟಮ್ಸ್ಗಳು ಬಂದಿದ್ದಾವೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಉಪಯೋಗಿಸ್ಕೊಂಡಾಗ ಹುಡುಗರಿಗೆ ಯಾವುದೇ ಯುವತಿ ಯುವತಿಯರಲ್ಲಿ ಅದನ್ನು ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ.
0: ಸೂಪರ್. ಸೊ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಮಗೆ ಒಂಚೂರು ನಾಲೆಜ್ ಇರಬೇಕು, ಗಟ್ಟಿ ಮನಸ್ಸು ಮಾಡಬೇಕು, ಧೈರ್ಯ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳ್ತಿದ್ದೀರ. ಓಕೆ, ಆ್ಯಂಡ್ ಒನ್ ಮೋರ್ ಲಾಸ್ಟ್ ಕ್ವಶನ್ ಸರ್, ನಿಮ್ಮ ಈ ಒಂದು ಧನಶೇಖರ ಕಾಂಟ್ರಾಕ್ಟ್ ಪ್ರಾಡಕ್ಟ್ಸ್ ಏನಿದೆ, ಜನ ಯಾಕೆ ಇಲ್ಲಿಗೆ ಬರಬೇಕು, ಆ್ಯಂಡ್ ನಿಮ್ಮ ಅಡ್ರೆಸ್ ಕೂಡ ಹೇಳಿ ಸರ್.
1: ಮೇಡಮ್, ಇದು ನಂದು ಕಾಂಕ್ರೀಟ್ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೋಮಿನಕೊಪ್ಪ ಕೋಟೆ ಗಂಗೂರು ರೋಡ್ ಮಧ್ಯದಲ್ಲಿರುತ್ತೆ, ಅಲ್ಲಿ ನನ್ನ ಫ್ಯಾಕ್ಟ್ರಿ ಇದೆ. ಅದೇ ರೀತಿ ಶಿವಮೊಗ್ಗದ ದುರ್ಗಿಗುಡಿ JPN ರೋಡ್ LIC ಆಫೀಸ್ ಮುಂಭಾಗದಲ್ಲಿ ನಂದು ಇಟಿಗೆಗಳ ಒಂದು ಡೆಮೋನ್ಸ್ಟ್ರೇಷನ್ ಯೂನಿಟ್ ಇದೆ. ಇಲ್ಲಿ ಬರೀ ಡೆಮೋನ್ಸ್ಟ್ರೇಷನ್ ಮಾತ್ರ ಇರುತ್ತೆ, ಮತ್ತು ಲ್ಯಾಬ್ ಇರುತ್ತೆ, ತಮ್ಮ ಎಲ್ಲ ಟೆಸ್ಟ್ಗಳನ್ನ ಇಲ್ಲಿ ಬಂದು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮೇಡಮ್.
0: ಸೂಪರ್ ಸರ್. ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು, ಹಾಗೆ ನಿಮ್ಮ ಕಾಂಕ್ರೀಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ಕೂಡ ತುಂಬ ಖುಷಿಯಾಯಿತು. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್. ತಮಗೂ ಸಹ ಧನ್ಯವಾದಗಳು ಮೇಡಮ್.
0: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಧನ್ ಶೇಖರ್ ಸರ್ ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರು. ಸೊ ಈ ಒಂದು ಬಿಸ್ನೆಸ್ ಜರ್ನಿನ ಕೇಳಿ ನನಗಂತೂ ಇನ್ಸ್ಪೈರ್ ಆಯ್ತು. ಸೊ ನಿಮ್ಗೂ ಕೂಡ ಇನ್ಸ್ಪೈರ್ ಆಯ್ತು, ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096927 ಈ ಒಂದು ಸಂಖ್ಯೆಗೆ ಮೆಸೇಜ್ ಅನ್ನ ಮಾಡಬಹುದು ಅಂತ ತಿಳಿಸ್ತಾ, ಸೊ ಕೇಳುಗರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನೀವಿಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಉತ್ತಮ ಇಳುವರಿಯನ್ನು ಪಡ್ಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ನಾನು ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಬಹುಬೆಳೆ ಪದ್ಧತಿಗಳನ್ನು ಮಾಡ್ಕೊಳ್ತಾ ಬೆಳೆಗಳಲ್ಲಿ ವಿವಿಧ ಜಾತಿಯ ಬೆಳೆಗಳನ್ನು ಬೆಳ್ಕೊಂಡು, ಹಾಗೆ ಅದರಲ್ಲಿ ಅಡಿಕೆ ಮತ್ತು ಬಾಳೆ, ಕೋಕೋ ಈ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಒಳ್ಳೆಯ ಲಾಭವನ್ನು ಪಡೀತಾ, ಜೊತೆಗೆ ಸಾವಯವ ಕೃಷಿಯನ್ನು ಮಾಡ್ಕೊಳ್ತಾ ಕೃಷಿ ಭೂಮಿಯನ್ನು ಸಮೃದ್ಧಿಯಿಂದ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ತಾ ಒಳ್ಳೆಯ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ, ಸೊ ಕೃಷಿಯಲ್ಲಿ ಖುಷಿನ ಕಾಣ್ತಾ ಇರುವಂತಹ ಇವರು ಮಹಾಲಿಂಗಯ್ಯ ಅವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ, ಹಾಗೆ ಬಹುಬೆಳೆ ಪದ್ಧತಿಯ ಬಗ್ಗೆ ನಮ್ಮ ಜೊತೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಳ್ತಾ, ಸೊ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಮತ್ತು ಕೃಷಿ ಭೂಮಿಯನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಅವ್ರು ಮಾಡ್ತಿರುವಂತಹ ಕೃಷಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
11: ಸರ್, ಮೊದಲನೇದಾಗಿ ನೀವು ಮಾಡ್ತಾ ಇರುವಂತಹ ಕೃಷಿ ಯಾವ ರೀತಿಯದ್ದು ಮತ್ತು ಏನೆಲ್ಲ ಬೆಳೆಗಳನ್ನು ಮಾಡಿದ್ದೀರಾ ಸರ್ ನಿಮ್ಮ ಕೃಷಿ ಪದ್ಧತಿನಲ್ಲಿ, ಅದ್ರ ಬಗ್ಗೆ ಹೇಳ್ಬೋದಾ?
12: ಇದು ಬಹುಬೆಳೆ ಹಾಗೂ ಬಹುಮಹಡಿ ಪದ್ಧತಿಯ ಬೆಳೆ ಮಾಡೋ ಪ್ರಯತ್ನಗಳನ್ನು ನಾವಿಲ್ಲಿ ಮಾಡಿರುವಂಥದ್ದು. ಇಲ್ಲೇನಾಗ್ತದೆ ಅಂತಂದರೆ, ಮುಖ್ಯ ಬೆಳೆ ಅಡಿಕೆ, ಆ ಅಡಿಕೆಯ ಮಧ್ಯದಲ್ಲಿ ಕೋಕೋ, ಕೋಕೋ ಮಧ್ಯದಲ್ಲಿ ಅಲ್ಲಲ್ಲೇ ಬಾಳೆ, ಮತ್ತು ಸುತ್ತ 25-30 ಅಡಿಗೆ ಬಾರ್ಡ್ರಿಗೆ ತೆಂಗು, ಆ ಎರಡು ತೆಂಗಿನ ಮಧ್ಯೆ ಹಲಸು. ಈ ಉದ್ದೇಶ ಯಾಕಾಗಿ ಅಂತಂದರೆ, ಕಾರಣ ಇಷ್ಟೇ, ಇಲ್ಲಿ ಒಂದೇ ಬೆಳೆಯನ್ನು ರೈತ ನೆಚ್ಚಿಕೊಂಡು ಕೇವಲ ಅಡಿಕೆಯನ್ನು ಇಟ್ಟುಕೊಂಡು ಕೂತರೆ ಯಾವ ಉಪಯೋಗನೂ ಆಗೋದಿಲ್ಲ. ಕಾರಣ ಏನಂತಂದರೆ, ಈಗ ನಾವು 550 ಗಿಡ ಅಡಿಕೆಯನ್ನು 9 ದಾಯದಲ್ಲಿ 1 ಎಕರೆಯಲ್ಲಿ ನೆಟ್ಟರೆ ಅದು ಅತತ್ರ ಅರ್ಧ ಭಾಗಕ್ಕೂ ಮಿಕ್ಕು ಪೇಸನ್ನು ವೇಸ್ಟ್ ಮಾಡ್ತೀವಿ ನಾವು ಸೂರ್ಯನ ಬೆಳಕನ್ನು. ಅದರ ಬದಲಿಗೆ ಅಂತರ್ಬೆಳೆಯನ್ನಾಗಿ ಅಡಿಕೆ ಒಳಗಡೆ ಕೋಕೋ ಮತ್ತು ಬಾಳೆಯನ್ನು ಮಾಡಿದರೆ ತುಂಬ ಅದು ಸಹಾಯ ಆಗ್ತದೆ. ಕಾರಣ ಏನು ಅಂತಂದರೆ, ಕೋಕೋ ತುಂಬ ಒಳ್ಳೆಯ ಒಂದು ಆರ್ಥಿಕ ಬೆಳೆ. ಸದ್ಯದ ಬೆಲೆಯೇ ಒಣಬೀಜ 1 ಕೆಜಿಗೆ 165 ರಿಂದ 180 ರೂಪಾಯಿವರೆಗೆ ದರ ಇದೆ. ಇದರ ಜೊತೆಗೆ ಮಧ್ಯದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಬಾಳೆ ಇರೋದರಿಂದ ಆ ಅಡಿಕೆ ಇದರಿಂದ ಕೋಕೋ ಗಿಡದಕ್ಕಿಂತ ಬಾಳೆ ಮೇಲಕ್ಕೆ ಬೆಳೀತದೆ. ಬೆಳೆಯೋದರ ಜೊತೆಗೆ ಇಲ್ಲಿ ನಮಗೆ ಅಡಿಕೆ ತೋಟಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನೇ ಅದು ಕಡಿಮೆ ಮಾಡುತ್ತದೆ. ಕಾರಣ ಏನು ಅಂತಂದರೆ, ಮೇಲ್ಗಡೆ ಸುತ್ತ ಹಲಸು ಮತ್ತು ತೆಂಗು, ಮಧ್ಯದಲ್ಲಿ ಅಡಿಕೆ, ಅಡಿಕೆಯ ಕೆಳಗಡೆ ಬಾಳೆ, ಬಾಳೆಯ ಕೆಳಗಡೆ ಕೋಕೋ. ಇನ್ನೂ ಅನೇಕ ರೈತರು ಬೇಕಾದರೆ ಪ್ರತಿ ಅಡಿಕೆಯ ಮೇಲೆ ಕಾಳುಮೆಣಸನ್ನು, ಅದರ ಒಳಗಡೆ ಏಲಕ್ಕಿಯನ್ನು, ಅದರ ಒಳಗಡೆ ಅರಿಶಿನ, ಶುಂಠಿ, ಸುವರ್ಣಗೆಡ್ಡೆ ಇತ್ಯಾದಿ ಬೆಳೆಗಳನ್ನು, ಬದುವುಗಳಲ್ಲಿ ಗಿನಿಗ್ರಾಸ್ನಂಥ ಮೇವನ್ನು ಹಾಕಿದರೆ ಒಂದು 4-5 ಬೆಳೆಗೆ ಮಿಕ್ಕು ಬೆಳೆಗಳನ್ನು 1 ಎಕರೆ ಅಡಿಕೆ ಒಳಗಡೆ ಮಾಡಿಕೊಳ್ಳೋದಾದರೆ ಅಲ್ಲಿ ಸಾಕಷ್ಟು ಆರೋಗ್ಯಕರವಾದಂಥ ಬಯೋವೇಸ್ಟ್ ಸಿಗ್ತದೆ.
11: ಓಕೆ ಸರ್, ಈ ರೀತಿಯಲ್ಲಿ ಬಹು ಬೆಳೆಗಳನ್ನು ಮಾಡಿದಾಗ ಖಂಡಿತವಾಗಲೂ ಅದು ಒಳ್ಳೆಯ ಒಂದು ಫಲವತ್ತತೆಯನ್ನು ಕೊಡುತ್ತೆ, ಜೊತೆಗೆ ಒಂದು ಒಳ್ಳೆಯ ರೀತಿಯ ಬಯೋವೇಸ್ಟ್ನ ಕೂಡ ಕ್ರಿಯೇಟ್ ಮಾಡೋದಕ್ಕೆ ಇದು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯನ್ನು ಮಾಡೋದ್ರಿಂದ ಇನ್ನೂ ಏನೆಲ್ಲ ಲಾಭಗಳಾಗುತ್ತೆ ಮತ್ತು ಯಾವ್ಯಾವ ಬೆಳೆಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೋಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ, ಸಮಗ್ರ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡು

0: ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಹಾಲಿಂಗಯ್ಯ ಅವರಿದ್ದಾರೆ. ಅವರು ತಿಳಿಸುವಂತಹ ವಿಚಾರಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸರ್, ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ಕೃಷಿನಲ್ಲಿ ನೀವಾಗಲೇ ಹೇಳಿದ್ರೆ ಬಹುಬೆಳೆ ಪದ್ಧತಿಗಳನ್ನ ಮಾಡ್ಕೋಬೇಕು ಮತ್ತೆ ಬೇರೆ ಬೇರೆ ಬೆಳೆಗಳನ್ನ ಹಾಕ್ಬೇಕು ಅಂತ ಹೇಳಿ. ಸೊ ಹಾಗೆ ಈ ಕೃಷಿನಲ್ಲಿ ಯಾವ್ಯಾವ ರೀತಿಯಲ್ಲಿ ರೈತರು ಬೆಳೆಗಳನ್ನ ಹಾಕಬೇಕು, ಹಾಗೆ ಬೆಳೆಗಳ ಜೊತೆನಲ್ಲಿ ನೀವಾಗಲೇ ಬಯೋ ವೇಸ್ಟ್ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೋದು ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು ಸರ್. ತಮ್ಮ ಬೆಳೆಗಳನ್ನು ಅಳವಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಹೇಳ್ಬೋದು ಸರ್.
1: ಅಡಿಕೆ ಗರಿ ಇರಬಹುದು, ಕೋಕೋ ಎಲೆ ಇರಬಹುದು, ಬಾಳೆ ಎಲೆ, ಒಣಗಿದ ಬಾಳೆ ಎಲೆ ಇರಬಹುದು, ಅದನ್ನೆಲ್ಲವನ್ನು ನೀವು ಇಲ್ಲೇ ವ್ಯವಸ್ಥಿತ ರೀತಿಯಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತದೆ ಆ ಮುಚ್ಚಿಗೆ ಮಾಡಿರೋವಂಥ ಬಯೋ ವೇಸ್ಟ್, ಅದನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡ್ರೆ ಹೊರಗಡೆಯಿಂದ ತಂದು ಹಾಕಬೇಕಾದ ಗೊಬ್ಬರದ ಪ್ರಮಾಣ ಮೊದಲು ಕಡಿಮೆ ಆಗ್ತದೆ. ಅದರ ಜೊತೆಗೆ ಆ ಹಾಕಿದ ಮಲ್ಚ್ ಸಾಕಷ್ಟು, ಅದರ ಅಡಿಯಲ್ಲಿ ಎರೆಹುಳು ಮತ್ತು ಇನ್ನಿತರ ರೈತ ಸ್ನೇಹಿ ಜೀವಿಗಳಿಗೆ ಅವಕಾಶ ಕೊಡೋದರಿಂದ ಇಡೀ ಮಣ್ಣೆ ನೆಲದ ತೋಟದ ಮಣ್ಣೆ ಪರ್ಫೊರೇಟ್ ಆಗ್ತದೆ. ಪರ್ಫೊರೇಟ್ ಆದಾಗ ಮಳೆ ನೀರು ಒಂದೇ ಒಂದು ಹನಿಯೂ ಆಚೆಗೆ ಕೊಚ್ಚಿ ಹೋಗದೆ ಅಷ್ಟೂ ನೀರು ನೆಲದೊಳಕ್ಕೆ ಇಲ್ಲಿ ಇಳಿತದೆ. ಇಷ್ಟೊಂದು ಪ್ರಯೋಜನಗಳು ಈ ಬಹುಮಹಡಿ ಮತ್ತು ಬಹುಬೆಳೆ ಪದ್ಧತಿಗಳನ್ನು ಅನುಸರಿಸಿದಾಗ ಆಗ್ತದೆ. ರೈತರು ಇದನ್ನು ಅನುಸರಿಸಿ ಈ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಬಹಳಷ್ಟು ಪ್ರಯೋಜನಗಳಾಗ್ತದೆ. ಇದರ ಜೊತೆಗೆ ಬಾಳೆ ಗಿಡ ಇರ್ತದಲ್ಲ ಅಡಿಕೆ ತೋಟದಲ್ಲಿ, ಆ ಅಡಿಕೆ ತೋಟದಲ್ಲಿ ಬಾಳೆಗಿಡನ ನೆಟ್ಟಾಗ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ. ಬೇರೆ ಬೆಳೆಗಳನ್ನು ಮುಖ್ಯ ಬೆಳೆಯ ಜೊತೆಗೆ ಮಾಡಿದರೆ ಕೊಟ್ಟ ಗೊಬ್ಬರವನ್ನೆಲ್ಲ ಅದೇ ತಗೊಳ್ತದೆ, ಅದೇ ತಿಂದು ಹಾಕಿಬಿಡ್ತದೆ. ಮನುಷ್ಯ ಒಬ್ಬನೇ ಆ ತರಹ ಏನಾದರೂ ಅಧ್ವಾನ ಮಾಡೋದಿದ್ದರೆ ಮಾಡೋದು ಖಂಡಿತವಾಗಿಯೂ ಕೂಡ ಅಂತರ ಹದ ಎತ್ತರ ಆಳ ಎಲ್ಲವನ್ನು ಅರಿತು ಬೆಳೆಗಳನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ, ಈಗ ಉದಾಹರಣೆಗೆ ಅಡಕೆ ಅದರದ್ದು ಬೇರು 3 ಅಡಿ ಆಳ, ಕೋಕೋದ ಬೇರು ಸುಮಾರು 15 ಅಡಿ ಆಳ, ಹಾಗೆ ಬಾಳೆ ಒಂದು 3-4 ಅಡಿ ಆಳ ಒಂದಕ್ಕೆ. ಮತ್ತು ನೀವು ನಮ್ಮಲ್ಲಿ ಹೋಗಿದೆ ಈಗ ಹಾಕಬೇಕು ಕಾಳುಮೆಣಸು ಮತ್ತು ನೀವು ಏಲಕ್ಕಿ ತರಹದ್ದನ್ನು ಇದರೊಳಗಡೆ ಹಾಕಿದರೆ ಸಾಧಾರಣ 1.5 ಅಡಿ ಅಂತರ ನೆಲದಲ್ಲಿ ಬೇಕಾಗುವಂಥದ್ದು. ಇದನ್ನೆಲ್ಲವನ್ನು ಅರ್ಥಪೂರ್ಣ ರೀತಿಯಲ್ಲಿ ಸಂಯೋಜನೆ ಮಾಡಿಕೊಂಡ್ರೆ ತುಂಬ ಪ್ರಯೋಜನ ಆಗ್ತದೆ. ಈಗ ಹೇಳೋದಾದರೆ ಬಾಳೆ ಗಿಡವನ್ನು ಗೊನೆ ಮಾತ್ರ ಕಡ್ಕೋಬೇಕು, ಗೊನೆಯನ್ನು ಕಡ್ಕೊಂಡು ಉಳಿದ ಮರವನ್ನು ಅಲ್ಲೇ ಇರೋದಕ್ಕೆ ಬಿಡಬೇಕು. ಬಿಟ್ಟರೆ 5-6 ತಿಂಗಳು ಬೇಕಾಗುತ್ತೆ ಅದಕ್ಕೆ. ಅದು ನಿಧಾನವಾಗಿ ಆ ಬಾಳೆ ಗೊನೆ ಕಡಿಸಿಕೊಂಡ ಬಾಳೆ ಗಿಡದ ಎಲೆಯ ತುದಿಯಿಂದ ನಿಧಾನವಾಗಿ ಒಣಗುತ್ತಾ ಹೋಗ್ತದೆ ಬುಡದ ಕಡೆಗೆ. ಅದು ಒಣಗೋವಾಗ ಏನು ಮಾಡುತ್ತೆ ಅಂತಂದರೆ ಅದರ ಒಳಗಡೆ ಇರುವಂತಹ ರೆಡಿ ಫುಡ್ಡನ್ನು ಪಕ್ಕದಲ್ಲಿರೋ ಕಂದು ಬಳಸಿಕೊಂಡು ಮೇಲಕ್ಕೆ ಬೆಳೀತಾ ಹೋಗ್ತದೆ. ಇದರ ಜೊತೆಗೆ ಇನ್ನೊಂದು ಸಂಗತಿ ನಮಗೆ ನೆನಪಲ್ಲಿರಬೇಕು, ತೋಟದ ಒಳಗಡೆ ಹ್ಯುಮಿಡಿಟಿಯನ್ನು ಹೆಚ್ಚು ನಾವು ಕಾಪಾಡಿಕೊಳ್ಳದೇ ಇದ್ದರೆ ಇನ್ನು ಮೇಲೆ ಎಳೆ ಅಡಕೆ ಹರಳಿನ ರೂಪದಲ್ಲಿ ಕೆಳಕ್ಕೆ ಉದುರಿ ಉದುರಿ ಇವತ್ತಿನ ಜಾಗತಿಕ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋ ಸನ್ನಿವೇಶಗಳಲ್ಲಿ ಅಡಿಕೆನಲ್ಲಿ ಹೊಂಬಳೆಯಲ್ಲೇ ಇರುವಂಥ ಎಳೆ ಇದು ಉದುರಿ ಹೋಗ್ತದೆ. ನೀವು ಬಹುಮಹಡಿ ಪದ್ಧತಿಯನ್ನು ಮಾಡಿ ವಿವಿಧ ಅಂತರಗಳಲ್ಲಿ ಬೆಳೆಗಳನ್ನು ಕಾಪಾಡಿಕೊಂಡಾಗ, ಬಾಳೆ ಮರವನ್ನು ತಕ್ಷಣ ಕಡಿದೇ ಹಾಗೆ ಉಳಿಸಿಕೊಂಡಾಗ ಒಟ್ಟಾರೆಯಾಗಿ ತೋಟದ ಒಳಗಡೆ ತೇವಾಂಶ ಜಾಸ್ತಿಯಾಗಿ ಅಡಿಕೆ ಇತ್ಯಾದಿ ಎಲ್ಲದರ ಫಸಲು ಕೂಡ ಹೆಚ್ಚುತ್ತಾ ಹೋಗುತ್ತೆ. ತುಂಬ ಪ್ರಯೋಜನ.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಸೊ ನೋಡಿ, ಅಡಿಕೆನಲ್ಲಿ ಯಾವ ರೀತಿಯಲ್ಲಿ ನಾವು ಬೆಳೆಗಳನ್ನು ಮಾಡ್ಬೋದು, ಹಾಗೆ ಅಡಿಕೆ ಬೆಳೆಯನ್ನು ಕೂಡ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಸರ್ ಹೇಳಿದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರು ಅವರ ತೋಟದಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಸೊ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕು ಬೇರೆ ಬೇರೆ ಬೆಳೆಗಳನ್ನ ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯ ಜೊತೆಗೆ ಒಂದು ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಬೆಳೆಯಲ್ಲಿ ಒಳ್ಳೆಯ ಲಾಭವನ್ನು ಕೂಡ ಪಡಿಬೋದು, ಹಾಗೆ ಭೂಮಿ ಕೂಡ ಒಳ್ಳೆಯ ಫಲವತ್ತತೆಯಿಂದ ಕೂಡಿರುತ್ತೆ, ಹಾಗೆ ಅದರಿಂದ ಒಳ್ಳೆಯ ಇಳುವರಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲೇ ಬಿದ್ದಿರುವಂತಹ ಎಲೆಗಳಿಂದ ಹೇಗೆ ಒಂದು ಗೊಬ್ಬರವನ್ನು ತಯಾರು ಮಾಡ್ಬೋದು ಮತ್ತು ಅವುಗಳನ್ನ ಹೇಗೆ ಬಳಕೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಮಹಾಲಿಂಗಯ್ಯ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಗಲೇ ಹೇಳಿದಾಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿದ್ರಿ, ಹಾಗೆ ನಿಮ್ಮ ತೋಟದಲ್ಲಿ ಯಾವ್ಯಾವ ಬೆಳೆಗಳಿದ್ದಾವೆ ಮತ್ತು ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ರೀತಿ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನಮ್ಮದು ಒಂದು 100 ಗಿಡ ನಿಂಬೆ ಇದೆ, ಎಲ್ಲ ಒಂದು 8-9 ವರ್ಷ ವಯಸ್ಸಿನ ನಿಂಬೆ. ರೈತನ ತುಂಬ ಕೈ ಹಿಡಿಯುವಂಥ ಬೆಳೆ ಅದು ನಿಂಬೆ. ಯಾಕೆ ಅಂತಂದರೆ ತುಂಬ ಕಡಿಮೆ ನೀರು ಇದರಲ್ಲಿ, ಡ್ರಿಪ್ನಲ್ಲಿ ಕನಿಷ್ಠ ನೀರನ್ನು ಕೊಟ್ಟರೂ ಖಂಡಿತ ಆಗುತ್ತೆ. ಅದರ ಜೊತೆಗೆ ಬುಡಕ್ಕೆ ಸಾಕಷ್ಟು ಮಲ್ಚ್ ಮಾಡಿದರೆ ಹೆಚ್ಚಿನ ನೀರಿನ ಅಗತ್ಯವೂ ಕೂಡ ಅದಕ್ಕೆ ಬೇಕಾಗೋದಿಲ್ಲ. ಹಾಗೆ ಒಂದು 18 ಅಡಿ ಇಂದ 20-24 ಅಡಿ ಮಧ್ಯದ ಅಂತರ ಕೊಟ್ಟುಕೊಂಡು ನಿಂಬೆ ಮಾಡಿ ಡ್ರಿಪ್ ಹಾಕ್ಕೊಂಡು ಮಾಡಿದರೆ ಆ ಗಿಡಗಳು ಬರೋವರೆಗೆ ಮಧ್ಯದಲ್ಲಿ ಬೇರೆ ತರಕಾರಿ ಕನಿಷ್ಠ ನೀರಿದ್ದರೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ, ಬೆಳೆ ಮಾಡಲಿಕ್ಕೆ ಬೇರೆ ಬೆಳೆಗಳನ್ನು ಅಥವಾ ಬೇರೆ ಏನಾದರೂ ಬೆಳೆಗಳನ್ನು ಮಾಡೋದಕ್ಕೆ ಅದರಲ್ಲಿ ಸಾಧ್ಯ ಇದೆ. ಒಂದು 3-4 ವರ್ಷದಲ್ಲಿ ಈಲ್ಡ್ ಶುರುವಾಗ್ತದೆ. ಈಲ್ಡ್ ಶುರುವಾದರೆ ಅದು ಹೆಚ್ಚಿನ ಗಮನಗಳನ್ನೇನೂ ಬೇಡೋದಿಲ್ಲ, ಸ್ವಲ್ಪ ಹೆಚ್ಚು ಬಿಸಿಲು ಬೇಕು. ಬಿಸಿಲು ಹೆಚ್ಚು ಇದ್ದಷ್ಟು ತುಂಬ ಚೆನ್ನಾಗಿ ನಿಂಬೆ ಬರ್ತದೆ. ಆಕಸ್ಮಿಕ ಹೆಚ್ಚು ಬಿಸಿಲಿರೋ ಜಾಗ ಇಲ್ಲ ಅವ್ರದ್ದು ಅಂತ ಅನ್ನೋದಾದರೆ ತೆಂಗಿನ ತೋಪುಗಳಲ್ಲಿ ಕೂಡ ಮಧ್ಯದಲ್ಲಿ ಪ್ರತಿ 4 ತೆಂಗಿನ ಗಿಡದ ಮಧ್ಯೆ ಒಂದೊಂದು ನಿಂಬೆ ಮಾಡಿದರೂ ಕೂಡ ತುಂಬ ಒಳ್ಳೆ ಪ್ರಯೋಜನ ಆಗ್ತದೆ. ಮತ್ತು ಇದರ ಜೊತೆಗೆ ನಿಂಬೆ ಆಲ್ಮೋಸ್ಟ್ ಆರ್ಗ್ಯಾನಿಕಲ್ಲಿ ಮಾಡಿದರೆ ಇಡೀ ವರ್ಷದುದ್ದಕ್ಕೂ ಮಧ್ಯದಲ್ಲಿ ಒಂದು 2-3 ತಿಂಗಳ ಬಿಟ್ಟರೆ ಉಳಿದ ವೇಳೆಯಲ್ಲಿ ಅದು ಬರ್ತಾನೇ ಇರ್ತದೆ. ಬೇಸಿಗೆಯಲ್ಲಿ ನಿಂಬೆ ಎಣ್ಣೆಗೆ ತುಂಬ ಡಿಮಾಂಡ್ ಇರುವಂಥದ್ದು. ಸಾಧಾರಣ ಫೆಬ್ರವರಿ ಮಧ್ಯದಿಂದ ಪ್ರಾರಂಭಿಸಿ ಮೇ ಕೊನೆ ಜೂನ್ ಮಧ್ಯದವರೆಗೂ ಅದಕ್ಕೆ ಡಿಮಾಂಡ್ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಜೂನ್ ತಿಂಗಳಿನ ನಂತರ ತಿರುಗಿ ಮತ್ತೆ ಜನವರಿ ತಿಂಗಳವರೆಗೆ ಅದಕ್ಕೆ ಸ್ವಲ್ಪ ಡಿಮಾಂಡ್ ಕಡಿಮೆ. ಅಂಥ ಸಂದರ್ಭದಲ್ಲಿ ನಮ್ಮ ರೈತ ಹೆಣ್ಮಕ್ಳು ಏನು ಮಾಡಬಹುದು ಅಂತಂದರೆ ವ್ಯವಸ್ಥಿತ ರೀತಿಯಲ್ಲಿ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕಿ ಮಾರ್ಕೆಟ್ ಮಾಡೋ ಇದನ್ನು ಕೆಲಸನ ಅವರು ಮಾಡಿದರೆ ಖಂಡಿತವಾಗಿಯೂ ಒಂದು ವ್ಯಾಲ್ಯೂ ಎಡಿಷನ್ ಮೂಲಕ ಆ ಲೀನ್ ಸೀಸನ್ನಲ್ಲಿ ನಿಂಬೆನ ಅಂದರೆ ಜೂನ್ ತಿಂಗಳಿನಿಂದ ಸಾಧಾರಣ ಫೆಬ್ರವರಿ ಮಧ್ಯದವರೆಗಿನ ಡಿಮಾಂಡ್ ಇಲ್ಲದೆ ಇರೋ ಕಾಲದಲ್ಲಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋದರ ಮೂಲಕ ಆರ್ಥಿಕವಾಗಿ ಖಂಡಿತವಾಗಿಯೂ ಅದನ್ನು ಪ್ರಯೋಜನ ಮಾಡ್ಕೋಬಹುದು. ಅದಕ್ಕೇನು ಹೆಚ್ಚಿನ ಇವೇನು ಬೇಕಾಗಿಲ್ಲ. ಸಸ್ಯ ಮೂಲದ ಸ್ಪ್ರೇಗಳನ್ನು ಮನೆಯಲ್ಲೇ ಮಾಡಿಕೊಂಡು ಸ್ಪ್ರೇ ಕೊಡೋದ್ರ ಮೂಲಕ IIHR-ನವ್ರದ್ದು ಲೆಮನ್ ಸ್ಪೆಷಲ್ ಅಂತ ಕೂಡ ಬರ್ತದೆ. ಬೇಕಾದರೆ ಅದನ್ನು ಆಸಕ್ತಿ ಇರೋರು ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬಹುದು. ಬುಡಕ್ಕೆ ಮಾಮೂಲು ನಮ್ಮ ಎಮ್ಮೆ ಹಸು ಕುರಿ ಮೇಕೆ ಗೊಬ್ಬರಗಳನ್ನು ಕೊಡ್ತಾ ಹೋಗಬಹುದು. ಮತ್ತು ಬೇರೆ ಏನೇ ಮಲ್ಚ್ ಇದ್ರೂ ಅಪಾರ ಪ್ರಮಾಣದಲ್ಲಿ ಬುಡಕ್ಕೆ ಮಲ್ಚ್ ಮಾಡೋದರ ಮೂಲಕ ಅದಕ್ಕೆ ಕೊಡಬೇಕಾದ ನೀರಿನ ಪ್ರಮಾಣವನ್ನು ತಗ್ಗಿಸಬಹುದು. ಕಡಿಮೆ ನೀರಿನಲ್ಲೂ ಅದರ ಕೃಷಿನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಂಬೆ ಒಂದು ತುಂಬ ಉಪಯುಕ್ತವಾದ ಬೆಳೆ ರೈತನಿಗೆ.
2: ಓಕೆ ಸರ್, ಹಾಗೆ ಈಗ ನಾವು ತೋಟದಲ್ಲಿ ಬಿದ್ದಂತಹ ಗರಿಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅವುಗಳನ್ನ ನಾವು ಗೊಬ್ಬರದ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ತೆಂಗಿನ ತೋಟ ಇಂಥ ಕಡೆಗಳಲ್ಲೆಲ್ಲ ಏನು ಗರಿಗಳು ಬಿದ್ದಿರ್ತವೆ, ಸೊ ಆ ಗರಿಗಳನ್ನೆಲ್ಲ ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಬೋದು, ಹಾಗೆ ನೀವು ನಿಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೀರಾ, ಹೇಗೆ ಅದನ್ನು ಬಳಕೆ ಮಾಡ್ಕೋಬೋದು ಅದ್ರ ಬಗ್ಗೆ ಹೇಳ್ಬೋದು ಸರ್?
3: ನಮ್ಮ ತೋಟದಲ್ಲಿ ಕಳೆದ 17-18 ವರ್ಷಗಳಿಂದ ನಾವು ತೆಂಗಿನ ಕಾಯಿಯ ಮೊಟ್ಟೆನ ಕೊಕೊನಟ್ ಹಸ್ಕನ್ನು ನಾವು ಮಾರಾಟ ಮಾಡ್ತಾ ಇಲ್ಲ, ಅದನ್ನು ನಾವು ತೋಟಕ್ಕೆ ಹಾಕೋದಕ್ಕೇ ಬಳಸ್ತೀವಿ. ಯಾಕೆ ಇದನ್ನು ತೆಂಗಿನ ಮೊಟ್ಟೆನ ಮಾರದೆ ರೈತರು ಉಳಿಸ್ಕೋಬೇಕು ಅಂತ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂತಂದರೆ, ವಿಪರೀತದ ಆಳದ ಬೋರ್ವೆಲ್ಗಳನ್ನು ಕೊರೆದು ಕೊರೆದು ನೆಲದ ಆಳದಲ್ಲಿ ನೀರಿನ ಪಸೆಯೇ ಕಡಿಮೆ ಆಗ್ತಾ ಇದೆ. ಆ ನೀರಿನ ಪಸೆ ಕಡಿಮೆ ಆಗ್ತಾ ಇರೋದರಿಂದ ನಾವು ಇಟ್ಟಂಥ ಗಿಡಮರಗಳಿಗೆ ತುಂಬ ತುಂಬ ತೊಂದರೆ ಆಗ್ತಾ ಇದೆ, ನೀರಿನ ಕೊರತೆ ಕಾರಣದಿಂದ, ತೇವಾಂಶದ ಕೊರತೆ ಕಾರಣದಿಂದ ನೆಲದಲ್ಲಿ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ತೆಂಗಿನಕಾಯಿ ಪ್ರತಿ ಒಂದು ಕೆಜಿ ಒಣಗಿದ ಕೊಬರಿ ಮೊಟ್ಟೆ, ತೆಂಗಿನಕಾಯಿಯ ಮೊಟ್ಟೆ ಒಂದು ಕೆಜಿ ಅಥವಾ ಒಂದು ಲೀಟರ್ ನೀರನ್ನು ಅದು ಹಿಡಿದಿರ್ತದೆ. ನೀವು 10 ಕೆಜಿ ಮೊಟ್ಟೆನ ಒಂದು ಗಿಡಕ್ಕೆ ಗುಂಡಿ ತೆಗೆದು ಸಮೀಪದಲ್ಲಿ ಆ ಬೇರಿನ ವಲಯಕ್ಕೆ ಪೆಟ್ಟಾಗದ ರೀತಿಯಲ್ಲಿ ನೀವು ಹಾಕಿದರೆ, ಅದು 10 ಕೆಜಿ ಮೊಟ್ಟೆಯನ್ನು ನೀವು ತುಂಬಿದರೆ ಅದರ ಸಮತೂಕದ 10 ಲೀಟರ್ ಅಥವಾ 10 ಕೆಜಿ ನೀರನ್ನು ಅದು ಹಿಡಿದಿಡ್ತದೆ. ನೀವು ಅದು ಲೆಗ್ನಿನ್ ಮತ್ತು ಸೆಲ್ಯುಲೋಸ್ ರಿಚ್ ಹಸ್ಕದು, ಅದರ ಜೊತೆಗೆ ಅದಕ್ಕೆ ನೀರನ್ನು ಹಿಡಿದಿಡೋ ಅಪಾರ ಸಾಮರ್ಥ್ಯ ಇದೆ. ನೀವು ಆ ಗಿಡದ ಸಮೀಪ ತೆಂಗಿರು

0: ಇರ್ಬೋದು, ಅಡಿಕೆ ಇರ್ಬೋದು, ಹುಣಸೆ ಇರ್ಬೋದು, ಯಾವುದೇ ಗಿಡ ಇರಬಹುದು, ಆ ಗಿಡದ ಸಮೀಪ ನೀವು ಒಂದು ಗುಂಡಿ ಹೊಡೆದು ಅಥವಾ ಚರಂಡಿ ತರಹ ಮಾಡಿ ನೀವು ಅದರೊಳಗಡೆ ಆ ತೆಂಗಿನ ಮೊಟ್ಟೆನ ಹಾಕಿದರೆ, ಹಾಕೋ ಮುನ್ನ ಒಂದು ಕೆಲಸ ಮಾಡಿ, ಜೀವಾಮೃತದಲ್ಲೋ ಅಥವಾ ದನದ ಗಂಜು, ದನ ಅಥವಾ ಎಮ್ಮೆ ಗಂಜು ಸಗಣಿನ ಕದರಿಬಿಟ್ಟು ಬಗ್ಗಡ ಮಾಡಿ ಅದರೊಳಗಡೆ ನೆನೆ ಹಾಕಿಬಿಟ್ಟು ಅದನ್ನು ಅದರೊಳಗಡೆ ಹಾಕಿಬಿಟ್ಟು ಮುಚ್ಚಿಬಿಡಿ. ಈ ರೀತಿ ಮಾಡೋದರಿಂದ ನಿಮಗೆ ಆ ಮೇಲ್ಗಡೆನೇ ಹಾಕಿದರೆ ಬೆಂಕಿ ಹತ್ತಿಕೊಂಡು ತೋಟ ಸುಟ್ಟು ಹೋಗೋ ಸಾಧ್ಯತೆಗಳನ್ನು ಒಂದು ಕಡೆ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಹಾಗೆ ಇನ್ನೊಂದು ಕಡೆಯೇ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ನೆಲದ ಒಳಕ್ಕೆ ಆ ಟ್ರೀಟ್ ಮಾಡಿದ ಜೀವಾಮೃತ ಅಥವಾ ಸಗಣಿ ಗಂಜಿನ ಬಗ್ಗಡವನ್ನು ಹಾಕಿ ಟ್ರೀಟ್ ಮಾಡಿದ ಕೊಕೊನಟ್ ಹಸ್ಕನ್ನು, ತೆಂಗಿನ ಮೊಟ್ಟೆನ ನೀವು ನೆಲದೊಳಗಡೆ ಹಾಕಿ ಮುಚ್ಚಿದಾಗ ಆ ಮೊಟ್ಟೆ ಅದರ ಒಳಗಡೆ ನಿಮ್ಮ ನೆಲದಲ್ಲೇ ಇರುವಂತಹ ಬೆನಿಫಿಷಿಯಲ್ ಮೈಕ್ರೋಬ್ಸ್ಗೆ, ಉಪಕಾರಿ ಮೈಕ್ರೋಬ್ಗಳಿಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಆ ಮೂಲಕ ನಿಮ್ಮ ತೋಟದ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ಮಳೆ ನೀರನ್ನು ಅದ್ಭುತ ರೀತಿಯಲ್ಲಿ ಹಿಡಿದಿಟ್ಟು ನಿಮ್ಮ ನೆಲದ ತೇವಾಂಶವನ್ನು ಕಾಪಾಡಿ ಆ ಮೂಲಕ ನಿಮ್ಮ ಒಟ್ಟಾರೆ ಫಸಲಿನ ಇಳುವರಿ ಹೆಚ್ಚೋದಕ್ಕೆ, ಆ ಗಿಡಗಳ ಆರೋಗ್ಯ ಸುಧಾರಿಸೋದಕ್ಕೆ ಕೂಡ ಕಾರಣವಾಗ್ತದೆ. ಬಿಸಾಕು ಬೆಲೆಗೆ ಆ ತೆಂಗಿನ ಮೊಟ್ಟೆನ ಮಾರಾಟ ಮಾಡೋದರ ಬದಲಿಗೆ ರೈತರು ಈ ಕ್ರಮವನ್ನು ಅನುಸರಿಸಿ ನೆಲದೊಳಗಡೆ ಹಾಕಿ ಅದನ್ನು ಮುಚ್ಚಿದರೆ ಅನೇಕ ಬಗೆಯ ಆರ್ಥಿಕ ಲಾಭಗಳು ಖಂಡಿತವಾಗಿ ಮತ್ತು ತೋಟದ ಆರೋಗ್ಯ ಸುಧಾರಿಸೋದಕ್ಕೆ ಕಾರಣವಾಗುತ್ತೆ ಅಂತ ಅನ್ನೋದು ನನ್ನ ಬಲವಾದ ನಂಬಿಕೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಅವರು ತಮಗೆ ತಿಳಿಸ್ಕೊಡ್ತಾ ಇದ್ರು. ಸೊ ಅವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿಯ ಜೊತೆಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಸರ್ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಈ ಒಂದು ಕೃಷಿನಲ್ಲಿ ಬಹುಬೆಳೆ ಪದ್ಧತಿಯ ಜೊತೆಗೆ ಸಮಗ್ರ ಕೃಷಿಯನ್ನು ಮಾಡಿದ್ರೆ ಸೊ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾವು ಕೂಡ ಕೃಷಿನಲ್ಲಿ ಹೊಸ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲದರ ವಿಚಾರವಾಗಿ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಹಾಲಿಂಗಯ್ಯ ಅವರಿದ್ದಾರೆ. ಸೊ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಸಮಗ್ರ ಬೆಳೆ ಪದ್ಧತಿನ ಅಥವಾ ಸಮಗ್ರ ಕೃಷಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ಈ ಒಂದು ಕೃಷಿಯ ಜೊತೆಗೆ ಪಶುಸಂಗೋಪನೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ? ಸರ್, ಇದರ ಪ್ರಾಮುಖ್ಯತೆ ಬಗ್ಗೆ ಹೇಳ್ಬೋದಾ? ಮತ್ತು ಹಸು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ರೈತನ ಬದುಕಿನಲ್ಲಿ ಪಶುಸಂಗೋಪನೆ ಮತ್ತು ಕೃಷಿ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕಾದಂಥ ಸಂಗತಿಗಳು. ಬೇಸಾಯ ಚೆನ್ನಾಗಿ ನಡೀಬೇಕು ಅಂತಂದರೆ ರೈತನ ಮನೆಯಲ್ಲಿ ಪಶುಗಳಿರಲೇಬೇಕು. ಅದು ಎತ್ತು, ದನ, ಎಮ್ಮೆ ಇರಬಹುದು, ಜೊತೆಗೆ ಕುರಿ, ಮೇಕೆ.

0: ಕೆ ಕೋಳಿ ಇತ್ಯಾದಿ ಪ್ರಾಣಿಗಳಿರಬಹುದು, ಇವು ಇಲ್ಲದೆ ಹೋದರೆ ನೆಲದ ಫಲವತ್ತತೆಯನ್ನು ನಾವು ಖಂಡಿತವಾಗಿಯೂ ಎತ್ತರದ ಮಟ್ಟದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ದನದ ಸಗಣಿ ಮತ್ತು ಗಂಜಳ ನಮ್ಮ ಮನೆಯಲ್ಲಿ ಒಂದು ಕಡೆ ಕಲೆಕ್ಟ್ ಆಗ್ತದೆ. ಆ ಕಲೆಕ್ಟ್ ಆದ ಗಂಜು ಸಗಣಿ ಎಲ್ಲ ಬಯೋಡೈಜೆಸ್ಟರ್ಗೆ ಹೋಗ್ತದೆ. ಬಯೋಡೈಜೆಸ್ಟರ್ನಿಂದ ಶೋಧಿಸಿಕೊಂಡು ಇಡೀ ತೋಟಕ್ಕೆ ಮೇನ್ ಲೈನ್ ಪಂಪಿನ ಮೂಲಕ ಅದು ತೋಟಕ್ಕೆ ಪಂಪ್ ಆಗ್ತದೆ. ಹಾಗಾಗಿ ಇಲ್ಲಿ ದನಕರು ಮೈತೊಳೆದ ನೀರೂ ಕೂಡ ಬಯೋಡೈಜೆಸ್ಟರ್ಗೆ ಬರ್ತದೆ. ಈಗ ರೈತನ ಮನೆಯ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯ, ಅವನ ಸಹಜ ಆರೋಗ್ಯ ಎರಡೂ ಚೆನ್ನಾಗಿರಬೇಕು ಅಂತಂದರೆ ಎಮ್ಮೆ ಅಥವಾ ದನದ ಹಾಲಿಲ್ಲದೆ ಖಂಡಿತ ಸಾಧ್ಯ ಇಲ್ಲ. ಆರ್ಥಿಕವಾಗಿ ಮತ್ತು ಸಹಜವಾಗಿ ಅವನು ನೆಮ್ಮದಿಯಾಗಿ ಬದುಕಬೇಕು ಅಂತಂದರೆ ಪಶುಸಂಗೋಪನೆ ತುಂಬ ಮುಖ್ಯ. ಅದರಲ್ಲೂ ಇವತ್ತು ಗ್ಯಾಸಿನ ದರ, ಎಲ್ ಪಿ ಗ್ಯಾಸಿನ ದರ ಬೆಳಗ್ಗೆದ್ರೆ ಏರ್ತಾ ಇರೋವಂಥ ಸಂದರ್ಭದಲ್ಲಿ ನಮ್ಮ ಮನೆಯ ದನ ಎಮ್ಮೆಗಳ ಸಗಣಿಯೇ ಅದ್ಭುತವಾದ ಇಂಧನ ಮೂಲ ಖಂಡಿತ. ಇವತ್ತಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ಅಂತ ಅನ್ನೋದು ಅತ್ಯಂತ ತುರ್ತಿನ ಅಗತ್ಯ ಆಗಿಬಿಟ್ಟಿದೆ. ಮತ್ತು ಅದು ತುಂಬ ತುಂಬ ಒಂದು ಬಹಳ ಎಲ್ಲರೂ ಕಿವಿನಲ್ಲಿ ಕೇಳಿಸ್ಕೋಬೇಕಾಗಿರುವಂತಹ ಬಜ್ ವರ್ಡ್ ಆಗಿಬಿಟ್ಟಿದೆ ಅದು. ಆದರೆ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ರೈತರು ತಮ್ಮ ಹೊಲದ ತಗ್ಗಿನ ಪ್ರದೇಶಗಳಲ್ಲಿ ಆಕಸ್ಮಿಕ ಬಾವಿಗಳಿದ್ದರೆ, ಹಳೆ ಕಾಲದವರು ತೆಗೆದು ಕಟ್ಟಿದ ಮರಳು ಮಣ್ಣಿನ ಬಾವಿಗಳಾಗ್ಬೋದು, ಚೆಟ್ಟಿನ ಬಾವಿಗಳಾಗ್ಬೋದು, ಅಂಥ ಬಾವಿಗಳ ಸದುಪಯೋಗನ ಮಾಡಿಕೊಳ್ಳೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ. ಅಂಥದ್ದೊಂದು ಆ ವ್ಯರ್ಥವಾಗಿ ಆಚೆಗೆ ಹರಿದೋಗೋ ನೀರನ್ನು ಹಳೆ ಬಾವಿಗಳಿಗೆ ತುಂಬಿ ಮತ್ತೆ ಅಂತರ್ಜಲನ ಪುನಶ್ಚೇತನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಒಂದು ಮಾಡೆಲ್ ಇದು. ಇಲ್ಲಿ ನಮ್ಮ ತೋಟದಿಂದ ಬಹುಶಃ ಆಚೆಗೆ ಹರಿದು ಬರಬಹುದಾದ ನೀರು ಮಳೆ ನೀರು, ಹಾಗೆ ಪಕ್ಕದ ಒಂದು 8-10 ಎಕರೆಯಿಂದ ಹರಿದು ನಮ್ಮ ಹಳೆ ಬಾವಿ ಪಕ್ಕದಲ್ಲಿ ಹೋಗ್ತಾ ಇದ್ದ ನೀರನ್ನು ತಡೆದು ಆ ನೀರನ್ನು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಆ ರೀತಿ ಪೈಪ್ಗಳನ್ನ ಕೊಡೋದ್ರ ಮೂಲಕ, ಹಾಗೆ ಆ ನೀರು ಸೋಸ್ಕೊಂಡು ಬರೋದಕ್ಕೆ ಅಲ್ಲಿ ಒಂದು ಚರಂಡಿ ತೆಗೆದು ಅದರಲ್ಲಿ ದಪ್ಪನೆ ಮರಳು ತುಂಬಿ ಆ ನೀರು ಹೊಂಡ ನೀರು ಬಂದು ಆ ಚರಂಡಿನಲ್ಲಿ ತುಂಬಿಕೊಂಡು ನಂತರ ಫಿಲ್ಟರ್ ಆಗಿ ಈ ಬಾವಿಗೆ ಬಂದು ಈ ಬಾವಿ ತುಂಬಿ ಇದರಲ್ಲಿ ಎಷ್ಟು ಆ ತರಹದ ನೀರು ಬಂದರೂ ಇಂಗಿಸ್ಕೊಳ್ಳೋ ಸಾಮರ್ಥ್ಯ ಈ ಬಾವಿಗೆ ಇದೆ. ಇದರ ಜೊತೆಗೆ ಈ ಬಾವಿ ತುಂಬಿತು ಅಂತಂದರೆ ಈ ಬಾವಿ ತುಂಬಿದ ಒಂದು ವಾರದ ನಂತರ ಇಲ್ಲಿಂದ ಒಂದು 300 ಅಡಿ ದೂರದಲ್ಲಿರೋ ನಮ್ಮ ಮನೆಯ ಮುಂದಿನ ಬೋರ್ನಲ್ಲಿ ಆ ಮೋಟ್ರ್ ಎತ್ತಿದಾಗ ಕೆಂಪು ನೀರು ಕಂಡುಬರ್ತದೆ. ಅಂದರೆ ಆ ಮಳೆ ನೀರನ್ನು ವ್ಯರ್ಥವಾಗಿ ಹರಿದೋಗೋದಕ್ಕೆ ಬಿಡದೆ ಈ ಬಾವಿಗೆ ಇಂಗಿಸಿದ್ದರಿಂದ ಗ್ರೌಂಡ್ ವಾಟರ್ ಚಾರ್ಜ್ ಆಗ್ತದೆ ಅಂತ ಅನ್ನೋದಕ್ಕೆ ಒಂದು ಕಣ್ಣಿಗೆ ಕಾಣುವಂಥ ಉದಾಹರಣೆಗೆ ಆ ಕಡೆಯಲ್ಲಿ ಇದೆ. ರೈತರು ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಾದರೆ ತಗ್ಗಲ್ಲಿರೋವಂಥ ಅವರದೇ ಜಮೀನಿನ ಬಾವಿಗಳಿಗೆ ಆ ಅಕ್ಕಪಕ್ಕದಿಂದ ಹರಿದು ಬರುವಂಥದ್ದು ಅವರದೇ ತೋಟದ ವ್ಯರ್ಥ ನೀರನ್ನು ತುಂಬಿಸ್ಕೊಳ್ಳೋದರ ಮುಖಾಂತರ ಖಂಡಿತವಾಗಿಯೂ ಕೂಡ ನಮ್ಮ ಬೆಳೆಗೆ ಬೇಕಾದಂಥ ನೀರನ್ನು ನಾವು ನಮ್ಮ ಬೋರ್ವೆಲ್ ಅಥವಾ ಬಾವಿಗಳ ಮೂಲಕ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ವ್ಯಕ್ತಿ ಈ ತರಹ ಇಂಗಿಸಿದರೆ ಕೇವಲ ಅವನೊಬ್ಬನಿಗೆ ಪ್ರಯೋಜನ ಆಗೋದಿಲ್ಲ, ಸುತ್ತ ಇರೋ ಇಡೀ ರೈತ ಸಮೂಹಕ್ಕೆ ಪ್ರಯೋಜನ ಆಗುವ ಎಲ್ಲ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅಗತ್ಯವಾಗಿ ನಮ್ಮ ರೈತರು ಆ ಬಗ್ಗೆ ಗಮನ ಕೊಟ್ಟು ಸಣ್ಣದೊಂದು ಪ್ರಯತ್ನನ ಮಾಡಿದರೆ ಖಂಡಿತವಾಗಿಯೂ ಸಾಮೂಹಿಕವಾಗಿ ನಮ್ಮೆಲ್ಲರ ಒಂದು ನೀರಿನ ಬಗೆಗಿನ ತೊಂದರೆಗಳ ಪರಿಸ್ಥಿತಿಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೈ ಹಿಡಿದು ಕಾಪಾಡುವಂಥ ಬೆಳೆ ಅಂತಂದರೆ ನನಗನ್ಸತ್ತೆ ಅದು ಹುಣಿಸೆ ಅಂತ. ಹಿಂದೆಲ್ಲ ಮಾಮೂಲು ಬೀಜದಿಂದ ಮಾಡಿದ ಗಿಡಗಳನ್ನ ನೆಡ್ತಾ ಇದ್ವಿ. ಇವತ್ತು ಬದಲಾದ ಕಾಲದಲ್ಲಿ ಕಸಿ ಕಟ್ಟಿದ ಹುಣಸೆ ಗಿಡಗಳನ್ನು ನೆಡೋದರ ಮೂಲಕ ಅವುಗಳ ಮೂಲ ತಳಿ ಗುಣಗಳನ್ನು ಉಪಯೋಗಿಸ್ಕೊಂಡು ಬೆಳೆ ತಗೊಳ್ಳೋದಕ್ಕೆ ಇತ್ತೀಚೆಗೆ ಬರ್ತಾ ಇರುವಂತಹ ಕೃಷಿ ವಿಶ್ವವಿದ್ಯಾಲಯದವರು ಸಂಶೋಧಿಸಿ ರೈತರಿಗೆ ಕೊಡ್ತಾ ಇರುವಂಥ ಕಸಿ ಹುಣಸೆ ಅದು ಕೂಡ ತುಂಬ ಒಳ್ಳೆಯ ಪ್ರಯತ್ನ. ಹುಣಸೆನಲ್ಲಿ ಬರೀ ಹುಣಸೆಯನ್ನೇ ಇಟ್ಕೊಂಡು ಬೆಳೆ ಮಾಡೋದರ ಬದಲಿಗೆ ಹುಣಸೆ ಗಿಡ ಬರೋವರೆಗೆ ನಮ್ಮಲ್ಲೆಲ್ಲ ಶೇಂಗಾ, ರಾಗಿ, ಜೋಳ ಇತ್ಯಾದಿ ಆಹಾರ ಬೆಳೆಗಳನ್ನು ಮಾಡೋ ಬೆಳೆಯೋ ಪದ್ಧತಿ ಹಿಂದಿನ ಕಾಲದಿಂದಲೂ ನಮ್ಮಲ್ಲಿದೆ. ಅದರ ಜೊತೆ ಜೊತೆಗೆ ನಮಗೆ ಅಲ್ಲಿ ಗೇಮೆ ಮಾಡಿ ಶೇಂಗಾ, ಕಡಲೆಕಾಯಿ ಅಂದರೆ ಈ ಜೊತೆಗೆ ಇದು ಯಾವುದು ರಾಗಿ ಇಂಥ ಬೆಳೆಗಳನ್ನು ಮಾಡೋದರ ಬದಲಿಗೆ ಬಹುಮಹಡಿ ಪದ್ಧತಿ ಬೆಳೆಯುವಗಳನ್ನು ಹುಣಸೆನಲ್ಲೂ ಕೂಡ ಅಳವಡಿಸ್ಕೋಬಹುದು. ಡ್ರಿಪ್ ಲೈನ್ ಹಾಕಿಬಿಟ್ಟು ನೆಲಮಟ್ಟದಲ್ಲಿ ಮೇವಿನ ಬೆಳೆಗಳನ್ನು ಹೆಡ್ಜ್ ಲೂಸರ್ನ್, COFS 31 ಈ ತರಹದ ಬೆಳೆಗಳನ್ನ ಮಾಡ್ಕೋಬಹುದು ಅಗತ್ಯ ಇದ್ದರೆ. ಇಲ್ಲ ನಮಗೆ ನೀರಾವರಿ ಇಲ್ಲ ಬೇಕಾಗಿಲ್ಲ ಅಂತ ಅನ್ನೋದಾದರೆ ಅದೇ ಹುಣಸೆನಲ್ಲಿ ಗೋಡಂಬಿ ಮತ್ತು ನೆಲ್ಲಿ ಈ ತರಹದ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾನು ನಿಂತಿರೋಂಥ ಈ ಭಾಗ ಏನಿದೆ, ಈ ಭಾಗದಲ್ಲಿ ಹುಣಸೆಯ ಮಧ್ಯದಲ್ಲಿ ಅಂತರ ಒರಿತು ನೆಲ್ಲಿ ಮತ್ತು ಗೋಡಂಬಿನ ಮಾಡೋ ಪ್ರಯತ್ನನ ನಾವಿಲ್ಲಿ ಮಾಡಿದ್ದೀವಿ. ಇವು ಖಂಡಿತವಾಗಿಯೂ ಕೂಡ ಒಂದಕ್ಕೊಂದು ಪೂರಕವಾದ ಬೆಳೆಗಳು. ಇದರ ಮಧ್ಯದಲ್ಲಿ ಮಾವು ಇತ್ಯಾದಿಗಳಂತಹ ನೀರು ಕೇಳದ ಗಿಡಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಈ ತರಹ ಕನಿಷ್ಠ 3 ವರ್ಷ ಗಿಡ ನೆಟ್ಟವರು ಗಿಡನ ಉಳಿಸ್ಕೊಳ್ಳೋ ಗಿಡಕ್ಕೆ ಬೇಸಿಗೆಯಲ್ಲಿ ನೀರು ಹಾಕಿ ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತವಾಗಿ ಬೆಳೆ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಇದರ ಮಧ್ಯದಲ್ಲಿ ಅಲ್ಲಲ್ಲೇ ಬದುಗಳನ್ನು ಹಾಕಿ ಅಲ್ಲೇ ನೀರು ಅಲ್ಲೇ ಇಂಗೋ ಹಾಗೆ ಮಾಡಿದರೆ, ಅಂದರೆ ಕಟ್ಟೆಗಳನ್ನ ಮಾಡಿಕೊಂಡು ಹೊರಗಡೆಗೆ ನೀರು ಹೋಗದ ಹಾಗೆ ಅಲ್ಲಿಯೇ ಇಂಗಿಸುವ ಪ್ರಯತ್ನ ಮಾಡಿದರೆ ಅಂತರ್ಜಲದ ಮಟ್ಟವೂ ಸುಧಾರಿಸ್ತದೆ. ಇದರ ಜೊತೆಗೆ ಆ ನೆಟ್ಟಂತಹ ನೆಲ್ಲಿ, ಗೋಡಂಬಿ, ಹುಣಸೆ ಇತ್ಯಾದಿ, ಮಾವು ಇತ್ಯಾದಿ ಬೆಳೆಗಳು ತುಂಬ ಒಳ್ಳೆಯ ಫಸಲುಗಳನ್ನು ಕೂಡ ಕೊಡುತ್ತದೆ. ಹಾಗಾಗಿ ಯಾವ ಜಾಗವನ್ನು ಖಾಲಿ ಬಿಡದೆ ಅಲ್ಲಿ ಏನಾದರೂ ಒಂದು ನೀರು ಕೇಳದ ಬೆಳೆಗಳನ್ನು ಇಂಥ ಬೆಳೆಗಳ ಜೊತೆ ಸಂಯೋಜಿಸೋದರ ಮೂಲಕ ಅರ್ಥಪೂರ್ಣ ರೀತಿಯಲ್ಲಿ ಒಬ್ಬ ರೈತ ಕೃಷಿಯಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳು ಇದ್ದಾವೆ.
1: ಓಕೆ ಸರ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಸರ್ ಕೂಡ ಹೇಳ್ತಾ ಇದ್ದಾಗೆ ಬಹುಮಾಡಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಸೊ ಅದರಲ್ಲಿ ಬರುವಂತಹ ಬೆಳೆಗಳನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಮತ್ತು ನೀರಿನ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಯಾವ ಬೆಳೆಗಳನ್ನು ಮಾಡಿದ್ರೆ ಚೆನ್ನಾಗಿ ಒಂದು ಇಳುವರಿ ಬರುತ್ತೆ ಮತ್ತು ಯಾವ ಬೆಳೆಗಳನ್ನು ಇಂಟರ್ಕ್ರಾಪ್ ಆಗಿ ಮಾಡ್ಕೊಳ್ಬೇಕು ಇದರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂತಹ ಮಹಾಲಿಂಗಯ್ಯ ಸರ್ಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: ಗುರಿ ಮುಟ್ಟಿದ ಸಂಭ್ರಮದ ಚಂದ್ರಯಾನ 2023 August 23 ಬುಧವಾರ ಭಾರತೀಯರಿಗೆ ಅವಿಸ್ಮರಣೀಯವಾದ ದಿನ. ಆ ದಿನ ಸಂಜೆ 6:04 ಚಂದ್ರನ ಅಂಗಳದಲ್ಲಿ ಏನಾಗುವುದು ಎಂದು ವಿಜ್ಞಾನಿಗಳು ಉಸಿರು ಬಿಗಿಹಿಡಿದು ಕುಳಿತಿದ್ದರು. ಇದ್ದಕ್ಕಿದ್ದ ಹಾಗೆ ಚಂದ್ರಯಾನ ಯೋಜನೆಯ ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್ ಹೊತ್ತು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹೂವಿನಂತೆ ನೆಲಸ್ಪರ್ಶ ಮಾಡಿತು. ಟಿವಿಗಳ ಮುಂದೆ ಕುಳಿತ ಕೋಟ್ಯಂತರ ಜನಸಮೂಹ ಆ ಕೌತುಕವನ್ನು ನೋಡಿ ಹರ್ಷೋದ್ಗಾರ ಮಾಡಿದರು. ಇಸ್ರೋ ವಿಜ್ಞಾನಿಗಳ ಮುಖದಲ್ಲಂತೂ ಸಂತಸದ ಹೊನಲೆ ಹರಿದಿತ್ತು. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಖುಷಿಯನ್ನು ಹಂಚಿಕೊಂಡರು. ಅಲ್ಲಿಗೆ ಜಗತ್ತಿನ ಚಂದ್ರಯಾನದ ಸಾಲಿನಲ್ಲಿ ಅಮೆರಿಕ, ರಷ್ಯಾ ಹಾಗೂ ಚೀನಾ ದೇಶಗಳ ನಂತರ ಭಾರತ ತನ್ನ ಛಾಪನ್ನು ಶಾಶ್ವತಗೊಳಿಸಿತ್ತು. 15 ವರ್ಷಗಳ ಹಿಂದೆಯೇ ಭಾರತ 2008 ಚಂದ್ರನ ಮೇಲೆ ಮಾನವರಹಿತ ಉಪಗ್ರಹವನ್ನು ಉಡಾವಣೆ ಮಾಡಿ ನೀರನ್ನು ಪತ್ತೆ ಮಾಡಿದ್ದು ಜಗತ್ತಿನ ಮೊದಲ ದಾಖಲೆ. 2008 ಭಾರತ ತಾನೂ ಇತರ ದೇಶಗಳಂತೆ ಸಾಧನೆ ಮಾಡಬೇಕೆಂಬ ಹಂಬಲದಿಂದ October 22 ಶ್ರೀಹರಿಕೋಟಾದಿಂದ ಉಪಗ್ರಹ ಉಡಾವಣೆ ಮಾಡಿತ್ತು. 386 ರೂಪಾಯಿ ವೆಚ್ಚದ ಉಪಗ್ರಹ 2 ವರ್ಷಗಳ ಕಾಲ ಚಂದ್ರನ ಮೇಲೆ ಓಡಾಡಿ ಕೆಲಸ ಮಾಡಲು ಉಡಾವಣೆಯಾಗಿತ್ತು. ಆದರೆ ಆ ಯೋಜನೆ ವಿಫಲಗೊಂಡಿತು. 2 ವರ್ಷದ ಬದಲಾಗಿ ಆ ಉಪಗ್ರಹ ಕೇವಲ 312 ಮಾತ್ರ ಕೆಲಸ ಮಾಡಿತು. ಚಂದ್ರನ ಮೇಲ್ಮೈ ಗುರುತ್ವಾಕರ್ಷಣೆಯ ಅಳತೆ, ನಕಾಶೆ ತಯಾರಿಕೆ, ಕಲ್ಲು ಮಣ್ಣುಗಳ ವಿಶ್ಲೇಷಣೆ ಹಾಗೂ ವಿಶೇಷವಾಗಿ ನೀರಿನ ಕಣಗಳ ಪತ್ತೆ ಮಾಡುವಿಕೆ ಎಲ್ಲವೂ ಚಂದ್ರಯಾನ 1 ಯಶಸ್ವಿಯಾಗಿ ನಡೆದವು. ನಂತರ ಇಸ್ರೋ ಸುಮ್ಮನೆ ಕೂರಲಿಲ್ಲ. 2019 July 22 ಚಂದ್ರಯಾನದ 2 ಉಪಗ್ರಹವನ್ನು ಚಂದ್ರನ ಅಂಗಳಕ್ಕೆ ಕಳುಹಿಸಿತು. ದುರಂತವೆಂದರೆ ಆ ಉಪಗ್ರಹ ಚಂದ್ರನ ನೆಲಸ್ಪರ್ಶ ಮಾಡಿದಾಗ ಡಿಕ್ಕಿಯಾಯಿತು. ಅದಕ್ಕೆ ನೆಲದ ಮೇಲೆ ಓಡಾಡಲು ಸಾಧ್ಯವೇ ಆಗಲಿಲ್ಲ. ಆದರೂ 4 ವರ್ಷಗಳ ಕಾಲ ಆ ಆರ್ಬಿಟರ್ ಮಿಷನ್ ಚಂದ್ರನನ್ನು ಸುತ್ತು ಹಾಕುತ್ತಲೇ ಇತ್ತು. ನಿರಂತರವಾಗಿ ಅದು ಕೆಲಸ ಮಾಡಿ ಅನೇಕ ಮಾಹಿತಿಗಳನ್ನು ಕೂಡ ಕಳುಹಿಸಿಕೊಟ್ಟಿತ್ತು. ಫೋಟೋಗಳನ್ನು ಯಶಸ್ವಿಯಾಗಿ ಭೂಮಿಗೆ ರವಾನಿಸಿತ್ತು. ಅಂದರೆ ಚಂದ್ರಯಾನ 2 ಯೋಜನೆ ಜಖಮ್ಗೊಂಡಿದ್ದರೂ 95% ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿತ್ತು. ಸಂತಸದ ಸಂಗತಿ ಎಂದರೆ ಚಂದ್ರಯಾನ 3 ಉಪಗ್ರಹದೊಂದಿಗೆ ಚಂದ್ರಯಾನದ 2 ಉಪಗ್ರಹ ಸಂಪರ್ಕ ಸಾಧಿಸಿದ್ದು ಎಲ್ಲರಿಗೂ ಸಂತಸ ತಂದ ವಿಚಾರ. ಚಂದ್ರಯಾನ 1 ಮತ್ತು 2 ಭಾರತಕ್ಕೆ ಯಶಸ್ಸು ತರಲಿಲ್ಲವೆಂಬ ಕೊರಗು ಇಸ್ರೋ ವಿಜ್ಞಾನಿಗಳಿಗೆ ಕಾಡುತ್ತಲೇ ಇತ್ತು. ಹಿಂದಿನ ದೋಷಗಳನ್ನು ತಾಂತ್ರಿಕವಾಗಿ ಅಧ್ಯಯನ ಮಾಡಿದ ವಿಜ್ಞಾನಿಗಳು ಹಗಲು ರಾತ್ರಿ 4 ವರ್ಷಗಳ ಕಾಲ ಶ್ರಮಪಟ್ಟು ಚಂದ್ರಯಾನ 3 ಉಪಗ್ರಹ ಸಿದ್ಧಗೊಳಿಸಿದರು. ಉಪಗ್ರಹವು 2023 July 14 ಶ್ರೀಹರಿಕೋಟಾದಿಂದ ಉಡಾವಣೆಗೊಂಡಿತು. ನಿರಂತರವಾಗಿ ಭೂಮಿಯನ್ನು ಸುತ್ತು ಹಾಕುತ್ತಾ ಅದು 39 ಚಂದ್ರನ ಕಕ್ಷೆಯನ್ನು ಸೇರಿತ್ತು. 39 ಭಾರತಕ್ಕೆ ಒಂದು ಚಾರಿತ್ರಿಕ ದಿನ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರಯಾನ 3 ಹೇಗೆ ಪ್ರಸನ್ನ ಚಿತ್ತವಾಗಿ ಇಳಿಯಬಲ್ಲದು ಎಂಬುದು ಎಲ್ಲರ ಕೌತುಕದ ಪ್ರಶ್ನೆಯಾಗಿತ್ತು. ವಿಜ್ಞಾನಿಗಳು ಕೂಡ ಉಪಗ್ರಹ ಚಂದ್ರನ ಮೇಲೆ ಇಳಿಯುವಾಗ ಎಲ್ಲಿ ಜೋಲಿ ಹೊಡೆದು ಸಮತೂಕ ತಪ್ಪಿ ಕೆಳಗೆ ಬೀಳುತ್ತದೋ ಎಂದು ಆತಂಕ ಮೂಡಿಸಿತ್ತು. ಅನೇಕ ಉಪಗ್ರಹಗಳು ಹಿಂದೆ ಇಳಿಯುವ ಮುನ್ನವೇ ನೆಲಕ್ಕೆ ಡಿಕ್ಕಿಯಾಗಿ ಸುಟ್ಟು ಹೋದ 100 ಉದಾಹರಣೆಗಳಿವೆ. ಅಂಥ ಅನುಭವಗಳ ಬೂಟೆಯನ್ನೇ ಇಸ್ರೋ ವಿಜ್ಞಾನಿಗಳು ಬೆನ್ನಿಗೆ ಕಟ್ಟಿಕೊಂಡು ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ಗಳ ತಯಾರಿಯನ್ನು ನಡೆಸಿದ್ದರು. ದಿನಾಂಕ 23/8/2023 ಸೂರ್ಯ ಜಾರುವ ಹೊತ್ತಲ್ಲಿ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸುರಕ್ಷಿತವಾಗಿ ಇಳಿದ ತಕ್ಷಣವೇ ಅಪಾರ ಪ್ರಮಾಣದ ಧೂಳು ಆವರಿಸಿತು. ಕೆಲವೇ ಸೆಕೆಂಡುಗಳಲ್ಲಿ 26 ತೂಕದ 6 ಚಕ್ರಗಳ ಪ್ರಜ್ಞಾನ್ ರೋವರ್ ರೋಬೋಟ್ ಹೊರಬಂತು. ವಿಕ್ರಮ್ ಲ್ಯಾಂಡರ್ ಬಿಕ್ಕಟ್ಟಿನ 17 ನಿಮಿಷಗಳನ್ನು ಅಲ್ಲಿ ದಾಟಿ ಬಂದದ್ದನ್ನು ವಿಜ್ಞಾನಿಗಳು ಮಹಾಭಾರತದ 18 ದಿನಗಳ ಯುದ್ಧಕ್ಕೆ ಹೋಲಿಸಿದರು. ವಿಕ್ರಮ್ ಲ್ಯಾಂಡರ್ನ ವೇಗ ತುಂಬ ಕಡಿಮೆಯಾಗಿ ಅದು ಶಾಂತಚಿತ್ತವಾಗಿ ಗುರಿ ತಲುಪಿತ್ತು. ಆ ಕ್ಷಣಕ್ಕಾಗಿ ಇಡೀ ಜಗತ್ತೇ ಸಾಕ್ಷಿಯಾಗಿತ್ತು. ಇಸ್ರೋದ ವಿಜ್ಞಾನಿಗಳು ಹೆಮ್ಮೆಯಿಂದ ಬೀಗಿದರು, ನಗುಮುಖದಿಂದ ಚಪ್ಪಾಳೆ ತಟ್ಟಿದರು. ಭಾರತದ ಮೂಲೆ ಮೂಲೆಯಲ್ಲಿ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷವಾಕ್ಯಗಳನ್ನು ಸಂಭ್ರಮದಿಂದ ಮೊಳಗಿಸಿದರು. ಹಗಲು ರಾತ್ರಿ ವಿಜ್ಞಾನಿಗಳು ಅನುಭವಿಸಿದ ನೋವು, ಸಂಕಟ, ಸವಾಲುಗಳು ಯಶಸ್ಸಿನ ಸಾಗರದಲ್ಲಿ ಮುಳುಗಿ ಸಂತಸದ ಹೊನಲನ್ನು ಹರಿಸಿಬಿಟ್ಟವು. ಸದ್ಯ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಓಡಾಡುತ್ತಿದೆ. ಕ್ಷಯಕಿರಣ, ಲೇಸರ್ ಯಂತ್ರ ಹಾಗೂ ಸುಸಜ್ಜಿತ ಕ್ಯಾಮ್ರಾಗಳು ಉತ್ತಮವಾಗಿ ಕೆಲಸ ಮಾಡುತ್ತಿವೆ. ಈಗಾಗಲೇ ಚಂದ್ರನಲ್ಲಿ ಗಂಧಕ, ಕ್ಯಾಲ್ಸಿಯಂ, ಕಬ್ಬಿಣ, ಕ್ರೋಮಿಯಂ, ಅಲ್ಯೂಮಿನಿಯಂ, ಟೈಟಾನಿಯಂ, ಮ್ಯಾಂಗನೀಸ್, ಸಿಲಿಕಾನ್, ಆಮ್ಲಜನಕದ ಧಾತುಗಳು ಇವೆ ಎಂಬ ವಿಷಯ ಗೊತ್ತಾಗಿದೆ. ಆಗಸ್ಟ್ 23 ತಾರೀಕನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಆಚರಿಸಲು ಭಾರತ ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ. ಇನ್ನೂ ಅನೇಕ ವಿಶಿಷ್ಟವಾದ ಮಾಹಿತಿಗಳು ಚಂದ್ರಯಾನ 3 ಯೋಜನೆಯಿಂದ ನಮಗೆ ದೊರಕಲಿವೆ. ಅಂತೂ ಗಗನಯಾನದ ಇತಿಹಾಸದಲ್ಲಿ ಭಾರತ ಒಂದು ಪ್ರಮುಖವಾಗಿರುವ ಅಧ್ಯಾಯವನ್ನು ತೆರೆದಿಟ್ಟಿದೆ. ಮುಂದೆ ಏನಾಗುವುದು ಎಂಬುದನ್ನು ನಾವು ಕುತೂಹಲದಿಂದ ನೋಡುತ್ತಿದ್ದೇವೆ. ಚಂದ್ರಯಾನದ ಜೊತೆಗೆ ಸೂರ್ಯಯಾನ, ಗಗನಯಾನ, ಶುಕ್ರಯಾನ ಮುಂತಾದ ಯಾನಗಳು ಆಕಾಶದತ್ತ ಹೋಗಬಹುದು.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಿರಿಕ್ ಪಾರ್ಟಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದು ವಿಜಯ ಪ್ರಕಾಶ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಬೆಳಗ ಎದ್ದು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಿಮ್ಮ ಕೃಷಿ ನಮ್ಮ ಖುಷಿ ಎನ್ನುವಂಥ ಒಂದು ಸುಂದರವಾದಂಥ ಕೃಷಿಯ ಕಾರ್ಯಕ್ರಮವನ್ನು ನಮ್ಮ ಆರ್ ಜೆ ಶ್ರೀಧರ್ ಅವರು ಪ್ರತಿದಿನ ಸಂಜೆ 7 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬರ್ತಿಲ್ಲ.
1: ಅಯ್ಯಯ್ಯಯ್ಯೋ ಹೊಟ್ಟೆ ಊರಿತಾಳಲ್ಲ.
2: ಸಾನ್ವಿ
3: ಕಣ, ಅರ್ಜೆಂಟ್ ಹೆಲ್ಪ್ ಬೇಕು, ಮನೆ ಹತ್ರ ಬರಕ್ಕಾಗುತ್ತಾ?
2: ಯಾಕೇನಾಯ್ತು?
3: ಎಕ್ಸ್ಪ್ಲೇನ್ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಬರಕ್ಕಾಗುತ್ತಾ ಇಲ್ವಾ ಹೇಳು.
2: ರೋಗಿ ಬಯಸಿದ್ದು ನರ್ಸ್ ಕೊಡ್ಸಿದ್ದು ಎರಡು ಒಂದೇ ಆಯ್ತು. ಅರ್ಧ ಗಂಟೆಲಿ ಇರ್ತೀನಿ.
3: ಓಕೆ ಓಕೆ
2: ಓಕೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೆಳಗರೆ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ತತ್ವ ಪದದತ್ತ ಸಾಗ್ತಾ ಇದ್ದೀನಿ. ಅನ್ನವು ತನ್ನಲ್ಲಿ ಇರುವ ತನಕ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಲೋಕನಾಥ್ ಕುಂಬಾರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6 ಗಂಟೆ 10 ನಿಮಿಷಕ್ಕೆ ಸ್ಮೈಲಿಂಗ್ ಶ್ವೇತ ಅವರು ನಡೆಸಿಕೊಡುವಂತ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ತತ್ವಪದದತ್ತ ಸಾಗೋಣ. ನೀ ಧರ್ಮ ಕರ್ಮದ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಕೆ ಯುವರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಸಾಹಿತ್ಯ ಲೋಕ ಈ ಒಂದು ಕಾರ್ಯಕ್ರಮವನ್ನು ನಮ್ಮ RJ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ

ಚಿತ್ರ ಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಜ ನನ್ನ ರಾಜ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕಲ್ಲೇಟಿಗಿಂತ ನಿನ್ನ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1976 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಜ ನನ್ನ ರಾಜ

ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೂರು ಕಣ್ಣು ಸಾಲದು. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂಪತ್ತಿಗೆ ಸವಾಲ್ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ರಾಜ ಮುದ್ದು ರಾಜ ಎನ್ನುವಂಥ ಒಂದು ಗೀತೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಿಕ್ಕಿ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಅರ್ಪಿತ ಅವರು ನಡೆಸಿಕೊಡುವಂತಹ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಹೋದರರ ಸವಾಲ್ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ನನಗಾಗಿಯೇ ನಿನ್ನಂದವು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭವಾನಿ ಅವರ ಒಂದು ಜೋಡಿಯ ಚಿತ್ರ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸಹೋದರರ ಸವಾಲ್ ಚಿತ್ರದ ಗೀತೆಯತ್ತ ಸಾಗೋಣ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಂಕರ್ ಗುರು ಎನ್ನುವಂಥ ಒಂದು ಚಿತ್ರದ ಗೀತೆ ಏನೇನೋ ಆಸೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಕಾಂಚನ, ಜಯಮಾಲ ಹಾಗೂ ಪದ್ಮಪ್ರಿಯ ಅವರ ಒಂದು ನಟನೆಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಡೈರಿ ಕಾರ್ಯಕ್ರಮವನ್ನು ನಮ್ಮ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜನ್ಮ ಜನ್ಮದ ಅನುಬಂಧ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಯಾವ ಶಿಲ್ಪಿ ಕಂಡ ಕನಸು ನೀನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಒಂದು ಕಂಠಸಿರಿಯಲ್ಲಿ, ಇಳೆಯರಾಜ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು ಚೀವುದೇ ಶಂಕರ್ ಬದಿರುವಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯಂತ ಸಾಗೋಣ. ಅದುವೇ ಜನ್ಮ ಜನ್ಮದ ಅನುಬಂಧ ಚಿತ್ರದ ಈ ಒಂದು ಗೀತೆ ಇದೀಗ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾತು ತಪ್ಪದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ ಎಂತ ಸೌಂದರ್ಯ ಕಂಡೆ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RNJ ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ದ್ವಾರಕೀಶ್ ಅವರ ಒಂದು ನಟನೆಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಕನ್ನಡ ನಾಡಿನ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಕಾಫಿ ವಿತ್ RJ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಂಗನಾಯಕಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಂದಾರ ಪುಷ್ಪವು ನೀನೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಹಾಗೂ ಆರತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ವಚನ ವಿಹಾರ ಕಾರ್ಯಕ್ರಮವನ್ನು ಪವಿತ್ರ ದಿನೇಶ್ ಅವರ ಒಂದು ಅಮೋಘವಾದಂಥ ನಿರೂಪಣೆ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ರಂಗನಾಯಕಿ ಚಿತ್ರದ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ತೃತೀಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅವಳ ಹೆಜ್ಜೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಬಂದೆಯ ಬಾಳಿನ ಬೆಳಕಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

My name is Raj. What's your name, please? My name is Raj. ಹೇಳ್ಬಾರ್ದ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೆ ಹೇಳಿ. ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್. ಮೈ ನೇಮ್ ಇಸ್ ರಾಜ್. ಯಾಕೆ ನನ್ ಮಾತು ಕೇಳಿಸ್ತಿಲ್ವಾ? ಕಿವಿಡಿನ ಮಾತಾಡಕ್ ಬರಲ್ವಾ? ಮೂಗಿನ ಇಲ್ಲ ಕೀ ಕೊಟ್ ಬೊಂಬೆನಾ?

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ.

0: ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ハロー、
1: やる、
2: ラブ、
1: なので
2: カーヌ、
1: ヤオカーヌ、
2: アメリカーヌ。

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
0: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ

0: ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಪಿತಾಜಿ ಕಾವು ಚಲಗೆ, ಪಿತಾಜಿ ಕಾವು ಚಲಗೆ, ಪಿತಾಜಿ ಕಾವು ಚಲಗೆ, ಪಿತಾಜಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಡಾ ಮಿಯಾ ಛೋಟಾ ಮಿಯಾ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನು ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಅಮಿತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಚಿತ್ರದಲ್ಲಿ ಅಮಿತಾಭ್ ಬಚ್ಚನ್, ಗೋವಿಂದ್, ರವೀನಾಥ್ ಟಂಡನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆ, ಕುಮಾರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವಾರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಾನೆ ತಮಾನ್ ಚಿತ್ರದ ಒಂದು ಗೀತೆ ಪಿಯಾ ಪಿಯಾ ಓ ಗೀತೆ. ಈ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ರಂಜನಾ ಜೋಗಲ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆಯನ್ನ ಸಾಧನಾ ಸರ್ಗಮ್ ಮೊಹಮ್ಮದ್ ಅಜಿ ಹಾಗೂ ಸಂದೇಶ್ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಇಂದಿವರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕರು ಚಂದನಾ ದೀಕ್ಷಿತ್ ಹಾಗೂ ಅಭಿಜಿತ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಕೃಷ್ಣಕುಮಾರ್ ಹಾಗೂ ಶ್ರೇಯ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ No. 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಒಂದು ಚಿತ್ರ 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಕೂಲಿ No. 1.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ಚಿತ್ರದ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ನದೀಮ್ ಶವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೊದ್ವಾಳ್ ಹಾಗೂ ಮೊಹಮ್ಮದ್ ಅಜಿ ಆಡಿರುವಂತಹ ಒಂದು ಸಮೀರ್ ಅವರ ಒಂದು ರಚನೆ, ಹಾಗೆ ನದೀಮ್ ಶ್ರವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾದಲ್ ಚಿತ್ರದ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ಸಮೀರ್ ಅವರ ಒಂದು ರಚನೆ, ಅನು ಮಲ್ಲಿಕ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ವಾಲಾ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಫಸ್ಟ್ ಲವ್ ಲೆಟರ್ ಚಿತ್ರದ ಒಂದು ಗೀತೆಯನ್ನು ESP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1991 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು ಇದನ್ನು ಶ್ರೀಕಾಂತ್ ಕುಮಟ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುವುದು ಅಸಂಭವ ಮಾತ್ರವಲ್ಲ. ಅವರನ್ನು ಬಲ್ಲ ಯಾರು? ಇಂಥದ್ದೊಂದು ಘಟನೆಯನ್ನು

0: ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ ತಮ್ಮಲ್ಲಿ ಮಾತನಾಡಿಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜಿಕೆ ಮಾಸ್ಟರ್ ಎಂದೇ ತಿಳಿದಿದ್ರು.
2: ಮಾತು
1: ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
3: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ಕೃತಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮಾವ ಬಿದ್ದು ಅವರ ಉಡುಪು
3: ಸ್ವಚ್ಛವಾದ ಗರಿಗರಿ ಧೋತ್ರ ಹುಟ್ಟು, ಮ್ಯಾಲೊಂದು ಬಿಳಿ ಶರಟು, ಅದರ ಮ್ಯಾಲೊಂದು ಕೋಟು ಹಾಕಿಕೊಂಡು ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
4: ನನ್ಗೆ ಸೂಟ್ ಬೇಕು.
0: ಎಂದು ಮನೆಯಲ್ಲಿ ಗದರಿಸುತ್ತಿದ್ರು.
3: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
3: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
3: ಅದು ಆದಾಗ ತಾವೇ ಆದ್ರೂ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ ಕಂಡವರಲ್ಲ.
0: ಅವರ ಸದಾಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
3: ಗಾಂಧೀಜಿ ಏನಾದ್ರೂ ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
1: ಗಾಂಧೀಜಿಗೆ ಏನ್ ಗೊತ್ತಲ್ಲ
3: ಎಂದು
2: ಹೇಳಿದರು.
1: ಆಗಂತೂ ಜಿಕೆ ಸಿಕ್ ಸಿಕ್ಕವರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
3: ಉದಯವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
2: ಈ ವಿಚಾರದಲ್ಲಿ ಮನುಷ್ಯ
0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವೂ ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳತೊಡಗಿದರೆ
2: ಹುಡುಗರು ಮನಸ್ಸು
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ತಿರಲಿಲ್ಲ.
5: ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
3: ಜಿಕೆ ಮಾಸ್ತರರ ಖಾಸಗಿ ಬದುಕು ಅಷ್ಟೇ.

0: ಶ್ರೀಮತಿ ಗಿರಿಜಮ್ಮರ ವಯಸ್ಸು ಹತ್ತಿರ ಹತ್ತಿರ 50. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ, ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ

बड़ी महिला के बाद

0: 去蘑菇。蘑菇。
1: 念度三年马里是
0: 多几几关灯。
2: 我可怜了，我得累了的，被毒，我们家里过来得累的，哎呦，妈，妈，我都
0: 不了，
1: 妈，
2: 呦，妈。
3: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಬೇಕಾಗಿರುವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ ಅವರು ಅದನ್ನು

0: ಚೆನ್ನಾಗಿ.
1: ಗುರು ಹಿರಿಯರ ಬಗ್ಗೆ ಭಯ ಭಕ್ತಿ ಇಟ್ಕೊಂಡಿದ್ರು. ಆದ್ರೆ ಈಗೀಗ ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
2: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.

0: ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ, ಇವನ ಕಣ್ಣು ಅವಳ ಮ್ಯಾಲೆ, ಊರೋ ಕಣ್ಣು ಇವರ ಮ್ಯಾಲೆ.
1: ಆತನ ಬಗ್ಗೆ ಆಪ್ಯಾಪಕರಾರು ಇತರ ಮಾತಾಡಿರಲಿಲ್ಲ. ಆತ ಹುಡುಗರ ಗ್ಯಾಸ್ ಮಂಡಿಕೊಂಡು ಹುಡುಗಿಯರನ್ನು ಛೇಡಿಸುತ್ತಾನೆಂದು, ಗ್ಯಾಸುಗಳಿಗೆ ನುಗ್ಗಿ ದಾಂಧಲೆ ಮಾಡುತ್ತಾನೆಂದು ಅಧ್ಯಾಪಕರ ದೂರಿತು.

ಸಂಪೂರ್ಣವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಂದೇ

0: ಬಣ್ಣದ ಪ್ಯಾಂಟ್ ಶರ್ಟ್ ಹಾಕಿದ್ದ,
1: ಕೈವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ ಜಗಳಿಸುತ್ತಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದಲ್ಲಿ ಅಸಹ್ಯಕರವಾಗಿರು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ
0: ಕಾಣಿಸಬಹುದು.

0: ಶಿಸ್ತು ಸಂಯಮಕ್ಕೆ ಹೆಸರಾದ ಟೀಕೆ ಇಂತಹದ್ದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಅಂದೇ ಅವರನ್ನು ಕರೆದು ತಾಕೀತು ಮಾಡಿದ್ದರು.
1: ಚುಮ್ಮು ಚುಮ್ಮು ಆಗತೈತಿ.
0: ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ಬಿಎ ರ್ಯಾಂಕ್ಗಳು, ಬೇಕಿನ ರಾಜ್ಯಮಟ್ಟದ 6 ಶೀಲ್ಡ್ಗಳು,
3: ಕಬ್ಬಡಿ ಶೀಲ್ಡ್ಗಳು,
4: ವೈಯಕ್ತಿಕ ಪ್ರಶಸ್ತಿಗಳು, ಇಷ್ಟನ್ನೇ ಲೆಕ್ಕ ಹಿಡಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
0: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ.

0: ಇತ್ತೀಚೆಗೆ ಗೊರಿಲ್ಲಾ ಬೇಕಾಯ್ತು. ದಟ್ಟವಾದ ಹುಲ್ಲು ಮಧ್ಯ ಹಾಗಿದ್ದ ಹುಬ್ಬಿನ ಮೇಲೆ ಬಿದ್ದ ತನ್ನ ಗುಂಗುರು ಕೂದಲಿನ ಮೇಲೊಮ್ಮೆ ನೀರಿನಿಂದ ಕೈ ಆಡಿಸಿಕೊಂಡು ಗುಪ್ತ ನೋಡಿದ.
1: ವೈವತ್ರ ಬಂದಿ ಸುತ್ತಕೊಳ್ತಲ್ಲ, ಚೇಂಬರ್ ವರ್ಗ ಕುತ್ಕೊಳ್ಳಿ.
2: ಪ್ರಿನ್ಸಿಪಾಲ್ ಟಿವಿ ಹೋಗ್ಲಿ, ಬಂದವನು ಕೂತವರಿಗೆ ಬೇಡ. ಪ್ರಿನ್ಸಿಪಾಲ್ ನಮಸ್ಕಾರ ಮಾಡಿದ್ನ ಇಲ್ಲ ಕೂದಲಲ್ಲ ಮುದ್ದೆಯಾಗಿ ವಿನಯದಿಂದ ಕೂತ್ರ ಹಲೋ ಇಲ್ಲ.
1: ಎರಡೂ ಕೈ ಟೇಬಲ್ ಮೇಲೆ ಇರಿಸಿ ತನ್ನೇ ಇರಿಯುತ್ತಿದ್ದ ಚೀಕೆ ದೃಷ್ಟಿಯನ್ನು ಲೆಕ್ಕಿಸ್ತೆ. ನಾನ್ ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಎಂಬಂತೆ ನೀವು ಅರಿಸಿ ಕೂತಲ್ಲ.
2: ಆಗದೇ ಚೀಕೆ ಮೂಡುವ ಔಟ್ ಆಗಿತ್ತು.
3: ಮುಖ್ಯ ಅತಿಥಿಗಳನ್ನಾಗಿ ಯಾರನ್ನು ಕರೆಸೋಣ?
1: ಮೈಸೂರಿನ ಸಾಹಿತ್ಯ ಒಬ್ಬರನ್ನು ಕರೆಸೋಣ.
0: ಅದಾಗಲಿಲ್ಲ ಸರ, ಒಬ್ಬ ಸಿನಿಮಾ ನಟನನ್ನು ಕರೆಸಿದೆ.
1: ಬೇಡಪ್ಪ, ಸಾಹಿತಿಗಳನ್ನೇ ಕರೆಸೋಣ.
4: ಹೌದು,
1: ಸಾಹಿತಿಗಳು.
0: ಕೊನೆಗೆ ಸಾಹಿತಿಗಳನ್ನೇ ಕರೆಸುವುದೆಂದು ತೀರ್ಮಾನವಾಯಿತು.
3: ಈ ವರ್ಷದ ಯೂನಿಯನ್ ಉದ್ಘಾಟನೆ ಆಗಬೇಕಲ್ಲ, ಅದು ಈ ದಶಮಾನೋತ್ಸವ ಜೊತೆಯಲ್ಲೇ ಆಗ್ಬಿಡ್ಲಿ.
0: ಸರ, ನಮ್ಮಡಕಾಗಣಿಲ್ಲ ರೀ, ಎರಡು ಬ್ಯಾರೆ ಬ್ಯಾರೆ ಆಗ್ಲಿ. ಹಾ
1: ಹೌದಪ್ಪ, ಎರಡು ಕಾಲೇಜಿನ ಕಾರ್ಯಕ್ರಮ, ಅದು ಬೇರೆ ಇದು ಬೇರೆ ಅಂದ್ರೆ ಫ್ಯೂಚರ್ ಖರ್ಚಾಗ್ತೈತಿ. ಜೊತೆಗೆ ಅದಕ್ಕೆ ಎರಡು ದಿನ ಇದಕ್ಕೆ ಎರಡು ದಿನ ಅಂದ್ರ ವಿದ್ಯಾರ್ಥಿಗಳ ಅಭ್ಯಾಸನು ಹಾಳಾಗ್ತೈತಿ.
0: ಇದಕ್ಕ ಹುಡುಗರು ಒಪ್ಪಂಗ್ ಕಾಣ್ತಾ ರೀ ಸರ.
1: ಹಂಗಂದ್ರೆ ಹೆಂಗಪ್ಪ? ನೀನು ಯೂನಿಯನ್ ಅಧ್ಯಕ್ಷ, ಒಪ್ಪಿಸ್ಬೇಕಪ್ಪ.
0: ನಾ ಹೇಳಿದ್ದ ಕುಂದು ನಡೆಯಂಗಿಲ್ಲ ಅಂದ್ಮೇಲ ಅದೇ ಗೊತ್ತಾಗಿದ್ರಿ ಸರ.
1: ನಮ್ಮ ಮಾತು ನಡೆಯಂಗಿಲ್ಲ ಅಂದ್ಮೇಲ
0: ನಮ್ಮನ್ನ ಕರ್ತಿದ್ರಿ, ನೀವ ಮಾತಾಡಿ.
3: ಜಿಕೆ ಇದನ್ನು ನಿಜವಾಗಿಯೂ ನಿರೀಕ್ಷಿಸಲಿಲ್ಲ. ಅವರ ಅಧ್ಯಾಪಕ ವೃತ್ತಿಯಲ್ಲೇ ಇಂತಹ ಅವಿಧೇಯತೆಯನ್ನುವರು ಎಂದೂ ಎದುರಿಸಲಿಲ್ಲ. ಕಮಿಟಿಯ ಸದಸ್ಯರು ಹೊರ ಹೋದಂತೆ ತಡ ಹೆಣ್ಣೆಂದು ಕಂಠ ಬಾರಿಸಿದರು.
2: ಸಿಂಗಪ್ಪ ಬಂದ.
3: ಇನ್ನೇನು ಗರಿಯಾಗಿರಪ್ಪನ ಎಂಟೀನ್ ಕರಿ.
2: ಸರಿ ಸರಿ ಸರ್.

0: ఏంటి అయోధ్య? వద్దు
1: అవును,
0: సన్న మనసిన సామాన్య జనరల్ ఈ రోజుకింత తుసు హెచ్చాగి ద్వేష అసలు ಅನುಕೊಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತ ಕಂಗೆಡುತ್ತ ಹೋಗಿರ ಮಾತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
2: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
3: ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
0: ಇಲ್ರಿ ಸರ್,
1: ಬ್ರಾಹ್ಮಣ ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ.
0: ಹಿಂಗಂದ್ರಿ
2: ಎಂದು ಏನೇನೋ ತುದುಕ.
0: ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತೇಳಿ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅನ್ನೋ ಬದಲು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ತನ್ನ ಈ ಐಬುಗಳನ್ನ ಚೋಡಿ ಹೇಳುವುದಕ್ಕೆ ತಿಳಿದುಕೊಳ್ಳುತ್ತಿದ್ದ. ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
1: ಪ್ರಿನ್ಸಿಪಾಲ್ ಕರೆ ಕಟ್ಟರ,
0: ಪ್ರಿನ್ಸಿಪಾಲ್ ಕರೆ ಕಟ್ಟರ. ಅಯ್ಯೋ ದೇವ್ರೆ, ನನ್ ಮೇಲೆ ಏನ್ ದೇವ್ರು ದೂರಿದೇವ ದೇವ್ರೆ
4: ಬಂಡಲ್ ಬಡಾಯಿ ಮಾದೇವಾ ಬಿಡುವನು ಸರ.
0: ತನ್ನ ವಿರುದ್ಧ ಏನು ದೂರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ ಕಿರೆಪ್ಪನ ಬಗ್ಗೆ ಕೇಳಿದಾಗ ಮನಸ್ಸೆಲ್ಲ ಹೋಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಶಯೋಕ್ತಿ ಬೆರೆಸಿ ವೀರಪ್ಪನ ಪೂರ್ವಾಪರವನ್ನೆಲ್ಲ ಹೇಳಿದ. ಅವ ಬಹಳ ಕಲ್ಕಟ್ಟದಣ್ರಿ ಸರ.
1: ಈ ಕಿಚ್ಚಿಯನ್ನ ಹುಡುಗಿ ರೋಗ ಇದ್ದಾರ, ಆಕಿನ
0: ಕೀಟ್ಕಣ್ಣನ್ರಿ ಸರ.
1: ಈಟ್ಕಣ್ಣ
5: ಅಂದ್ರ ಸರೋಜ ಮತ್ತು ವೀರಪ್ಪ ಕೂಡ್ಕೊಂಡ ಇರ್ತಾರ್ರಿ ಸರ. ಅಂದ್ರ ಆಕಿ ಮತ್ತು ಅವ
0: ಏನಪ್ಪಲ
1: ನಡ್ಕೊಂಡಿರ್ತಾರ ಎಂದೆ.
0: ಹೋಗು
1: ಆಯ್ತು ಸರ.
4: ಒಟ್ಟಲ್ಲಿ ಅವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರಿವ.
0: ಆದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾಜರಿ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
6: ಎಂದನ್ನು ಹೆಣ್ಣಿನ ಕೊನೆಗೆ ಎಸಿತು.
4: ಕಣ್ಣು ಕಣ್ಣು ಕಲೆತಾಗ
0: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಾರೆ. ಅದೇನು ಚಾತುರ್ಯವೋ ಸಿದ್ಧಬುದ್ಧಿಯೋ, ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳೆ ಶರದಿಂದು ಕೋಧರ ಶರಚಂದ್ರನಂತಹ ಮುಖವುಳ್ಳವನೇ ಬಾಹೂ ಲಥಾ ವಂಶೋ ಯೋಹೋ ಸಂಕ್ಷಿಪ್ತಂ ವಿಭ್ರಾನ್ನತಸ್ಥರಂ ಪುರಃ ಪಾಶ್ವೇ
7: ದುಃಖದಲ್ಲಿ ಅವರೊಡಗಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿತ್ತು. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು ಎನ್ನುವಷ್ಟರಲ್ಲಿ

ತಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ, ಜಿಂಕೆ ಕುಳಿತು ಚಿಂತಿಸತೊಡಗಿತು. ಮುಖ ಕಪ್ಪಟ್ಟೆ, ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು, ಆ ಹುಡುಗಿ ಮೂರ್ಛೆ ಬಿದ್ದಿದ್ದಕ್ಕಲ್ಲ, ಎದ್ದಿರಬಹುದು, ಮೈನಲ್ಲಿ ಹುಷಾರಿರ್ಲಿಕ್ಕಿಲ್ಲ, ಅಥವಾ ನಿದ್ದೆಗೆ ಬಿದ್ದಾಳು. ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ಮುಚ್ಚು ಹೋದ ಹುಡುಗಿಯನ್ನೊಮ್ಮೆ ಜ್ಞಾಪಿಸಿಕೊಂಡರು. ಹುಡುಗಿಯೇನು ಚೆಲುವೆ, ಬಿಡಿ ಹುಡುಗಿ, ವಯಸ್ಸಿಗೆ ತುಸು ಹೆಚ್ಚೆನಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣನಂತಿದ್ದ. ಭೂಮುಗೆಗೂ ಆ ಕಾಡು ಪ್ರಾಣಿಗೂ ಎಲ್ಲಿಯ ಸಂಬಂಧ ಸಾಧ್ಯ ಎಲ್ಲೋ ಮಾತಾಡಿದ್ದರಾಯಿತು ಎಂದು ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ ಹಾಗೆಯೇ ಹಿಂತಿರುಗಿದರು.

0: ಮೋಜಾಳ ಕ್ಲಾಸಿಗೂ ಹೋಗಿದ್ರು.
1: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
2: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
3: ಎಲ್ಲರೇ ಹುಡುಗಿನಲ್ಲಿ ಅದರಲ್ಲೂ ಪ್ರಿನ್ಸಿಪಾಲ್ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರೂ ಅವಳ ಆರೋಗ್ಯವನ್ನಾದರೂ ವಿಚಾರಿಸಿದಂತಾಯ್ತೆಂದು ಸಿಂಗಪ್ಪನನ್ನು ಲೇಡೀಸ್ ರೂಮಿಗೆ ಕಳಿಸಿದರು.

0: ಮಾತ್ರವಲ್ಲ ಒಳಗೊಳಗೆ ಸಗುತ್ತಿದ್ದರೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನಪೂರ್ವಕವಾಗಿ ನಿಯಂತ್ರಿಸಿದ್ದರೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡೆಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬೆರಳಿನಿಂದ
1: ಪ್ರಜೆಗಳ ಬಗ್ಗೆ ಜೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷರ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದರೆ. ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳು ಒಬ್ಬ ಭೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನಿಟ್ಟುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇರಲಿ, ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಗ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಾಂಗೆಲ್ಲ ಮೂರ್ಛೆ ಗಿರ್ಚೆ ಬೀಳ್ಬೇಡ.

0: ಕಲಿತಿರುತ್ತೆ. ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈ ಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೂ ಅದರಿಂದ ವಜಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ಹೀಗೆ ಹೋಗಿ ಮೊಳಿ ಬರ್ಬಿಟ್ರು.
1: ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು
2: ಮೊದಲಿನವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ಬಹುದಾಭ್ಯಕಂ ಸಮಾರಾಧನಂ
2: ಚೇಂಬರಿನ ಹೊರಗಿದ್ದವರಿಗೆ ಟೀಕೆ ಯಾರ ಮೇಲೆ ರೇಗಿ ಭವಿಸಿದ್ದಾರೆ ಎನಿಸ್ತಿತ್ತು. ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಹೊಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
4: ಆದರೆ ಅವರ ಒಂದೊಂದು ಮಾತಿಗೂ ಎಂಥ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
5: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕಕ್ಕಿದ್ರು.
4: ಯೋಗ
1: ಒಂದೇನಾದ್ರೂ ತಿಳಿದ ಹೋದ್ರ

0: ಓಡಾಡುದ ಅತ್ತ ಇತ್ತ ಸುತ್ತಮುತ್ತ ಕಿವಿ.
1: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ ನಲ್ಲಿದ್ರು. ಸಿಪಾಯಿ ಸಿದ್ದಪ್ಪನಿಂದ ಚಹ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು ಯೋಗಕ್ಷೇಮವನ್ನು
0: ಕಾಂತಿಯ ರವಿ ಕಾಂತಿಯ.
1: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೇಂಬರಿಗೆ ಕರೆಸಿಕೊಳ್ಳೋದು ರೂಢಿ.
2: ಆ ದಿನ ಜಿ ಕೆ ಅವರೇ ಸ್ವತಃ ಸ್ಟಾಫ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
3: ದಶಮಾನೋತ್ಸವದ ಸಿದ್ಧತೆ.

ಮನಸ್ಸು ತಮ್ಮತ್ತಲ್ಲೋಡುತ್ತಿರುವುದನ್ನು ನೋಡಿ ಮಂದಹಾಸ ಹೇರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ

0: ಸಭಾವು ವೈದ್ಯದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ
2: ಹಾಗೆ ಎಂಟಿ

0: ಅವರೆಲ್ಲರೂ ನಡೆಯುತ್ತಿಲ್ಲ. ರೋಜಾ ಎಲ್ಲಿ? ಎಲ್ಲಿ ರೋಜಾ?
1: ಏನು ಸಂಬಂಧ?

0: ನೀರಿನ ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕ

ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ. ಕಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ ಹುಡುಗರು ಸ್ಟ್ರೈಕ್ ಕೂಡಿದ್ರು.

0: ಬಂತು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ.
3: ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಕಶ್ಚಿತ್ ಗಿರಪ್ಪನಂತ ಬಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರೂ ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಷ್ಟೇ ಕಲ್ಕಟ್ಟ ಮಧ್ಯೆ ಬೆಲೆ ಕೊಟ್ಟರೆ ನನ್ನ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

ಸ್ವಂತ ಕಾಳಜಿ ಬಿಟ್ಟು ಹೊಟ್ಟೆ ಕಟ್ಟಿ ಕಟ್ಟುನಿಟ್ಟು ಎಂದುಕೊಂಡು ಬಂದದ್ದು ದಂಡವೆಂದಾಯ್ತು. ಸ್ವಚ್ಛಂದತೆ ಮತ್ತು ಶಿಸ್ತಿನ ಮಧ್ಯೆ ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯ್ತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ ಹತ್ತು ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು, ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದೆ.

ಅದೇ ಗಿರಪ್ಪನ್ನ ಮತ್ತೆ ಕಾಲೇಜಿಗೆ ತಕ್ಕೊಳ್ಳಲು ಹೇಳ್ತಿದ್ದಾಳಲ್ಲ.

0: Moreno.
1: ಜಗಳಾಗ್ಬೋದು, ಇನ್ನೇನೋ ಅನಾಹುತ ಆಗಬಹುದು. ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ಸಾಹಿತ್ಯನ ಓದ್ತಾ
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಶುರುವಾಗಿತ್ತು. ನಡುವ ಕೈಗಳಲ್ಲಿ ಆದರೆ ಇಟ್ಟು ಕೆಳಗೆ ಸಹಿ ನೋಡಿದರು. ತಕ್ಷಣ ಮೈಗೆ ವಿದ್ಯುತ್ ಆಘಾತವಾಗಿ ತನ್ನ ಸರಣೆ ಓದಿದರು.
1: ಹೇಳಿತು
2: ಸಾಕಷ್ಟು ವಯಸ್ಸಿನ ಅಂತರವಿದೆ.

Спасибо.

0: 이놈이 활간다. ಕತ್ತಲಲ್ಲಿ ಬೆಳಕಿದಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ ಮಿಲಾಯಿತು.
1: ಜೀವ ವೀಣೆ ನೀಡು ಮಿಡಿತದ ಸಂಗೀತ.
0: ಆ

0: ಕೇಳಿದರು.
1: ಮೈ ಬಲದಿಂದ ಮುಂದೆ ತುಡುತ್ತಿತ್ತು,
2: ಕೈಕಾಲಿನ ಶಕ್ತಿ ಉಡುಗಿದೆ ಎನಿಸಿತು,
1: ಥರಥರ ನಡುಗುತ್ತಿದ್ದರು.
3: ಅವಸರದಿಂದ ಅವಳ ಪತ್ರವನ್ನು ತೆಗೆದುಕೊಂಡು ಜೇಬಿಗೆ ಬಿಟ್ಟು ಬಾಗಿಲಿನತ್ತ ಹೋಗಿ ಹೊರಗೆ ನೋಡಿದರು.

0: ಇದಕ್ಕೆ ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಹೆಚ್ಚವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೊಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹುಪ್ರಯಾಸದಿಂದ ತಡೆ ಹಿಡಿದಿದ್ರು.
3: ಹೊರಗೆ ಬಂದರೆ

0: ಸ್ವರ ಬಂದಿರ್ಬೇಕು. ಯಾವ ಬರ್ದ
1: ನಾನು ಹೆಂಡತಿಗೆ ದ್ರೋಹ ಬಗೆಯುವಂತಲ್ಲವೇ? ಸುಡುವ ಸುಖದ ಮುಂದೆ ದ್ರೋಹ
2: ಶುದ್ಧವಾದ ಗಂಡಿತು.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ದಶಮಾನೋತ್ಸವದ ಹಿಂದಿನದಷ್ಟು ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ನನ್ನ ಸೋಸ್ಬೇಕಂತಲ್ಲ ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಚೀಕೆ ಪಾಠಗಳಲ್ಲೂ ಈಗೀಗ ವಾಚಾಳಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ.
3: ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕಮ್ಮನ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿ ಕೆ ಮಾಸ್ಟರ್ ಉಡುಪು ಕೂಡ ಬದಲಾಯಿತು. ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗರಿಗೆ ಎಡಪ್ರಾಯ ಅವನಿಗೆ
1: ಹುಚ್ಚಿರ್ಬೇಕು ಕಣ.
3: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ ಇದ್ದಷ್ಟು ದಿನ ಮಜಾ ಮಾಡೋಣ ಅಂತ
1: ಇರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿ ಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿ ಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು. ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ ಹೀಗೆ ತರುವಾಗ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಂದು ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
0: ವರದಿ ಒಪ್ಪಿಸುತ್ತಿದ್ದ.
1: ಆಶ್ಚರ್ಯವೆಂದ್ರೆ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯಿ ಬಿಟ್ಟಿಲ್ಲ.
4: ಯಾಕಂದ್ರೆ ಅದೇನಾದರೂ ಜೀಕೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನೋದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
1: ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
4: ಈರಪ್ಪ ಹೋಗಿ ಜಿ ಕೆ ಮಾಸ್ತರನ್ನು ಕೇಳುತ್ತಲೋ
1: ಆಗೋದಿಲ್ಲ. ತಗೊಳ್ರಿ.
0: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
1: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸ್ಕೊಂಡು ವಾಪಸ್ ಬರೋಣ.
3: ಕೆಲ ಹುಡುಗರಂತ ಆ ಮುದಿ ಜಿ ಕೆ ಜೊತೆ ಅದೇನು ಮಜವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
1: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಬೀಬಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ ಹುಡುಗರಂತೂ ಜಿ ಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು. ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
0: ಎನ್ ಡಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ಟು

ಹುಡುಗರು ಈ ಚೀಜಾಕ್ ಹೋದಾರು ನಡಿ ನಡಿ.

ಸಾವಿರ ಸಾಯಿನಿಂದ ನಿಮ್ಮನ್ನು ಹೊತ್ತು ನೀರು ಹೊರಗೆ ತಂದು ಮಲಗಿಸಿದ. ಹೊಟ್ಟೆಯ ಮೇಲೆ ಭಾರ ಕುಡಿದ ನೀರನ್ನು ಹೊರಗೆ ತೆಗೆದ.

0: 人格，把他肯定我的资格。
1: ಊಟ ಮಾಡಿಸಿ ಅದೇ ದಿನ ವಾಪಸ್ ಬಂದ

0: ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದರೆ ಅವಳಿನ್ನು ಬರ್ತಾಳೋ ಇಲ್ವೋ,
1: ಆದರೆ ಅವಳನ್ನು ಹಿಡಿದು ಸೆಳೆಯುವ ಮಂತ್ರವನ್ನಿತ್ತು.
0: ರೋಜಾ,
2: ಏನು ಸರ?
0: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗಾ ಬರ್ತದ, ಹೇಳಿ ಕಳಿಸ್ತೀನಿ, ಬಂದ್ಬಿಡು.
1: ಉತ್ತರ ಪತ್ರಿಕೆಗಳು ಬಂದವು.
2: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
1: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
0: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು.
2: ಹೋದ್ರಿ ಸರ.
0: ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
1: ಸಂಜೆ 6:30 ಕತ್ತಲಾಗಿತ್ತು.
3: 7 ಗಂಟೆಗೆ ಸರಿಯಾಗಿ
1: ಸರಿಯಾಗಿ
3: ಜಿಕೆ ಮಾಸ್ತರರು ವರಾಂಡದ ಲೈಟುಗಳನ್ನು ಆರಿಸಿ
1: ಆರಿಸಿ
3: ಹೆಂಡತಿಗೆ ಗಂಜಿ ಕುಡಿಸಿ
1: ಕುಡಿಸಿ
3: ಮಲಗಿಸಿ
1: ಮಲಗಿಸಿ
3: ಗೇಟಿನ ಹೊರಗೆ ಕಾಯುತ್ತಾ

0: ಕ್ರಮದಿಂದ ಅವಳ ಎರಡು ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತಳು.
1: ಮನವು
0: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಲ್ಲಿವಳು ನನ್ನವಳೆ, ನನ್ನವಳು ಮಾತ್ರ.
2: ರೋಜಾ ಇದನ್ನೆಲ್ಲ ಸಂತೋಷಿಸಿದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
3: ಅವಳು ಕೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನಿಮ್ಮ ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು.
0: ಇದರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಸುದ್ದಿ ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಕ್ತೇನೆ ಸರ?
0: ಮಾತನಾಡುವುದು ಸರಿಯಲ್ಲ.

ಒಳಗೆ ಹೋಗಿ ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟು ನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ನಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಅವರ ಮೆಚ್ಚುಗೆಗಾಗಿ ಚಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರಾಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರೀಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಪ್ರೇಮ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನೆದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದೋ ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದರು. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದರು.

0: ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದೇ ನೋಡಿದೆ ತಡ.
1: ಜೀಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ. ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು. ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಬಂದು ರೋಜಾ ಬಂದಿರಲಿಲ್ಲ. ನನ್ನ ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದ. ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಬರಿ ಪಾಸ್ ಆದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೆ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವಳದ್ದಿರಬಹುದೇ? ಹೌದು, ಮೋಸವಾಯಿತು.
0: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ ಆರ್ ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಈರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು. ಅಂದ್ರೆ ಇಡೀ ವರ್ಷ ನಾನು ಮೂರ್ಖತನದ ಉತ್ಕಟಾವಸ್ಥೆಯಲ್ಲಿದ್ದೇನೆ.
3: ಅರೆ ಬರೆ ಆಶಾ ಭಾವನೆಯಲ್ಲಿ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ
0: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
3: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಳಿತು ಕಾಯುತ್ತಾರೆ.
0: ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಇರಪ್ಪ. ಬನ್ನಿ ಸರ. ವೀರಪ್ಪ ತಕ್ಷಣ ಬಂದವನೇ ಅವರನ್ನು ಹಿಡಿದು ಒಳಗೆ ನಡೆಸಿಕೊಂಡು
2: ಜೀಕೆಗೆ ಆಯಾಸವಾಗಿತ್ತು,
4: ಭ್ರಷ್ಟಾಚಾರ ಮಾಡಿದ್ದರು.
3: ಏನಾದರೇನು, ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರ್ತದೆ.
0: ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
2: ಶಿವನಿಂದ ಶಿವನಿಂದ ನನ್ ಯಾಕೆ ಹೋಯ್ತಿಲ್ಲೋ.
5: ಪಶ್ಚಾತ್ತಾಪದಿಂದ ರೋಜಾಳನ್ನೇ ಪ್ರದೇಶ ದೃಷ್ಟಿಯಿಂದ ಶಾಪ.
4: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ರಿ? ನೋಡೋಣ, ಇವ್ರನ್ ಬುಟ್ಟಿಗೆ ಹಾಕು, ನೀನ್ 100 ರೂಪಾಯಿ ಕೊಡ್ತೀನಿ ಅಂತ ಗಿರಪ್ಪನ ಬೆಟ್ ಕಟ್ಟ.
0: ಆದ್ರ ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ
6: ನಮ್ಮಿಬ್ರಿಗೂ ಕಲ್ಪನೂ ಇರಕ್ಕಿಲ್ಲ.
4: ನಾ ಕೊಡ್ತಿದ್ದೆ ಪ್ರೇಮ ಪತ್ರನ ಕಿರಣ್ಣ ಬರೀತಿದ್ದ, ನೀವು ಮೋಸ ಹೋದ್ ಹೋದಂಗ ನಾವು ಆಟಕ್ ಬಿದ್ವಿ. ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈ ಕಾಲು ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳ್ದೆ. ತಪ್ಪಾದ್ರಿ ಸರ, ನಮ್ ತಪ್ಪ ಮಾಫಿ ಮಾಡ್ರಿ ಸರ.
6: ಹೌದ್ರಿ ಸರ, ನೀವು ನನ್ ಗಂಡ ಆಗ್ಲಿಲ್ಲ ಯಾಕೋ ಒಂದ್ ನಮ್ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬಲಿ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಮನ್ನ ನಂಬಿಟ್ಟು ತಪ್ಪಾಯ್ತ್ರಿ ಸರ. ನಾನ್ ನಿಮ್ ಮಗ ಅಂತ ತಿಳ್ಕೊಂಡು ನಮ್ ತಪ್ಪ.

ನಿಹಡವೇ ಎಂದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

ಯಶಸ್ಸನ್ನು ಆಗಿತ್ತು. ಅಂಗಡಿ ಬೆಳಗಿಕೊಳ್ಳುವ ಜಾಗವಿತ್ತು. ಕಳ್ಳು ಬೆಂಚಿನ ಮೇಲೆ

0: ಮಾಸ್ತರರು,
1: ಜೀಕೆ ಮಾಸ್ತರರು
2: ರೈಲು ಹಳಿಯಲ್ಲಿ ಸಿಕ್ಕು,
1: ರೈಲು ಹಳಿಯಲ್ಲಿ ಸಿಕ್ಕು
2: ಸತ್ತರೆಂಬ ಸುದ್ದಿ ಬಂತು,
1: ಸತ್ತರೆಂಬ ಸುದ್ದಿ ಬಂತು.
2: ಎಡ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
3: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
1: ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
3: ಮತ್ತು ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
1: ಶಾಪವಿರಬೇಕೆಂದುಕೊಂಡರು.

ಅಡ್ಡಾಡದೆ ತಿರುಗದೆ ಮನಸ್ಸು ಶಾಂತ ಆಗಲಿ

ಬಂದಿರಲಿ, ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಐತೇನು? ಇರಾಕ ಬೇಕಂತಿಲ್ಲ ಬಿಡಿ, ಯಾಕಂದ್ರೆ ನಿಮಗೆ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದರ ನಾವುಲ್ಲ ನೋಡು. ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿತ್ತು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಳ ದಾಖಿವಲ್ಲ ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ ಅದು ನನಗ್ ಖಾತ್ರಿ ಆಗೈತೆ ಕರೆ. ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು, ಏನೋ ಕೊಡ್ದೈತ ನಾ ಬಿಡು ಬಾಕಿ ನನಗದು ಕಾಣ್ತು. ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನು. ಅದಿರ್ಲಿ, ನೀವಿಬ್ರ ಯಾಕೆ ಹೆಂಗ್ ಅದಿರಿ ಹೇಳಿದ್ರಿ? ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯ, ನನ್ನ ಮಾತ್ರ ದಾಖಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೆ ನೌಕರಿ ಕೊಟ್ಟೆ ಕೊಟ್ಟ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರ್ನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಆರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

Yeah.

0: ರಾಘವೇಂದ್ರ ಕೆ ಆರ್,
1: ಪ್ರವೀಣ್ ಎಸ್ ಹಾಲ್ಮುತ್ತು,
2: ಮಿಥುನ್ ಎಂ,
0: ಕಾರ್ತಿಕ್ ಕುಮಾರ್ ಕೆ ಆರ್,
3: ಪೂಜಾ ಶೆಟ್ಟಿ,
4: ಭರತ್ ಕುಮಾರ್,
5: ನಿತಿನ್ ಹೆಗಡೆ,
1: ಸಂದೇಶ್ ಜೌಳಿ,
2: ಕಾರ್ತಿಕ್ ಎಸ್,
0: ಕೌಶಿಕ್ ಟಿ ಎಂ,
3: ವಿಶ್ರಾಂತಿ ಪೈ, ಶೋಭಿತಾ.
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ, ಗಾಯನ ಅರವಿಂದ ಟಿ ಎನ್, ವಿಶ್ರಾಂತಿ ಪೈ, ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿ ವಿ, ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ, ವಸ್ತ್ರ ವಿನ್ಯಾಸ ಸುಪ್ರೀತಾ.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
8: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
11: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
2: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ.

20.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾಸನಾಗು ಇಲ್ಲ ಶೇಷನಾಗು ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹನಾಯ್ಕ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾನ ಮಕ್ಕದಳಿಯ ಎನ್ನುವಂತಹ ಒಂದು ಸುಂದರವಾದಂತಹ ದಾಸರ ಪದವನ್ನ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾನ ಮಕ್ಕದಳಿಯ ಎನ್ನುವಂತಹ ಒಂದು ಸುಂದರವಾದಂತಹ ದಾಸರ ಪದವನ್ನ ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೇಣುನಾದನೆ ಬಾರು, ವೆಂಕಟ ರಮಣನೆ ಬಾರು ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಪುತ್ತೂರು ನರಸಿಂಹನಾಯಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.